0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾ

0: ಅವರು ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ದಾರೆ? ಹೌದಪ್ಪ, ಎಲ್ಲರೂ ದುಡಿತಾರೆ, ದುಡ್ಡು ಮಾಡ್ಕೊ, ಶ್ರೀಮಂತರಾಯ್ಕಂತ ಎಲ್ರಿಗೂ ಆಸೆ ಇರತ್ತೆ. ಆದ್ರೆ ನಾವು ದುಡ್ದ್ರಲ್ಲ ಸ್ವಲ್ಪ ಪರ್ಸೆಂಟೇಜ್ ಈ ಸಮಾಜಕ್ಕೂ ಕೊಡುವ, ಈ ಸಮಾಜದಲ್ಲಿ ಬೇಕು ಅಂತ ಹೇಳುವವರು ತುಂಬಾ ಜನ ಇದ್ರೆ, ಆದ್ರೆ ಆಕ್ಚುಲಿ ತುಂಬಾ ಜನಕ್ಕೆ ಅನಿವಾರ್ಯತೆ ಇರುತ್ತೆ, ಅಂತವ್ರಿಗೆ ಸಹಾಯ ಮಾಡುವ. ನಾವು ದುಡ್ದೆಲ್ಲ ಎಷ್ಟು ಇಟ್ಕೊಂಬ್ದಪ್ಪ, ಚೂರು ಕೊಟ್ಬಿಡುವಲ್ಲ ಅನ್ನುವಂತ ಮನಸ್ಥಿತಿಯವರು ತುಂಬಾ ಕಡಿಮೆ. ನಾವು ದುಡಿಯುವಾಗ್ಲೇ ಒಂದ್ ಸಂಕಲ್ಪ ಮಾಡ್ಕೊಂಬ್ರ, ನಾನ್ ದುಡ್ದ್ರಲ್ಲಿ ಒಂದ್ 10% ಅದು ನನ್ನ ಸಮಾಜಕ್ಕೆ ಕೊಡ್ತೆ. ಆಗ ದೇವ್ರು ಮತ್ತೆ ಮೊಗೆ ಮೊಗೆದು ಕೊಡ್ತಾಂಬ್ರ. ಹಾಗೆ ನಮ್ಮೊಟ್ಟಿಗೊಬ್ರಿಗೆ ಅದಕ್ಕೊಂದು ಉದಾಹರಣೆ ಆಗಿದ್ರ. ಅವ್ರ ಹೆಸರು ನಾಗರಾಜ್ ಆರ್ ಸುವರ್ಣ ಅಂತೇಳಿ ಹೇಳ್ಕೊಂಡ. ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ರಿಜಿಸ್ಟರ್ಡ್ ಮಟ್ನಕಟ್ಟೆ ಬೈಂದೂರು ಉಡುಪಿ ಜಿಲ್ಲೆ, ಇದರ ಸಂಸ್ಥಾಪಕರು. ನಾಗರಾಜ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್,
2: ಹೆಂಗಿದ್ರಿ, ಹುಷಾರಿದ್ರೆ?
3: ಆರಾಮ್ ಆರಾಮ್ ಮೇಡಮ್.
2: ಸೊ ಮುಂಬೈ ಸೇ ಆಯ ಮೇರೆ ದೋಸ್ತ್.
3: ಥ್ಯಾಂಕ್ ಯು.
2: ಎಷ್ಟು ವರ್ಷ ಬಾಂಬೆಯಲ್ಲಿ ಸರ್?
3: ಮುಂಬೈಲಿ ಮೇಡಮ್ ಒಂದು ನನಗೆ 35 ವರ್ಷ ಆಯ್ತು. 35 ಇಯರ್ಸ್.
2: ನಿಮಗ್ 35 ಅಲ್ಲ, ಹೋಗಿ
3: 35 ವರ್ಷ ಆಯ್ತು. ಸಮಾಜ ಸೇವೆ ಸ್ಟಾರ್ಟ್ ಮಾಡಿದ 20 ವರ್ಷ ಆಯ್ತು.
2: ಓಕೆ, ಸಮಾಜ ಸೇವೆಗೆ ಕಾರಣ ಎಂತ ಸರ್, ಯಾವ ರೀಸನ್ ಇಂದ ನೀವು ಶುರು ಮಾಡಿ?
3: ಸಮಾಜ ಸೇವೆ ಕಾರಣ ಅಂತ ಹೇಳಿದ್ರೆ ನಮ್ ತಾಯಿಯಿಂದ ಬಂದಿದ್ದು ನನಗೆ. ತಾಯಿ ನಮ್ಗೆ ಅವಾಗ ಚಿಕ್ಕವರನ್ನು ತುಂಬಾ ಬಡತನದಲ್ಲಿ ಇದ್ದೇವೆ. ಬಡತನದಿರುವ ನಮ್ ತಾಯಿ ಅಷ್ಟು ಬಡತನದಲ್ಲಿ ಸಹ ಅವಳು ಏನಾದ್ರೂ ಒಂದ್ ಬಡವರು ಬಂದಾವಾಗ ಎಳಿ ಕವಳು ಅಂತಾರಲ್ಲ ಮುಖ ನಮ್ಮ ಭಾಷೆಯಲ್ಲಿ, ಕವಳು ಆದ್ರೂ ಎಲೆ ತಿಂದರು ಕೊಟ್ಟು ಹಾಯಿ ಮನೆಗೆ ಬಂದವ್ರು ಹಾಯಿ ಕಳಿಸಬಾರ್ದಂತ ಇದೆ ಅವಳದಿಂದ. ನಾವು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಾವು ಮಾಡ್ಬೇಕಂತ ಹೇಳಿ. ಮತ್ತೆ ಬೊಂಬೆಗೆ ಹೋದೆ ನಾನು. ಬೊಂಬೆಗೆ ಹೋದಾವಾಗ ಅಲ್ಲೆಲ್ಲ ತುಂಬಾ ಜನ ತುಂಬಾ ಕಷ್ಟದಲ್ಲಿ, ನಾವು ತುಂಬಾ ಕಷ್ಟದಿಂದ ಬಂದವರು. ಬಡತನ ಬೇರೆ, ಬಡವರು ಬೇರೆ, ಎರಡಿದೆ. ನಾನು ಬಡತನ ನೋಡಿದವನು, ಬಡವ ಅಂತ ಹೇಳಿದ್ರೆ ಬಡವರು. ಸೊ ನಾನು ಬಡತನ ನೋಡಿ ಬಂದಾದ ಕಾರಣ ಬಡವರದ್ದು ಕಷ್ಟ ಅನುಭವ ಆಯ್ತು ನನಗೆ. ಆದ ಕಾರಣದ ನಮ್ಮ ಸಂಸ್ಥೆ ಒಂದು ಕಟ್ಟಿಕೊಂಡು ನಾವು ಸಮಾಜ ಸೇವೆ ಮಾಡ್ತಿದ್ದೇವೆ ಮೇಡಮ್. ಒಂದು 20 ವರ್ಷ ಆಯ್ತು ಮಿನಿಮಮ್ ಆತರ.
2: ಓಕೆ, 20 ವರ್ಷದಿಂದ ನೀವು ಈ ಸಮಾಜ ಸೇವೆ ಹೆಂಗಿದ್ರಿ ಅಂದ್ರೆ, ಅಮ್ಮನನ್ನ ಕಂಡು ಕಲ್ತದ್ ನಾವ್ ಎಷ್ಟೇ ಕಷ್ಟದಾಗಿದ್ರು ಬೇರೆಯವರಿಗೆ ಎಂಥಾರು ಒಂದ್ ಸಹಾಯ ಮಾಡಕ್ ಸಣ್ಣ ಪುಟ್ಟದಾರು ಮಾಡ್ಕಂತ. ನಿಮ್ಗೆ ಎಷ್ಟು ನಂಬಿಕೆ ಇದೆ ಇವತ್ತು ಅಂದ್ರೆ ನನಗ್ ಸಮಾಜಕ್ಕೆ ಕೊಡ್ಕಂತ ನಿಮ್ ಒಳಗಿದ್ದಕ್ಕೆ ಇವತ್ ನೀವು ಕೋಟ್ಯಾಧಿಪತಿ ಆಪಕ್ ಆಯ್ತಂತ ನಿಮ್ಗೆ ಎಷ್ಟು ನಂಬಿಕೆ ಇದೆ ಈಗ ಅದ್ರ ಬಗ್ಗೆ?
3: ಹೇಳ್ತಲ್ಲ ಈ ಭಗವದ್ಗೀತೆಯಲ್ಲಿ ಬರ್ದಿದೆ, ಆ ಮಗ ನಾನು ಹಿಂದಿಯಲ್ಲಿ ಹೇಳ್ತಾಳೆ, ಆ ಪಗ ದಿನ ದುನಿಯಾಗೂ ದೇಗ ಉತ್ತನ ಆಪ್ಗೂ ರಿಟರ್ನ್ ಆಯ್ಗ. ನೀವು ಪ್ರಪಂಚಕ್ಕೆ ಎಷ್ಟು ಕೊಡ್ತೀರಿ ಅದ್ರಿಂದ ನಿಮ್ಗೆ ರಿಟರ್ನ್ ಬರ್ತದೆ. ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಹತ್ರ ಬರುವಾಗದ ಹೇಗೆ, ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರ್ತದೆ, ನೀವು ಕೊಡ್ಲಿಕ್ಕೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಬರುವುದಿಲ್ಲ. ನಾವೇನ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಆಟೋಮೆಟಿಕ್ ಬರ್ತಾ ಇದೆ. ಸ್ವಲ್ಪ ನಮ್ಮ ಇನ್ಕಮ್ ಅಲ್ಲಿ ಕೊಡ್ಬೇಕು, ಅದು ಹಣ ಕೂಡಿಟ್ಟ ಹಣ ಏನಾಗುದಿಲ್ಲ, ಅದನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ.
2: ನೀವು ಬಾಂಬೆಗೆ ಹೋದ ಆ ಮೊದಲ ದಿನಗಳು ಆ ಸ್ಟ್ರಗಲ್ ಎಲ್ಲ ಹ್ಯಾಂಗಿದಿತ್ತು?
3: ಮೇಡಮ್ ನಮ್ಮ ಹತ್ರ ಏನಿಲ್ಲ, ತುಂಬಾ ಕಷ್ಟದಲ್ಲಿದ್ದವರು. ನಾನು ಸ್ಟಾರ್ಟಿಂಗ್ ಹೋದ ಐಟಿಐ ಮಾಡಿ ಕುಂದಾಪುರದಲ್ಲಿ ಐಟಿಐ ಮಾಡಿ ಹೋದವನು ನಾನು. ಅಲ್ಲಿ ನಾನು ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದೆ, ಅಲ್ಲಿ ಆಗ್ಲಿಲ್ಲ. ಮತ್ತೆ ಮಾರ್ಕೆಟಿಂಗ್ ಮಾಡಿದೆ, ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲಿ ನಂಗೆ ಅದನ್ನ ಅನುಭವ ಬಂತು. ಸೇಲ್ಸ್ ಸ್ಟಾರ್ಟ್ ಮಾಡಿದ ನಂತರ ಒಂದು ಹೋಟ್ಲ್ ಮಾಡಿದ್ದೇನೆ, ಹೋಟ್ಲ್ ಮಾಡಿದೆ. ಅದ್ರ ನಂತರ ಮತ್ತೆ ಇನ್ಸೂರೆನ್ಸ್ ಸೆಕ್ಟರ್ಗೆ ಹೋದೆ. ಇನ್ಸೂರೆನ್ಸ್ ಸೆಕ್ಟರ್ ನಂತರ ನನ್ನ ಸ್ವಂತ ಮತ್ತೆ ಅದ್ರಲ್ಲಿ ಅನುಭವ ಬಂತು ನನಗೆ, ಯಾವ ತರ ಮಾಡ್ಬೇಕಂತ, ನೆಟ್ವರ್ಕ್ ಮಾರ್ಕೆಟಿಂಗ್ ಸೇಲ್ಸ್ ಮಾಡ್ಬೇಕಂತ. ಈಗ ನಾನು ಸ್ವಂತ ಉದ್ಯಮ ಮಾಡ್ಕೊಂಡು ಟೀ ಉದ್ಯಮ ಮಾಡ್ಕೊಂಡು ಅಲ್ಲಿದ್ದೇನೆ. ಸ್ಟ್ರಗಲ್ ತುಂಬಾ ಇದೆ, ತುಂಬಾ ಸ್ಟ್ರಗಲ್ ಇದೆ. ಬಾಂಬೆಯಲ್ಲಿ ಹೇಳುದು ನಾವು ಹಣ ತುಂಬಾ ಇದೆ ಅಂತ ಅಲ್ಲ, ಅಲ್ಲಿ ನೀವು ಎಷ್ಟು ಕಷ್ಟ ಮಾಡಿ ಹಣ ಸಿಗತ್ತೆ. ಮತ್ತೆ ಹಿಂದಿಯಲ್ಲಿ ಹೇಳ್ತಾರಲ್ಲ, ಆ ಕಾಮ್ ಕೆ ಪೀಚೆ ಬಾಗು ಪೈಸೆಗೆ ಪೀಚೆ ಮದ್ ಬಾಗು ಅಂದ್ರೆ, ನೀವು ಕೆಲಸ ಹಿಂದೆ ಓಡಿ, ನೀವು ಹಣದಿಂದ ಓಡ್ರೆ ಹಣ ಬರುದಿಲ್ಲ ನಿಮ್ಮ ಹತ್ರ, ಕೆಲಸದಿಂದ ಹೋದ್ರೆ ನಿಮ್ ಹಣ ಆಟೋಮೆಟಿಕ್ ಬರುತ್ತೆ. ಈಗ ನಾವು ಕೆಲಸದಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೇವೆ, ಹಣ ಬರ್ತಾ ಇದೆ ನಮ್ಮ ಹತ್ರ.
2: ಅದೇ ಈ ಬಾಂಬೆಗೆ ಹೋತ್ರ ನಂಬದೇರಲ್ಲ, ಅವ್ರು ಹೋದರಿಗೆ ಎಷ್ಟು ಕಷ್ಟ ಪಡ್ತಾರೆ ಸರ್ ಅಲ್ಲಿ. ನಮ್ಗೆ ಅವ್ರು ಇಲ್ಲಿ ಊರಿ ಬಪ್ಪತಿಗೆ ಒಂದು ಘನ ಶೂ ಘನ ಅಂಗಿ ಹಾಕೊಂಡ ಒಂಚೂರು ಸೆಂಟಲ್ ಹಾಕ ಬಂದ ದೊಡ್ಡ ಜನ ಅಂಬಗತ್ತೆ, ಬಟ್ ಕಿತ್ನಾ ಭಾಗ್ತೇವೆ ಅಲ್ಲ. ಒಂದು ಬೆಳಿಗ್ಗೆ 4 ಗಂಟೆಗೆ 3 ಗಂಟೆ
3: ಹಿಡಿಯುವುದ್ರೆ ತುಂಬಾ ಕಷ್ಟ ಮಾಡಿ, ಕಷ್ಟದ ಲೈಫ್ ಬೊಂಬೈ ಅಂತ ಹೇಳಿದ್ರೆ. ಮತ್ತೆ ಎಲ್ಲ ಒಳ್ಳೇದಿದೆ ಅಂದ್ರೆ, ಅಲ್ಲಿ ಬೊಂಬೈಯಲ್ಲಿ ನೋಡಿ ವಾತಾವರಣ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾರ್ಸ್ ಜನ, 70 ಕಿಲೋಮೀಟರ್ ಅಲ್ಲಿ 2 ಕೋಟಿ ಜನ ಇದ್ದಾರೆ. 70 ಕಿಲೋಮೀಟರ್ ಸರೌಂಡಿಂಗ್ ಮುಂಬೈ, 70 ಕಿಲೋಮೀಟರ್ ಅದ್ರಲ್ಲಿ 2 ಕೋಟಿ ಜನಸಂಖ್ಯೆ, ಕೋಟಿ ಗಟ್ಟಲೆ ಕಾರು ಬಿಲ್ಡಿಂಗ್ಸ್ ಮತ್ತೆ ವಾತಾವರಣ ಇಲ್ಲ, ಹಣ ಇದೆ. ಹಣ ತುಂಬಾ ನೀವು ಕಷ್ಟ ಮಾಡಿದ್ರೆ 14 ಗಂಟೆಗೆ ದುಡಿದ್ರೆ ಒಂದ್ ಮಿನಿಮಮ್ ನಂಗೆ ಅನ್ಸಿದ್ 30-35 ಸಾವಿರ ದುಡಿಯೋದು. ಈ ನಮ್ಮ ಊರಿನಲ್ಲಿ ಬರ್ತಾರಲ್ಲ, ಈ ಹೋಟ್ಲಲ್ಲಿ ಕ್ಯಾಂಟೀನ್ ಅಲ್ಲಿ ಬೇರೆ ಬೇರೆ ಬಿಸಿನೆಸ್ ಅಲ್ಲಿ ಇದ್ದಾರೆ. ಈ ಹೋಟ್ಲ್ ಕ್ಯಾಂಟೀನ್ ಒಂದ್ ಆಗ್ತಾ ಇದೆ, ನಮ್ಮ ಊರು ಬರುವುದು ಕಮ್ಮಿ ಆಗಿದೆ. ಈಗ ಬೆಂಗಳೂರು ಸ್ಟಾರ್ಟ್ ಆಗಿದೆ ಅಲ್ಲ ಬೇಕರಿ ಮಾಡ್ಕೊಳ್ಳೋದು, ಈಗ ನಮ್ಮ ಊರಲ್ಲಿ ಬರುದಿಲ್ಲ, ನಮ್ದೇ ಲಾಸ್ಟ್ ಅಂತ ಹೇಳುದು. ಒಂದ್ 20 ವರ್ಷದಿಂದ ನಮ್ಮ ಲೇಟೆಸ್ಟ್ ಯಾರು ಜನರೇಷನ್ ಬರ್ತಾ ಇಲ್ಲ ಮುಂಬೈಗೆ.
2: ಬಾಂಬೆಗೆ
3: ಬೆಂಗಳೂರು ಡೆವಲಪ್ ಆಯ್ತಲ್ಲ, ಮೊದಲು ಮೊದ್ಲು ಬೆಂಗಳೂರು ಡೆವಲಪ್ ಇಲ್ಲ ಅಲ್ಲ, ಅವಾಗ ಬೆಂಗಳೂರು ಡೆವಲಪ್ ಇಲ್ಲದ ಕಾರಣ ನಾವು ಬಾಂಬೆಗೆ ಹೋಗಿದ್ದು. ಆವಾಗಲೇ ಬೆಂಗಳೂರು ಐ ಟಿ ಸಿಟಿ ಎಲ್ಲ ಆಗಿದ್ರೆ ನಾವು ಬಾಂಬೆ ಹೋಗುದಿಲ್ಲ ಆಯ್ತಲ್ಲ ಮೇಡಮ್, ನಾವು ಬೆಂಗಳೂರು ಹೋಗ್ತಿದ್ದೇವೆ. 30 ವರ್ಷ ಮೊದ್ಲು ಬೆಂಗಳೂರು ಡೆವಲಪ್ ಆಗ್ಲಿಲ್ಲ, ಈಗ ತುಂಬಾ ದೊಡ್ಡದು ಡೆವಲಪ್ ಆಯ್ತು. ಈಗ ಎಲ್ಲರೂ ಬೆಂಗಳೂರು ಹೋಗ್ತಿದ್ದಾರೆ, ಬೆಂಗಳೂರು ಬೇಕರಿ ಮಾಡೋದು, ಐ ಟಿ ಸೆಕ್ಟರ್ ಎಲ್ಲ ಹೋಗ್ತಿದ್ರಲ್ಲ ಬೇರೆ ಬೇರೆ ಟೈಪ್ ಅಲ್ಲಿ. ಏನು ಶಾಲೆ ಹೋಗಿದ್ರು ಇದು ಮಾಡ್ಕೊಂಡಿದ್ದಾರೆ, ಯಾವ್ದು ಬೇಕರಿ ಎಲ್ಲ ಮಾಡ್ಕೊಂಡಿದ್ದಾರೆ, ಬೇರೆ ಕೋರ್ಸ್ ಮಾಡ್ಕೊಂಡು ಒಳ್ಳೆ ಸೆಕ್ಟರ್ ಇದೆ ಬೆಂಗಳೂರು. ಬಾಂಬೆ ಬರ್ತಾ ಇಲ್ಲ ಈಗ, ಅವರು ಬಾಂಬೆ ಬರ್ತಾ ಇಲ್ಲ ಯಾರು ಯಾರು.
2: ಹಾಗಾಗಿ ನಮ್ಮದೇ ಬಾಂಬೆಗೆ ಈಗ ಹೊಸ ಜನರೇಷನ್ ಹಾಕೋದಿಲ್ಲ
3: ಇಲ್ಲ. 20 ವರ್ಷದಿಂದ ನನ್ನ ಲೆಕ್ಕದಲ್ಲಿ 20 ವರ್ಷದಿಂದ ಯಾರು ಹೊಸ ಜನರೇಷನ್ ಬರ್ತಾ ಇಲ್ಲ. ಜೇನ್ ಜಿ ಹೇಳ್ತಾರಲ್ಲ ಈಗ 2000 ಹುಟ್ಟಿದ ನಂತರ ಮಕ್ಕಳು, ಈಗ 26 ವರ್ಷ ಆಯ್ತಲ್ಲ, ನಾನು ನೋಡ್ತಾ ಇಲ್ಲ. ಒಂದ್ ಜನರೇಷನ್ ಮುಗಿದ ಇಲ್ಲ, ಬೆಂಗಳೂರೇ, ಬೆಂಗಳೂರು ಪುಣೆ ಹೋಗ್ತಾರೆ, ಹೈದರಾಬಾದ್ ಆ ಕಡೆ ಎಲ್ಲ ಹೋಗ್ತಾರೆ. ಬಾಂಬೆಯಲ್ಲಿ ಬಾರಿ ಕಮ್ಮಿ ಆಗಿದೆ, ನಾನು ನೋಡ್ತಿದ್ದೇನೆ. ಒಂದೊಂದು 5% ಇಲ್ಲ ನನ್ನ ಪ್ರಕಾರ ಬೆಂಗಳೂರು.
2: ನೀವು ಹೇಳೋದು ಹೌದಮ್ಮಗ ಆತಿತ್ತು ನಂಗು.
3: ಹೌದಲ್ಲ,
2: ಹೌದು. ಯಾಕಂದ್ರೆ ನಮ್ದೊಂದು ಹಿಂದಿನ ಜನರೇಷನ್ ಎಲ್ಲ ಬಾಂಬೆಗೆ ಹೋಯ್ತು.
3: ಹೌದು,
2: ಕಡಿಕಿಲ್ಲ ಕೈದು
3: ಕಡಿ ಕೈದ ಆಯ್ತು. ಈಗೆಲ್ಲ ಅದು ಹೋದವರೇ, ಈಗ ಹೋದವರು ಅವ್ರಿಗೆ ಫ್ಯಾಮಿಲಿ ಆಯ್ತು, ಮದುವೆ ಆದ್ರೆ ಅವರು ಅವ್ರಿಗೆ ಮಕ್ಳು ಅವರೆಲ್ಲ ಇದ್ದಾರೆ. ನೀವು ಬೇರೆ ಟ್ರೈನ್ ಇಳಿದಾಗ್ಲೂ ಹೊಸದಾಗಿ ಮಕ್ಳು ಹೋಗ್ತಾ ಇಲ್ಲ. ನಾನು ಕೆಲಸ ಹುಡುಗರು ಬಾಂಬೆ ಹೋಗ್ತೇನೆ ಹೇಳಿ ಇಲ್ಲ. ಮೊದ್ಲು ಹೆಂಗೆ ಅಂದ್ರೆ ಎಂದ್ರೆ ಹೋಟ್ಲ ಕೆಲಸವ್ರು ಅಡ್ಡಿಲ್ಲ ಗಡ ಬಾಂಬೆ ಹೋಪ ಅಂತ ಹೇಳಿ, ಈಗ ಯಾರು ಬರುದಿಲ್ಲ.
2: ಅದನ್ನ ಕೇಳಿ ಮಾರ್ರೆ, ಈಗ ಬೆಂಗಳೂರು ಯಾರಾದ್ರೂ ಓಕೆ, ಕನ್ನಡ ನಮ್ ಭಾಷೆ, ಕುಂದಾಪುರ ಕನ್ನಡ ಅಲ್ದಿದ್ರು ಏನದು ಒಂದ್ ಕನ್ನಡ ಮಾತಾಡ್ಕೊಂಡು ಅಲ್ಲಿ ಇಪ್ಪು ಅಂದ್ರೆ ಒಂದ್ ಧೈರ್ಯ ಇರುತ್ತೆ. ಈಗ ಬಾಂಬೆಗೆ ಹೋಯ್ಕಂದ್ರೆ ಫಸ್ಟ್ ಬಪ್ಪುದೇ ಅಯ್ಯೋ ಹಿಂದಿ ಬರ್ಕ್ ಮರಾಠಿ ಬರ್ಕ್ ನಮ್ಗೆ ಯಾವ್ದು ಬರ್ತಾರೆ. ಸುಸೂತ್ರ ತುಳು ಬರ್ತಿಲ್ಲ, ಒಂದ್ ತುಳು ಇದ್ರು ಬಾಂಬೆಗೆ ಬದ್ಕೊಂಡ್ಲಕ್ಕ ಅಲ್ಲ. ಸೊ ನಿಮ್ಗೆ ಹೆಂಗಿದ್ದೀತ ಆ ಸ್ಟ್ರಗಲ್?
3: ಅಲ್ಲಿ ಗೊತ್ತಾಗ್ಲಿಲ್ಲ ಮೇಡಮ್, ಸ್ಟಾರ್ಟಿಂಗ್ ನಲ್ಲಿ ಕೆಲಸ ಅಲ್ಲ ನೋಡಿ. ಯಾವ ಲ್ಯಾಂಗ್ವೇಜ್ ಕೆಲಸ, ನೀವು ಒಂದ್ 14 ಗಂಟೆ ಬಿಸಿ ಇದ್ಬಿಟ್ಟು ನಿಮ್ ಹತ್ರ ಮಾತಾಡಲಿ ಟೈಮೇ ಇಲ್ಲ.
2: ಓಕೆ, ಆದ್ರೆ ಕೆಲಸ ಮಾಡೋ ಕಮ್ಯುನಿಕೇಶನ್
3: ಅವ್ರು ಹೇಳ್ತಾರಲ್ಲ ಅವಾಗ ನೋಡಿ. ಈಗ ಹಿಂದಿ ಒಂದು ಕಾಮನ್ ರಾಷ್ಟ್ರೀಯ ಭಾಷೆ, ಅದಕ್ಕೆ ಹಿಂದಿಯಲ್ಲಿ ಹೇಳ್ತೇವೆ ಓಕರು ಏಕರು, ಅವಾಗ ಗೊತ್ತಾಗತ್ತೆ. ಅವ್ ಕೈ ಆಡಿಸಿ ಬಾ ಹೇಳ್ತಾರಲ್ಲ, ಹೀಗೆ ಊಟ ಮಾಡಿ ಅಂದ್ರೆ ಕೈ ಸನ್ನಿ ಮಾಡಿ ತೋರಿಸ್ತಾ ಊಟ, ಗೊತ್ತಾಗತ್ತೆ. ಹಾ ಬೈ ಇಸ್ಕು ಕ್ಯಾ ಬೋಲ ಖಾನಾ ಖಾವ್, ಮತ್ಲಬ್ ಕೈ ಸನ್ನಿ ಮಾಡಿ ತೋರಿಸ್ದಾವಾಗ ಊಟ ಮಾಡಿ ಆಗ ಗೊತ್ತಾಗ. ಅದಕ್ಕೊಂದು ಕಲ್ತ್ಕೊಂಡ್ಬಿಟ್ಟು ಒಂದು ವರ್ಡ್ಸ್, ಒಂದು ಸಣ್ಣ ಸಣ್ಣ ವರ್ಡ್ಸ್ ಕಲ್ತ್ಕಂತೆ, ಮತ್ ಮೂರ್ನಾಲ್ಕು ತಿಂಗಳು ಡೆವಲಪ್ ಆಗತ್ತೆ ಹಿಂದಿ ಅನ್ನೋದು. ಈಗ ಈಸಿ ಆಯ್ತು, ಈಗೆಲ್ಲ ಈ ಸೀರಿಯಲ್ ಬಂದಂತ್ರೆ ಕಾಮನ್ ಆಗಿದೆ. ಈಗ ಮೊದ್ಲು ಹಿಂದಿ ಕಷ್ಟ ಇತ್ತು ಹಿಂದಿ ಮಾತಾಡೋದು. ಅಲ್ಲಿ ಲ್ಯಾಂಗ್ವೇಜ್ ಹಿಂದಿ ಇದೆ, ಮರಾಠಿನೂ ಸಹ ಇದೆ, ಗುಜರಾತಿ ಇದೆ. ನಮ್ದು ಕರ್ನಾಟಕ ಸಂಘಲ್ ತುಂಬಾ ಇದೆ ಮುಂಬೈಯಲ್ಲಿ, ತುಂಬಾ ಇದೆ.
2: ನೀವ್ ಯಾವ್ದೆಲ್ಲ ಭಾಷೆ ಮಾತಾಡ್ತಾರೆ?
3: ಈಗ ನನಗೆ ಮರಾಠಿ, ಹಿಂದಿ, ಸ್ವಲ್ಪ ಗುಜರಾತಿ ಎಲ್ಲ ಬರ್ತದೆ. ಕನ್ನಡ ಕುಂದಾಪುರ ಕನ್ನಡ ಒಳ್ಳೆ ಮಾತಾಡ್ತೇನೆ. ಈಗ ಬಾಂಬೆಗೆ ಹೋಗಿ 35 ವರ್ಷ ಆದ್ರೂ ಸಹ ಕುಂದ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೇನೆ. ನಾನು ಬಿಡ್ಲೇ ಇಲ್ಲ ನಮ್ಮ ಭಾಷೆ, ಅಲ್ಲದೆ ನಮ್ಮ ಭಾಷೆಗೆ ಅಂದ್ರೆ ನಾನು ಆ ಭಾಷೆಗೆ ಬಿಡ್ಲೇ ಇಲ್ಲ, ಬಿಡುಕ್ ಆಗಂಬಾಗಿತ್ತು.
2: ನಿಮ್ ಭಾಷೆಲಿ ತುಂಬಾ ಲೈಕ್ ಇತ್ತು.
3: ಹೌದು ಅಲ್ಲ, ನಾ ಚಂದ ಮಾಡಿ ಮಾತಾಡಿದೆ. ನಮ್ಮ ಅಮ್ಮನ ಭಾಷೆ ಅಂದ್ರೆ ನಮ್ ತಾಯಿ ಭಾಷೆ ಅಲ್ಲ, ಅದರಲ್ಲೂ ನಮ್ದು ಕುಂದ ಕನ್ನಡ. ಕುಂದಾಪುರ ಸ್ವಲ್ಪ ಈ ಕಡೆ ಬಂದ್ರೆ ಕುಂದಾಪುರದಿಂದ ಮರುವಂತಿರಿ ಸ್ವಲ್ಪ ಚೇಂಜ್ ಇದೆ, ಮರುವಂತಿಯಿಂದ ನಾಗೂರು ಸ್ವಲ್ಪ ಚೇಂಜ್, ನಾಗೂರಿಂದ ಸಿರೂರು ಒಂಥರ ಒಂದು ಸಣ್ಣದ ಅಂತಾರಲ್ಲ, ಒಂದ್ ಕುಂದ ಕನ್ನಡ ಅಂದ್ರೆ ಅಷ್ಟು ಸ್ಟ್ರಾಂಗ್ ಭಾಷೆ. ಆ ಭಾಷೆನ ಮಾತಾಡ್ತೇನೆ, ನಮ್ಮ ಅಮ್ಮನ ತರನೇ ಮಾತಾಡೋದು ನಾನು.
2: ಹೌದೌದು,
3: ಈಗ ನಮ್ಮ ಹಿಂದಿ ಒಳ್ಳೆ ಮಾತಾಡ್ರು ಸಹ ಕುಂದ ಕನ್ನಡ ಮಾತ್ರ ಚಂದ ಮಾಡಿ ಮಾತಾಡ್ತೀನಿ ನಾನು.
2: ವೆರಿ ನೈಸ್.
3: ಹಾಗಾಗಿ ನಾನು
2: ನೀವೊಂದ್ ಮಾತು ಹೇಳಿದ್ರೆ, ನಾವಿಬ್ರು ಹಿಂಗೆ ಮಾತಾಡೋತ್ತಿಗೆ ನಾನು ಬಿಸ್ನೆಸ್ ಕಲ್ತದ ಅಮ್ಮನಿಂದ ಅಂತ.
3: ಹೌದು,
2: ಅದೊಂಚೂರು ಹೇಳಿಕಮ್ಮ. ಅಮ್ಮ ನಿಮ್ಮನ್ನ ಅದೇ ನುಗ್ಗಿ ಕೋಡ್ ಕೊಟ್ಟ?
3: ಅಲ್ಲ ಅಮ್ಮ ನೋಡಿ, ನಾನು ಬಿಸ್ನೆಸ್ ಕಲಿ ಕಾರಣ ಏನ್ ಕೇಳಿದ್ರೆ, ನಾನು ಚಿಕ್ಕ ಇರುವಾಗ 3ನೇ ಕ್ಲಾಸಿಗೆ ಹೋತಿದ್ದ, ಅವಾಗ 3ನೇ ಕ್ಲಾಸಿಗೆ ಒಪ್ಪತ್ತಿಗೆ ನಮ್ಮ ಹತ್ರ ಹಣ, ಒಂದು ಗಡತನದಲ್ಲಿ ಇದ್ದೇವೆ. ಅವಾಗ ನುಗ್ಗಿಕಾಯಿ, ನುಗ್ಗಿ ಮರ, ಮಾವಿನಕಾಯಿ ಎಲ್ಲ ಆಸಿತ್ತು ನಮ್ಮಲ್ಲಿ. ನಮ್ಮ ಅಂಬಗಲ್ ಪೇಟೆ ಇತ್ತು ನಮ್ಮಲ್ಲಿ, ನಾವು ನಕಿನಗಟ್ಟೆ ಅಂಬಗಲ್ ಪೇಟೆಯಲ್ಲಿ ಹೋಗಿ ಕುತ್ಕೊಂಬ್ದ. ಅಮ್ಮ ಕಟ್ ಮಾಡಿ ಕೊಡುದು, ಯಾವ್ದು ನುಗ್ಗಿ ಕಟ್ಟ ಮಗ ತಕೊಂಡು ಇಟ್ಕೊ, ಅಲ್ಲಿ ತಕ್ಕಂಬರ್ ಯಾರು ಇದು ಇಲ್ಲಿ ಕಷ್ಟ ಆಗ್ತ. ಅವಾಗ 50 ಪೈಸೆ ತಕೊಂಬರಿಲ್ಲ, ಯಾಕಂದ್ರೆ ಎಲ್ಲರ ಮನೆ ನುಗ್ಗಿಕಾಯಿ ಆಗ್ತಲ್ಲ. ಅವಾಗ ಯಾರು ಬಂದು ತಕೊಂಡು ಅವ್ರು 1 ರೂಪಾಯಿ ಸಿಕ್ಕತ್ತು, 50 ಪೈಸೆ ಒಂದು 50 ಪೈಸೆ ಕಟ್ಟಲ್ಲ. ಅವಾಗ ಅದ್ ತಕೊಂಡು ಅಮ್ಮನಿಗೆ ಕೊಡುದು. ಅಮ್ಮ ಅವಾಗ ನಮ್ಗೆ 10 ಪೈಸೆ 20 ಪೈಸೆ ಕೊಡ್ತಿದ್ಲು. ಈಗ ನಿಂದ ಕಮಿಷನ್ ಅಂದ್ರೆ ಸೇಲ್ ಮಾಡ್ನಲ್ಲ, ಆವಾಗ ಸೇಲ್ಸ್ ಅನುಭವ ನಮ್ಗೆ ಅಲ್ಲಿಂದ ಆಯ್ತು. ಹೇಗ್ ಸೇಲ್ ಮಾಡ್ರೆ, 10 ಪೈಸೆ ಸಿಕ್ಕತ್ತಲ್ಲ. ಹಂಗ ಹಾಲು ಸೇಲ್ ಮಾಡ್ತಿದ್ಲು, ಹಾಲು ಎಮ್ಮೆ ತಗೋ ಹಾಲು ಕರೀತಿದ್ಲು ಅವಳು. ಹಾಲ್ಗ ಅವಾಗ ಲೀಟರ್ ಎಷ್ಟು 1 ರೂಪಾಯಿ ಇಲ್ಲ ಆಯ್ತು ಹಾಲು ಡೈರಿ ಕೊಡುದು, ಅದ್ರಲ್ಲಿ ನಂಗೆ ರಾಯಲ್ಟಿ ಕೊಡ್ತಿದ್ಲು ಅವಳು, ಮಗ ನಿಂದ 5 ಪೈಸೆ ತಕೋ ಅಂತ ಹೇಳಿ. ಅವಾಗ ಅಲ್ಲಿಂದ ನಂಗೆ ಗೊತ್ತಾಯ್ತು ಹಣದ್ದು ಹೇಗ್ ಮಾಡ್ಬೇಕು. ನಮ್ಮ ತಾಯಿ ಅದು ಗುರುಗಳೇ, ನನ್ನ ತಾಯಿ ರಿಯಲಿ ನನ್ನ ಗುರುಗಳು. ಅವಾಗ ಹೇಳಿದ್ಲು ಮಗನ ಹಣ ಮಾಡ್ಬೇಕಿದ್ ಹೇಗ್ ಮಾಡ್ಬೇಕು, ನಮ್ಮ ತಾಯಿ ಅದು ಗುರುಗಳೇ, ನನ್ನ ತಾಯಿ ರಿಯಲಿ ನನ್ನ ಗುರುಗಳು. ಅವಾಗ ಹೇಳಿದ್ಲು ಮಗನ ಹಣ ಮಾಡ್ಬೇಕಿದ್ರೆ ಸ್ವಲ್ಪ ಉಳಿತಾಯ ಮಾಡ್ಕತ್ತ. ಅವಾಗ ಅವು ಹಣ ಉಳಿತಾಯ ಮಾಡಿ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು ಅವ್ರು. ತಂದೆಯನ್ನು ತುಂಬಾ ಕಷ್ಟ ಮಾಡಿ ನಮ್ಮ ತಂದೆಯವರು, ತುಂಬಾ ಕಷ್ಟ ಮಾಡಿ ಕಲ್ ಕಡಿದಿದ್ದು ಕಲ್ಯಾಣಿ ಹೋಪರು, ಕಲ್ಯಾಣಿ ಹೋಪರು, ಕಲ್ಯಾಣಿ ಕಲ್ ಕಡ್ಕೊ ಬಂದು ಜೀವನ ಮಾಡಿದ್ ನಾವು. ನಮ್ಗೆ ಊಟಕ್ಕೆ ಇಲ್ಲ ಆಯ್ತು, ಊಟಕ್ಕೂ ಏನು ಕಷ್ಟ, ತುಂಬಾ ಕಷ್ಟದಿಂದ ಬಂದವನ ಅಂದ್ರೆ ಹೇಳಿದ್ರಲ್ಲ ನಿಮ್ಗೆ, ಕಷ್ಟ ಬಡ ಬೇರೆ ಬಡತನ ಬೇರೆ. ನಾವು ಬಡತನದಿಂದ ಬಂದವರು, ಬಡವ ಅಂದ್ರೆ ಕೂತ್ಕೊಂಡಿರ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಪಾಪ ಬಡವ ಅವತ್ತು. ನಾವು ನಮ್ಮ ಮಗನಿಗೆ ಅದನ್ನ ಯಾವತ್ತು ತೋರಿಸ್ತೇನೆ, ಮತ್ಲಬ್ ಗರೀಬ್ ಅಲಗೆ ಬೇಟ ಗರೀಬಿ ಅಲಗೆ. ಅಂದ್ರೆ ಬಡತನ ಬೇರೆ, ಅದ್ ಎರಡು ಟೈಪ್ ಇದೆ, ಅದನ್ನ ಎರಡು ತೋರಿಸ್ಬೇಕಾಗತ್ತೆ ಮಕ್ಕಳಿಗೆ. ಯಾಕೆ ಮಕ್ಳಿಗೆ ಗೊತ್ತಿಲ್ಲ, ನನ್ನ ಮಗನಿಗೆ ಗೊತ್ತಾಗುದಿಲ್ಲ. ಬಡವ ಅಂದ್ರೆ ಅವನಿಗೆ ಏನ್ ಗೊತ್ತಾಗತ್ತೆ, ಅಲ್ಲಿ ಕುತ್ಕೊಂಡು ಬಸ್ ಸ್ಟ್ಯಾಂಡ್ ಆಗ ಪಾಪ 1 ರೂಪಾಯಿ ಬೇರ್ತಾ ಇರ್ತಾ, ಅವನಿಗೆ ಬಡವ ಅಂತ ಎಣಿಸ್ಕೊಂಡಿರ್ತ. ಬಡತನ ಸ್ವಂತ ಎಂದ್ ಬರ್ಬೇಕು ನಮ್ಮಿಂದ, ನಮ್ಮ ನಾವು ಸ್ವಂತ ಬಡತನ ಬಂದವ್ರು ಬಡತನ. ಹಾಗಾಗಿ ಸೊ ಅಲ್ಲಿಂದ ನನ್ನ ತಾಯಿಯಿಂದ ಕಲ್ತೆ, ತಾಯಿ ಅದಕ್ಕೆ
2: ಆ ಟ್ರಸ್ಟ್ ಮೂಲಕ ಬಹಳಷ್ಟು ಸೇವೆಗಳನ್ನ ಮಾಡ್ತಾ ಇದ್ರಿ. ಎಂತೆಲ್ಲ

0: ಸೇವೆಗಳನ್ನ ಮಾಡಿದ್ರಿ?
1: ನಾನು ಮ್ಯಾಕ್ಸಿಮಮ್ ಮೇಡಮ್ ಈ ಕ್ಯಾನ್ಸರ್ ಪೇಷಂಟ್ ಗೆ ಕೆಲಸ ಮಾಡ್ತಿದ್ದೇವೆ. ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಅನ್ನದಾನ, ಅಲ್ಲಿ ಒಂದ್ ಟೈಮ್ ಟಿಫಿನ್. ಅಲ್ಲಿ ಬೊಂಬೆಯಲ್ಲಿ ಒಂದು ಬಿಲ್ಡಿಂಗ್ ಇದೆ, ಒಂದು 400 ಪೇಷಂಟ್ ಇದ್ದಾರೆ. ಆ ಮ್ಯಾಕ್ಸಿಮಮ್ ನಾವು ಅಲ್ಲಿ ಪೇಷಂಟ್ ಗೆ ಒಂದು ಟೈಮ್ ಫುಡ್, ಟಿಫಿನ್. ನಮ್ಮ ಮ್ಯಾಕ್ಸಿಮಮ್ ಈ ಫೋಟೋ ಎಲ್ಲ ಹಾಕ್ತಿಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗೆ, ಯಾಕಂದ್ರೆ ಇದೊಂದು ಪ್ರಾಬ್ಲಮ್. ನಿಮ್ಗೆ ಹೇಳಿದ್ನಲ್ಲ, ಕೆಲವು ನಾವು ಈ ಕ್ಯಾನ್ಸರ್ ಪೇಷಂಟ್ ತುಂಬಾ ಕಡೆ ನಾವು ಇವರಿಗೆ ಹೆಲ್ಪ್ ಮಾಡ್ತೇವೆ. ಅವ್ರ ಫೋಟೋ ಕ್ಯಾನ್ಸರ್ ಪೇಷಂಟ್ ಜೊತೆ ಫೋಟೋ ತಗೊಂಡು ನಾನು ಎಲ್ಲೂ ಫೇಸ್ಬುಕ್ ಅಲ್ಲಿ ಹಾಕ್ಲಿಲ್ಲ. ಈ ನಿಮ್ಗೆ ಗೊತ್ತಿರುವಂತ ವಿಷಯ, ಹಾಕಿದ್ರೆ ಆ ಫೇಸ್ಬುಕ್ ಅಲ್ಲಿ ನೋಡಿ ಲಕ್ಷಗಟ್ಟಲೆ ಜನ ನೋಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಇವ್ರ ಮನೇಲಿ ಒಬ್ರು ಕ್ಯಾನ್ಸರ್ ಪೇಷಂಟ್ ಇದ್ರಂದ್ರೆ. ಅದನ್ನ ತೋರಿಸ್ಕಂತಿಲ್ಲ ಮೇಡಮ್. ನಾ ಎಲ್ಲಿಯೂ ನನ್ನ ಡಾಕ್ಯುಮೆಂಟ್ಸ್ ನೋಡಿ, ಫೇಸ್ಬುಕ್ ಪೇಜ್ ಅಲ್ಲಿ ಇದೆ, ಇನ್ಸ್ಟಾಗ್ರಾಮ್ ಪೇಜ್, ಎಲ್ಲಿಯೂ ಸಹ ನನ್ನ ಫೋಟೋ ಅವ್ರದೊಟ್ಟಿಗೆ ಹಾಕ್ಲಿಲ್ಲ. ನನ್ನ ಇದಕ್ಕೆ ಡಾಕ್ಯುಮೆಂಟ್ ಫೋಟೋ ತಗೊಳ್ತೇವೆ ನಮ್ ಗವರ್ಮೆಂಟ್ ಡಾಕ್ಯುಮೆಂಟ್ ಗಾಗಿ. ಸೊ ಅದೊಂದು ಕೆಲಸ ಮಾಡ್ತಿದ್ದೇವೆ. ಇನ್ನೊಂದಾಗಿ ಈಗ ಇದು ಯಾವುದು ಈ ಸಾಧು ಸಂತರಿಗೆ ಅದೊಂದು ಮಾಡ್ತಿದ್ದೇವೆ. ಮತ್ತೆ ಇನ್ನೊಂದು ಮೇನ್ ಕುಗ್ರಾಮ, ಈ ಶಾಲೆಗೆ ಕುಗ್ರಾಮ ಅಂತ ಹೇಳಿ ನಮ್ ಬೈಂದೂರಲ್ಲೆಲ್ಲ ಈ ದೊಂಬ ಒಳಗಡೆ ಎಲ್ಲ ಇದೆ, ಇಳಜಿತ್ ಒಳಗಡೆ ಅಲ್ಲೆಲ್ಲ ತುಂಬಾ. ಈಗ ನೋಡಿ ನಾಡ್ ಕಾಳತೋಡ್ ಶಾಲೆಗೆ ಸುಮಾರು ನೀವು ತುಂಬಾ ಶಾಲೆಗೆ ವಾಟರ್ ಫಿಲ್ಟರ್ ಮೇನ್ ಆಗಿ ಚಿಕ್ಕ ಮಕ್ಕಳಿಗೆ ನಾವು ಅವಾಗ ಏನ್ ಹೇಳ್ತಾರೆ, ಅವಾಗ ಈ ಚಿಕ್ಕ ಮಕ್ಕಳಿಗೆ ಶಾಲೆಗೆ ಹೋದ್ರು ಗೊತ್ತಿರ್ಬೇಕು ನಿಮ್ ಸಣ್ಣದೊಂದು ಸ್ಟೋರಿ ಇದು. ಈ ಶಾಲೆಗೆ ಹೋದ್ರು ಕೂಡ ಒಂದ್ ಮಕ್ಕಳಿಗೆ ಕುತಿ ಬಾಟ್ಲಿ ಹೇಗೆ ಕಳಿಸಿ ಕೊಡ್ತಾರೆ, ಎಂತದ ನೀರ್ ಎಂತ ಎಲ್ ಕೆ ಜಿ ಯು ಕೆ ಜಿ ಹೇಳ್ತಾರೆ, ಬಾಲ ಆಗಲಿ ಬಾಲೋಡಿ ಅಂತಿದ್ರೆ. ಅಲ್ಲಿಗೆ ಹೋರ್ ಕೂಡ ನೀರ್ ಖಾಲಿ ಆಗ್ತ, ನೀರ್ ಖಾಲಿ ಕೂಡ ಟೀಚರ್ ಅಂತ ಹೇಳಿದ್ರೆ ಅಲ್ಲಿ ಮಡಕೆ ನೀರ್ ಕುಡಿಕ ಬಂತ್ರ, ಆ ಮಡಕೆ ನೀರ್ಲಿಂದ ಬೋರಿಲಿಂದ ಬಂದ್ ಬೋರಿಲ್ ಬಾವಿ ಅಂತಾರಲ್ಲ, ಅದು ಶುದ್ಧ ಇಲ್ಲ ಕರೆಕ್ಟಾ. ಮನೆಗೆ ಹೋರ್ ಕೂಡ ಮಗು ಜ್ವರ ಬಂದಿರತ್ತೆ, ಎಂತ ಇರುತ್ತೆ ಜ್ವರ ಬರತ್ ಆ ಮಗಿ ಸ್ಟಾರ್ಟ್. ಶಾಲೆಗೆ ಹೊರ ಕೂಡ ಜ್ವರ ಬತ್ತ ಅಂದ್ರೆ ತಲೆ ಕೂತ್ಕೊಂಡು ಬಿರತ್, ಅದ್ ಪ್ರಾಬ್ಲಮ್ ಬರೋದು ಅವ್ರ ನೀರಿಂದ ಆಯ್ತಾ, ನೀರಿಂದ ಬಂದಿದ್ದ ಅದ್ ಜ್ವರ ಬರತ್. ನಾನು ಶಾಲೆಗೆ ಹೊರ ಮನೆ ನೀರು ಒಂದು ವಾರ ಕರೆಕ್ಟ್ ಆದ್ಲು, ಮತ್ ಪುನಃ ಮನೇಲಿ ಕರೆಕ್ಟ್ ಇರ್ತಲ್ಲ ಅವಳು, ಮತ್ ಪುನಃ ಶಾಲೆ ಬರತ್ಲ, ಮತ್ ಪುನಃ ಅದೇ ನೀರು ಕುಡಿತ್ಲ, ಆ ಬಾಟ್ಲಿ ಖಾಲಿ ಹತ್ರ ಅವಳು ಕುದಿ ಐದು ಬಾಟ್ಲಿ ನೀರು ಕುಡಿದ್ರೆ ಶಾಲೆ ನೀರು ಕುಡಿತ್ಲ ಅವಳು, ಅವಾಗ ಎಂತ ಕೇಳಿದ್ರೆ ಮತ್ ಪುನಃ ಜ್ವರ ಬರುತ್ತೆ ಅವಳಿಗೆ. ಅವಳು ತಲೆಗೆ ಫಿಕ್ಟ್ ಆಗ್ತ, ನಾನು ಶಾಲೆಗೆ ಹೋರ್ ಜ್ವರ, ಇನ್ನು ಶಾಲೆಗೆ ಹೋತಿಲ್ಲ, ಶಾಲೆ ಕೈದ ಕೆಲವು ಮಕ್ಕಳು ಅದರಿಂದ ಶಾಲೆ ಕೈದ. ಅದಕ್ಕೆ ನಾವು ಎಂತ ಮಾಡಿದ್ದೇವೆ, ಬಾಲವಾಡಿ ಶಾಲೆ ಮ್ಯಾಕ್ಸಿಮಮ್ ವಾಟರ್ ಫಿಲ್ಟರ್ ಕೊಟ್ಟಿದ್ದೇವೆ. ನಮ್ಮ ಬೈಂದೂರು ತಾಲೂಕಿನ ನೀವು ನಮ್ಮ ಪೇಜ್ ನೋಡಿ, ಮ್ಯಾಕ್ಸಿಮಮ್ ಬಾಲವಾಡಿಗೆ ಶಾಲೆ ಕೊಡ್ತಿದ್ದೆ. ಯಾಕಂದ್ರೆ ದೊಡ್ಡ ಮಕ್ಕಳು ನೀರು ಕೊಡ್ರೆ ಆಗತ್ತೆ, ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ತಾ ಮೇಡಮ್. ಅದಕ್ಕೆ ಚೆಕ್ ಶಾಲೆಗೆ ವಾಟರ್ ಫಿಲ್ಟರ್ ಫ್ಯಾನ್ ಏನೇನು ಬೇಕು ಅವ್ರಿಗೆ. ಕುಗ್ರಾಮದಲ್ಲಿ ಹಳ್ಳಿ ಶಾಲೆ, ಟ್ಯೂಬ್ಲೈಟ್ ಇಲ್ಲ ಪಾಪ, ಫ್ಯಾನ್ ಇಲ್ಲ, ಅವ್ರಿಗೆ ಕುರ್ಚಿ ಇಲ್ಲ, ಗ್ರೀನ್ ಬೋರ್ಡ್ ಅಂತ ಈಗ ನಾವೊಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಹಿಂದ್ಗಡೆ ಕೂತ್ಕೊಂಡು ಮಕ್ಕಳಿಗೆ ತೋರುದಿಲ್ಲ ಈಗ, ಕರೆಕ್ಟ್ ಅಲ್ಲ? ನಾಲ್ಕನೇ ಬೆಂಚ್ ಕೂತ್ಕೊಂಡು ಮಕ್ಕಳಿಗೆ ತೋರುದು ಈಗ. ಎಲ್ಲ ಶಾಲೆ ಗ್ರೀನ್ ಬೋರ್ಡ್ ಕೊಡ್ತಿದ್ದೆ ನಾವು, ಮ್ಯಾಕ್ಸಿಮಮ್ ಎಲ್ಲ ಶಾಲೆಗೂ ಗ್ರೀನ್ ಬೋರ್ಡ್ ಒಂದೊಂದು ಬೇಕು. ನಮ್ಮ ಕೈಯಲ್ಲಿ ಆದ್ದು ನಮ್ಗೆ ಮನವಿ ಪತ್ರ ಬರುತ್ತೆ ಶಾಲೆ, ನಾಗರಾಜಣ್ಣ ಇದೊಂದು ಬೇಕು ನನಗೆ. ಈಗ ಕಾಳತೋಡ್ ಶಾಲೆ, ನಾಗೂರ್ ಶಾಲೆ ಎಲ್ಲ ಕಡೆ ಬಂದಿದೆ ಈ ತರ. ಪ್ರತಿ ತಿಂಗಳು ಒಂದು ಪ್ರೋಗ್ರಾಮ್ ಮಾಡ್ತೇವೆ ನಾವು ಪ್ರತಿ ತಿಂಗಳು. ಮೊನ್ನೆ ಕೊಂಕಣ ರೈಲ್ವೆ ಬೈಂದೂರು ಸ್ಟೇಷನ್ ಅಲ್ಲಿ ತಂಗುದಾಣ ಮಾಡಿ ಕೊಟ್ಟಿದ್ದೇವೆ. ಅಲ್ಲಿ ಅವ್ರಿಗೆ ಕೂತ್ಕೊಳ್ಳಿ ವ್ಯವಸ್ಥೆ, ನಾನೇ ಮಳೆಯಲ್ಲಿ ನೆನ್ಕೊಂಡು ಹೋದೆ. ಅವಾಗ ಗೊತ್ತಾಯ್ತು ನನಗೆ, ಇಲ್ಲಿ ಕೇರಳದವರೆಲ್ಲ ಬರ್ತಾರೆ ಪಾಪ, ಬೇರೆ ಊರಿಂದ ಬಂದು ತಂಗುದಾಣ ಇಲ್ಲ ಅಲ್ಲಿ ಕೂತ್ಕೊಂಡು ನಿಂತ್ಕೊಳ್ಳಿಕ್ಕೆ. ಬೆಳೆ ಬಂದು ಎಲ್ಲ ಚಂಡಿನಲ್ಲಿ
0: ಬೈಂದೂರಲ್ಲಿ.
1: ಹೌದು,
0: ರೈಲ್ವೆ ಸ್ಟೇಷನ್.
1: ಹೌದು, ಸಮಸ್ಯೆ, ದೊಡ್ಡ ಸಮಸ್ಯೆ ಇತ್ತು ಮೇಡಮ್. ಮತ್ತೆ ನಾನು ಅವರಿಗೆ ರೈಲ್ವೆ ಅವರು ಒಂದು ಅಪ್ಲೈ ಮಾಡಿದ್ರೆ, ಇದೆಲ್ಲ ಅನಿಮ್ಯುನಿಟೀಸ್ ಎಲ್ಲ ನಮ್ಗೆ ಕೊಡ್ಲಿಕ್ಕೆ ಹಣ ಇಲ್ಲ ರೈಲ್ವೆ ಹತ್ರ, ರೀಲ ಹೇಳಿದ್ರು ಕೊಂಗಡ್ರಲ್ಲಿ ಹತ್ರ ಹಣ ಇಲ್ಲ, ನೀವು ನಿಮ್ಮಂತ ದಾನಿಗಳೆಲ್ಲ ಮಾಡಿಕೊಟ್ರೆ ನಾನೊಂದು ದೊಡ್ಡದೊಂದು ತಂಗುದಾಣ ಮಾಡಿಕೊಟ್ಟಿದ್ದೇನೆ. ಬದಿಯಲ್ಲಿ ರೋಟರಿ ಕ್ಲಬ್ನವರು ಮಾಡಿಕೊಟ್ಟಿದ್ದಾರೆ, ನಾನೊಂದು ಮಾಡಿಕೊಟ್ಟಿದ್ದೇನೆ. ಈ ತರ ಎಲ್ಲ ತುಂಬಾ ಸಮಯ ಸೇವ್ ಮಾಡ್ತಿದ್ದೇವೆ ಮೇಡಮ್, ಬೇರೆ ಬೇರೆ ಟೈಪ್.
0: ಓಕೆ, ಅದರೊಟ್ಟಿಗೆ ನೀವು ಬೇರೆ ಬೇರೆ ರಾಜ್ಯಗಳಿಗೂ ಹೋತ್ರಿ ಅಂತೇಳಿ ಹೇಳಿದ್ರೆ?
1: ಹಾ, ಹೋಗ್ತಾ ಇರ್ತೇವೆ ನಾವು.
0: ಅಂದ್ರೆ ಎಂತ ಮಾಡ್ತೀರಿ ಸರ್
1: ಅಲ್ಲಿ ಹೋದಾಗ? ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಇದೆ, ಈಗ ಬ್ಲಾಂಕೆಟ್ ಚಳಿಗಾಲದಲ್ಲಿ ಹೋಗ್ತೇವೆ ನಾವು. ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ, ಚಳಿಗಾಲ ಬಟ್ಟೆದಾನ ಅಂತ ಇದೆ. ಚಳಿಗಾಲದಲ್ಲಿ ಹೋದ ಬ್ಲಾಂಕೆಟ್ ನಾವು ಮೊನ್ನೆ ಕುಂಭಮೇಳದಲ್ಲಿ ಹೋಗಿದ್ದು, 106 ಸಾಧುಗಳಿಗೆ ಅಲ್ಲಿ ಕೊಟ್ಟಿದ್ದೇವೆ ಆಯ್ತಾ. ಈ ಉತ್ತರಾಖಂಡ್ ಹೋಗಿದ್ದೇನೆ, ಅಲ್ಲೂ ಕೂಡ ಸಾಧುಗಳಿಗೆಲ್ಲ ಬ್ಲಾಂಕೆಟ್ ಕೊಟ್ಟಿದ್ದೇನೆ, ಫುಡ್ ಕೊಟ್ಟಿದ್ದೇವೆ ಅವರಿಗೆ, ಇದು ಫುಡ್. ಅದ್ರ ನಂತರ ನಿಮ್ MPಯಲ್ಲಿ ನಾನು ಮಾಡಿದ್ದೇನೆ ಈ ತರ ಪ್ರೋಗ್ರಾಮ್ ಅನ್ನ. ಮಹಾರಾಷ್ಟ್ರದಲ್ಲಿ ತುಂಬಾ ಕಡೆ ಮಾಡಿದ್ದೇನೆ ಬ್ಲಾಂಕೆಟ್ಸ್, ಮ್ಯಾಕ್ಸಿಮಮ್ ಬ್ಲಾಂಕೆಟ್ ಹಂತಿದ್ದೇವೆ ನಾವು.
0: ಬಟ್ ನೀವು ಹ್ಯಾಂಗ್ ಹುಡುಕತ್ರಿ ಈಗ? ನೀವು ಏನಾದ್ರೂ ಕೊಡ್ಬೇಕಂದ್ರೆ ಇಟ್ ಶುಡ್ ಗೋ ಟು ದ ರೈಟ್ ಪರ್ಸನ್. ಅಂದ್ರೆ ನಾವೇನೇ ದಾನ ಕೊಟ್ರು ಸರಿಯಾದ ವ್ಯಕ್ತಿಗೆ ಅದು ಸಲ್ಬೇಕು ಅಂತ ಹೇಳ್ತಾರೆ.
1: ಗೊತ್ತಾಗತ್ತಲ್ಲ
0: ನೀವು ಹ್ಯಾಂಗ್ ಹುಡುಕ್ತ್ರಿ
1: ಅಲ್ಲಿ? ಗೊತ್ತಾಗತ್ತಲ್ಲ ನಾವು ಹೋದಾಗ ನಡಿಗೆ ನಾನೆಂತ ಹೇಳಿದೆ, ನಾವು ನಮ್ಮ ಟ್ರಸ್ಟ್ ಮಾಡ್ತಿರೋದಕ್ಕೆ ಬೈಂದೂರು ತಾಲೂಕು ಕುಗ್ರಾಮ ಹೋಗ್ತೇವೆ ನಾವು. ಅಲ್ಲಿ ಗೊತ್ತಾಗತ್ತೆ ಶಾಲೆಯಲ್ಲಿ ಫ್ಯಾನ್ ಇಲ್ಲ, ಹಾಳಾಗಿದೆ, ಲೈಟೇ ಇಲ್ಲ. ಈಗ ನಾವು ಒಂದು ಊರಿಗೆ ಹೋದಾವ ಗೊತ್ತಾಗ ಕುಗ್ರಾಮ ಹೋಗ್ತೇವೆ ನಾವು. ನಾವು ಸಿಟಿಯಲ್ಲಿ ಮ್ಯಾಕ್ಸಿಮಮ್ ಕಮ್ಮಿ ಇರ್ತೇವೆ, ಅಲ್ಲಿ ಬಡವರು ತುಂಬಾ ಇರ್ತಾರೆ, ಅವ್ರಿಗೆ ಮನಿಕಮ್ ಖಾಸಗಿ ಇಲ್ಲ, ಅದೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಗೊತ್ತಾಗ. ನೀವು ಸಿಟಿಯಲ್ಲಿ ಇದ್ರೆ ಗೊತ್ತಾಗುದಿಲ್ಲ ಮೇಡಮ್, ನಾವು ತಿರುಗಾಡ್ಲಿಕ್ಕೆ ಒಂದು ಸಿಟಿಯಲ್ಲಿ ಇದ್ರೆ ಗೊತ್ತಾಗ ಕುಗ್ರಾಮಕ್ಕೆ ಹೋಗ್ಬೇಕು ನೀವು. ನಾವು ಒಂದು MPಯಲ್ಲಿ ಮಾಡಿದ್ದೇವೆ, ಅದೊಂದು ಒಂದು ಊರಿದೆ ನನ್ಗೆ ನೆನಪೋಯ್ತು ಈಗ. ಆ ಊರಲ್ಲಿ ಹಂಚು ಸಹ ಇಲ್ಲ, ಆ ತರ ಮನೆಯಲ್ಲಿದೆ, ಒಂದು 80 ಮನೆ ಇದೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನಾ ಆ ಊರಿಗೆ ಹೋಗಿ ಮಾಡಿದೆ, ಅದನ್ನ ಕೇಳ್ಕೊಳ್ತೇವೆ ಅಲ್ಲಿ ಕಾರ್ಯಕರ್ತರ ಪಾಲಿಟಿಕ್ಸ್ ಅವ್ರಿಗೆ ಫೋನ್ ಮಾಡ್ತೇವೆ, ಸರ್ ನಾವು ಬರ್ತಿದ್ದೇವೆ, ಈ ತರ ಪ್ರೋಗ್ರಾಮ್ ಮಾಡ್ಲಿಕ್ಕಿದೆ, ನಿಮ್ಮಲ್ಲಿ ಯಾವ ತರ ಆ ತರ ಗ್ರಾಮ ಇದೆಯಾ, ಆ ತರ ಅವ್ರು ಹೇಳ್ತಾರೆ, ನಾವು ಐಡೆಂಟಿಫಿಕೇಶನ್ ಮಾಡಿ ಕೊಡ್ತಾರೆ, ಈ ಗ್ರಾಮದಲ್ಲಿ ತುಂಬಾ ಬೇಕಿರುವಂತ ವ್ಯವಸ್ಥೆ ಅಲ್ಲಿ ಕೊಟ್ಬಿಡ್ತೇವೆ ಹಾಗೆ.
0: ಸೊ ಫೈನಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ನೀವು ನಿಮ್ಗಾದ ಮಟ್ಟಿಗೆ ಏನೀಗ ಒಂದು 10% ನನ್ನ ಲಾಭ ಅಥವಾ ನನ್ನ ಗಳಿಕೆಯಲ್ಲಿ ಇಷ್ಟು ನನ್ನ ಸಮಾಜಕ್ಕೆ ಅಂತೇನ್ ಕೊಡ್ತಾರಲ್ಲ ಅದ್ ಎಷ್ಟು ಖುಷಿ ಕೊಡ್ತದೆ. ಯಾವತ್ತಾದ್ರು ಅನ್ಸಿದ್ದಿದ್ಯಾ ಈ 10% ಪ್ರತಿ ತಿಂಗಳು ಇಟ್ಕೊಂಡಿದೆ ಇಷ್ಟ ಬಾತಿತ್ತೇನೆ?
1: ನಾನು ಇದೆಲ್ಲ ಮಾಡಿದ್ದೆ, ನಾನು ಮಾಡ್ತೇನೆ ಮೇಡಮ್. ನನಗೆ ನಿದ್ರೆ 10 ಗಂಟೆ ನಿದ್ರೆ ಬರ್ತದೆ ಹೇಳಿ. ಫಸ್ಟ್ ಮನುಷ್ಯನ ಆರೋಗ್ಯ ಇರ್ಬೇಕಿದೆ, ನಿದ್ರೆ ಬರ್ಬೇಕು.
0: ಕರೆಕ್ಟ್.
1: ಇದು ಖುಷಿ ಆಗಿರುತ್ತೆ. ನಾನು ಇದು ಇಷ್ಟು ದಾನ ಮಾಡಿದ ಖುಷಿ ಇವತ್ತೆ ನನ್ನ ಅನಿಸ್ತದೆ. ನಾನು ಇವತ್ತು ಕಮ್ಮಿ ಮಾಡಿದ್ನ ಅಂತ ಇನ್ನು ಮಾಡ್ಬೇಕು ಅನಿಸ್ತದೆ. ಅಷ್ಟು ದೊಡ್ಡ ಶ್ರೀಮಂತರು ಅಲ್ಲ ನಾವು, ಓಪನ್ ಅಲ್ಲಿ ಹೇಳ್ತೇವೆ ಮೇಡಮ್. ನಾನು ದೊಡ್ಡ ಶ್ರೀಮಂತ ಕರುಡುಪತಿ ಅಲ್ಲ, ನನ್ನ ಕೈಯಲ್ಲಾದ್ರೆ ನಾನು ಮಾಡ್ತಿದ್ದೇನೆ. ಅದು ನಂಗೆ ತೃಪ್ತಿ ಇದೆ, ನನ್ನ ವೈಫಿಗೆ ತೃಪ್ತಿ ಇದೆ. ನಮ್ಮ ಸಂಸ್ಥೆಯಲ್ಲಿ ಈಗ ನನ್ನ ರಾಮ ಪೂಜಾರಿ ಅವರಿದ್ದಾರೆ, ವಿಶ್ವನಾಥ್ ಪೂಜಾರಿ ಇದ್ದಾರೆ, ರೂಪೇಶ್ ಪೂಜಾರಿ ಇದ್ದಾರೆ, ಇವರೆಲ್ಲರಿಗೂ ತೃಪ್ತಿ ಇದೆ ನಾವು ಮಾಡುವಂತದ್ದು. ನಮ್ಮ ಹೆಂಡತಿ ವೈಫ್ ಇದ್ದಾರೆ, ನನ್ನ ಮಗ ಇದ್ದಾನೆ, ಪಾರ್ವತಿ ಪೂಜಾರಿ ಅವರಿದ್ದಾರೆ, ಇವರೆಲ್ಲರೂ ತೃಪ್ತಿ ಇದೆ. ಬೆನ್ನೆಲುಬಾಗಿ ನಮ್ದು ರಾಮ ಪೂಜಾರಿ ನಾನು ಇದ್ದಾನೆ, ಯಾವತ್ತು ನನ್ನ ಫ್ರೆಂಡ್ಸ್ ಸಪೋರ್ಟ್ ನಾಗರಾಜ್ ಮಾಡುವಂತ, ನಾಗರಾಜಣ್ಣ ಮಾಡುವ ಮಾಡುವ ಮಾಡುವಂತೆ, ಅದೊಂದು ಸಪೋರ್ಟ್. ವೈಫ್ ಕೂಡ ಹಾಗೆ ಸಪೋರ್ಟ್ ಬೇಕಲ್ಲ ಮೇಡಮ್, ಇಂಟ್ರೆಸ್ಟ್
0: ತುಂಬಾ ಇಂಪಾರ್ಟೆಂಟ್. ಹೆಂಡತಿ ಸಪೋರ್ಟ್ ಮಾಡ್,
1: ಹೆಂಡತಿ ಸುಪ್ಪುಲ್ ಸಪೋರ್ಟ್ ಮಾಡ್ತಾರೆ, ಹೆಂಡತಿ ಮಗ ಇಬ್ರು ಸಪೋರ್ಟ್ ಮಾಡ್ತಾರೆ. ಅದು ನನ್ಗೊಂದು ಮತ್ತೆ ಹೇಳಿದ್ರಲ್ಲ ನಿಮ್ಗೆ, ನಿದ್ರೆ ನೆಮ್ಮದಿ ನಿದ್ರೆ, ಸ್ವಲ್ಪ ಊಟ ಮಾಡ್ಬೇಕಲ್ಲ ಮೇಡಮ್, ಸ್ವಲ್ಪ ಊಟ ನಿದ್ರೆ ಒಳ್ಳೆ ಬರ್ತದೆ, ಯಾವ ಟೆನ್ಷನ್ ಇಲ್ಲ. ಅದಕ್ಕಾಗಿ ಇದು ದಾನ ನೀವು ಮಾಡಿ, ನನ್ನ ಕಡೆಯಿಂದ ದಾನ ಅದನ್ನು ಮಾಡ್ತೀರಿ ನೀವು. ನೀವು ದಾನ ಹೇಗೆ ಮಾಡಿಕೊಂಡು ಸಣ್ಣ ಸಣ್ಣದೆಲ್ಲ ಮಾಡಬೇಡಿ, ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲಿ ಮಾಡಿ. 2 ಸಾರಿ 1 ಸಾರಿ ಕೊಡ್ತೇವೆ, ದೇವಸ್ಥಾನಕ್ಕೆ ಹೋದ್ರೆ ನಾವು ಚೀಟಿ ಹರಿತೇವೆ ಅಲ್ಲಿ, ಕರೆಕ್ಟ್. ಅಲ್ಲೂ ಸಹ ಅನ್ನದಾನ ಆಗತ್ತೆ, ಅಲ್ಲಿ ಸಹ ಆಗತ್ತೆ, ಅನ್ನದಾನ ಆಗತ್ತೆ, ಅದು ಸಹ ದಾನನೇ. ಬೇರೆ ಬೇರೆ ಟೈಪ್ ಅಲ್ಲಿ ಮಾಡಿ. ನಾವು ಸ್ವಲ್ಪ ಡಿಫ್ರೆನ್ಸ್ ಟೈಪ್ ಮಾಡ್ತಿದ್ದೇವೆ. ನಿಮ್ಮ ಈಗ ನಾನು ಇದರಿಂದ ಮೆಸೇಜ್ ಏನ್ ಕೊಡ್ತೀವಿ, ನಿಮ್ಮ ಗ್ರಾಮದಲ್ಲಿ ನೀವು ಅಲ್ಲ, ಕೆಲವರು ಏನ್ ಮಾಡ್ತಾರೆ, ಡೊನೇಷನ್ ಮಾಡಿ ಹೇಳ್ತಾರೆ ನೀವ್ ಎಷ್ಟು ಕೊಟ್ರಿ. ಈಗ ಕೆಲವರು ನೀವು ಇದಕ್ಕೆ ಡೊನೇಷನ್ ಮಾಡಿ ಅಂತ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ದೇವಸ್ಥಾನ. ನೀವ್ ಎಷ್ಟು ಕೊಟ್ಟಿದ್ದೀರಿ ಅದನ್ನ ಮೊದ್ಲು ಹೇಳ್ಕೊಳ್ಳಿ. ನೀನು ಈಗ ನಾನು ಒಂದು 5,000 ಕೊಟ್ಟಿದ್ದೇನೆ, ಇಲ್ಲ ನಾನು ನಿಮ್ಮಿಂದ ಸ್ಟಾರ್ಟ್ ಮಾಡಿ. ಕೆಲವರು ಕೊಡುವುದಿಲ್ಲ, ಖಾಲಿ ಇದು ಮಾತ್ರ ಮಾಡ್ಕೊಂಬುದು, ಕೊಡುವುದಿಲ್ಲ. ಅದರಲ್ಲಿ ನಿಮ್ಗೆ ನೀವು ನಾನೆಂತ ಹೇಳೋದವರಿಗೆಲ್ಲ ಮೆಸೇಜ್, ನೀವು ಕೊಟ್ಟು ನಿಮ್ಮ ಗ್ರಾಮದಲ್ಲಿ ನೀವೇ ಸ್ಟಾರ್ಟ್ ಮಾಡಿ ಅಲ್ಲ. ಅರೆ ನಮ್ಮ ಗ್ರಾಮದಲ್ಲಿ ಶಾಲೆಯಲ್ಲಿ ಇದು ಹಾಳಾಗಿದೆ ನೋಡಿ. ಗೌರ್ಮೆಂಟ್ ಎಲ್ಲ ಮಾಡಿಕೊಡುವುದಿಲ್ಲ ಮೇಡಮ್. ನನ್ನ ಪ್ರಕಾರ ಏನು, ನಾವೆಲ್ಲ ಗೌರ್ಮೆಂಟ್ ಇಂದ ಬರ್ತದೆ ಅಂತ ಕಾಯ್ದ್ರೆ 5 ವರ್ಷದ್ದಾಗ್ತದೆ. ಅಷ್ಟೊಳಗೆ 5ನೇ ಕ್ಲಾಸಿಗೆ ಹೋಗಿರ್ತಾ ಮಗು, ಎಷ್ಟನೇ ಕ್ಲಾಸಿಗೆ ಹೋಗಿರುತ್ತೆ?
0: 5ನೇ ಕ್ಲಾಸ್.
1: 5ನೇ ಕ್ಲಾಸಿಗೆ ಹೋಗಿರುತ್ತೆ. ಈಗಲೇ ಕೊಡಿಯಲ್ಲ ನೀವು, ಈಗಲೇ ಕೊಟ್ಟು ಬಿಡಿ. ನಿಮ್ಮ ಗ್ರಾಮ ನೋಡಿ, ನಮ್ಮ ಗ್ರಾಮನ ಚಂದ ಮಾಡ್ಕೊಂಡ್ಬಿಟ್ರೆ. ನಮ್ಮ ನನ್ನ ಊರು ನೇಕಿನಕಟ್ಟೆ, ನಮ್ಮನೆ ಶಾಲೆಗೆ ಗ್ರೀನ್ ಬೋರ್ಡ್ ಕಂಪ್ಯೂಟರ್ಸ್ ಎಲ್ಲ ನಾನು ಶಾಲೆಗೆ ಕೊಟ್ಟಿದ್ದೇನೆ. ಆದ್ರೆ ಎಲ್ಲ ಶಾಲೆಯಲ್ಲಿ ಅವ್ರವ್ರು ಸ್ಟೂಡೆಂಟ್ ಮಾಡ್ಬೋದು, ಇನ್ನೊಬ್ರು ಕಾಯಬಾರ್ದು. ಅವರೇ ಕೊಡ್ತಾರೆ, ಇವರೇ ಕೊಡ್ತಾರೆ. ನಮ್ಮ ಊರಲ್ಲಿ ಗೋವಿಂದ ಪೂಜಾರ್ ಅಂತ ಇದ್ದಾರೆ, ಅವ್ರು ಕೊಡೋದನ್ನ ಕಾಯ್ತಾ ಇರ್ತಾರೆ. ಅರೆ ನೀವು ಮಾಡಿ ಅಲ್ಲ ಪಾಪ, ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವರು ನಾನು ಮಾಡ್ತೀನಿ, ಧರ್ಮಶ್ರೀ ಮಾಡ್ತಿದ್ದೇವೆ. ಸೊ ನೀವು ನಿಮ್ಮಿಂದ ಕೊಡಿಯಲ್ಲ, ಕೊಡ್ಬೇಕಲ್ಲ ಮೇಡಮ್, ಕರೆಕ್ಟ್ ಅಲ್ಲ?
0: ಕರೆಕ್ಟ್. ಅವ್ರು ಕೊಡೋರ್ ಇದ್ರೆ ಅವ್ರನ್ನೇ ಕೆಂಬ ಅಂತಲ್ಲ.
1: ಹಂಗಲ್ಲ, ಅವ್ರನ್ನೇ ಕಾಯಬಾರ್ದು. ನೀವು ಸ್ಟಾರ್ಟ್ ಮಾಡಿ. ನೀವು 1,000 ರೂಪಾಯಿ ಹಾಕಿಯಪ್ಪ, ನಾನು ಹಾಕಿದ್ದೇನೆ. ಅದು ಕೆಲವರಲ್ಲಿ ಇಲ್ಲ, ನಾನು ನೋಡ್ತೀನಿ, ಕೆಲವು ಊರಿನಲ್ಲಿ ಬರ್ತದೆ. ಖಾಲಿ ಅವ್ರು ಫೋನ್ ನೋಡುದು, ನರೇಣ್ಣ ಈ ತರ ಪ್ರೋಗ್ರಾಮ್ ಉಂಟು. ಹಾಗಲ್ಲ, ನೀವು ಸ್ಟಾರ್ಟ್ ಮಾಡಿ. ನನ್ನ ಇಷ್ಟ ಹಾಕಿದ್ದೇನೆ, ನಂದು ಕೂಡ ಇಷ್ಟ ಇದೆ, ಕಾಂಟ್ರಿಬ್ಯೂಟ್ ಇದನ್ನು ಮಾಡಿದ್ರೆ ಆಗತ್ತೆ ಮೇಡಮ್.
0: ಈಗ ನಾಗರಾಜ್ ಸುವರ್ಣ ಅವರಿಗೆ ಅನ್ಸಿದ್ದಿದ್ಯಾ ಯಾವತ್ತಾದ್ರೂ ಈ ಕೆಲವೊಂದು ದಾನ ಅಥವಾ ಸಹಾಯ ತಕೊಂತ್ರಲ್ಲ, ಅವ್ರಿಗೆ ಕೃತಜ್ಞತೆ ಇಪ್ಪುದಿಲ್ಲ ಅಂದ್ರೆ ಅವರು ಮರ್ತು ಬಿಡ್ತಾರೆ, ಅಥವಾ ಅವ್ರಿಗೇನ ದೊಡ್ಡದು ಅಂತ ಅನ್ಸಲ್ಲ? ಕೆಲವರಿಗೆ ಅದು ಇಪ್ಪುದಿಲ್ಲ, ಕೆಲವ್ರು ಒಂದ್ ಚೂರು ತಗೊಂಡ್ರೆ ಅವ್ರಿಗೆ ದೊಡ್ಡದ ಅನ್ಸ್ಬಿಡುತ್ತೆ ಅವ್ರಿಗೆ. ಸೊ ಈ ಡಿಫ್ರೆನ್ಸಸ್ ಗಳು ನಿಮ್ಗೆ ಯಾವತ್ತಾದ್ರೂ ಇಫೆಕ್ಟ್ ಆಗಿದ್ದಿದ್ಯಾ?
1: ಇಲ್ಲ, ನಮ್ಗೆ ಆತರ ಅನಿಸ್ಲಿಲ್ಲ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳ್ತೇವೆ, ನಿಮ್ಗೆ ಮತ್ತೇನು ಪ್ರಾಬ್ಲಮ್. ಈ ಕ್ಯಾನ್ಸರ್ ಪೇಷಂಟ್ ಮಾತಾಡ್ತೇವೆ, 1 ತಿಂಗಳದ ಮಾರ್ರೆ ಮದ್ದು ಕೊಡಿ ಅಂತ ಹೇಳ್ತಾರೆ ಫೋನ್ ಮಾಡಿ. 1 ತಿಂಗಳ ಮದ್ದು 6,000-7,000-8,000-10,000 ಇರ್ತದೆ, ನಾವು ಕೊಡ್ತೇವೆ. ಅವ್ರಿಗೆ ಗುಣ ಆಯ್ತು. ಮೊನ್ನೆ ಒಂದು ಬೈಂದೂರಲ್ಲಿ ಒಬ್ರು ಡೆತ್ ಆದ್ರು ಪೇಷಂಟ್ ಪಾಪ, ನಾವು ಕೊಟ್ಟವರು, ಅವ್ರ ಮೆಸೇಜ್ ಬಂತ ಹೆಂಗ್ಸ್ ಡೆತ್ ಆದ್ರು ಅಂತ ಹೇಳಿ. ಸರಿ, ಓಕೆ. ಸೊ ನನ್ಗೆ ಆತರ ಅನಿಸ್ಲಿಲ್ಲ ಮೇಡಮ್. ನನಗೆ ಯಾರು ಅವರು ಕೃತಜ್ಞತೆ ಕಳಿಸ್ ಮಾಡಿದ್ರು, ಥ್ಯಾಂಕ್ಸ್ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ. ಇಷ್ಟೊಂದು ಥ್ಯಾಂಕ್ಸ್ ಹೇಳೋದು ಇಲ್ಲ ಯಾರು ತಗೊಂಡು. ನನಗೆ ಅನಿಸ್ತದೆ ನಮ್ಮ ಕಡೆ ನಾವು ಮಾಡ್ತಾ ಇರೋದು, ನಿರಂತರ ಪ್ರಯತ್ನ ಮಾಡ್ತಾ ಇರೋದು. ಗೊತ್ತಿಲ್ಲ ನಿಮ್ಗೆ, ಅವ್ರಿಗೆ ಸಲ್ಬೇಕು ಅಷ್ಟೇ ಬಿಟ್ರೆ. ಈ ದೇವಸ್ಥಾನಕ್ಕೆ ಹೋಗ್ತೇವೇನೋ, ಕರೆಕ್ಟ್, ದೇವರದ್ದು ಬೇಡ್ಕೊಳ್ತೇವೆ, ಕೊಡೋದು ಬಿಡುದು ಅವ್ರ ಇಚ್ಛೆ. ನಾವು ದೇವಸ್ಥಾನಕ್ಕೆ ಹೋಗೋದು ನಿಲ್ಸಬಾರ್ದು. ಹಾಗೆ ಇದು ದಾನಧರ್ಮ ಮಾಡೋದು ನಿಲ್ಲಿಸಬಾರ್ದು. ನಮ್ಮ ಲೈಫಲ್ಲಿ ಮಾಡ್ತೀರಿ, ಅದರಿಂದ ಏನ್ ಬರ್ತದೆ ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಎಣಿಸ್ಕೊಳ್ತೇನೆ, ಒಳ್ಳೆ ರೀತಿಯಿಂದ ಮೋಕ್ಷ ಆಳ್ತಾರೆ, ಮೋಕ್ಷ ಪ್ರಾಪ್ತಿಗಾಗಿ ನೀವು ದಾನಧರ್ಮ ಮಾಡಿ, ನೀವು ಖಾಲಿ ಕೂಡಿಟ್ರೆ ಆಗುದಿಲ್ಲ.
0: ಈಗ ನಿಮ್ದು ಧರ್ಮಶ್ರೀ ಟೀ ಕಂಪನಿ ಅಂತ ಇದೆ, ತುಂಬಾ ಜನಕ್ಕೆ ನೀವು ಉದ್ಯೋಗ ಕೊಟ್ರಿ. ಮಹಾರಾಷ್ಟ್ರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಿರುವಂತ ಕಂಪನಿ ಅದು. ಸೊ ಚಾ ಕಂಪನಿಯೇ ಶುರು ಮಾಡದೆ ಅಂತ ಸರ್?
1: ಇದು ವಿಷಯ ಅಂತ ಹೇಳಿದ್ರೆ ಮೇಡಮ್, ನಾನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೇನೆ ಅವಾಗ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೇವೆ. ನಾನು ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗವನ್ನು ಮಹಾರಾಷ್ಟ್ರ ತಗೊಂಡು ನಾನು ಸೇಲ್ ಮಾಡಿದವನು. ನನಗೆ ಹೆಗ್ಡೆ ಅವರು ತುಂಬಾ ಸಪೋರ್ಟ್, ವೀರೇಂದ್ರ ಹೆಗ್ಡೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ನೀವು ಮಹಾರಾಷ್ಟ್ರದಲ್ಲಿ ತಗೊಂಡು ಸೇಲ್ ಮಾಡಿ ಅಂತ. ಅವಾಗ ಇವ್ರದ್ದು ಎಲ್ಲ ಗ್ರಾಮೋದ್ಯೋಗ ಪ್ರೊಡಕ್ಟ್ ಅಲ್ಲ, ಫಿನೈಲ್, ತೆಂಗಿನ ಎಣ್ಣೆ, ಹಪ್ಪಳ ಎಲ್ಲ ತಗೊಂಡು ಮಹಾರಾಷ್ಟ್ರದ ಸೇಲ್ ಮಾಡಿದೆ. ಅಗರಬತ್ತಿ, ಉದ್ಬತ್ತಿ ನಮ್ಮ ಭಾಷೆಯಲ್ಲಿ ಉದ್ಬತ್ತಿ ಅಂದ್ರಲ್ಲ, ಅದೆಲ್ಲ ತಗೊಂಡು ತುಂಬಾ ಸೇಲ್ ಮಾಡಿದೆ. ಆ ಪ್ರೊಡಕ್ಟಿವಿಟಿ ಟೀ ಪೌಡರ್ ಇಲ್ಲ ಆಯ್ತು, ಎಲ್ಲ ತುಂಬಾ ಜನ ಕೇಳ್ತಿದ್ರು ನನಗೆ, ನಿಮ್ದು ಟೀ ಇಲ್ವಾ ಕೇಳ್ತಿದ್ರು. ಆವಾಗ ಧರ್ಮಸ್ಥಳದಲ್ಲಿ ಕೂಡ ಅವ್ರದ್ದು ಸಿರಿ ಅವ್ರದ್ದು ಟೀ ಪೌಡರ್ ಅಂತ ಅವ್ರದ್ದು ಪ್ರೊಡಕ್ಟ್ ಇಲ್ಲ, ಮತ್ತೆಲ್ಲ ಪ್ರಾಡಕ್ಟ್ ಇದೆ ಅವ್ರು ಟೀ ಪೌಡರ್ ಇಲ್ಲ. ಆವಾಗ ನಾನು ಸ್ವಂತ ತಯಾರು ಮಾಡಿದೆ, ನನ್ನ ಬ್ರ್ಯಾಂಡ್ ಇಟ್ಕೊಂಡೆ, ಧರ್ಮಶ್ರೀ ಬ್ರ್ಯಾಂಡ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಸೊ ಅಲ್ಲಿಂದ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಕೇಳಿದ್ರೆ ಮೇಡಮ್, ಟೀ ಕುಡಿಯೋದು ಜಾಸ್ತಿ ಅಲ್ಲ, ನಾರ್ತ್ ಇಂಡಿಯನ್ ಟೀ ಬೇಕೆ ಅವರಿಗೆ, ನಾರ್ತ್ ಇಂಡಿಯನ್ ಟೀ ಮೇನ್, ಸೌತ್ ಇಂಡಿಯನ್ ಕಾಫಿ ಜಾಸ್ತಿ ಕುಡಿತಾರೆ. ಸೊ ನಾವು ಸ್ಟಾರ್ಟ್ ಮಾಡ್ತೇ ಮಾಡ್ತೇ ಮಾಡ್ತೇ ಸಕ್ಸಸ್, ಒಂದು 20 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದೇವೆ ನಾವು ಮಹಾರಾಷ್ಟ್ರದಲ್ಲಿ, ಎಲ್ಲಾ ಕಡೆ ಹೋಗುತ್ತೆ.
0: ಓಕೆ,
1: ಹಾಗಾಗಿ
0: ಎಲ್ಲಾ ಕಡೆ ಹೋಗುತ್ತೆ, ಮತ್ತೆ ತುಂಬಾ ಜನಕ್ಕೆ ನೀವು ಕೆಲಸ ಕೊಡು,
1: ಕೆಲಸ ಕೊಡ್ತಿದ್ರು, ಅದನ್ನ ಡಿಸ್ಟ್ರಿಬ್ಯೂಟರ್ಶಿಪ್ ಇದೆ, ಕೆಲಸ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು 20 ವರ್ಷದಲ್ಲಿ ಕೆಲವು ಜನ, ಸಾವಿರಾರು ಜನ ಡಿಸ್ಟ್ರಿಬ್ಯೂಟರ್ಶಿಪ್ ಕೊಟ್ಟಿದ್ದೆ ಅವರಿಗೆ, ಎಲ್ರಿಗೂ, ಅವರೆಲ್ಲರೂ ಕರೋಡ್ಪತಿಗಳಾಗಿದ್ದಾರೆ ಮ್ಯಾಕ್ಸಿಮಮ್, ನಮ್ಮೊಟ್ಟಿಗೆ ಇದ್ರೆ ಎಲ್ಲರೂ ಸಹ ಸೇಲ್ ಮಾಡಿ 20 ವರ್ಷದಿಂದ ಸೇಲ್ ಮಾಡ್ತಿದ್ರಲ್ಲ, ಒಳ್ಳೆ ಇನ್ಕಮ್ ಇದೆ ಅವರಿಗೆ. ಸೊ ಆ ತರ ಮಾಡ್ಕೊಂಡಿದ್ದೇನೆ ನನಗೆ ಸದ್ಯಕ್ಕೆ ಉದ್ಯೋಗ.
0: ಅಲ್ಲ, ನನ್ಗೆ ಅನ್ಸೋದು ಈ ಊರ್ ಬಿಟ್ಟು ಇನ್ಯಾವ್ದೋ ಊರ್ಗೆ ಹೋಗಿ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಆ ಬಿಸ್ನೆಸ್ ಅನ್ನ ಬೆಳೆಸ್ಬೇಕಲ್ಲ, ಯಾವ್ದ್ರಲ್ಲ ಒಂದ್ ಕೈ ಸುಟ್ಕೊಂಡು ಇನ್ನೊಂದ್ರಲ್ಲಿ ಏನೋ ಒಂದ್ ಸ್ವಲ್ಪ ಅಡ್ಡಿ ಲಂಬಾಗ್ ಮಾಡ್ಕೊಂಡು ಮತ್ತೊಂದೇನೋ ಮಾಡ್ಕೊಂಡು. ಸೊ ಈ ಬಿಸ್ನೆಸ್ ಅನ್ನೋದು ಬೇರೆ ಯಾವ್ದೋ ಒಂದ್ ಮಣ್ಣಲ್ಲಿ ಹೋಗಿ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅದೆಷ್ಟು ಕಷ್ಟ ಅಥವಾ ಸವಾಲು ಅಂತ?
1: ತುಂಬಾ ಟಫ್ ಇದೆ ಮೇಡಮ್. ಯಾಕಂದ್ರೆ ಅಲ್ಲಿ ಪೂರಾ ಮಹಾರಾಷ್ಟ್ರದಲ್ಲಿ ಗುಜರಾತಿಗಳದು ಟೀ, ಹಸ್ಮುಗ್ರಾಯ್ ಸೊಸೈಟಿ, ಗಿರ್ನಾರು, ಲಿಫ್ಟನ್, ಇದು ಇವ್ರ ಎದುರುಗಡೆ ಹೋಗಿ ನನ್ಗೆ ತುಂಬಾ ಟಫ್ ಇತ್ತು ಸ್ಟಾರ್ಟ್ ಮಾಡುವ. ಯಾಕಂದ್ರೆ ನನಗೆ ಸಪೋರ್ಟ್ ಮಾಡಿದ ಮೂರ್ನವ್ರು, ನಾವ ಕನ್ನಡ, ನಂಗೆ ತುಳು ಬರೋದಿಲ್ಲ, ಕನ್ನಡ ಮಾತಾಡ್ತಿದ್ದೆ. ಸರ್ ನಮ್ದು ನೀವು 10 ಕಿಲೋ ತಗೊಂಡು ನಮ್ದು 2 ಕಿಲೋ ತಗೊಳ್ಳಿ, ನಮ್ ಜನರಿಗೆ ಉದ್ಯೋಗ ಸಿಗತ್ತೆ. ಕರೆಕ್ಟ್ ಅಲ್ಲ, ನಮ್ಮ ಜನ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದಾರೆ, ನಮ್ಮ ಊರ್ನವ್ರು ಡೆವಲಪ್ ಆಗ, ಎಲ್ಲ ನನ್ ಕಾರ್ಕಳದವ್ರಿ, ಕಾರ್ಕಳ ಮಂಗಳೂರು ಸರ್ ಡಿಸ್ಟ್ರಿಬ್ಯೂಟರ್, ಮಂಗಳೂರಿನವರೆಲ್ಲ ಡಿಸ್ಟ್ರಿಬ್ಯೂಟರ್, ನಮ್ ಕುಂದಾಪುರದೊಂದು 7-8 ಜನ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಿದ್ದೆ, ನಮ್ದೊಂದು 2 ಕಿಲೋ ತಗೊಳ್ಳಿ ಸರ್, ಮತ್ತೆ ನಾನು ಕ್ವಾಲಿಟಿ ಒಳ್ಳೆ ಕೊಡ್ಲಿ ಸ್ಟಾರ್ಟ್ ಮಾಡಿದೆ. ಸೊ ನಮ್ದು 2 ಕಿಲೋ ಜಾಗದಲ್ಲಿ 4 ಕಿಲೋ ಬಂತು, 4 ಅವ್ರು ಕಮ್ಮಿ ಮಾಡಿದ್ರು. ಅವಾಗ ಒಂದು ಸ್ಟಾರ್ಟ್ ಆಯ್ತು ಕಾಂಪಿಟೇಷನ್, ತುಂಬಾ ಕಾಂಪಿಟೇಷನ್ ಇತ್ತು ಮೇಡಮ್, ತುಂಬಾ ಕಾಂಪಿಟೇಷನ್. ಅಲ್ಲಿ ಹೋಗಿ ಸಕ್ಸಸ್ ಆಗುದು ಅಂತ ಹೇಳಿ ತುಂಬಾ ಕಷ್ಟ ಇದೆ, ಒಂದು ಪ್ರಾಡಕ್ಟ್ ಅನ್ನು ಸಕ್ಸಸ್ ಮಾಡಬೇಕಿದ್ರೆ ತುಂಬಾ ಕಷ್ಟ ಇದೆ ಮಹಾರಾಷ್ಟ್ರದಲ್ಲಿ. ನಾನು ಮಾಡಿ ತೋರಿಸಿದ್ದೆ, ನಾನು ಸ್ವಂತ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ, ಡಿಸ್ಟ್ರಿಬ್ಯೂಟರ್ ಒಟ್ಟಿಗೆ ನಾನು ಹೋಗಿ ಚಾಯ್ ಮಾಡ್ತಿದ್ದೇನೆ ಮೇಡಮ್, ಹಾ, ಕ್ಯಾಂಟೀನ್ ಅಲ್ಲಿ ಹೋಗಿ ಚಾಯ್ ಮಾಡಿ ಕುಡಿಸ್ತಿದ್ದೆ ಅವ್ರಿಗೆ. ಚಾಯ್ ಕುಡಿರಿ ಸರ್, ನಮ್ದೊಂದು ಟೇಸ್ಟ್ ನೋಡಿ ಅಲ್ಲ, ಈಗ ನೀವು ಹಸ್ಮುಗ್ರಾಯಿ ಯಾವ್ದು ಗಿರ್ನಾರ್ ಅವರು, ಅಲ್ಲಿ ಬ್ರ್ಯಾಂಡ್ ಹಸ್ಮುಗ್ರಾಯಿ ಗಿರ್ನಾರ್, ಕ್ಯಾಂಟೀನ್ ಅಲ್ಲಿ ಹೋಗುದೇ ನಮ್ದೊಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ನೋಡಿ ಅಲ್ಲ, ನಮ್ಮ ಊರನ್ನ ಸಪೋರ್ಟ್ ಮಾಡಿ. ಅವ್ರು ಸಪೋರ್ಟ್ ಮಾಡಿದ್ರು ನನಗೆ, ಮಂಗಳೂರು ಬದಿ ಅವರು ಎಲ್ಲರೂ ನಮ್ಗೆ ಹೇಳಿದ್ದು, ಮಂಗಳೂರು ಉಡುಪಿ ಸೈಡ್ ಅವರೆಲ್ಲ ತುಂಬಾ ಸಪೋರ್ಟ್. ನಾನು ಕನ್ನಡ ಮಾತಾಡಿದ್ರು ಸಹ ಅವ್ರು ಪಾಪ ತುಳು ಮಾತಾಡುದು, ನನ್ಗೆ ತುಳು ಬರ್ತಾ ಇಲ್ಲ, ಕರೆಕ್ಟ್ ಅಲ್ಲ, ನಾನು ಕನ್ನಡದಲ್ಲೇ ಮಾತಾಡೋದು ಸರ್. ಆದ್ರೂ ಅವ್ರು ಸಪೋರ್ಟ್ ಮಾಡಿದ್ರು, ಚಲೋ ಒಂದ್ ಸ್ವಲ್ಪ ನಮ್ಮ ಊರ್ನಲ್ಲ, ಊರ್ ದಕ್ಕಲಲ್ಲ, ಊರ್ ದಕ್ಕಲ ಅಂತಾರಲ್ಲ, ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಸ್ಟಾರ್ಟ್ ಮಾಡಿ. ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಇದೆ, ಇದು ನಮ್ಮ FM ರೇಡಿಯೋ ಅವರಿಗೆಲ್ಲ ನನ್ಗೆ ಸಪೋರ್ಟ್ ಮಾಡಿದಾರ, ಆ ದುಡ್ಡಿನಿಂದ ಸ್ವಲ್ಪ ಬರುವುದನ್ನ ಉಳಿತಾಯ ಮಾಡಿ ನಾವು ದಾನದಾರರು ಮಾಡ್ತಿದ್ದೆ.
0: ಸೊ ನಿಮ್ಗನ್ಸುತ್ತ ನೀವು ಬಂದಿದ್ದನ್ನ ಸ್ವಲ್ಪ ಕೊಟ್ಟಿದ್ದಕ್ಕೆ ಇವತ್ತು ನಿಮ್ಮ ಬಿಸ್ನೆಸ್ ತುಂಬಾ ಒಳ್ಳೆ ಬೆಳೀತು ಅಂತ?
1: ರಿಯಲಿ ಅದೇ ಕೊಡ್ಬೇಕಂತಿದೆಯಲ್ಲ ಮೇಡಮ್, ಭಗವದ್ಗೀತೆಯಲ್ಲಿ ಸರ್ ಬರ್ದಿದೆಯಲ್ಲ, ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಪೂರ ಇಟ್ಕೊಳ್ಬಾರ್ದು, 90% ಅನ್ನ ನೀವು ಮಾತ್ರ ಇಟ್ಕೊಳ್ಳಿ, 10% ದಾನ ಮಾಡಿ, ನೀವು ಆಟೋಮೆಟಿಕ್ ಬರ್ತದೆ ನಿಮ್ಮ ಹತ್ರ. ಮಾಡಿ ನೋಡಿ, ಟ್ರೈ ಮಾಡಿ, ನಾನು ಮೆಸೇಜ್ ಕೊಡ್ತಿದ್ದೆ ರೇಡಿಯೋ ಥ್ರೂಯಿಂದ, ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. 3 ತಿಂಗಳು 6 ತಿಂಗಳು 1 ವರ್ಷ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗತ್ತೆ. ರಿಯಲಿ ದಾನ ಮಾಡು, ಕೆಲವರು ದಾನ ಮಾಡಿ ಹೆದರ್ಕೊಳ್ತಾರೆ, ನಾನು ಯಾಕೆ ಮಾಡ್ಬೇಕು, ಏನ್ ಮಾಡಿದ್ಯಪ್ಪ, ನೀವು ಒಂದ್ಸಲ ಕೊಟ್ಟುಬಿಡಿ ಯಾರಿಗಾದ್ರೂ, ಬಡವರಿಗೆ ಕಷ್ಟ ನಿಮ್ಮ ನೋಡಿ. ಈಗ ನೀವು ಮಾಡ್ಬೇಕು, ನಿಮ್ಮ ಅದಿಮರಿ ಮನೆಯವರಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಪಾಪ ಕಷ್ಟದಲ್ಲಿದ್ದಾರೆ, ಶ್ರೀಮಂತರಿಗಲ್ಲ, ನಾನು ತುಂಬಾ ಬಡವರು ಇದ್ದಾರೆ, ಅವ್ರಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಹೇಗಾಗುವುದಿಲ್ಲ ಕೇಳುದು ನಾನು.
0: ಸೊ ನಿಮ್ಗೆ ಸುಮಾರು ಅವಾರ್ಡ್ಗಳೆಲ್ಲ ಬಂದ್ವು, ಸಿಕ್ಕಾಪಟ್ಟೆ ಅವಾರ್ಡ್ಸ್, ಹೆಸರೆಲ್ಲ ಆಯ್ಕಿತ್ತು, ಅದೆಲ್ಲ ಒಂಚೂರು ನೆನಪು ಮಾಡ್ಕಂತೆ, ಯಾವ್ದು ಎಲ್ಲೆಲ್ಲಿ ಗುರುತಿಸಿದ್ರು ನಿಮ್ಮನ್ನ?
1: ನಮ್ಗೆ ಅಂದ್ರೆ ನಾನು ಸೋಷಿಯಲ್ ವರ್ಕ್ ಮಾಡುವಾಗ ಸುಮಾರು ಕಡೆಯಿಂದ ಬಂತು ನಮ್ಗೆ. ಒಂದು ನಿಮ್ಮ ಬೆಂಗಳೂರಿಂದ ಸಂಸ್ಥೆಯಿಂದ ಅನ್ನದಾನ, ಅನ್ನ ಬ್ರಹ್ಮ, ನಾವು ಟಾಟಾ ಹಾಸ್ಪಿಟಲ್ ಅಲ್ಲಿ ಅನ್ನದಾನ ಮಾಡುವ ಕಾರಣ ಅವ್ರ ಪ್ರೋಗ್ರಾಮ್ ನೋಡ್ತಿದ್ರು ಫೇಸ್ಬುಕ್ ಅಲ್ಲೆಲ್ಲ. ಈ ಸರಿ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ, ಕರಾವಳಿ ಕೊಡ್ತೇವೆ, ನಮ್ಮ ಕರಾವಳಿ ಜಿಲ್ಲೆಗೆ ಈ ಸರಿ ಅವಾರ್ಡ್ ಉಂಟು ನಾಗರಗಣ್ಣ. ಮುಂಬೈಗೆ ಫೋನ್ ಮಾಡಿ ಹೇಳಿದ್ರೆ ತಗೊಂಡ್ ಬಂದೆ, ಅನ್ನ ಬ್ರಹ್ಮ ಅವಾರ್ಡ್ ಸಿಕ್ಕಿದೆ. ಅದ್ರ ನಂತರ ಒಂದು ಕುಂದಾಪುರದ ಸಂಸ್ಥೆಯಿಂದ ಕಾಯಕ ಯೋಗಿ ಅಂತ ಕೊಟ್ಟಿದ್ದಾರೆ ನಮ್ಗೆ. ಅದ್ರ ನಂತರ ನಿಮ್ಮ ಹಬ್ಬ ನಡಕಾಗ ಕಾರ್ಕಳದಿಂದ ಉದ್ಯಮ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಮೊನ್ನೆ JC ಅವರು ಸರ್ ನನಗೆ ಸಾಧನೆ ಶ್ರೀ ಪಡೆದ ಹಾಗೆ ತುಂಬಾ ಸನ್ಮಾನ ಆಗಿದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಕೊಡ್ತಾ ಇಲ್ಲ, ಅವ್ರು ಕರೆದ್ರು ನಾವು ಹೋಗ್ತೇವೆ. ಸೊ ನಾನು ಅದಕ್ಕಾಗಿ ಸ್ಪೆಷಲ್ ಆಗಿ ನಾನು ಅವ್ರ ಮನೆಗೆ ಬರುವಾಗ ನನಗೆ ಊರಿಗೆ ಬಂದಿದ್ ಗೊತ್ತಾಗಿದೆ, ಕರೀತಾರೆ ಯಾರಾದ್ರೂ ನಾಗರಣ್ಣ ಊರಿಗೆ ಬಂದಿದ್ರೆ, ಹೌದು ಇದೊಂದು ನಿಮ್ಮೊಂದು ಪ್ರಶಸ್ತಿ ಇತ್ತು ಮಾರ್ರೆ, ಈ ತರ ನಾವು ಈ ಸರಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ ಅಂತ ನಾವು ಬರ್ತೇವೆ. ಮತ್ತೆ ಸ್ಪೆಷಲ್ ಆಗಿ ನಾನು ಅದಕ್ಕಾಗಿ ಬರ್ತಿಲ್ಲ ಮೇಡಮ್,
0: ಅದಕ್ಕಾಗಿ ನಿರೀಕ್ಷೆ
1: ಇಲ್ಲ, ನಿರೀಕ್ಷೆ ಬಗ್ಗೆ ಇಲ್ಲ. ನಾನು ಅದಕ್ಕೆ ಯಾವ್ದಿಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗ್ಲಿ ಯಾವ್ದು ನಿರೀಕ್ಷೆ ಮಾಡ್ಕೊಳ್ಲಿಲ್ಲ, ಬಂದ್ರೆ ಸರಿ, ಅಂದ್ರೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳುದಿಲ್ಲ ಮೇಡಮ್.
0: ಈಗ ನೀವು ಪದೇ ಪದೇ ಊರಿಗೆ ಬರ್ತಾ ಇರ್ತೀರಿ ಅಂದ್ರೆ ನಿಮ್ ಊರ್ ಮೇಲೆ ತುಂಬಾ ಪ್ರೀತಿ.
1: ಹೌದೌದು,
0: ಹೆಚ್ಚಿನವರು ನಮ್ಮ ಊರಿಂದ

0: ಊರಿನವ್ರಿಗೆ ಖುಷಿ ಆಗತ್ತೆ, ಬಂದ್ರು ಈ ನಾಳೆ ಗಣೇಶೋತ್ಸವ ಬರ್ತಾರೆ, ನಾಗರಾಜಣ್ಣ ಬಂದ್ರಲ್ಲ ಖುಷಿ ಅಂತ. ಸೊ ನನಗೆ ಊರಂತ ಇಷ್ಟನೇ, ಸಿಟಿ ಅಷ್ಟೊಂದು ಇಷ್ಟ ಇಲ್ಲ. ಮೊದಲಿಂದ ನಂಗೆ ಸಿಟಿ ಇಷ್ಟ. ಹಣ ಮಾಡ್ಲಿಕ್ಕೆ ನಿಮ್ಗೆ ಸಿಟಿ ಬಾಂಬೆಗೆ ಬರ್ಬೇಕು. ನಾ ಯಾರಿಗಾದ್ರೂ ಮೆಸೇಜ್ ಕೊಡೋದು ಇಷ್ಟೇ, ನಿಮ್ಗೆ ಹಣ ಮಾಡ್ಬೇಕಾ? ಅಲ್ಲಿ ಮಹಾಲಕ್ಷ್ಮಿ ಕೂತಾಳೆ, ಹಣ ತುಂಬಾ ಇದೆ. ಕ್ಲೈಮೇಟ್ ಒಳ್ಳೆ ಬೇಕಾ ನಿಮ್ಗೆ? ಊರಿಗೆಲ್ಲ ಬೆಂಗಳೂರಿಗೆ ಹೋಗಿ ನೀವು, ಕ್ಲೈಮೇಟ್ ಅದೆಲ್ಲ ಬೆಂಗಳೂರಲ್ಲಿ ಒಳ್ಳೆ ಇದೆ. ಬಾಂಬೆಯಲ್ಲಿ ಅಷ್ಟು ಕ್ಲೈಮೇಟ್ ಈಗ ಸದ್ಯಕ್ಕೆ ಒಳ್ಳೇದಿದೆ, ಒಳ್ಳೆ ಕ್ಲೈಮೇಟ್ ಇದೆ, ತೊಂದರೆ ಇಲ್ಲ. ಮತ್ತೆ ಮೆಟ್ರೋ ಸಿಟಿ ಅಲ್ಲ ಮೇಡಮ್, ಮೆಟ್ರೋ ಸಿಟಿ ಆದ ಕಾರಣ.
1: ಓಕೆ, ಈಗ ನಿಮ್ಗೆ ಇವ ನಮ್ಮಲ್ಲಿ ಯಾರೊಬ್ರು ದಾನಿಗಳು ಇದ್ದಾರೆ ಅಂತ ಗೊತ್ತಾರೆ, ಒಬ್ರಿಗೆ ಡೊನೇಷನ್ ಕೊಟ್ರೆ ಎಲ್ಲರೂ ಬಂದು ಅವ್ರ ಮನೆ ಮುಂದೆ ನಿಲ್ತಾರೆ, ಗೊತ್ತಾರ್ ಸಾಕು, ಇದು ನ್ಯಾಚುರಲ್. ಈಗ ಗಣೇಶೋತ್ಸವದಿಂದ ಹಿಡಿದು ಪ್ರತಿಯೊಂದಕ್ಕೂ ನಿಮ್ಗೆ ಈ ಅನುಭವಗಳು ಕೆಲವೊಮ್ಮೆ ಬೇಸರ ತರಿಸುತ್ತಾ ಅಥವಾ ಹೆಂಗೆ?
0: ಇಲ್ಲ, ಮೊನ್ನೆ ಒಬ್ರು ಹಂಗೆ ಆಯ್ತು, ಫೈಲ್ ಹಿಡ್ಕೊಂಡೆ ಬಂದ್ವಿ, ನಮ್ಮ ಮನೆಗೆ ಬಂದಿರ್, ಗೇಟ್ ಓಪನ್ ಇತ್ತು, ಸೀದಾ ಮನೆಗೆ ಬಂದ್ ನಾಗರಾಜ್ ನೀವು ಯಾರೋ ಒಬ್ರು ಹೇಳ್ರಿ, ನಿಮ್ ತಾಯಿಗೆ ಮಾರಿಗೆ ನಾಗೂರ್ನವ್ರು, ಅವರು ಕ್ಯಾನ್ಸರ್ ಪೇಷಂಟ್, ಮನೆ ಬಂದ್ರು ನಾನು ಈ ತರ ಎಲ್ಲ ನಂಗೆ ಕೊಡುದು, ನಿಮ್ ಮನೆ ಪತ್ರ ನಂಗೆ ಕೊಟ್ಟಿಡಿ, ನಮ್ ಟ್ರಸ್ಟ್ ಸಿಸ್ಟಮೆಟಿಕ್ ಅಲ್ಲಿ ಹೋಗ್ತೇವೇನೋ ಅಂದ್ಕೊಡಿ, ನಿಮ್ ಫೈಲ್ ಅಲ್ಲಿ ಚೆಕ್ ಮಾಡ್ತೇನೋ ಕೊಡ್ತೇವೆ. ಅವ್ರು ಇಲ್ಲ, ನಂಗೆ ಈಗಲೇ ಬೇಕಂತ್ರಿ ಅಂತ ಎಂತ ಮಾಡುದು?
1: ಕಡೆಗೆ ಎಂತ ಮಾಡುದು?
0: 1,000 ರೂಪಾಯಿ ಕೊಟ್ಟೆನ ಅವ್ರಿಗೆ, 1,000 ರೂಪಾಯಿ ಕೊಟ್ಟೆ. ರಿಯಲ್ ಸ್ಟೋರಿ ಇದು. ಮೊನ್ನೆ ನಾಗೂರ್ ಮನೆಯವರು ಯಾರು ತಾಯಿ ಪೇಷಂಟ್ ಫೋಟೋ ಗೀಟೋ ಎಲ್ಲ ತಕೊಂಡು ತಿರುಗ್ತಿದ್ದೆ, ಯಾರು ಹೇಳಿದ್ರು ಅಂತ ಅವ್ರು ಬಂದ್ರು. ಇದನ್ನು ಬರ್ ಗಣೇಶೋತ್ಸವ ಬರ್ತಾರಲ್ಲ ಮೇಡಮ್, ಅದು ಕೊಡ್ಲೇಬೇಕಲ್ಲ, ಅದಕ್ಕೂ ನಮ್ಮ ಊರಿಂದ, ನಮ್ಮೂರ ಹೆಮ್ಮೆ ಪ್ರೋಗ್ರಾಮ್. ಸೊ ಅದೇ ಹೇಳಿದೆ, ಇದು ನೋಡಿ ಡೊನೇಷನ್ ಬೇರೆ ಬೇರೆ ಟೈಪ್ ಇದೆ, ಗಣೇಶೋತ್ಸವ ಬೇರೆ, ಕ್ಯಾನ್ಸರ್ ಪೇಷಂಟ್ ಇದು, ನೀವು ಅದೆಲ್ಲ ಡೊನೇಷನ್ ಎಣಿಸ್ಕೊಳ್ಳಿ. ಅಲ್ಲಿ ಸಹ ನೋಡಿ ಗಣೇಶೋತ್ಸವ ತಗೊಂಡು ಹೋಗ್ತಾರೆ, ಅಲ್ಲಿ ಏನೋ ಮಾಡ್ತಾರಲ್ಲ ಪ್ರೋಗ್ರಾಮು, ಈಗ ಅನ್ನದಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ ಮಾಡ್ತಾರೆ, ಕೊಡ್ಲೇಬೇಕಾಗತ್ತೆ. ನೀವೊಂದು ಒಂದು ವ್ಯಕ್ತಿ ಆದಾವಾಗ ಇಲ್ಲ ನಾನು ಕೊಡುದಿಲ್ಲ ಅಂತ ಹೇಳಿದ್ರೆ ಸರಿ ಆಗುದಿಲ್ಲ. ಈಗ ಗ್ರಾಮ ಅವ್ರು ಸೇರ್ಕೊಂಡು ಪಾಪ ಗಣೇಶೋತ್ಸವ ಮಾಡ್ತಿದ್ದಾರೆ, ಕರೆಕ್ಟ್, ಮನೆ ಬರುದೇ ಅದು ಕಾಮನ್, ಅದು ಕಾಮನ್. ದೇವಸ್ಥಾನ ಕಟ್ಟು ಬರ್ತಾರೆ, ಈಗ ದೇವಸ್ಥಾನ ಬದಿಯಲ್ಲಿ ದೇವಸ್ಥಾನ ಉಂಟು, ನಿನ್ನೆ ಫೋನ್ ಮಾಡಿದ್ರೆ ಆಯ್ತು, ನಾವು ಅಕ್ಕಿ ಏನಾದ್ರೂ ಕೊಡ್ತೇವೆ, ಹಣ ಎಲ್ಲ ಜಾಸ್ತಿ ಡೊನೇಷನ್ ಮಾಡುದಿಲ್ಲ ನಾವು, ಅಕ್ಕಿ ಒಂದು ಇಂತಿಷ್ಟು ಗೋಣಿ ಅಕ್ಕಿ ಅಂತ ಕೊಡ್ತೇವೆ ನಾವು ಅನ್ನದಾನಕ್ಕೆ ಅಂತ ಹೇಳಿ. ಬಿಟ್ರೆ ಕ್ಯಾಶ್ ಎಲ್ಲ ನಮ್ಮ ಹತ್ರ ಇಲ್ಲ, ನಾನು ಓಪನ್ ಅಲ್ಲಿ ಹೇಳ್ತೇವೆ, ನಿಮ್ ಬೇರೆ ವಸ್ತು ಕೊಡ್ತೇವೆ.
1: ಅಂದ್ರೆ ನೀವ್ ಇದ್ರಲ್ಲೂ ತುಂಬಾ ಸ್ಮಾರ್ಟ್ ಅಲ್ದಾ? ಎಂತ ಕೇಳಿ, ದುಡ್ಡು ಕೊಟ್ರೆ ಗೊತ್ತಿಲ್ಲ ಅದು ಎಲ್ಲೆಲ್ಲಿ ಬಳಕೆ ಆಗುತ್ತೆ. ನೀವೀಗ ಕ್ಯಾನ್ಸರ್ ಪೇಷಂಟ್ ಗೂ ಊಟವೇ ಕೊಡು, ದುಡ್ಡು ಕೊಡುದು
0: ಅಲ್ದಾ? ದುಡ್ಡು ಕೊಡುದಿಲ್ಲ ನಾವು, ಅಲ್ಲ ಅವರಿಗೆ ಒಂದು ಟೈಮ್ ಟಿಫಿನ್ ಒಂದು ಊಟ ಕೊಟ್ಟು ಬಿಡ್ತೇನೆ. ಹಣ ಕೊಟ್ಲೆ ಏನಾಗತ್ತೆ? ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಅವ್ರು ಡ್ರಿಂಕ್ಸ್ ಮಾಡಬಹುದು ಫ್ಯಾಮಿಲಿ ಹೋಗಿ, ಅವ್ರ ಫ್ಯಾಮಿಲಿ ಕೊಡ್ತಿಲ್ಲ. ಕ್ಯಾನ್ಸರ್ ಪೇಷಂಟ್ ಅವ್ರು ಎಲ್ಲಿ ಬರ್ತಾರೆ ಮೇಡಮ್? ಅವ್ರ ಪಾಪ ಬೆಡ್ ಅಲ್ಲಿ ಮಲಗಿರ್ತಾರೆ, ಅವ್ರ ಫ್ಯಾಮಿಲಿ ಕೊಡ್ತೇವೆ ನಾವು. ಅವಾಗ ಏನಾಗುತ್ತೆ ಕೇಳಿ, ಅವ್ರು ಬೇರೆ ಏನಾದ್ರು ಅನ್ಯೂಸ್ ಮಾಡ್ತಾರೆ, ಕರೆಕ್ಟ್ ಅಲ್ಲ? ನಮ್ಗೆ ಅದು ಬೇಜಾರಾಗತ್ತೆ. ದೇವಸ್ಥಾನ ಕೂಡ ಹಾಗೆ, ನಿನ್ನೆ ನಮ್ಮ ಬದಿ ಊರಿಂದ ದೇವಸ್ಥಾನ ಬಂತು, ಆಯ್ತು ಸರಿ, ಒಂದು ಅಕ್ಕಿ ಕೊಡು, ಒಂದು 20 ಗೋಣಿ ಅಕ್ಕಿ ಏನಾದ್ರೂ ನಾವು ವ್ಯವಸ್ಥೆ ಮಾಡ್ತೇವೆ, ಕ್ಯಾಶ್ ಕೊಡುದಿಲ್ಲ.
1: ಇದು ಇದು ದಾನ ಮಾಡೋರು ಇದನ್ನ ಸ್ವಲ್ಪ ಗಮನಿಸ್ಕೊಳ್ಬೇಕು,
0: ಕರೆಕ್ಟ್ ಅಲ್ಲ ಮೇಡಮ್?
1: ಅಲ್ಲ, ಇದು ಸ್ಮಾರ್ಟ್ ಆಗಿ ಮಾಡುವಂತ,
0: ನೀವು ಹಣದಕ್ಕಿಂತ ಇದು ವಸ್ತು ಕೊಡಿರಿ. ಏನಾದ್ರೂ ಒಂದು ಅವರಿಗೆ ಹೊರೆ ಕಾಣಿಕೆಯಲ್ಲಿ ಬರ್ತದಲ್ಲ, ಇಂತಿಷ್ಟು ಅಂತ ಕೊಟ್ಬಿಡಿ, ಬೆಲ್ಲನು ಕಾಯಿನೂ ಇಂತಿಷ್ಟು ಕೊಟ್ಬಿಟ್ಟು ಯೂಸ್ ಆಗತ್ತೆ, ಅನ್ನದಾನಕ್ಕೆ ಹೋಗುತ್ತಲ್ಲ ಅದು, ಆಟೋಮೆಟಿಕ್ ಹೋಗುತ್ತೆ. ಹಾಗಾಗಿ
1: ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ಮುಂದಿನ ನಡೆ ಏನು ಅಂದ್ರೆ, ಏನು ಮಾಡ್ಬೇಕು, ಏನಾಗ್ಬೇಕು, ನಿಮ್ದು ಇನ್ನು ಉಳ್ಕೊಂಡಿರೋ ಕನ್ಸು ಯಾವ್ದು ಹೇಳ್ತೀರಾ?
0: ಕನಸು ಏನಿಲ್ಲ ಮೇಡಮ್, ನೆಮ್ಮದಿ ಜೀವನ ಮಾಡ್ಬೇಕಂತ ಇದೆ. ನಮ್ಮದಿ ನೋಡಿ, ಊರಲ್ಲಿ ಮನೆ ಕಟ್ಟಿದ್ದೇನೆ, ನೆಮ್ಮದಿ, ಆರಾಮಿಂದ ಇರ್ಬೇಕು, ಆದಷ್ಟು ಬೇಗ ರಿಟೈರ್ಮೆಂಟ್. ಜಸ್ಟ್ ರಿಟೈರ್ಮೆಂಟ್ ಅಂದ್ರೆ ಬಿಸ್ನೆಸ್ ಇದೆ, ಸಿಸ್ಟಮ್ಯಾಟಿಕ್ ಮಗ ದೊಡ್ಡದ ಆಗಿದ್ದಾನೆ, ಸಾಕಂತ ಹೇಳಿ. ಜಾಸ್ತಿ ನನಗೆ ಆಸೆ ಇಲ್ಲ, ಜಾಸ್ತಿ ದೊಡ್ಡ ಜನ ಅಷ್ಟು ದೊಡ್ಡದ ಯಾವುದು ಇಲ್ಲ. ಸಿಂಪಲ್ ಲೈಫ್ ನಾನು ನೋಡಿದ್ರಲ್ಲ, ಸಿಂಪಲ್ ಲೈಫ್ ಅಲ್ಲಿ ಇರ್ತೇನೆ ನಾನು. ಸಿಂಪಲ್ ಇಷ್ಟ ಆಗತ್ತೆ ನಾನು, ನಾನು ಈಶ್ವರನ ಭಕ್ತ, ಅದಕ್ಕಾಗಿ ಅವರು ಸಿಂಪಲ್ ಅಲ್ಲಿ ಇರೋ, ಅವ್ರಿಗೆ ಎಲ್ಲದೂ ಇಷ್ಟ, ಅವ್ರಿಗೆ ಯಾವುದೂ ಇಲ್ಲ. ಸೊ ನಾನು ಅದಕ್ಕಾಗಿ ಸಿಂಪಲ್ ಇರಕ್ಕೆ ಲೈಫ್ ಇಂಟ್ರೆಸ್ಟ್ ಮಾಡ್ತೇನೆ. ಆ ತರ ಯಾವುದು ಇದಿಲ್ಲ ಮೇಡಮ್, ಫ್ಯೂಚರ್ ಬಗ್ಗೆ ಅದು ಯಾವುದೂ ಇಲ್ಲ. ಮಾಡ್ತೇವ್ರು ನಿರಂತರ
1: ಕೆಲಸ ಮಾಡ್ತಾ
0: ಇರ್ಬೇಕು, ಯಾರಾದ್ರು ಬರ್ತಾರೆ ದಾನ ಧರ್ಮ ಮಾಡ್ತಾ ಇರ್ಬೇಕು, ನಮ್ಮ ಕೆಲಸ ನಾವು ಮಾಡ್ಬೇಕು, ಆದಷ್ಟು ಜನರಿಗೆ ಕೆಲಸ ಕೊಡ್ಬೇಕು. ನೋಡಿ, ಎಲ್ಲ ಡಿಸ್ಟ್ರಿಬ್ಯೂಟರ್ ಇದೆ, ಮಾಡಿಯಪ್ಪ ಸೇಲ್ ಮಾಡಿಸು ಅಷ್ಟೇ, ಗೈಡ್ ಮಾಡ್ಬೇಕು ಬಿಟ್ರೆ. ನಮ್ಮದು ಇರುವ ನಾಲೆಜ್ ಅನ್ನ ಅವರಿಗೆ ಹಂಚ್ಕೊಳ್ಬೇಕು, ಮಕ್ಳು ಬರ್ತಾರೆ ಈ ತರ ಮಾಡು ಆ ತರ ಮಾಡು ಅಂತ ಹೇಳ್ಬೇಕು ಬಿಟ್ರೆ ಬೇರೆ ಯಾವುದು ನಮ್ಮ ಹತ್ರ ಆಸೆ ಇಲ್ಲ ಮೇಡಮ್.
1: ಅಷ್ಟೇ
0: ಅಷ್ಟೇ ಅಷ್ಟೇ,
1: ತೃಪ್ತಿ ಇರುವಂತ
0: ತೃಪ್ತಿ ಜೀವನ, ತೃಪ್ತಿ ಜೀವನ ಸಾಕಲ್ಲ, ಏನ್ ಮಾಡ್ಲಿಕ್ಕೆ ಏನ್ ಮೇಡಮ್?
1: ಕರೆಕ್ಟ್. ಅಂದ್ರೆ ನಾಗರಾಜ್ ಸುವರ್ಣ ಅವರು ಅಲ್ಪ ತೃಪ್ತರು, ಅಂದ್ರೆ ನಂಗೆ ತುಂಬಾ ಬೇಕು
0: ಆಸೆ ಇಲ್ಲ, ದೊಡ್ಡದ ಇನ್ನೂ ಇನ್ನೊಂದು ಮುಂದೋಗ್ಬೇಕು, ಈ ಟ್ರಸ್ಟ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ಬೇಕು. ಅದ್ರ ನೋಡಿ, ಅದು ತಗೊಂಡು ಹೋಗ್ಬೋದು, ಅದ್ರಿಂದ ತುಂಬಾ ಇದಿದೆ, ಅರ್ಥ ಇದೆ ನಿಮ್ಗೆ? ಮಾಡ್ಬೋದು ನಾವು ಡೊನೇಷನ್. ಅದು ನಾನು ಇನ್ನೊಬ್ರು ಡೊನೇಷನ್ ತಗೊಳ್ಳುದಿಲ್ಲ. ಈ ಕೆಲವರು ಏನ್ ಮಾಡ್ತಾರೆ, ಸಂಘ ಸಂಸ್ಥೆ ಮಾಡ್ಕೊಂಡು ಪ್ರತಿ ವರ್ಷ ಏನಾಗುತ್ತೆ, ಅನ್ಯುವಲ್ ಫಂಕ್ಷನ್ ಮಾಡ್ತಾರೆ, ಅವಾಗೆಲ್ಲ ಪುಸ್ತಕ ಇಟ್ಕೊಂಡು ಹೋಗ್ತಾರೆ, ಏ ನಮ್ದು ಅನ್ಯುವಲ್ ಫಂಕ್ಷನ್ ಇಟ್ಟು 5,000 ಕೊಡು, 10,000 ಕೊಡು. ಅದು ನಾನು ಮಾಡ್ಲಿಲ್ಲ, ನನ್ನ 20 ವರ್ಷದಿಂದ ನಾವು ಅನ್ಯುವಲ್ ಫಂಕ್ಷನ್ ಮಾಡ್ತಾ ಇಲ್ಲ. ಆ ಹಣನೇ ಇದಕ್ಕೆ ನಾವು ಡೊನೇಷನ್ ಕೊಡ್ತಿದ್ದೇವೆ. ಕೆಲವ್ ಏನ್ ಮಾಡ್ತಾರೆ, ನಮ್ದು ಅನ್ಯುವಲ್ ಫಂಕ್ಷನ್ ಟ್ರಸ್ಟ್ ಮಾಡ್ಕೊಳ್ತಾರೆ, ಟ್ರಸ್ಟ್ ಇಂದ ಅನ್ಯುವಲ್ ಫಂಕ್ಷನ್ ಮಾಡ್ತಾರೆ, ಅವಾಗ ಏನ್ ಮಾಡ್ತಾರೆ, ಡೊನೇಷನ್ ಸ್ಟಾರ್ಟ್ ಮಾಡಿ. ನಾವು ಇದಕ್ಕೆ ಇಷ್ಟು ತನಕ ಒಬ್ಬರತ್ರ ಡೊನೇಷನ್ ತಗೊಳ್ಳಿಲ್ಲ, ನಮ್ಮ ಟ್ರಸ್ಟ್ಗಾಗಿ ಡೊನೇಷನ್ ತಗೊಳ್ಳಿದ್ದೇವೆ. ಅಕೌಂಟ್ ಸಹ ಮಾಡುದಿಲ್ಲ ನಾವು, ಅದಕ್ಕೆ ಸ್ಪೆಷಲ್ ಅಕೌಂಟ್ ಅಂತ ನಾವು ಡೊನೇಷನ್ ಮಾಡ್ಲಿಕ್ಕೆ ಇರ್ತದೆ, ಬಾರ್ ಕೋಡ್ ಮಾಡಿ ಮಾಡ್ಕೊಳ್ಳಿ, ಡೊನೇಷನ್ ಮಾಡಿ, ಅದು ಯಾವ್ದು ನಾವು ಮಾಡ್ಲಿಲ್ಲ ಇಷ್ಟ. ನಮ್ಮ ತಗೊಳ್ಳೋದು ಇಲ್ಲ, ಇನ್ನೊಬ್ಬರು ದುಡ್ಡಿನ ಮಾಡ್ಬೇಕಿದ್ರೆ ಅವ್ರ ಪಾಪ ಅವ್ರ ದುಡ್ಡಿನ ಮಾಡ್ಲಿಲ್ಲ. ನನ್ನ ಪ್ರಕಾರ ನಾನು ಅವ್ರ ದುಡ್ಡು ತಕೊಂಡು ಡೊನೇಷನ್ ಮಾಡೋದಕ್ಕಿಂತ

0: ಅವರೇ ಕೊಡ್ಲಿ ಅಲ್ಲ ಡೈರೆಕ್ಟ್.
1: ಕರೆಕ್ಟ್.
0: ನಾನು ಯಾಕೆ ಫೋಟೋ ತಗೊಳ್ಬೇಕು ಮೇಡಮ್? ಕರೆಕ್ಟ್ ಅಲ್ಲ,
1: ಸರಿಯಾದ ವಿಚಾರ.
0: ಕರೆಕ್ಟ್ ಅಲ್ಲ.
1: ಎಂತದ ಇಲ್ಲಿ, ನೀವು ಬಾಂಬೆಯಿಂದ ಬಂದವರು, ನಮ್ಮಲ್ಲಿಗೆ ಬಂದ್ರಿ, ನಾಯಕನಕಟ್ಟೆ ನಿಮ್ ಮನೆ ಅಲ್ಲ?
0: ಹೌದು, ನಾಯಕನಕಟ್ಟೆ.
1: ಸೊ ಇಲ್ಲಿ ಬಂದ್ರಿ, ಮಾತಾಡಿದ್ರಿ, ಮನ ಬಿಚ್ಚಿ, ಪ್ರಾಮಾಣಿಕವಾಗಿ, ಸ್ಪಷ್ಟವಾಗಿ, ಶುದ್ಧವಾಗಿ. ನಿಮ್ ಕನ್ನಡವು ಭಾರಿ ಲೈಕ್ ಇತ್ತು, ಕುಂದಾಪುರ ಕನ್ನಡವು ಮತ್ತು ಲೈಕ್ ಇತ್ತು. ಎಲ್ಲೂ ಭಾಷೆ ಕಲಬೆರಕೆ ಇಲ್ಲ, ಹಾಗೆ ಇತ್ತು ಅಲ್ಲ.
0: ಸುಂದರ ಹಿಂದಿ, ಹಿಂದಿಯಲ್ಲೂ ಬರಲಿಲ್ಲ, ಹಿಂದಿಯೂ ನಾವು ಮಧ್ಯೆ ಸೇರಿಸಲಿಲ್ಲ, ಕನ್ನಡನೇ ಮಾತಾಡು.
1: ಒಳ್ಳೆ ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಎಸ್ ಸುವರ್ಣ ಅವರಿಗೆ.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
1: ಆಯ್ಲಿ, ನಿಮ್ಮ ಇಂಥ ಕೆಲಸಗಳು ಇನ್ನಷ್ಟು ಆಯ್ಲಿ ಆಗ್ತಾನೆ ಇರ್ಲಿ. ಧನ್ಯವಾದಗಳು.
0: ಥ್ಯಾಂಕ್ ಯು. ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಮತ್ಸಿಕ್ವ ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು, ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಇಂದು.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಹೌದು, ನಮ್ಮ ಸಖಿಯರೆಲ್ಲ ಕೇಳಿಕೆ ಇದೆ, ಯಾಕೆಂದ್ರೆ ನಮ್ಮ ಕೇಳೆ ಸಖಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸ್ಫೂರ್ತಿ ಕೊಡುವಂತಹ ಸಖಿಯರು ಅಂದ್ರೆ ಮಹಿಳೆಯರು ಬಂದು ಕೂತ್ಕಂತ್ರ. ಹಂಗಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ, ನಮ್ಮೊಟ್ಟಿಗಿರೋರು ಶಿಲ್ಪಾ ಕಿಶನ್ ಹೆಗ್ಡೆ ಪಳ್ಳಿ. ಯಾರಪ್ಪ ಇವರು ಅಂದ್ರೆ, ಯಾರಂತಂದ್ರೆ ಕಿಶನ್ ಹೆಗ್ಡೆ ಪಳ್ಳಿ, ನಿಮ್ಮ ಹೆಸರನ್ನ ಕೇಳೇ ಇರ್ತೀರಿ. ಐದು ಮೇಳಗಳ ಯಜಮಾನ್ರಿ ಇವರು, ಸಾಲಿಗ್ರಾಮ ಮೇಳನು ಸೇರಿಸಿ ಐದು ಮೇಳಗಳ ಯಜಮಾನರು. ಅದ್ರ ಒಟ್ಟಿಗೆ ಸೌಕೂರು, ಶ್ರೀ ಕ್ಷೇತ್ರ ಸೌಕೂರು ಇದರ ಆಡಳಿತ ಮುಕ್ತೇಶ್ವರರು, ಅವರ ಪತ್ನಿ, ಅವರ ಅರ್ಧಾಂಗಿ ನಮ್ಮೊಟ್ಟಿಗಿದ್ದಾರೆ ಶಿಲ್ಪಾ ಅವರು. ಶಿಲ್ಪಾ ಮೇಡಮ್, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಹೇಗಿದ್ರಿ ಮ್ಯಾಮ್?
3: ಆರಾಮ.
2: ಹುಷಾರಿದ್ದೀರಾ?
3: ಹುಷಾರಿದ್ದೀನಿ.
2: ಓಕೆ. ನೀವು ತುಂಬಾ ಸೈಲೆಂಟ್ ಅಂತ ಅನ್ಸುತ್ತೆ. ಹೌದಾ? ಮನೆಯಲ್ಲೂ ಸೈಲೆಂಟ್ ಅಥವಾ ಹೀಗೆ ಹರ್ಗ್ ಬಂದಾಗಲ್ಲ ಸೈಲೆಂಟ್? ಹೆಂಗೆ
3: ಸೈಲೆಂಟ್?
2: ನೀವು ಯಾವತ್ತೂ ಸೈಲೆಂಟ್? ನಿಮ್ ಗಂಡ ಪುಣ್ಯ ಮಾಡಿರ ಹಂಗಾರೆ, ಜಾಸ್ತಿ ಮಾತಾಡಲ್ಲ ಅಂದ್ರೆ ಅವರಂತ ಪುಣ್ಯವಂತ ಹಸ್ಬೆಂಡ್ ಇಲ್ಲ ಅಂತ ನಾನ್ ಅನ್ಕೊಳ್ಳೋದು. ಯಾಕಂದ್ರೆ ನನ್ನ ಅನುಭವ ಇದೆ, ನಾವು ತುಂಬಾ ಮಾತಾಡ್ತೀವಿ, ನಮ್ಮ ಮಾತುಗಳನ್ನ ತಡ್ಕೊಳ್ಳೋದೆ ಕಷ್ಟ, ಪ್ರಖರವಾಗಿರೋ ಮಾತುಗಳು. ಬಟ್ ನೀವು ಕಡಿಮೆ ಮಾತಾಡದಷ್ಟು ಕಡಿಮೆ ಜಗಳ ಅಂತ ನನ್ನ ಅನುಭವ. ಸೊ ಆದ್ರೆ ನೀವು ಮಾತಾಡೋದೇ ನಿಮ್ಮ ವ್ಯಕ್ತಿ ಅಂದ್ರೆ ಕಡಿಮೆ ಮಾತಾಡೋದೇ ನಿಮ್ಮ ವ್ಯಕ್ತಿತ್ವ ಆಗಿರೋದ್ರಿಂದ ಓದಿರೋದೆಲ್ಲ ಏನು ಒಂಚೂರು ನಮ್ಗದ್ರೆ ಹಿನ್ನೆಲೆ ಒಂಚೂರು ಆದ್ರೆ ಹೇಳಿ.
3: ನಾನು ಬಿಕಾಂ.
2: ಬಿಕಾಂ ಮಾಡಿರೋರು ನೀವು. ಸೊ ಲೆಕ್ಕಗಳು, ಬ್ಯಾಲೆನ್ಸ್ ಶೀಟ್ಗಳು ಇವೆಲ್ಲ ನಿಮ್ಗೆ ಕರೆಕ್ಟ್ ಕಣ್ಣಿಗೆ ಕಾಣುತ್ತೆ ಅಂತ ನಾನು ಅನ್ಕಂತೆ, ಸರಿಯಾ?
3: ನೋಡೋ ಇದು ಪ್ರಮೇಯ ಬರ್ಲಿಲ್ಲ, ಇಷ್ಟರೊಳಗೆ
2: ಬರ್ಲಿಲ್ಲ. ಆದ್ರೆ ಮನೆಯಲ್ಲಿ ನೀವು ಈ ಸಂಸಾರದ ಲೆಕ್ಕ ಇದೆಯಲ್ಲ, ಈ ಲೆಕ್ಕದಲ್ಲಿ ನೀವು ಪಕ್ಕನ
3: ಪಕ್ಕ
2: ಅದಿರ್ಬೇಕು. ಯಾವುದೇ ಹೆಂಡತಿ ಈ ವಿಷಯದಲ್ಲಿ ಜಾಣೆ ಆದ್ರೆ ಆ ಮನೆ ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ. ಅಂದ್ರೆ ಈ ಖರ್ಚುಗಳನ್ನ ತೂಗಿಸ್ಕೊಂಡು ಹೋಗ್ಬೋದಿತ್ತಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇ ಖರ್ಚು ಮಾಡ್ತಾ ಕೂತ್ರೆ ಈ ತೂಗಿಸ್ಕೊಂಡು ಹೋಗ್ ಕೆಲಸ ಇತ್ತಲ್ಲ, ಅದು ಭಾರಿ ಕಷ್ಟ ಆಗ್ತದೆ. ಹಂಗಾಗಿ ಆ ಮನೆಯ ಚುಕ್ಕಾಣಿ ಹಿಡಿದ್ರು ಮನೆಯ ಯಜಮಾನ ಆದ್ರು ಆ ಮನೆನ ಆಕ್ಚುಲಿ ನಡೆಸೋರು ಆ ಮನೆ ಹೆಂಡತಿ. ಸೊ ಆ ಹೆಂಡತಿ ಕೈಯಲ್ಲಿ ಲೆಕ್ಕಾಚಾರ ಸೇರಿ ಇದ್ರೆ ಒಲವೇ ಜೀವನ ಲೆಕ್ಕಾಚಾರ, ಜೊತೆಗೆ ಮನೆಯಲ್ಲಿರೋ ಲೆಕ್ಕಾಚಾರ ಎರಡು ಒಳ್ಳೆ ರೀತಿಯಲ್ಲಿ ಹೊರೆ ಆ ಮನೆ ಒಂದು ಒಳ್ಳೆ ಸುಸೂತ್ರವಾಗಿ ನಡೀತು ಅನ್ನೋದು ಒಂದು ಮಾತು ಅಲ್ಲ, ನೀವು ಒಪ್ತೀರಾ?
3: ಒಪ್ತೇನೆ.
2: ಓಕೆ. ಈಗ ನೀವು ಗೃಹಿಣಿಯಾಗಿ ಇದ್ದೀರಿ ಮನೆಯಲ್ಲಿ, ಯಾರೆಲ್ಲ ಇಪ್ಪದ್ ಮೇಡಮ್ ಮನೆಯಲ್ಲಿ?
3: ನಾಲ್ಕೇ ಜನ, ಗಂಡ, ಇಬ್ರು ಮಕ್ಕಳು.
2: ಇಬ್ರು ಮಕ್ಕಳು? ಎಷ್ಟು ದೊಡ್ಡವರು ಮಕ್ಕಳು?
3: ಮಗ ಬಿಕಾಮ್ ಆಯ್ತ ಒಂದು, ಮಗಳು ಫಸ್ಟ್ ಪಿ ಯು.
2: ಓಕೆ. ಅವರು ಅವರಷ್ಟಾಗಿ ಸ್ವತಂತ್ರರಾಗುವಂತಹ, ಅವರು ಸ್ವತಂತ್ರರಾಗ್ತಾ ಇದ್ದಾರೆ ಈಗ ಅಲ್ದಾ? ಹಂಗಾಗಿ ನೀವು ಒಂಚೂರು ಒಂಚೂರು ಫ್ರೀ ಆತಿದ್ರಿ ಏನು ಅಂತ ನಾನು ಅನ್ಕಂತಿದ್ದೆ. ಹೆಂಗೆ ನಿಮ್ಮ ಸಮಯಗಳನ್ನೆಲ್ಲ ಹೆಂಗ್ ಬಳಸ್ಕಂತ್ರಿ ನೀವು?
3: ಬೆಳಿಗ್ಗೆ ಮಕ್ಕಳದೇ ಇರ್ತದೆ,
2: ಅದು ಒಂದು 9 ಗಂಟೆ ತನಕ ಅದೇ
3: ಅದೇ ಇರ್ತದೆ. ಮತ್ತೆ ನಮ್ದು ರುಟೀನ್ ಇರ್ತದೆ, ನಮ್ಮ ರುಟೀನ್ ಆದ್ಮೇಲೆ ಮಧ್ಯಾಹ್ನ ನಂತರ ಸ್ವಲ್ಪ ಗಾರ್ಡನಿಂಗ್ ಅದೆಲ್ಲ.
2: ನಿಮ್ಮ ಆಸಕ್ತಿ ಹೂದೋಟ, ಕೈದೋಟ, ಇದು ನಿಮ್ಮ ಆಸಕ್ತಿ. ಏನೆಲ್ಲ ಇದೆ, ಎಂತೆಲ್ಲ ಇತ್ತು ನಿಮ್ಮ ಕೈದೋಟದಲ್ಲಿ ಅಂತ?
3: ಇತ್ತು ಗುಲಾಬಿ, ತಾವರೆ.
2: ತಾವರೆ? ನೀವು ತಾವರೆನ ಬೆಳಿತೀರಾ?
3: ಹೌದು.
2: ಎಷ್ಟು ಮಟ್ಟದಲ್ಲಿ, ಒಂದ, ಎರಡ, ನಾಲ್ಕ, ಹತ್ತ, ಹದಿನೈದ?
3: ಒಂದು ಹತ್ತು ಹದಿನೈದು ಉಂಟು.
2: ಹದಿನೈದು ಇದೆಯಾ? ತಾವರೆಗಳನ್ನ ಬೆಳೆದಿದ್ದೀರಿ, ಹೆಂಗದು? ಈಗ ಯೂಶ್ವಲಿ ನಮ್ಮಲ್ಲಿ ಮಲ್ಲಿಗೆ ಬೆಳೀತಾರೆ, ಅದನ್ನ ವ್ಯವಹಾರ ದೃಷ್ಟಿಯಿಂದನೂ ಬೆಳೀತಾರೆ. ಬೇರೆ ಯಾವ್ದು, ಅಬ್ಬಲಿಗೆ ಕೆಲವರು ಹಾರ ಮಾಡಿ ಎಲ್ಲ ಕೊಡೋರು ಇದ್ದಾರೆ, ಕೆಲವು ಹೂಗಳೆಲ್ಲ ಇದ್ದಾವೆ, ಇದು ವ್ಯವಹಾರ ವ್ಯಾಪಾರ ದೃಷ್ಟಿಯಿಂದ. ಮತ್ತೆ ಕೆಲವರಿಗೆ ಕಾಂಬಕ್ ಚಂದ, ಮತ್ತೆ ಕೆಲವರು ನಮ್ಮನೆಗೆಲ್ಲ ಜಾಜಿ ಗೀಜೆ ಎಲ್ಲ ಇರುತ್ತೆ, ಅದೆಲ್ಲ ನಾವೇ ಕಟ್ಟಿ ನಾವೇ ಮುಡ್ಕಂದ, ಈ ತರ ಪರ್ಪಸ್ಗಳಿರುತ್ತೆ. ಈ ತಾವರೆನ ಯಾವ ಉದ್ದೇಶದಿಂದ ನೀವು, ಅದ್ರ ಮೇಲೆ ಹೆಂಗ್ ನಿಮ್ಗೆ ಅಷ್ಟೊಂದು ಆಸಕ್ತಿ ಪ್ರೀತಿ ಎಲ್ಲ ಬಂದದ್ದು ಒಂಚೂರು ಹೇಳಿಕಂಬ?
3: ಇಲ್ಲ, ನನ್ನ ಚಿಕ್ಕಪ್ಪ ಆಕ್ಚುಲಿ ಲಿಲ್ಲಿ ಬೆಳೀತಾ ಇದ್ರು, ಅವ್ರ ಹತ್ರ ಲಿಲ್ಲಿ ಒಂದು ತಗೊಂಡ್ ಬಂದೆ ಮನೇಲಿ ಹಾಕ್ದೆ. ಅವ್ರು ತಾವರೆ ಇದು ಅಂದ್ರು.
2: ಲಿಲ್ಲಿಗೆ ತಾವರೆ?
3: ಅದು ತಾವರೆ ಅಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ನಂಗೆ
2: ಅಲ್ಲಿಂದ. ಅದು ಯಾವಾಗ, ಎಷ್ಟು ವರ್ಷಗಳ ಹಿಂದೆ?
3: ಒಂದು 10 ವರ್ಷದ ಹಿಂದೆ.
2: ಕಡಿಕೆ
3: ಆಮೇಲೆ ಆಗ ತಾವರೆ ನಿಮ್ಗೆ ಎಲ್ಲೂ ಟ್ಯೂಬರ್ಸ್ ಸಿಗ್ತಾ ಇಲ್ಲ ಆಯ್ತು.
2: ಓಕೆ.
3: ಆಮೇಲೆ ಆನ್ಲೈನ್ ಅಲ್ಲಿ ನೋಡುವಾಗ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಅದ್ರ ಸೀಡ್ಸ್ ಸಿಕ್ಕಿತ್ತು, ಹಾಗೆ ಒಂದು ಸೀಡ್ ತಂದು ಅದನ್ನ ಹಾಕಿ ಅಲ್ಲಿಂದ ಸ್ಟಾರ್ಟ್ ಆದ್ರು ನಂದು ತಾವರೆದ್ದು.
2: ಒಂದು ಸೀಡ್ ಅಂದ್ರೆ ಒಂದು ಪ್ಯಾಕ್ ಸೀಡ್ಸ್ ತಗೊಂಡ್
3: ಅಲ್ಲಿ.
2: ಅದನ್ನ ಹೆಂಗ್ ಬೆಳಿಕಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈಗ ನಮ್ಗೊಂದು ನಾಲೆಜ್ ಬೇಕಲ್ಲ, ಈಗ ಯಾವ್ದೇ ಒಂದು ಗಿಡನ, ಸಸಿನ, ಎಂತದೇ ಅದ್ರ ಬೀಜನ ಹಾಕುದಾದ್ರೆ ಹೆಂಗೆ ಅದ್ರ ಬೆಳವಣಿಗೆ ಹೆಂಗ್ ಮಾಡಿಸ್ಕೋ ಅದೆಲ್ಲ ಗೊತ್ತಿರ್ಕಲ್ಲ, ಅದೆಲ್ಲ ಹೆಂಗ್
3: ತಿಳ್ಕೊಳ್ಳಿ? ಆಕ್ಚುಲಿ ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು, ಹೀಗೆ ಇದ್ ಮಾಡ್ಬೇಕು, ಸೀಡ್ಸ್ ಹಾಕ್ಬೇಕು ಅಂತ ಹೇಳಿ. ಆಮೇಲೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಬೆಳೆಯೋದು ಅಂತ. ಮತ್ತೆ ಈ ಕೊಳಗಳಲ್ಲೆಲ್ಲ ಬೆಳೀತದಲ್ಲ ನ್ಯಾಚುರಲ್ ಆಗಿ, ಅದ್ರದೆಲ್ಲ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದೆ.
2: ಹೆಂಗೆ ಕೊಳ ಮಾಡಿದ್ರ ನೀವು? ಅದಕ್ಕೋಸ್ಕರ ಪಾಂಡ್ ಮಾಡಿದ್ರ?
3: ಪಾಂಡ್ ಮಾಡಿದೆ
2: ಅದಕ್ಕೋಸ್ಕರ.
3: ಹೌದು,
2: ತಾವರೆಗೋಸ್ಕರ. ಎಷ್ಟು ದೊಡ್ಡದು, ಎಷ್ಟು ಇದ್ರಲ್ಲಿ ಇದೆ?
3: ಪಾಟ್ ತರನೇ ದೊಡ್ಡದು, ಪಾಟ್ ಸ್ಕ್ವೇರ್ ಅಲ್ಲಿ.
2: ಸ್ಕ್ವೇರ್ ಅಲ್ಲಿ
3: ಸುರು ಸ್ಟಾರ್ಟಿಂಗ್ ಒಂದು ಹಾಕಿದ್ದು,
2: ಒಂದು ಸ್ಕ್ವೇರ್ ಪಾಟ್ ಅಲ್ಲಿ ಹಾಕಿದ್ರಿ ನೀವು?
3: ಮಾಡಿದ್ದು ಅದು ಆನ್ಲೈನ್ ಅಲ್ಲಿ ತರಿಸಿದ್ದು. ಅದು ಒಂದು ವರ್ಷ ಬರ್ಲಿಲ್ಲ,
2: ಬದುಕಲಿಲ್ಲ,
3: ಅಲ್ಲ ಹೂ ಬರ್ಲಿಲ್ಲ ಅದ್ರಲ್ಲಿ.
2: ಒಂದ್ ನಿಮಿಷ, ನೀವು ಸೀಡ್ ತಂದ್ರಿ ಅಂದ್ರೆ, ಯೂಶುವಲಿ ನಾವು ಸೀಡ್ ಅಂದ್ರೆ ಬೀಜನ ತೆಗೆದು ಮಣ್ಣು ಗೊಬ್ಬರ ಇರುವಂತದ್ದಕ್ಕೆ ಹಾಕ್ತಾ, ನೀವು ಇದನ್ನ ಹೆಂಗ್ ಮಾಡ್ರಿ?
3: ಅಲ್ಲ, ಇದು ನೀರಲ್ಲಿ, ಬಿಸಿನೀರಲ್ಲಿ ಹಾಕಿ, ಸ್ವಲ್ಪ ಲೈಟ್ ಉಗುರು ಬೆಚ್ಚ ನೀರು ಇದ್ರಲ್ಲಿ ಹಾಕಿ ಎರಡು ಮೂರು ದಿವಸ ಆಗುವಾಗ ಅದು ಸ್ಪ್ರೌಟ್ ಆಗುತ್ತೆ.
2: ಹೋ,
3: ಅದನ್ನ ಮತ್ತೆ ಒಂದು ಸ್ವಲ್ಪ ದಿವಸ ನೀರಲ್ಲೇ ಇಡಬೇಕು.
2: ಮರುದಿವಸ
3: ಸ್ವಲ್ಪ ಚೇಂಜ್ ಮಾಡ್ಬೇಕು, ಅದಿಲ್ಲದ್ರೆ ಸ್ಮೆಲ್ ಬರ್ತದೆ.
2: ಸೊ ಇದು ಹಾಕೋತಿ ನೀವು ಸ್ಕ್ವೇರ್ ಪಾಟ್ ಒಳಗೆ ಹಾಕಿ?
3: ಲೋಟದಲ್ಲಿ.
2: ಲೋ, ಲೋಟದಲ್ಲಿ
3: ಯಾವ್ದಾದ್ರು ನಿಮ್ದು ಸಣ್ಣ ಪಾತ್ರದಲ್ಲಿ ಹಾಕಿದ್ರೆ ಆಯ್ತು. ಅದು ಮತ್ತೆ ಎರಡು ಮೂರು ದಿವಸ ಬಿಟ್ಟಾಗ ಸ್ವಲ್ಪ ಸ್ವಲ್ಪ ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಗಿಡ ಹೊರ ಬರ್ತದೆ. ಅದನ್ನು ಒಂದು ಹತ್ತು ಹದಿನೈದು ದಿವಸ ನೀರಲ್ಲೇ ಇಟ್ಟು ಅದ್ರ ಎಲೆ ಬಂದ ಮೇಲೆ ತೆಗೆದು ನೀವು ಕೆಸರು ಗೊಬ್ಬರ ಎಲ್ಲ ಹಾಕಿ ದೊಡ್ಡ ಇದರಲ್ಲಿ ಪಾಟ್ ಅಲ್ಲಿ ನಾವು ನೆಡ್ಬೇಕು ಅದನ್ನ.
2: ಅಂದ್ರೆ ಅದಕ್ಕೆ ಸುಮಾರು ನೀರ್ ಬೇಕು.
3: ಹೌದು,
2: ಕೆಸರು ಗೊಬ್ಬರ ಕೆಳಗೆ ಬುಡದಾಗಿರುತ್ತೆ,
3: ಬುಡದಲ್ಲಿ. ಹೌದು
2: ಅಲ್ದಾ,
3: ಮೇಲೆ ನೀರ್ ಫುಲ್ ಮಾಡಿ ಆ ಪಾಟಿಗೆ.
2: ಓಕೆ,
3: ಅದೆಲ್ಲ ನೆಡ್ಬೇಕು.
2: ಕಾಣಿ ಪ್ರಕೃತಿ ಎಷ್ಟು ವಿಶಿಷ್ಟ ಅಂತ. ಆ ಹೆಚ್ಚಿನ ಗಿಡ ಅಥವಾ ಆ ಬೀಜಗಳು ಮಣ್ಣು ಗೊಬ್ಬರ ಎಲ್ಲ ಹಾಕಿದ್ರೆ ಅಲ್ಲಿ ಚಿಗುರೋದು ಮೇಲೆ ಬದತ್ತೆ, ಆದ್ರೆ ತಾವರೆ ನೀರಲ್ಲೇ ಹಾಕಿದ್ರೆ ಮತ್ತೆಂತ ಬೇಡ, ಅದ್ರಲ್ಲೇ ಅದು ಚಿಗುರೋದು ಬಿಡುತ್ತೆ. ವಾವ್. ಹಾ,
3: ಹಾಗೆ ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು.
2: ಸೊ ಎಲೆ ಬರ್ಲಿಕ್ಕೆ ಹದಿನೈದು ದಿನ ಆಯ್ಕ?
3: ಹೌದು,
2: ಆಯ್ಕ ಆಗ್ತ.
3: ಹೌದು ಹೌದು,
2: ಅಲ್ಲ ಕಡೆಗೆ ಅಲ್ಲಿ ಸಣ್ಣಕ್ಕೆ ಬಪ್ಪು ಶುರು ಆಗ್ತ.
3: ಹೌದು, ಎಲೆ ಸ್ವಲ್ಪ ದೊಡ್ಡದಾದ್ಮೇಲೆ ತೆಗೆದು ಪಾಟ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಮತ್ತೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಫಾಸ್ಟ್ ಗ್ರೋತ್ ಆಗುತ್ತೆ.
2: ಫಾಸ್ಟ್ ಆಗುತ್ತ? ಈಗ ಒಂದು ಸ್ಕ್ವೇರ್ ಪಾಟ್ ಅಲ್ಲಿ ಒಂದೇ ಗಿಡವ? ಒಂದೇ,
3: ನಾನು ಒಂದೇ ಹಾಕುದು. ಕೆಲವರು ಅದರಲ್ಲೂ ಪಾಟ್ ಇಟ್ಟು, ಈಗಿನ ವೆರೈಟಿ ಈಗ ಟ್ಯೂಬರ್ಸ್ ಅಲ್ಲಿ ಬೆಳೆಯೋದು. ಈಗ ಸಣ್ಣ ಸಣ್ಣ
2: ಟ್ಯೂಬರ್ಸ್ ಅಂದ್ರೆ ಎಂತ? ಅದೆಂತ ನಂಗೆ ಅರ್ಥ ಆಗ್ಲಿಲ್ಲ.
3: ಅದು ಅದ್ರ ಎಲೆ ಬರುವ ಮೊದ್ಲಿದ್ದು ಒಳಗಿದ್ದು ಬುಡ ಉಂಟಲ್ಲ ರೂಟ್, ಅದು ಟ್ಯೂಬರ್ಸ್ ಅಂದ್ರೆ.
2: ಓಕೆ,
3: ಆ ರೂಟ್ ಅಂತ ಈಗ ನೆಡ್ತಾರೆ. ಈಗ ಎಲ್ಲ ಅದ್ರಲ್ಲಿ
2: ಬುಡ ತಂದು ನೆಡುದು, ಬೀಜ ಅಲ್ಲ.
3: ಅಲ್ಲ ಅಲ್ಲ,
2: ಬುಡ ತಂದು ನೆಟ್ರು ಅತ್ತ
3: ಬೇಗ ಆಗುತ್ತೆ, ಬೀಜದಲ್ಲಿ ಆಕ್ಚುಲಿ ಲೇಟ್ ಆಗುತ್ತೆ.
2: ಓಕೆ,
3: ಈ ಬುಡದ್ದು ಈಗ ತುಂಬಾ ಜನ ಸೇಲ್ ಮಾಡ್ತಾ ಇರ್ತಾರೆ ಈಗ ಆನ್ಲೈನ್ ಅಲ್ಲಿ. ಆನ್ಲೈನ್ ಅಲ್ಲಿ ಇದ್ದಾರೆ, ಮತ್ತೆ ಹೀಗೆ ಬೆಳೆಯುವವರಿದ್ದಾರೆ, ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡವರು ಇದ್ದಾರೆ.
2: ಸೂಪರ್. ಹಾಗೆ ಈಗ ಬುಡನ್ ತೆಗೆದು ನೀರಿಗೆ ಹಾಕರ್ ಸಯ್ಯ?
3: ಅಲ್ಲ ಅಲ್ಲ, ಮತ್ತೆ ಅದು ಹೀಗೆ ಸೇಮ್ ಪ್ರೊಸೆಸ್, ಕೆಸರು ಎಲ್ಲ ಇದ್ ಮಾಡಿ ಗೊಬ್ಬರ ಹಾಕಿ.
2: ಬುಡ ಹಾಕುದಾದ್ರೆ ನೀವು ಕೆಸರು ಗೊಬ್ಬರ ಎಲ್ಲ ಬುಡದಲ್ಲಿ ಅಲ್ದಾದ್ರೆ ಬೇರಿನ ಬುಡ ಹಾಕುದಾದ್ರೆ ಇರ್ಕ. ಈ ಬೀಜ ಆದ್ರೆ ಉಗುರು ಬೆಚ್ಚ ನೀರಿಗೆ ಒಂದು ಲೋಟದಲ್ಲಿ ಹಾಕಿ ನೀವು ಫಸ್ಟ್ ಇದ್ ಮಾಡಿ ಮತ್ತೆ ಅದನ್ನ ಈ ನೀರಿಗೆ
3: ಹಾಕುದು.
2: ಆ ನೀರಿಗೆ ಹಾಕೋತಿಗೆ ಗೊಬ್ಬರ, ಮಣ್ಣು, ಮಣ್ಣು ಹಾಕಕ್ಕ ಅಡಿಗೆ ಮಣ್ಣು ಬೇಕಾ? ಕೆಸರು. ಅದನ್ನೆಲ್ಲ ಎಲ್ಲಿಂದ ತತ್ರಿ ನೀವು?
3: ಅದಲ್ಲೇ ಇದ್ದದ್ದು ಮಣ್ಣು. ಕೆಸರು ಸಿಗದಿದ್ರೆ ಗದ್ದೆ ಮಣ್ಣು ಸಿಕ್ಕಿದ್ರೆ ಒಳ್ಳೇದು. ಗದ್ದೆ ಮಣ್ಣು ಸಿಗದ್ರೆ ಮಾಮೂಲು ಮಣ್ಣಿಗೆ ಗೊಬ್ಬರ ಹಾಕುದು, ಗೊಬ್ಬರ ಹಾಕಿ ನೆಡೋದು.
2: ಕೆಸರಿನಲ್ಲಿ ಅರಳುವ ತಾವರೆ ಕಮಲ ಅಂತ ಹೇಳ್ತಾರೆ ಲೋಟಸ್. ಸೊ ಕೆಸರಿನಲ್ಲಿ ಅರಳುವ ಕಮಲ ಕಾಂಬಕ್ಕೆ ಎಷ್ಟು ಚಂದ ಅಲ್ಲ. ಅದ್ರ ಮೊಗ್ಗು ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕತಕ್ಕಂತ?
3: ಟ್ಯೂಬರ್ಸ್ ಅಲ್ಲಿ 6 months ಅಲ್ಲೇ ಬರುತ್ತೆ, ಕೆಲವೊಂದು 3 months ಅಲ್ಲೂ ಬರುತ್ತೆ.
2: 3 ತಿಂಗಳು 6 ತಿಂಗಳು ಬೇಕಾ ಮೊಗ್ಗು ಬರ್ಲಿಕ್ಕೆ?
3: ಹೌದು, ಸ್ಟಾರ್ಟಿಂಗ್ ಬೇಕು.
2: ಓಕೆ,
3: ಮತ್ತೆ ನಿಮ್ಗೆ ಆಗುತ್ತೆ, ಆಗ್ತಾ ಇರ್ತದೆ ಕಂಟಿನ್ಯೂಸ್ ಈಗಿನ ವೆರೈಟಿಗಳು.
2: ಓಕೆ,
3: ಇದು ನಿಮ್ದು ಸೀಡ್ ಹಾಕಿದಾದ್ರೆ ಮಾತ್ರ 1 ವರ್ಷ ಆಗಿದೆ ನಂದು.
2: 1 ವರ್ಷ ಬೇಕಾಗುತ್ತೆ,
3: 1 ವರ್ಷದಲ್ಲಿ ಬಂದಿದೆ.
2: ಸೊ ಅಲ್ಲಿ ತನಕ ಕಾಯ್ಬೇಕು,
3: ಕಾಯ್ಬೇಕು
2: ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಗಿ. ಸೊ ನಿಮ್ಮ ಹತ್ರ ಅದ್ರದ್ದು ಫುಲ್ ಡೀಟೇಲ್ ಇರುತ್ತೆ, ತಾವರೆ ಲೋಟಸ್ ಹೆಂಗೆಲ್ಲ ಬೆಳವಣಿಗೆ ಆಯ್ತು ಅನ್ನೋದಕ್ಕೆ ಪ್ರತಿ ಸೆಕೆಂಡ್ ನ ಡೀಟೇಲ್ಸ್ ಗಾಗಿ.
3: ಸ್ಟಾರ್ಟಿಂಗ್ ಅಲ್ಲಿ ಜೋರ್ ಇರ್ತದೆ, ಬರುದಿಲ್ಲ ಯಾಕೆ,
2: ಕುತೂಹಲ ಇದು ಬರುತ್ತಾ ಇಲ್ಲೋ ಅದು ಪ್ರಶ್ನೆ ಬರುತ್ತೆ,
3: ಪ್ರಶ್ನೆ ಇರುತ್ತೆ.
2: ಅಂತೂ ಕಾದು ಕಾದು ಕಾದು. ಆದ್ರೆ ನಾನು ಕೇಳ್ಬೋದು, ನೀವು ಒಂದ್ಸಲ ಈಗ ಗೊಬ್ಬರ ಮಣ್ಣೆಲ್ಲ ಹಾಕ್ರಿ ಅಲ್ಲ, ಬುಡಕ್ಕೆ ಹಾಕಿ ನೀರೆಲ್ಲ ಹಾಕಿರ, ನೀರನ್ನ ಚೇಂಜ್ ಮಾಡೋದು ಬೇಡ, ಅದಕ್ಕೆ ಮತ್ತೆ ವಾಪಸ್ ಬೇಕಾ? ಅದ್ ಹೆಂಗೆ, ಅದು ಎಷ್ಟು ದಿನಕ್ಕೆ?
3: ಅದು ನಮ್ಗೆ ಅದ್ರ ಕ್ಲೀನ್ ಗಲೀಜಿ ಆದ್ರೆ ಕ್ಲೀನ್, ಇಲ್ಲದ್ರೆ ನಿಮ್ದು ಸೊಳ್ಳೆ ಇದೆಲ್ಲ ಆಗುತ್ತೆ.
2: ಕರೆಕ್ಟ್.
3: ಇಲ್ಲದ್ರೆ ಅದಕ್ಕೆ ಗಪ್ಪಿ ಫಿಶಸ್ ಬರ್ತದೆ, ಅದು ಹಾಕ್ಬೇಕು.
2: ಗಪ್ಪಿ ಮೀನು ಅದನ್ನೆಲ್ಲಿ ತಕೋಬತ್ರಿ?
3: ಅದು ನಿಮ್ ಫಿಶ್ ಸೇಲ್ ಮಾಡೋರ್ ಇರ್ತಲ್ಲ,
2: ಅಂದ್ರೆ ನೀರನ್ ನೀವು ಹಾಂಗೆ ಬಿಡುದಾರೆ ಗಪ್ಪಿ ಮೀನ್ ತಂದು
3: ಬಿಡ್ಕಾಕ್ಬೇಕು, ಇಲ್ಲಾದ್ರೆ ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ಇಲ್ಲದಿದ್ರು ಕ್ಲೀನ್ ಮಾಡ್ತಾನೆ ಇರ್ಬೇಕು, ಅದಕ್ಕೆ ನಾವು ಗಪ್ಪಿ ಮೀನ್ ಹಾಕಿದ್ರೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಲಿಕ್ಕೆ ಆಗುದಿಲ್ಲ, ಅದು ಸಾಯ್ತದೆ. ಕೆಮಿಕಲ್ ಅಂದ್ರೆ ಡಿ ಎ ಪಿ ಅಂತದ್ದು ಹಾಕ್ಲಿಕ್ಕೆ ಆಗುದಿಲ್ಲ.
2: ಸೊ ಇದಕ್ಕೂ ನೀವು ಕೆಮಿಕಲ್ ಹಾಕ್ತ್ರೆ?
3: ನಾನ್ ಹಾಕುದಿಲ್ಲ.
2: ಹಾಕುದಿಲ್ಲ, ನಿಮ್ದು ಸಾವಯವ ತಾವರೆ?
3: ಸಾವಯವ.
2: ಓಕೆ, ಈಗ ನೀವು ನೀರು ಚೇಂಜ್ ಮಾಡುದಂದ್ರೆ ಅಲ್ಲ, ಎಷ್ಟು ದಿನಕ್ಕೊಮ್ಮೆ? ಹೆಂಗೆ?
3: ತಿಂಗಳಿಗೆ, ಒಂದೂವರೆ ತಿಂಗಳು. ಅದ್ ನಂಗೆ ನೋಡಿದ್ರೆ ನಿಮ್ಗೆ ಕ್ಲೀನ್ ಇಲ್ಲ ಅಂತ ಅನ್ಸಿದ್ರೆ ಅದನ್ನು
2: ಚೇಂಜ್ ಮಾಡ್ಬಿಡ್ತೀರಿ ನೀವು. ಅಷ್ಟೊತ್ತಿಗೆ ಮತ್ತೆ ವಾಪಸ್ ಗೊಬ್ಬರ ಗಿಬ್ಬರ ಎಲ್ಲ ಹಾಕುಕ್ಕಿಂತ?
3: ಹೌದು, ಮತ್ತೆ 15-30 days ಒಂದ್ಸಲ ಹಾಕ್ತಾನೆ ಇರ್ಬೇಕು, ಇಲ್ಲಾದ್ರೆ ನಿಮ್ಗೆ ಹೂ ಚಂದ ಬರುದಿಲ್ಲ.
2: ಆಲ್ರೆಡಿ ಇರುವ ಗೊಬ್ಬರ ಅಲ್ಲಿ ಇರುತ್ತೆ, ಮಣ್ಣು ಗೊಬ್ಬರ
3: ಬೆಳವಣಿಗೆಗೆ ನಿಮ್ಗೆ ಬೇಕಾಗ್ತದೆ.
2: ಅಷ್ಟೊತ್ತಿ ತಕೊಂಡಿರುತ್ತೆ
3: ಖಾಲಿ ಆಗಿರ್ತದೆ, ಆಮೇಲೆ ಅದಕ್ಕೆ ಏನು ಹೊರಗಿಂದ ಏನು ಬೀಳುದಿಲ್ಲ, ನಾವೇ ಕೊಡ್ಬೇಕಾಗ್ತದೆ.
2: ಓಕೆ, ಮತ್ತೆ ನೀವು ನೀರ್ ಚೇಂಜ್ ಮಾಡುವಾಗ ಎಲ್ಲ ಮತ್ತೆ ಗೊಬ್ಬರ
3: ಹಾಕುದು?
2: ನೀವು ಗೊಬ್ಬರ ಎಲ್ಲಿಂದ ತತ್ರಿ ಮರ್ರಿ, ಈಗ ಧನ್ವೇ ಇಲ್ಲಲ್ಲ ಮನೆಗೆ.
3: ಈಗ ಅವ್ರಿಗೆ ಸೇಲಿಗೆ ಎಷ್ಟು ಇರುತ್ತಲ್ಲ,
2: ಅದರಿಂದ
3: ತಗೊಂಡ್ಬಾರ್ದು. ವರ್ಮಿ ಕಾಂಪೋಸ್ಟ್ ಅಂತದೆಲ್ಲ ಹಾಕುದು, ನೆಲಗಡಲೆ ಹಿಂಡಿ ಅದೆಲ್ಲ ಒಳ್ಳೇದ,
2: ಅದೆಲ್ಲ ಹಾಕ್ತ್ರಿ? ಅಡ್ಡಿಲ್ಲ, ನೀವ್ ಒಂದ್ ಎಕರೆ ಜಮೀನ್ ತಕೊಂಡಿರೋ ಒಳ್ಳೆ ಕೃಷಿಯೇ ಮಾಡ್ತಿದ್ರೇನು. ಕಾಣಿ ಕಿಶನ್ ಹೆಗ್ಡೆ ಅವ್ರಿಗೆ ಒಂದ್ಸಲ ಹೇಳಿ ಕಾಣಿ, ಬಿಕಾಸ್ ನಿಮ್ಮಲ್ಲಿ ಆಸಕ್ತಿ ತುಂಬಾ ಇದೆ. ಓಕೆ, ಸೊ ಲೋಟಸ್ ತಾವರ್ರೆ, ಈಗ ಒಂದು 6 ತಿಂಗಳು ಅಥವಾ 3 ತಿಂಗಳು ಅಥವಾ ನಿಮ್ಗೆ ನೀವು ತಂದಿದ್ದು ಬೀಜ ಹಾಕಿದ್ದಲ್ಲ, ಹಾಗೆ 1 ವರ್ಷಕ್ಕೆ 1 ಲೋಟಸ್ ಬಂತು ಅಂತ, ಅದ್ ಹೆಂಗೆ? ಮಾಮೂಲಿ ಲೋಟಸ್ ತರನೇ ಇರುತ್ತೆ, ನಾವೆಲ್ಲ ಕಾಣ್ತಲ್ಲ ತಾವರೆ ಹಾಗೆ ಇರುತ್ತೆ, ಚಂದ ಇರುತ್ತೆ. ಎಷ್ಟು ದಿನ ಒಂದ್ಸಲ ಒಂದು ತಾವರೆ ಅರಳಿದ್ರೆ ಎಷ್ಟು ದಿನ ಬರುತ್ತದು?
3: ಅದ್ರಲ್ಲೂ ವೆರೈಟಿ ಇದೆ.
2: ಅದ್ ಹೆಂಗೆ?
3: ಸೀಡ್ಸ್ ಅಲ್ಲಿ ನಾನ್ ಹಾಕಿದ ಸೀಡ್ ಅಲ್ಲಿ ಅದು 3 days ಇರುತ್ತೆ. ಫಸ್ಟ್ ಡೇ ಮೊಗ್ಗು ಇರುತ್ತೆ, ಅಂದ್ರೆ ಮೊಗ್ಗು ಬಂದು 15 ದಿನ ಬೇಕದು ಪುನಃ ಅರಳಿಕ್ಕೆ.
2: ಓಹೋ, ಮೊಗ್ಗಿಗೆ 15 days ಬೇಕು.
3: ದೊಡ್ಡದಾಗಿ ಅರಳಿ 3 days ಇರುತ್ತೆ ಅದು. ಒಂದಿನ ಸ್ವಲ್ಪ ಅರಳ್ತದೆ ಮತ್ ಮುಚ್ಚುತ್ತದೆ, ಮದ್ದಿನ ಮರುದಿನ ಅರಳ್ತದೆ.
2: ವಾವ್, ಅರಳಿ ಮತ್ತೆ ಮುಚ್ಚುತ್ತ ಅದು? ಓಕೆ,
3: ಸೀಡ್ ಇದ್ದು
2: ಅದು ಎಷ್ಟೊತ್ತಿಗೆ ರಾತ್ರಿ ಅರಳುತ್ತಾ? ಹೇಗೆ ಸೂರ್ಯಕಾಂತಿ ಆದ್ರೆ ಸೂರ್ಯ ಬಂದಾಗ
3: ಬೆಳಿಗ್ಗೆ
2: ಇದು ಕೂಡ. ಓಕೆ, ಪರಿಮಳ ಇರುತ್ತೆ ಸಣ್ಣ ಕೆಲರು?
3: ಹಾ, ಪರಿಮಳ ಭಾರಿ ಇರುತ್ತೆ,
2: ಚಂದ ಇರುತ್ತೆ.
3: ಹೌದು, ಎಲ್ಲ ವೆರೈಟಿ ಇರುದಿಲ್ಲ, ಕೆಲವೊಂದು ಪರಿಮಳ ಇರುತ್ತದೆ
2: ಇರುತ್ತೆ. ಸೊ ಒಂದು ಸಲ ಮುಚ್ಚುತ್ತೆ, ಒಂದ್ಸಲ ತೆರೆಯುತ್ತೆ, ಹಂಗೆಲ್ಲ ಆಗಿ
3: 3ನೇ ದಿವಸ ಓಪನ್ ಆದ್ ಮತ್ತೆ ಬಿದ್ದೆ ಹೋಗುದು.
2: ಬಿದ್ದು ಹೋಗುದು ಅಂದ್ರೆ
3: ಒಂದೊಂದೇ ಎಸ್ಲಿ ಬಿದ್ದು ಹೋಗ್ತಾ ಇರ್ತದೆ.
2: ಹಾ, ಓಕೆ,
3: 3ನೇ ದಿವಸ ಉಳಿಯುದು ಅದು
2: ಅಷ್ಟೇ.
3: ಆ ಸೀಡ್ ಇತ್ತು.
2: ಹಾ,
3: ಈ ಇಂತ ಬುಚ್ಚ ಕೆಲವೆಲ್ಲ ವೆರೈಟಿ ಉಂಟು, ಅಂತದೆಲ್ಲ ನಿಮ್ಗೆ ತುಂಬಾ ದಿವಸ ಉಳಿಯುತ್ತದೆ.
2: ತುಂಬಾ ಅಂದ್ರೆ ಎಷ್ಟು ದಿನ ಬರ್ತದೆ?
3: ಒಂದ್ 5-6 ದಿವಸ ಚಂದ ಇರ್ತದೆ.
2: ಹೌದಾ?
3: ತುಂಬಾ ದೊಡ್ಡದು ಆಗುತ್ತೆ ಈಗಿಂದ ಅದು ವೆರೈಟಿ, ಮೊದ್ಲಿದಲ್ಲ, ಈಗಿನ ವೆರೈಟಿಗಳೆಲ್ಲ ತುಂಬಾ ಉಳಿತದೆ.
2: ಅದು ನೀವು ಹೇಳಿದ್ರಿ ಬುಡ ತಂದು ಹಾಕುದು? ಅದು
3: ಹೌದು, ಟ್ಯೂಬರ್ಸ್ ಹೌದು,
2: ಅತ್ತಂದು ಹಾಕ್ರೆ ಒಂದು 5-6 ದಿನ ಬತ್ತದೆ, ಮತ್ತೆ ಬೇಗ ಆತ್ತಂದೇಳಿ ಹೇಳಿದ್ರಿ. ಅದು ತಪ್ಪದಿಲ್ಲ. ಈಗ ಟ್ಯೂಬರ್ಸ್ ಎಲ್ಲಿ ಸಿಕ್ಕತ್ತೆ?
3: ಗ್ರೋವರ್ಸ್ ಇರ್ತಾರೆ,
2: ಗ್ರೋವರ್ಸ್ ಹತ್ರ ಹೋಗ್ತಾರೆ.
3: ಕೇರಳದಲ್ಲೆಲ್ಲ ತುಂಬಾ ಜನ ಇದ್ದಾರೆ, ಈಗ ಊರಲ್ಲೂ ಇದ್ದಾರೆ.
2: ನಮ್ಮಲ್ಲಿ ಎಲ್ಲೆಲ್ಲ ಇದ್ದಾರೆ?
3: ಕುಂದಾಪುರದಲ್ಲಿ ಯಾರು, ಇಲ್ಲಿ ಕೃಷ್ಣ ಟ್ರೇಡರ್ಸ್ ಅಂತ ಒಂದು ಇದಾರಲ್ಲ, ಅವರು ತುಂಬಾ ಬೆಳೀತಾರೆ.
2: ಅವ್ರು ಬೆಳೀತಾರ?
3: ಹೌದು, ಅವ್ರ ಹೆಂಡತಿ ಸಹ
2: ನಿಮ್ಮ ಹಾಗೆ ಆಸಕ್ತರು ತಾವರೆ ಬೆಳೆಯೋದ್ರಲ್ಲಿ. ಸೊ ಉಡುಪಿನಲ್ಲಿ ಎಲ್ಲಿ ಸಿಕ್ಕತ್ತ ಗೊತ್ತಿತ್ತಾ?
3: ಗೊತ್ತಿಲ್ಲ.
2: ಮಂಗಳೂರಲ್ಲಿ?
3: ಗೊತ್ತಿಲ್ಲ ನನಗೆ.
2: ಮತ್ತೆ ನೀವ್ ಎಲ್ಲಿ ತತ್ರಿ ಟ್ಯೂಬರ್ಸ್?
3: ನಾನು ಆಕ್ಚುಲಿ ನಮ್ದು ಎಕ್ಸ್ಚೇಂಜ್, ನಂದು ಮತ್ತೆ ಕೃಷ್ಣ
2: ಅವರ ಮಿಸ್ಸಸ್ ಅದನ್ನ ತಾವರೆ ನಿಮ್ ತರನೆ ಬೆಳೀತಾರೆ. ಸೊ ನೀವಿಬ್ರು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀರಿ?
3: ಹೌದು.
2: ನೀವು ಅವ್ರಿಗೆ ಕೊಡ್ತ್ರಿ, ಅವ್ರು ನಿಮಗ್ ಕೊಡ್ತ್ರು, ಹಂಗೆ ಅಲ್ಲ.
3: ಅವರು ಪುತ್ತೂರಿಂದ ಒಬ್ರ ಹತ್ರ ಆನ್ಲೈನ್ ಅಲ್ಲಿ ತರಿಸ್ತಾರೆ.
2: ಓಕೆ, ಈಗ ಆ ಬುಡ ಇತ್ತಲ್ಲ, ಟ್ಯೂಬರ್ಸ್ ಇರ್ತಾರೆ, ನಿಮ್ದು ಒಂದು ಗಿಡದಲ್ಲಿ ಒಂದೇ ಹೂ ಹಾಪದ ತಾವರೆ?
3: ಇಲ್ಲ, ಸುಮಾರಾಗುತ್ತೆ.
2: ಸುಮಾರಾಗ್ತದೆ ಮೊಗ್ಗು, ಸುಮಾರಾಗಿ ಅದು ಸ್ಪ್ರೆಡ್ ಆತ. ಎಲೆ ಅದು ಹೆಂಗಿರುತ್ತೆ, ಒಂದೊಂದು ಎರಡೆ ಅಥವಾ ಸುಮಾರು ಇರುತ್ತೆ?
3: ಸುಮಾರು.
2: ನಾವು ಪಾಂಡಲ್ ಕಂಪತಿಗಳ ಸುಮಾರು ಕಾಣುತ್ತಲ್ಲ, ಹಂಗೆ ಇರುತ್ತೆ.
3: ಅದು ಎಲೆ ಎಷ್ಟು ಬಿಡ್ತಾ ಹೋಗ್ತದೆ ಅಷ್ಟು ಹೂ ಆಗ್ತಾ ಬರ್ತದೆ.
2: ಓ, ಎಲೆ ಈಗ ಬಳ್ಳಿ ಇದ್ರಲ್ಲಿ ಬಿಡ್ತಾ ಹೋಗ್ಬೋದು. ನಮ್ ಕಾಂಬದ್ ಮಾತ್ರ ಮೇಲೆ ಅಲ್ಲಿ ನೀರಲ್ಲಿ, ಒಳಗಡೆಯಿಂದೆಲ್ಲ ಬಳ್ಳಿ ಎಲ್ಲ ಹೋಯ್ಕೊಂಡಿರತ್ತೆ ಎಲ್ಲ ಊರ್ ತುಂಬಾ. ಸೊ ಅದ್ರಲ್ಲಿ ಆ ಎಲೆ ಎಷ್ಟು ಹತ್ ಅದ್ರಲ್ಲಿ ಅಷ್ಟು ಹೂ ಜಾಸ್ತಿ ಹತ್ತ. ಅಂದ್ರೆ ನೀವು ಈಗ ಸ್ಕ್ವಾರ್ ಇದ್ರದ್ದು ಎಂತ ಹೇಳಿದ್ರೆ ಪಾಟ್ ಅಲ್ಲಿ ಹಾಕುದಂದ್ರೆ ಅಲ್ಲ, ಅದ್ರ ಸ್ಪೇಸ್ ತುಂಬಾ ಇಪ್ಪುದಿಲ್ಲ ಅಲ್ಲ?
3: ಇಲ್ಲ, ಆದ್ರೆ ಅದು ಸುತ್ತ ಸುತ್ತ ಮೇಲೆ ಮೇಲೆ ಮೇಲೆ ಬರುತ್ತದೆ, ಅದು ಫುಲ್ ಆಗುತ್ತೆ 1 ವರ್ಷದಲ್ಲಿ.
2: ಹೌದಾ? ಅದು ಕಮ್ಮಿ ಚಂದ ಇರುತ್ತೆ. ಓಕೆ, ಈಗ ಈ ಒಂದು ಬುಡದಲ್ಲಿ ಆ ಬುಡ ಎಷ್ಟು ಸಮಯ ತನಕ ಬದುಕುತ್ತೆ? ಅಂದ್ರೆ
3: ವರ್ಷಗಟ್ಟಲೆ ಬದುಕ್ತದೆ.
2: ವರ್ಷಗಟ್ಟಲೆ. ಈಗ ಒಂದು ಹೂ ಉದುರಿ ಹೋಯ್ತು, ಮತ್ತೆ ವಾಪಸ್ ಅಗೇನೆಲ್ಲ
3: ಆಗುತ್ತೆ.
2: ಸೊ ನೀವ್ ಅದನ್ನ ಮತ್ತೆಂತ ಮಾಡುದು ಬೇಡ, ಕ್ರಾಪ್ ಮಾಡುದು, ಕಟ್ ಮಾಡುದು, ಈ ಗಿಡನೆಲ್ಲ
3: ತೆಗಿತಾ ಇರ್ಬೇಕು.
2: ಎಲ್ಲಿ ತೆಗೀಗ ಎಲ್ಲಿ ಹ್ಯಾಂಗ್ ತೆಗಿತ್ರಿ ನೀವ್, ಹ್ಯಾಂಗ್ ಡಿಸೈಡ್ ಮಾಡ್ತ್ರಿ ಎಲ್ಲಿ ತೆಗಿ?
3: ಅದು ಸ್ವಲ್ಪ ಬಾಡ್ತಾ ಬರುವಾಗ ಅಥವಾ ಎಲ್ಲೋ ಇಶ್ ಆದ್ರೆ, ಅದ್ರಲ್ಲಿ ಏನಾದ್ರು ಡಾಟ್ಸ್ ಏನಾದ್ರೆ ಆದ್ರೆ ಅದನ್ನ ತೆಗಿಬೇಕು, ಕ್ಲೀನ್ ಮಾಡ್ಬೇಕು.
2: ಹೆಂಗ್ ತೆಗಿತೀರಿ? ಕತ್ರಿಯಲ್ಲಿ ಕಟ್ ಮಾಡಿ? ಓಕೆ ಓಕೆ. ಕೈಯಲ್ಲಿ ಚೂಟದ ಹಂಗಲ್ಲ,
3: ಇಲ್ಲ ಇಲ್ಲ,
2: ಕತ್ರಿಯಲ್ಲೇ ಕಟ್ ಮಾಡಿ,
3: ಕಟ್ ಮಾಡಿ.
2: ಓಕೆ. ಈಗ ಅದಕ್ಕೊಂಥರ ಕಾಯಿಲೆ ಬಂತಪ್ಪ, ನಿಮ್ಗೆ ಗೊತ್ತಾಗ್ತದ ಕಾಯಿಲೆ ಬಂತು, ಎಂತಲ್ಲ ಕಾಯಿಲೆ, ಯಾವ ತರ ಅದ್ರ ಲಕ್ಷಣ?
3: ನಂದಕ್ಕೆ ಇಷ್ಟರವರೆಗೆ ಏನಾಗ್ಲಿಲ್ಲ. ಕೆಲವೊಂದ್ಸಲ ಎಲೆ ಎಲ್ಲ ಕೊಳ್ತಾ ಹೋಗುತ್ತೆ, ಬುಡ ಸತ್ತ ಹೋಗ್ತಾ ಬರುತ್ತೆ.
2: ಓಕೆ.
3: ಕೊಳಿತಾ ಬರುತ್ತದೆ,
2: ಅದಕ್ಕೆಲ್ಲ ಮೆಡಿಸಿನ್ ಮೊದಲ ಇತ್ತು. ನಿಮ್ದು ಸಾವಯವ?
3: ಹೌದು, ನಂದು ಇಷ್ಟ ಏನಿದೆ ಸಿಗ್ಲಿಲ್ಲ.
2: ಓಕೆ ಓಕೆ.
3: ಹಾಗಾಗಿ ಗೊತ್ತಿಲ್ಲ,
2: ಗೊತ್ತಿಲ್ಲ. ಬಟ್ ನೀವು ಅದ್ರ ಬಗ್ಗೆ ತುಂಬಾ, ಎಷ್ಟು ವರ್ಷಗಳಿಂದ ಹೇಳಿದ್ರಿ ನೀವು ಇದು?
3: ಹದಿನೈದು
2: ವರ್ಷದಿಂದ ಬೆಳೀತಾ ಇದ್ರಿ. ಈಗ ಎಷ್ಟು ಸ್ಕ್ವೇರ್ ಪಾಟ್ ಗಳಿದಾವೆ ನಿಮ್ಮ ಹತ್ರ?
3: ಈಗ ಒಂದು 15 ಉಂಟು.
2: ಹೌದಾ? 15 ಉಂಟು. ತಪ್ಪಿಯಲ್ಲಾದ್ರೂ ನೀವು ಅದ್ರ ಹೂ ತೆಗೆಯೋದು ಉಂಟಾ?
3: ಕೊಡ್ತೆ ನಾನು ಸೌಕರ್ಯ. ಇವರು ಬರುವ ದೇವಸ್ಥಾನದ ಇದ್ಕಲ್ಲ, ಅವರು ಬರುವಾಗ ಒಂದು ಇದ್ದೇ ಇರುತ್ತೆ.
2: ತಾವರೆ ಒಂದು ಸುಂದರ ಹೂ ಅಲ್ಲ, ಅದು ಕೆಸರಲ್ಲಿ ಬೆಳೆದದ್ದು. ಅದರ ಸೌಂದರ್ಯ ನೋಡುವಾಗ ಅದು ಎಲ್ಲಿ ಬೆಳೆದಿತ್ತು ಅನ್ನೋದು ನಮ್ಗೆ ನೆನಪಾಗೋದೇ ಇಲ್ಲ. ಅಷ್ಟು ಚಂದದ ಸೌಂದರ್ಯ ತಾವರೆದು. ಅದೇ ನೀವು ಈ ಲೊಟಸ್ ಬೆಳಿತೀರಲ್ಲ ಇಷ್ಟು ವರ್ಷ, ಅಂದ್ರೆ 15 ವರ್ಷದಿಂದ ಅಂತ ಹೇಳಿದ್ರಲ್ಲ, ನೀವು ನಿಮ್ಮ ಅನುಭವ ಹೆಂಗೆ? ಇದರಿಂದ ಏನಾದ್ರೂ ಬಿಸ್ನೆಸ್ ಟೈಪ್ ಮಾಡೋ ಸಾಧ್ಯತೆಗಳಿದೆಯಾ? ನಾ ಕೇಳುದು ಹೀಗೆ.
3: ಮಾಡ್ಬೋದು.
2: ಯಾವ ತರ ಮಾಡಬಹುದು ಅಂತ?
3: ಟ್ಯೂಬರ್ಸ್ ಮಾರಿದ್ರೆ ತುಂಬಾ ಇದುಂಟು. ಅದಕ್ಕೆ ಪರ್ಚೇಸ್ ಮಾಡೋದಾದ್ರೆ ನಿಮ್ಗೆ ಕೆಲವು ವೆರೈಟಿಗೆ ತುಂಬಾ ರೇಟ್ ಉಂಟು. ಈಗಿನ ಹೊಸ ಹೊಸ ವೆರೈಟಿಗಳೆಲ್ಲ 1000-2000 ಎಲ್ಲ ಉಂಟು.
2: ಬುಡಕ್ಕೆ
3: ಬುಡಕ್ಕೆ
2: ತಾವರೆ ಬುಡಕ್ಕೆ 2000 ತನಕ ನೀವು ಮಾರಬಹುದು ಅಂತೀರಿ?
3: ಇಲ್ಲಾದ್ರೆ 250. ಅದು ವೆರೈಟಿ ಮೇಲೆ ಹೋಗ್ತದೆ. ಮೊದ್ಲು ಬಂದ ವೆರೈಟಿಗೆಲ್ಲ ಕಮ್ಮಿ ಆಗ್ತಾ ಬರ್ತದೆ, ಈಗ ಹೊಸ್ತು ಬಂದ ಹಾಗೆ ಅದಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ.
2: ವಾ, ಈ ವೆರೈಟಿಗಳ ಅಪ್ಡೇಷನ್ ಹೆಂಗ್ ಗೊತ್ತಾಗ್ತದೆ? ಈಗ ಬೇರೆ ಯಾವ್ದು ವೆರೈಟಿ ಬಂದಿದೆ?
3: ಅದು ಕೇರಳದ ಒಂದು ಗ್ರೂಪ್ ಉಂಟು, ಅವರದ್ರಲ್ಲಿ ಗ್ರೂಪ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಅದಕ್ಕೆ ಗ್ರೂಪಿಗೆ ಸೇರಿದ್ರೆ ಅದರಲ್ಲಿ ಗೊತ್ತಾಗ್ತಾ ಇರ್ತದೆ.
2: ನೀವಿದ್ದೀರಾ?
3: ನಾನಿಲ್ಲ.
2: ಇಲ್ಲ. ಓಕೆ. ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಈ ತರ ಗ್ರೂಪ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ.
3: ಹೆಲ್ಪ್ ಆಗುತ್ತೆ.
2: ಸೊ ಇದನ್ನ ಒಂದು ಬಿಸ್ನೆಸ್ ಆಗಿ ಕೂಡ ಮಾಡಬಹುದು. ಮನೆ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಒಂದು ಪಾಂಡ್ ಮಾಡಿನೇ ತಾವರೆ ಬೆಳಿಬಹುದು, ಅದು ಒಂದ್ ಸಮಸ್ಯೆ ಆಗ್ಬಹುದು. ಕೆಳಗೆ ಇಳುಕಲ ಅತ್ತ ನೀವು ಎಲ್ಲ ಆಯ್ಕೊಂಡು ಗೊಬ್ಬರ?
3: ದೊಡ್ಡ ಗುಂಡಿ ಏನ್ ಮಾಡ್ಬೇಕು ಹೇಳಿಲ್ಲ.
2: ಎಷ್ಟು ಒಂದು ಫೀಟ್ ಬೇಕಾಗಬಹುದು?
3: ಪಾಟ್ ಎಲ್ಲ ಒಂದು ಎಷ್ಟು ಇರ್ತದೆ?
2: ಒಂದ್ ಎರಡು ಫೀಟ್, ಒಂದೂವರೆ,
3: ಮೂರು ಫೀಟ್ನೊಳಗೆ.
2: ಓಕೆ, ಸಾಕತ್ ಅಂತೀರ. ಸೊ ನೀರೆಲ್ಲ ನೀವು ಒಂದ್ ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಾ ಇದ್ದೀರಿ? ನೀರು ಬೇಕಾಗ್ತಲ್ಲ,
3: ನೀರು ಬೇಕಾಗ್ತದೆ
2: ಅಲ್ಲ?
3: ಹೌದು.
2: ಓಕೆ. ಸಿ ತಾವರೆ ಒಟ್ಟಿಗೆ ಬೇರೆ ಯಾವ್ದೆಲ್ಲ ಇದೆ ನಿಮ್ಮ ಉದ್ಯಾನವನದಲ್ಲಿ?
3: ಎಲ್ಲ ಉಂಟು.
2: ಎಲ್ಲ ಅಂದ್ರೆ
3: ಸಾಧಾರಣ ಯಾವ್ದು ಹೂಗಳು ಅಂದ್ರೆ ತುಂಬಾ ದಾಸವಾಳ, ದೇವರಿಗೆ ಯಾವ್ದು ಹೆಚ್ಚು ಹೂ ಬಿಡ್ತದೆ ಅಂತದನ್ನೆಲ್ಲ ತಂದು ಹಾಕ್ತೇನೆ.
2: ಸೊ ಹೂ ಜಾಸ್ತಿ ಕೊಡುವ ಗಿಡಗಳನ್ನ ನೀವು ಬೆಳೆಸ್ತೀರಿ? ದಾಸವಾಳದಲ್ಲಿ ವೆರೈಟೀಸ್ ಇದೆ.
3: ಹೌದು.
2: ಎಷ್ಟಿದೆ? ಒಂದು 1, 2, 3, 4, 5, 6, 7, 8, 9, 10
3: ಉಂಟು.
2: ಹೌದಾ? ವಾವ್. ಹಾ, ಮತ್ತೆ?
3: ಮತ್ತೆ ಗುಲಾಬಿ. ಗುಲಾಬಿ ಜಾಸ್ತಿ ಉಂಟು. ಮತ್ತೆ ಎಲ್ಲ
2: ಗುಲಾಬಿ ಅಂದ್ರೆ ಕಸಿ ಗುಲಾಬಿ?
3: ಇಲ್ಲ, ಕಸಿ ಗುಲಾಬಿ ಹಾಕೋದಿಲ್ಲ.
2: ಯಾಕೆ?
3: ಕೆಮಿಕಲ್ ಜಾಸ್ತಿ ಹಾಕ್ಬೇಕಾಗ್ತದೆ.
2: ಓ, ಸೊ ನೀವು
3: ಓಲ್ಡ್ ವೆರೈಟಿ ನಾನು ಹೆಚ್ಚು ಪ್ರಿಫರ್ ಮಾಡುದು. ದಾಸವಾಳ ಸಹ, ಈವನ್ ಗುಲಾಬಿ ಸಹ.
2: ಹೌದಾ? ಗುಲಾಬಿ ಎಷ್ಟು ವೆರೈಟೀಸ್ ಉಂಟು?
3: ಗುಲಾಬಿ ಒಂದು 7-8 ವೆರೈಟಿ ಉಂಟು.
2: ಎಷ್ಟಾಗ್ತದೆ ಗೊಂಚಲು? ಗೊಂಚಲಲ್ಲಿ
3: ಆಗುತ್ತೆ.
2: ತುಂಬಾ ಆಗುತ್ತೆ. ಬೆಳಿಗ್ಗೆ ಅದು ಕಾಂಬುದೇ ಚಂದ.
3: ಹೌದು. ಕ್ಯಾಥರಿನ್ ಅಂತ ಒಂದು ವೆರೈಟಿ ಉಂಟು.
2: ಕ್ಯಾಥರಿನ್?
3: ಹಾ, ಅದೇ ಅವರೇ, ಕೃಷ್ಣ ಟ್ರೇಡರ್ಸ್ನವರ ಅವರೇ ಕೊಟ್ಟದ, ಅಮ್ಮ ಕೊಟ್ಟದ್ದು.
2: ಹೌದಾ?
3: ಅದ್ರಲ್ಲಿ ತುಂಬಾ ಆಗ್ತದೆ ಹೂ.
2: ತುಂಬಾ ಆಗುತ್ತಾ? ಈ ಗಿಡ ಇದೆಲ್ಲ ಗುಲಾಬಿ ಗಿಡ, ಅದನ್ನು ಕಸಿ ಮಾಡುದು ಅಥವಾ ಕ್ರಾಪ್ ಮಾಡುದು, ಅದರ ಒಂದು ಆರೋಗ್ಯಕರ ಬೆಳವಣಿಗೆ ಎಂತೆಲ್ಲ ಮಾಡ್ರು ಒಳ್ಳೇದಂತ್ರಿ ನೀವು?
3: ನಾನು ಅದ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಆಕ್ಚುಲಿ ಕಟಿಂಗ್ಸ್ ಹಾಕುದು.
2: ಹೌದಾ?
3: ಕಸಿಯಲ್ಲಿ ನೀವು ಮಾಡಿದ್ರೆ ಅದಕ್ಕೆ ಸ್ವಲ್ಪ ಆದ್ರೂ ಸ್ಪ್ರೇ ಕೊಡ್ಲೇಬೇಕಾಗತ್ತೆ, ಅದನ್ನು ಮೇಂಟೈನ್ ಮಾಡ್ಲೇಬೇಕಾಗತ್ತೆ.
2: ಸೊ ಯು ಆರ್ ಅಗೇನ್ಸ್ಟ್ ಟು ಕೆಮಿಕಲ್? ವೆರಿ ಗುಡ್. ಚಪ್ಪಾಳೆ
3: ಕೆಮಿಕಲ್ ಸ್ವಲ್ಪ ನಾನು ಹಿಂದೆ.
2: ನೀವು ಹಿಂದೆ ರೀ ಆ ವಿಷಯದಲ್ಲಿ. ನಮ್ಮಲ್ಲಿ ಎಲ್ಲ ತುಂಬಾ ಮುಂದೆ ಹೋಗಿ ಈಗ ಭಾರಿ ಕಷ್ಟ ಆಗಿದೆ. ಹಾಗಾಗಿ
3: ಕೆಮಿಕಲ್ಸ್ ಎಂತದು ಯೂಸ್ ಮಾಡುದಿಲ್ಲ. ಈವನ್ ಗಾರ್ಡನರ್ಸ್ ಬಂದ್ರೆ ಅವ್ರು ಕಟಿಂಗ್ಸ್ ಮಾಡಿ ಹೋಗುದು ಅಷ್ಟೇ ಬಿಟ್ರೆ ಅದಕ್ಕೆ ಸ್ಪ್ರೇ ಕೊಡುವ ವಿಚಾರ ಇಲ್ಲ.
2: ಇಲ್ಲ
3: ಇಲ್ಲ,
2: ಖುಷಿ ಆಯ್ತು ಮಾರ್ರೆ ನೀವ್ ಅನ್ಕೊಂಡು. ನೀವೆಲ್ಲ ಕೃಷಿಗಿಳಿಕ್ ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಇನ್ನು ಸಾವಯವದಲ್ಲಿ
3: ಮಾಡ್ಕೊಂಡು.
2: ಹೌದು. ಸೊ ಅದು ಗುಲಾಬಿ ಆಯ್ತು, ದಾಸವಾಳ ಆಯ್ತು, ಮತ್ತೆ ಈ ಗುಲಾಬಿ ದಾಸವಾಳನೆಲ್ಲ ದೇವರಿಗೆ ಅರ್ಪಣೆಯ?
3: ಹೌದು.
2: ಎಲ್ಲ
3: ಹೌದು,
2: ಪ್ರಕೃತಿಯಿಂದ ಬಂದದ್ದು ಅವರ
3: ಮುಡಿಗೆ.
2: ಓಕೆ. ಬೇರೆ ಬೇರೆ ಏನಿದೆ ಮತ್ತೆ ಉದ್ಯಾನವನದಲ್ಲಿ ಅದ್ ಬಿಟ್ರೆ?
3: ಮತ್ತು ತುಂಬಾ ಉಂಟು, ಮಲ್ಲಿಗೆ ಉಂಟು. ಮತ್ತೆ
2: ಮಲ್ಲಿಗೆ ಇದು ಕಟ್ತೀರಾ ನೀವು ಮಲ್ಲಿಗೆ?
3: ಹೌದು.
2: ಕೊಯ್ದು ನಿಮ್ ಕಟ್ಟು ಬತ್ತಾ?
3: ಬರ್ತದೆ.
2: ಅಡ್ಡಿಲ್ಲ ಮರ. ಸೊ ಕಟ್ಟಿ ಅದನ್ನ ದೇವರಿಗೆ, ನೀವು ಮುಟ್ಕೊಂಬುದಿಲ್ಲ್ಯಾ?
3: ಅದು ಕಮ್ಮಿ
2: ಕಮ್ಮಿ. ಓಕೆ.
3: ದೇವರಿಗೆ ಎಲ್ಲ,
2: ಎಲ್ಲವೂ ದೇವರಿಗೆ. ಹಾ. ಸೊ ಎಷ್ಟು ದೊಡ್ಡ ಹಾರ ಮಾಡ್ತೀರಿ? ಯಾವ ಮಲ್ಲಿಗೆ? ಶಂಕರಪುರನ ಎಂತ ಮಲ್ಲಿಗೆ?
3: ಇಲ್ಲ, ಮಾಮೂಲಿ ಓಲ್ಡ್ ವೆರೈಟಿ ಮಲ್ಲಿಗೆ.
2: ನಿಮ್ದು ಓಲ್ಡ್ ವೆರೈಟಿ? ಪರಿಮಳ ಹೆಂಗಿರುತ್ತೆ?
3: ತುಂಬಾ ಒಳ್ಳೇದಿರ್ತದೆ. ಆಗುದು ಮಾತ್ರ ಕಮ್ಮಿ
2: ಕಮ್ಮಿ,
3: ಏಪ್ರಿಲ್ ಮೇ ಇದ್ರಲ್ಲಿ ಆಗುದು. ಮತ್ತೊಂದು ದುಂಡು ಮಲ್ಲಿಗೆ ಅಂತ ಒಂದು ಈಗ ಕೊಟ್ಟಿದ್ದಾರೆ ಅವರು.
2: ಓಕೆ.
3: ಅದ್ರಲ್ಲಿ ಮಾತ್ರ ವರ್ಷ ಇಡೀ ಆಗುತ್ತೆ,
2: ವರ್ಷ ಇಡೀ ದುಂಡು ಮಲ್ಲಿಗೆ
3: ಆಗ್ತಾ ಇರ್ತದೆ.
2: ಓಕೆ. ಸೊ ನೀವು ಈ ನೀರು ಬಿಡುವುದಕ್ಕೆ, ಅದಕ್ಕೆ ಬೇಕಾದಂತ ಆರೈಕೆ ಮಾಡುದು, ಪಾಟಿನ ಮಣ್ಣು ಚೇಂಜ್ ಮಾಡುದು, ಅದಕ್ಕೆಲ್ಲ ಜನ ಬರ್ತಾರೆ, ಗಾರ್ಡನರ್ ಬರ್ತಾರೆ. ಅದು ವರ್ಷಕ್ಕೊಮ್ಮೆಯ ಹೆಂಗೆ?
3: ಇಲ್ಲ, ಅದು ಮಾಡ್ತಾ ಇರ್ಬೇಕು. 15 ದಿವಸಕ್ಕೊಂದ್ಸಲ ಅದಕ್ಕೆ ಏನಾದ್ರು ಆರ್ಗ್ಯಾನಿಕ್ ಮಾಡಿದ್ರೆ ನೀವು 15 ದಿವಸಕ್ಕೊಂದ್ಸಲ ಏನಾದ್ರೂ ಕೊಡ್ತಾ ಇರ್ಬೇಕು ಅದಕ್ಕೆ ಹೊಟ್ಟೆಗೆ.
2: ಓಕೆ, ಹಾಗಾಗಿ ಬದಲಾಯಿಸ್ತಾ ಇರ್ಬೇಕು ಮಣ್ಣುಗಳನ್ನ.
3: ಮಣ್ಣು ಬದಲಾಯಿಸ್ಬೇಕು ಹೇಳಿಲ್ಲ, ಅದಕ್ಕೆ ಏನಾದ್ರು ಹಾಕ್ತಾ ಇರ್ಬೇಕು ನೀವು.
2: ಎಂತ
3: ಅಥವಾ ಸಗಣಿ ಗೊಬ್ಬರ ಎಂತಾದ್ರೂ ಹಾಕ್ತಾ ಇರ್ಬೇಕು.
2: ಇದೆಲ್ಲದ ನೀವು ದುಡ್ಡು ಕೊಟ್ಟೆ ತಪ್ಪು.
3: ಹೌದು,
2: ಎಲ್ಲದು. ಓಕೆ, ಬಟ್ ನೀವು ಅದನ್ನ ತುಂಬಾ ಆಸಕ್ತಿ ಮತ್ತೆ ಪ್ರೀತಿಯಿಂದ ಮಾಡ್ತಾ ಇದಾರೆ. ಮಕ್ಕಳು ನೆಕ್ಸ್ಟ್ ನೀವು ಪ್ರಯಾರಿಟಿ ಅವ್ರಿಗೇನೋ ಅಲ್ಲ, ಬೆಳಿಗ್ಗೆ ಎದ್ದು ಫಸ್ಟ್ ಒಂದು ಕಾಮದೇ ಮಗಳೇ ಅಂತ ಹೇಳ್ತಾರೆ.
3: ಅವಳೇ ಅದೇ, ನೀವು ಗಾರ್ಡನ್ ಇದ್ರೆ ಈಚೆಗೆ ಬರುದಿಲ್ಲ
2: ಹಂಗ ಹೇಳ್ತಾರೆ.
3: ಹೌದು,
2: ಬಟ್ ಅದ್ ನಿಮ್ಗೆ ತುಂಬಾ ಖುಷಿ ಕೊಡುವ ತಾಣ.
3: ಹೌದೌದು.
2: ಎಷ್ಟು ದೊಡ್ಡ ಜಾಗದಲ್ಲಿ ಇದೆ ನಿಮ್ಮ ಗಾರ್ಡನ್? ಟೆರೆಸ್ ಮೇಲೆ ಇದೆಯಾ?
3: ಇಲ್ಲ ಇಲ್ಲ
2: ಇಲ್ಲ,
3: ಟೆರೆಸ್ ಮೇಲೆ ಮಾಡ್ಲಿಲ್ಲ. ಮನೆ ಮುಂದೆ ಎಷ್ಟು ಜಾಗ ಉಂಟು
2: ಅಷ್ಟರಲ್ಲಿ ನೀರು ಬೇಕಾದಷ್ಟಿದೆ ಅದಕ್ಕೆಲ್ಲ.
3: ಹೌದು.
2: ಸೊ ಇದೆಲ್ಲ ಇದರ ಎಲ್ಲದರ ಉದ್ದೇಶ ನಿಮ್ಮ ಖುಷಿ
3: ಅಷ್ಟೇ.
2: ಅಲ್ಲ, ವೆರಿ ನೈಸ್. ನಂಗೆ ಖುಷಿಯಾಗಿದೆ ಏನು ಅಂದ್ರೆ, ಈ ಗೃಹಿಣಿಯರ್ ಮನೆಯಲ್ಲೇ ಇರ್ತಾರೆ ಅಲ್ಲ, ಬೆಳಿಗ್ಗೆಯಿಂದ ರಾತ್ರಿ, ರಾತ್ರಿಯಿಂದ ಮತ್ತೆ ಬೆಳಿಗ್ಗೆ, ಬೆಳಿಗ್ಗೆಯಿಂದ ಮತ್ತೆ ರಾತ್ರಿ.
3: ಹೌದು.
2: ಬರೀ ಕೆಲಸ, ಮನೆ ಕೆಲಸ, ಸಂಸಾರ, ಎಲ್ಲ ಆ ಜವಾಬ್ದಾರಿಗಳನ್ನ ಹೊತ್ತು ಆ ಸ್ಟ್ರೆಸ್ಗಳನ್ನ ಎಲ್ಲರಿಗಿಂತ ಒಬ್ಬ ಸಿಇಒಗಿಂತ ಜಾಸ್ತಿ ಗೃಹಿಣಿ ತಗೊಳ್ತಿರ್ತಾಳೆ. ಅಂಥದ್ರಲ್ಲಿ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಅವ್ರದ್ದೇ ಒಂದು ಹವ್ಯಾಸ, ಅವ್ರದ್ದೇ ಒಂದು ಚಟುವಟಿಕೆ ಬೇಕೇ ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿರೋದು ನಮ್ಮದೇ ಒಂದು ಗಾರ್ಡನ್ನ ಮೇಂಟೈನ್ ಮಾಡೋದು ಅಲ್ವಾ. ಅಲ್ಲಿ ಹೋದಾಗ ಆಗೋ ಖುಷಿ, ಆ ಬೆಳಗಿನ ಹೊತ್ತಲ್ಲಿ ಆ ಸೂರ್ಯನ ಕಿರಣ ಇನ್ನೇನು ಬೀಳ್ಬೇಕು ಅನ್ನೋ ಅಂತ ಸಂದರ್ಭದಲ್ಲಿ ಆ ಹೂವಿನ ಮೊಗ್ಗುಗಳು, ಅರೆವಿರಿದ ಮೊಗ್ಗುಗಳು, ಆ ಮೊಗ್ಗುಗಳ ಆ ಸುವಾಸನೆ ಹತ್ರ ಹೋದಾಗ ಆ ಗಿಡಗಳು ನಮ್ಮನ್ನು ನೋಡಿ ನಗ್ತಾ ಇದ್ವೇನೋ, ಒಂದ್ಸಲ ಟಚ್ ಮಾಡಂತ ಹೇಳ್ತಾ ಇದ್ವೇನೋ ಅಲ್ವಾ. ಸೊ ನಾವು ಹೋಗಿ ಅದನ್ನ ಎಷ್ಟು ಮಾತಾಡ್ತೀವೋ ಅದಷ್ಟು ಆರೋಗ್ಯಕರವಾಗಿ ನಗ್ನಗ್ತಾ ಆ ಗಿಡಗಳು ಬೆಳೆಯೋ ಅದನ್ನ ನೋಡೋ ಖುಷಿ, ಅದರಲ್ಲೊಂದು ಹೂವಾದಾಗ, ಹಣ್ಣಾದಾಗ ಅದು ನಮಗೆ ಕೊಡೋ ತೃಪ್ತಿ ಅಲ್ಲ. ಇದು ನಾವು ಬೆಳೆದದ್ದು, ನಮ್ಮ ಮನೆಯದು, ಅದನ್ನ ದೇವರಿಗೆ ಅರ್ಪಿಸುವಾಗ್ಲೂ ಅದೊಂಥರ ಸಂತೃಪ್ತ ಭಾವ. ಆ ಹೂ ಕಟ್ಟಿ ನೀವು ಕೊಟ್ಟಾಗ, ಆ ದೇವರ ಮುಡಿಯಲ್ಲಿ ಅದ ಇಟ್ಟಾಗ, ಅದನ್ನ ನೋಡುವಾಗ ಸಿಗುವ ಆನಂದವೇ ಬೇರೆ. ನೀವು ಹೇಳಿದ್ರಿ, ನೀವು ಸೌಕರ್ಯಕ್ಕೆ ನಾನು ಒಂದು ತಾವರೆನ ಗಂಡನ ಹತ್ರ ಕೊಟ್ಟು ಕಳಿಸ್ತೀನಿ ಅಂತ. ಆ ದೇವರಿಗೆ ಅರ್ಪಿತವಾದ ಆ ತಾವರೆ, ಹಾ ಯಪ್ಪ, ನಾವು ಬೆಳೆದದ್ದು ದೇವ್ರು ಮೂಡಿಸಿರ್ತಲ್ಲ ಅಂತ. ಸೊ ಈ ಎಲ್ಲ ಖುಷಿಗಳು ವಿಷಯಕ್ಕೆ ನೋಡೋಕೆ ಕೇಳೋಕೆ ಸಣ್ಣ ಸಣ್ಣದು, ಬಟ್ ಇದು ಕೊಡುವ ಆನಂದ, ತೃಪ್ತಿ ದೊಡ್ಡದು. ಬಹುಶಃ ಮನೆ ಮುಂದೆ ಒಂದು ಉದ್ಯಾನವನ ಎಂತಹ ಎಂಥವರಿಗೂ, ಬರೀ ನಿಮ್ಗಾಗಿ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ, ನಿಮ್ಮ ಹಸ್ಬೆಂಡ್ಗೂ, ಎಲ್ರಿಗೂ ಅದೊಂಥರ ಖುಷಿ ಕೊಡುವಂಥದ್ದು. ಅದೇ ಹೇಳ್ತಾ ಇದ್ರು ಕಿಶನ್ ಹೆಗ್ಡೆ ಅವರು, ನನ್ನ ಹೆಂಡತಿ ಡಿಮ್ಯಾಂಡ್ ಬೇರೆ ಏನೂ ಇಲ್ಲ, ನರ್ಸರಿಗೆ ಯಾವತ್ತು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹೊಸ ಹೊಸ ಗಿಡಗಳು ಬಂದಿದೆ ಅದು ಬೇಕು ಅಂತ ಹೇಳೋದು ಅಂತ ಹೇಳ್ಕೊಂಡು. ಸೊ ತುಂಬಾ ಖುಷಿ ಆಯ್ತು ಮೇಡಮ್, ನಮ್ಮ ಕಾರ್ಯಕ್ರಮ ಕೇಳಿ ಸಖಿಯಲ್ಲಿ ನೀವು ಬಂದು, ಶಿಲ್ಪಾ ಕಿಶನ್ ಹೆಗ್ಡೆ ಪಳ್ಳಿಯವರು, ನಿಮ್ಮ ಉದ್ಯಾನವನ, ಅದು ತಾವರೆ ನೀವು ಬೆಳೆಯೋದ್ರ ಬಗ್ಗೆ ಮಾತಾಡಿದ್ರಿ. ಬಹುಶಃ ನಮ್ಮ ಕೇಳುಗರಲ್ಲಿ, ನಮ್ಮ ಕೇಳುಗ ಸಖಿಯರಿಗೆ ಇದೊಂದು ಇನ್ಸ್ಪಿರೇಷನ್ ಆಗ್ಬಹುದು. ಇವರ ಮನೆಯ ಹೂದೋಟದಲ್ಲೂ ತಾವರೆಯನ್ನು ಬೆಳಿಬಹುದು ಅನ್ನೋ ಕಲ್ಪನೆ, ಮತ್ತೆ ಅದ್ ಹ್ಯಾಂಗಂತ ಒಂದು ಯೋಚನೆ ಯೋಜನೆಯನ್ನು ಕೊಟ್ಟಿರಬಹುದು. ಇಷ್ಟು ತನಕ ನಮ್ಮ ಕೇಳಿ ಸಖಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು.
3: ನಮಸ್ತೆ,
2: ಥ್ಯಾಂಕ್ ಯು ಸೋ ಮಚ್. ಸಖಿರೆ, ಇವತ್ತಿನ ಕೇಳಿ ಸಖಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕಂತ, ಸರಿ ಹಂಗಾರೆ ನಾವು ಹೋಯ್ಬತ್ತು. ನಿಮ್ಮ ಅಭಿಪ್ರಾಯ ಈ ಕಾರ್ಯಕ್ರಮದ ಬಗ್ಗೆ ನಮ್ಗೆ ನೀವು ಟೈಪ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಬಹುದು. ಮರ್ಯಾದೆ ಕಳಿಸ್ಕೊಡಿ ರೇಡಿಯೋ ಕುಂದಾಪುರ ಆಪ್ ಮೂಲಕ. ನಾವಂತೂ ಹೋಯ್ಬತ್ತು, ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಅತಿಥಿ ವಿದ್ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ. ಇವತ್ತು ಯಾರಿದ್ರು ಕೇಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದವರು, ಆ ನಂತರ ಈ ಊರ್ ಬಿಟ್ಟು ಪರ ಊರಿಗೆ ಹೋಗಿ ಅಲ್ಲೊಂದು ಹೋಟೆಲ್ ಉದ್ಯಮನೆಲ್ಲ ಶುರು ಮಾಡಿ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಇವತ್ತು ನಾವು ಅವರಿದ್ದ ಊರಿಗೆ ಹೋಗಿ ಅವ್ರ ಹೆಸರು ಹೇಳ್ರು ಸಾಕಮ್ರ, ಎಲ್ಲರೂ ಕರೆದು ನಮ್ಮ ಆತಿಥ್ಯ ಮಾಡ್ತಾರಮ್ರ. ಅಷ್ಟು ಪಾಪ್ಯುಲರ್ ಅಷ್ಟು ಮಾತ್ರ ಅಲ್ಲ, ದುಡ್ಡು ಯಾರ ಹತ್ರ ಇರ್ಕೇಂದ್ರೆ ದುಡ್ಡು ಯಾವತ್ತು ಒಳ್ಳೆಯವ್ರ ಹತ್ರ ಇರ್ಕಂಬ್ರ. ಯಾಕಂತ ಕೇಂದ್ರೆ ಆ ಒಳ್ಳೆಯವ್ರ ಹತ್ರ ಇರೋ ದುಡ್ಡು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗ್ತಂಬ್ರ. ಹಾಂಗಾಗಿ ಇವರು ಬರೀ ಬಿಸ್ನೆಸ್ ಮಾಡೋದ್ ಮಾತ್ರ ಅಲ್ಲ, ಅದರಲ್ಲಿ ಬಂದ ಹಣದಲ್ಲಿ ಅದೆಷ್ಟೋ ಹಣನ ಈ ಸಮಾಜಕ್ಕೆ, ಸಮಾಜ ಸೇವೆಗಂತ ಹೇಳಿ ಬೇಯಿಸಿದವರು. ಹಾಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಇನ್ನೊಂದು ಹೇಳಲೇಬೇಕು, ನಮ್ಮ ಕಾಲೇಜಿನಲ್ಲಿ ನಮ್ಮ ನೇರಂಬಳ್ಳಿ ನಾರಾಯಣ ರಾವ್ ಬಡಗುತಿಟ್ಟು ಯಕ್ಷಗಾನ ವಸ್ತು ಸಂಗ್ರಹಾಲಯ ಉದ್ಘಾಟನೆ ಆಯಿತು. ಇದು ಉದ್ಘಾಟನೆ ಆಗ್ಲಿಕ್ಕೆ ಅಂದ್ರೆ ವಸ್ತು ಸಂಗ್ರಹಾಲಯ ಆಗ್ಲಿಕ್ಕೆ ಒಂದು ದೊಡ್ಡ ಕಾರಣ ಇವರೇ ಅಂತ ಹೇಳಲಕ್ಕ, ಯಾಕೆಂದ್ರೆ ನೇರಂಬಳ್ಳಿ ನಾರಾಯಣ ರಾವ್ ಅವರ ಮಗ ಇವರು, ನೇರಂಬಳ್ಳಿ ರಾಘವೇಂದ್ರ ರಾಯರು ನಮ್ಮೊಟ್ಟಿಗಿದ್ರ. ರಾಘವೇಂದ್ರ ರಾಯರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
2: ಹುಷಾರಿತ್ತು.
1: ಈಗಲ್ಲ, ಈಗ ಹೈದರಾಬಾದ್ ಅಲ್ಲಿ ನಿಮ್ಮ ಉದ್ಯಮ ನಡೀತಾ ಇರ್ಬೋದಲ್ಲ?
2: ಉದ್ಯಮ ಹೈದರಾಬಾದ್ ಕರ್ನಾಟಕ ಎಲ್ಲಾ ಕಡೆ ಇತ್ತು,
1: ಎಲ್ಲಾ ಕಡೆಗೂ ಇತ್ತು. ಹೋಟೆಲ್ ಉದ್ಯಮ ಹೇಗ ಶುರು ಮಾಡ ಸರ್, ಈ ಹೋಟೆಲ್ ಉದ್ಯಮ ಶುರು ಮಾಡುದು ಯಾವತ್ತಿಂದ?
2: ಶುರು ಮಾಡುದಂದ್ರೆ 1970 ಒನ್ ಇಯರ್ ಪಿ ಯು ಸಿ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಅವಾಗ ಫಸ್ಟ್ ಅಟೆಂಪ್ಟ್ ಫೇಲ್.
1: ನೀವು
2: ಫೇಲ್ ಆದೆ, ಆಮೇಲೆ ಸೆಪ್ಟೆಂಬರ್ ಎಕ್ಸಾಮ್ ಕಟ್ಟಿ ಪಾಸ್ ಆದೆ.
1: ಸೆಕೆಂಡ್ ಅಟೆಂಪ್ಟ್ ಪಾಸ್.
2: ಏನಾಯ್ತು ಅಂದ್ರೆ ಚಿತ್ರದುರ್ಗದಲ್ಲಿ ನಮ್ದೊಂದು ಸಿಗರೇಟ್ ಏಜೆನ್ಸಿ ಇತ್ತು, ಅದನ್ನ ನಮ್ಮ ಭಾವ ಮತ್ತೆ ತಂತ್ರಿಗಳ ಮಗ ಬಲರಾಮ ಕಾಣ್ತಿದ್ದ. ಬಲರಾಮ ಓಟ್ಲು ಮಾಡಿ ಕೊಟ್ಟ. ಆವಾಗ ನಮ್ಮ ಭಾವನಿಗೆ ಆಕ್ಸಿಡೆಂಟ್ ಆಗಿ ನನ್ನ ಅಪ್ಪಯ್ಯ ನೀ ಹೋಗ ಅಲ್ಲಿಗೆ ಅಂದ್ರು. ಆಗ ನಾನು ಊರು ಬಿಡಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೆ ಆದ್ರೆ ನಾನ್ಯಾಕೆ ಊರು ಬಿಟ್ಟೆ ಅಂದ್ರೆ, ಆವಾಗ ನನಗೊಂದು ಕ್ರಿಕೆಟ್ ಆಡು ಹುಚ್ಚಿತ್ತು. ಆ ಕ್ರಿಕೆಟ್ ಆಡು ಹುಚ್ಚಿಗೆ ಇಲ್ಲಿ ಹಳೆಯವ್ರ ಪಾಲ್ಯನೆ ಕಟ್ಕೊಂಡಿತ್ತು. ಅವರು ಹತ್ತುಬರಿ ಒಳಬೊಪ್ಪಿಗೆ ಬಿಡ್ತಿದ್ದಿಲ್ಲ. ನನಗೆ ಕ್ರಿಕೆಟ್ ಆಡೋದು ಹುಚ್ಚಿದ್ರಿಂದ ಇವರಾಗಿದ್ರೆ ಅಂತ ಪ್ರಯೋಜನ ಇಲ್ಲ ಅಂತ ಹೇಳಿ ಅಪ್ಪಯ್ಯ ಅಲ್ಲಿ ಹೋಗಂದ್ರೆ ಕೂಡ ನಾನು ಚಿತ್ರದುರ್ಗ ಹೊರಟೆ.
1: ಚಿತ್ರದುರ್ಗ
2: ಕಾರಣ ಏನ್ ಕೇಂದ್ರೆ ಕ್ರಿಕೆಟ್ ಹುಚ್ಚು ಇಲ್ಲಿ ಅವಕಾಶ ಇದ್ದಿಲ್ಲ, ಇಲ್ಲೆಲ್ಲ ಹಳೆ ಹುಲಿಗಳೆಲ್ಲ ಸೇರ್ಕೊಂಡಿದ್ದು. ಈ ಹಳೆ ಹುಲಿಯವೆಲ್ಲ ಹೂವೇ ಆಟ ಆಡ್ತಿದ್ವು. ಮಾದಿರುವ ದಿನೇಶ್ ಕಾಮತ್ ಒಬ್ರು ಸುರೇಂದ್ರ ಅಂತಿದ್ರು, ಇವರೇ ಆಡುದು, ಇವರೇ ಬೋಲ್ ಹಾಕುದು. ಇಂಪಾರ್ಷಿಯಲ್ ಆಗಿದ್ದವರು ಪ್ರಕಾಶ್ ಅಂತರು, ಆ ಪುಣ್ಯಾತ್ಮ ನಮ್ ಜೊತೆಗೆ ಆಡ್ತಿದ್ದ. ಅವರು ಈ ತರ ರಾಜಕೀಯದಲ್ಲಿ ಇದ್ದಿಲ್ಲ. ಚಿತ್ರದುರ್ಗಕ್ಕೆ ಹೋಯ್ಕೊಂಡು 2 ವರ್ಷ ಇದ್ದೆ. ನನಗೆ ಕ್ರಿಕೆಟ್ ಹಚ್ಚುವುದರಿಂದ ನಾನು ಅಲ್ಲೋಗಿ ನೈಟ್ ಕಾಲೇಜ್ ಸೇರ್ಕೊಂಡೆ. ನೈಟ್ ಕಾಲೇಜ್ ಸೇರ್ಕೊಂಡು ಅಲ್ಲಿಂದ ನಾನೇನ್ ಮಾಡಿದೆ ಅಂದ್ರೆ ಕ್ರಿಕೆಟ್ ಟೀಮ್ ಒಂದು ತಯಾರು ಮಾಡ್ಕೊಂಡೆ. ಇಡೀ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಎಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಮಾಡಿ ನಾನೇ ಸ್ಪಾನ್ಸರ್ ಮಾಡುದು. ಮಸಾಲ ದೋಸೆ ತಿಂತು ನಾನೇ, ಬೊಚ್ಚಾಗಿ ಹಾಕುದು ನಾನೇ, ಎಲ್ಲ ಹಾಕೊಂಡು ಕ್ರಿಕೆಟ್ ಮ್ಯಾಚ್ ಆಟ ಆಡಿ 2 ವರ್ಷ ಚಿತ್ರದುರ್ಗದಲ್ಲಿದ್ದೆ. ತಂತ್ರ ಎಂತಾಯ್ತು ಅಂದ್ರೆ ಅಪ್ಪಯ್ಯ ಇದ್ದವರು ಇನ್ನೊಂದು ಚಿಕ್ಕಬಳ್ಳಾಪುರದಲ್ಲಿ ಮೊದಲೇ ಒಂದು ಹೋಟ್ಲು ಮಾಡಿದ್ರು, 1963 ಹೋಟ್ಲು ಮಾಡಿದ್ರು. ಆದ್ರೆ ಈ 71 ಹೈದರಾಬಾದ್ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಹೋಟ್ಲು ಓಪನ್ ಆಯ್ತು. ನಾನು 71
1: ಚಿಕ್ಕಬಳ್ಳಾಪುರ
2: 71 ಚಿಕ್ಕಬಳ್ಳಾಪುರಕ್ಕೆ ಹೋದೆ. 71-76 ಚಿಕ್ಕಬಳ್ಳಾಪುರದಲ್ಲಿ ಇದ್ದೆ. ಅಲ್ಲೂ ಕೂಡ ಇಡೀ ಕೋಲಾರ ಡಿಸ್ಟಿಕ್ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿ ಹಗಲೊತ್ತು ಹೋಟ್ಲು ಕಾಮ್ದು. ಹೋಟ್ಲು ಬೆಳಿಗ್ಗೆ 5 ಗಂಟೆ ಓಪನ್, ಸಾಯಂಕಾಲ 7 ಗಂಟೆ ಕ್ಲೋಸ್. ಆಮೇಲೆ ಈ ಫ್ರೆಂಡ್ ಜೊತೆಗೆಲ್ಲ ಹರಟಿ ಹೊಡೋದು, ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲಿ ಮಾಡುದು, ಚಿಕ್ಕಬಳ್ಳಾಪುರ ಕೋಲಾರ ಸಿಡ್ಲಘಟ್ಟ ಗೋರಿಬಿನ್ನೂರು ಎಲ್ಲಾ ಕಡೆ. ಯಾಕೆಂದ್ರೆ ಆ ಕಾಲದಲ್ಲಿ ದುಡ್ಡಿದ್ದಿಲ್ಲಿ, ಯಾಕೆ ಅಂತ ಹೇಳಿದ್ರೆ ದುಡ್ಡಿಲ್ದಿದ್ರಿಂದ ಕ್ರಿಕೆಟ್ ಬಾಲ್ ಬ್ಯಾಟ್ ತರು ಯೋಗ್ಯತೆ ಜನರ ಹತ್ರ ಇದ್ದಿಲ್ಲ. ಅಂತ ಪರಿಸ್ಥಿತಿ ನಾನು ದುಡ್ಡು ಹಾಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಕ್ರಿಕೆಟ್ ಆಡ್ಬೇಕು ಮುಂಚುಟ್ಟು ಅವಕಾಶ ಇಲ್ಲ. ಅವಕಾಶ ವಂಚಿತವರೆಲ್ಲ ನಮ್ ಜೊತೆ ಸೇರ್ಕೊಂಡು ಎಲ್ಲ ಕ್ರಿಕೆಟ್ ಮ್ಯಾಚ್ ಆಡ್ಕೊಂಡು 76 ಚಿಕ್ಕಬಳ್ಳಾಪುರದಲ್ಲಿದ್ದೆ. ಆಮೇಲೆ ಏನಾಯ್ತು ಅಂದ್ರೆ ಹೈದರಾಬಾದಲ್ಲಿ ನಮ್ಮ ಅಪ್ಪಯ್ಯ ಅವ್ರ ತಂಗಿ ಗಂಡಂಗೆ ಒಂದು ಹೋಟ್ಲು ಮಾಡಿ ಕೊಟ್ಟಿದ್ರು. ಅವ್ರೇನು ಆರೋಗ್ಯ ಕೆಟ್ಟು ಸಾಯಿತ್ರ ಅಂತ ಆಯ್ತು. ಆವಾಗ ಅಪ್ಪ ಇದ್ದವ್ರ ಮರೆಯ ಅಲ್ಲಿ ಹೋಗ ಅಂದ್ರು. ನಾನು ಹೈದರಾಬಾದಿಗೆ ಕಾಲಿಟ್ಟೆ. ನನಗೆ ತೆಲುಗು ಭಾಷೆ ಬರ್ತಿದ್ದಿಲ್ಲ.
1: ಅಲ್ಲ ಅಷ್ಟೊತ್ತಿಗೆ ನಿಮ್ಗೆ ಎಷ್ಟು ಭಾಷೆ ಬರ್ತಿದಿತ್ತ ಹೈದ್ರಾಬಾದ್ ಹಾಪತಿಗೆ? ನಿಮ್ಗೆ ಎಷ್ಟು ಭಾಷೆ ಬರ್ತಿದೆ?
2: ಭಾಷೆ ಕನ್ನಡ ಒಂದೇ,
1: ಕುಂದಾಪುರ ಕನ್ನಡ,
2: ಬೆಂಗಳೂರು ಕನ್ನಡ, ಎರಡು ಬಿಟ್ಟರೆ ಮತ್ತೆ ಎಂತ ಬರ್ತಿದ್ದಿಲ್ಲ. ಅಲ್ಲಿ ಹೋದ್ರ ಮೇಲೆ 4 ವರ್ಷ, ಯಾಕೆಂದ್ರೆ ನಂಗೆ ಕಿವಿ ಸರಿ ಇಲ್ಲ. ಯಾರಾದ್ರೂ ಏತಿ ಅಂದ್ರೆ ನನ್ನ ಕಿವಿಗೆ ಪ್ರೇತಿ ಅಂತ ಕೇಳ್ತಿತ್ತು. ಆದ್ರಿಂದ ನಮಗೆ ಭಾಷೆ ಕಲಕ್ಕೆ 4 ವರ್ಷ ಬೇಕಾಯ್ತು. 4 ವರ್ಷ ಆದ್ಮೇಲೆ 1983 ಭಾಷೆ ಕಲ್ತರ ಮೇಲೆ ಅಲ್ಲಿ ಮೊದಲು ನಮ್ ಚಿಕ್ಕಪ್ಪಯ್ಯ ಅಪ್ಪಯ್ಯ ನಮ್ಮ ದಡಪ್ಪಯ್ಯ ಮಗ ಕಿಟ್ಟಮೂರ್ತಿ ರಾಯರು ಅಲ್ಲಿವರೆಗೆ ಹೋಟ್ಲು ಉದ್ಯಮ ಹುಡ್ಕೊಂಬಂದ್ರು. ನಂತರ ಏನ್ ಮಾಡಿದೆ ನಾನು ಹಗೂರಕ್ಕೆ ಭಾಷೆ ಕಲ್ತ ಮೇಲೆ ಊರೂರು ಅಲ್ಲಿಗೆ ಶುರು ಮಾಡಿದೆ ಎಲ್ಲೆಲ್ಲಿ ಹೋಟ್ಲು ಮಾಡಬಹುದಂತ. ಅದಕ್ಕೆ ಕಾರಣ ಏನ್ ಕೇಳಿದ್ರೆ 1980 ನಂತರ ನಮ್ಮ ದಡಪ್ಪಯ್ಯ ಮಗ ಕಿಟ್ಟಮೂರ್ತಿ ಅವರು ಒನ್ ಬೈ ಒನ್ ಹೋಟ್ಲು ಮಾಡಕ್ ಶುರು ಮಾಡಿದ್ರು. ನಾನು ಆವಾಗ ಆಲೋಚನೆ ಮಾಡಿದೆ ನಾವು ಇಲ್ಲೇ ಕೂತಿದ್ರೆ ಇಲ್ಲೇ ಒಂದೇ ಸೀಟ್ ಆಗುತ್ತೆ ಅಂತ ಕಾಂಪಿಟೇಷನ್ ಮೇಲೆ ಅವರು ಒಂದು ಹೋಟ್ಲು ಮಾಡಿದ್ರೆ ನಾನು ಒಂದು ಹೋಟ್ಲು ಮಾಡುದು. ಹೀಗೆಲ್ಲ ಮಾಡಿ ಸಾಧಾರಣ ಹೈದರಾಬಾದ್ ಸುತ್ತಮುತ್ತಲ ಕಮ್ಮಮ್ಮ, ಕೊತ್ತಗುಡಮ್ಮ, ಸೂರ್ಯಾಪೇಟೆ, ವಿಜಯವಾಡ, ಏಲೂರು, ಸಿದ್ದಿಪೇಟೆ, ನಿಜಾಮಾಬಾದ್, ಕರೀಂನಗರ್, ಎಲ್ಲಾ ಕಡೆ ಮೆಹಬೂಬ್ ನಗರ್ ಎಲ್ಲಾ ಕಡೆ ಹೋಟ್ಲು ಮಾಡಿ ಮಾಡಿ ಮಾಡಿ ಒಂದು ಲೆವೆಲ್ ಅಂದ್ರೆ ನಮ್ಮವ್ರನ್ನೆಲ್ಲ ಕರ್ಕೊಂಡು ನಾನು ಸಾಧಾರಣ ಒಂದು ಕೆಲ್ಸಗಾರದ ನೋಡಿದ್ರೆ ಒಂದು 4,000 ಜನ ಕೆಲ್ಸಗಾರನ 1980 2000 ಹೈದರಾಬಾದ್ ಕಡೆ ಕರ್ಕೊಂಡು ಹೋಗಿದ್ದೆ. ಈ ಊರ್ ಬದಿಗೆಲ್ಲ ಈ ಕುಂದಾಪುರ ತಾಲೂಕಿಗೆ ಹೆಚ್ಚಿನ ಹುಡುಗರನ್ನೆಲ್ಲ ಸಾಧಾರಣ ಅಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಅವು ಏನ್ ಮಾಡ್ದು ಅಲ್ಲೆಲ್ಲ ಬಂದು ಹೋಟ್ಲು ಉದ್ಯಮದಲ್ಲಿ ಕೆಲಸ ಎಲ್ಲ ಕಲ್ತ್ಕೊಂಡು ಅವರು ಕೆಲವರು ಹೋಟ್ಲಿ ಮ್ಯಾನೇಜರ್ ಆಗೋದ್ರು, ಕೆಲವರು ಸ್ವಂತ ಹೋಟ್ಲು ಮಾಡ್ಕೊಂಡ್ರು. ಉದ್ಯಮ ಕ್ರಿಯಾ ಶಾಲೆ ಅಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲ. ಈಗ ಎಲ್ಲೋದ್ರು ನಮ್ಗೊಂದು ನಮಸ್ಕಾರ ಸಿಕ್ಕತ್ತೆ, ಯಾಕಂದ್ರೆ ಬಾಯ್ ನೀವು ಆ ಕಾಲದ ನಮ್ಮನ್ನ ಕರ್ಕೊಂಬಂದ್ರಿ, ನಾವು ನಮ್ ಕಾಲ ಮೇಲೆ ನಿಂತ್ಕಂತ ಅಂತೇಳಿ. ಈಗೆಲ್ಲ ನಡೆದು 2000 ನಂತರ, ಯಾಕಂದ್ರೆ ಈ ಕಡೆ ನಮ್ಮ ಕುಂದಾಪುರದಲ್ಲಿ ಹೈದರಾಬಾದ್ ಆ ಕಡೆ ಎಲ್ಲ ಕೂಡುವ ಸಂಬಳಕ್ಕಿಂತ ಜಾಸ್ತಿ ಸಂಬಳ ಇಲ್ಲಿ ಸಿಕ್ಕು ಸುರಾಯ್ತು. ಆದ್ರಿಂದ ಅಲ್ಲಿ ಯಾರು ಬರ್ತಿದ್ದಿಲ್ಲ. ಅವಾಗ ನಾವೆಲ್ಲ ಏನ್ ಮಾಡ್ತೀವಿ, ಒರಿಸ್ಸಾ, ಬಿಹಾರ್, ಆಮೇಲೆ ಅಸ್ಸಾಂ ಆ ಕಡೆಯಿಂದೆಲ್ಲ ಹುಡುಗನ ಕರ್ಕೊಂಡು ವ್ಯಾಪಾರ ಶುರು ಮಾಡ್ತೀವಿ. ಹೀಗೆಲ್ಲ ಸ್ಟಾರ್ಟ್ ಆಯ್ತು. ಇದ್ರ ಜೊತೆಗೆ ಊರ್ ಬದಿಗೆ 1973 ಚೇತನ ಅಂತ ಸಂಸ್ಥೆನ ನಮ್ ಸ್ನೇಹಿತರೆಲ್ಲ ಸೇರಿ ಊಟ ಹಾಕಿದ್ರು. ಊರ್ ಬಿಟ್ಟವರಿಗೆಲ್ಲ ಊರಲ್ಲಿ ಸಮಾಜಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಸ್ಟಾರ್ಟಿಂಗ್ ನ ಶುರು ಆದದ ಆಟ ಆಡು ಉದ್ದೇಶದಿಂದ. ನಾನು ಊರ್ ಬಿಟ್ಟರು ಅಲ್ಲಿಗೆಲ್ಲ ಚೇತನಾ ಸಂಸ್ಥೆಗೆ ಬ್ಯಾಟ್ ಬಾಲ್ ಎಲ್ಲ ಕಳ್ಸಿ ಕೊಡ್ತಿದ್ದೆ. ಯಾಕಂದ್ರೆ ದುಡ್ಡಿಲ್ಲ, ಯಾರ ಪಾವಣೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ಕಳ್ಸಿ ಕೊಡ್ತೇವೆ. 1973 ಸಾಧಾರಣ ಮೊನ್ನೆಯವರಿಗೆ 48 ವರ್ಷ ನಡೀತು, ಕೆಲವರೆಲ್ಲ ತೀರಿ ಹೋದ್ರು, ಅದು ಸ್ವಲ್ಪ ಸೈಡಿಗೆ ಇತ್ತು. ಆದ್ರೆ ಈಗೇನೋ ನಮ್ಮವರೆಲ್ಲ ಸೇರ್ಕೊಂಡು 50 ವರ್ಷದ ಒಂದು ಆಚರಣೆ ಚೇತನದಿಂದ ಪ್ಲಾಟ್ಫಾರ್ಮ್ ಇದು ರಂಗ ಮಂಟಪ ಎಲಿಮೆಂಟರಿ ಶಾಲೆ ಕಟ್ಟಿ ಕೊಡುವಂತ ಪ್ಲಾನ್ ಹಾಕಿ ಈಗೆಲ್ಲ ರೆಡಿಯಾಗಿ ನಿಂತಿದೆ. ಇದು ಊರಿನ ಕಡೆ ಸಮಾಜ ಸೇವೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಊರ್ ಬದಿಗೆ ಓದೋದ್ರಿಂದ ನನ್ನ ತೈತರಲ್ಲ ಹೆಚ್ಚಿನ 50% ಊರಾಗೆ ಇದ್ರು. ನಾವು ಬತ್ತಿಲ್ಲ ಅಂದ್ರು ನಮ್ಮನ್ನ ಕರೆದು ಅಥವಾ ಅವ್ರೇನಾದ್ರು ಸಾರ್ವಜನಿಕ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದಕ್ಕೆಲ್ಲ ನಮ್ಮನ್ನ ಸೇರ್ಸ್ಕೊಂಡು ಕಾಣಿಕೆ ತಕ್ಕೊಂಡು ಕೆಲಸ ಮಾಡ್ತಿದ್ರು. ಈ ತರ ಎಲ್ಲ ನಡೀತಾ ಇತ್ತು. ಈಗ ನಮ್ಮ ಈಗ ಊರ್ ಬಿಟ್ಟು, ಯಾಕಂದ್ರೆ ನಮ್ಮ ನೇರಂಬಳ್ಳಿಯಲ್ಲಿ ರೋಡ್ ಸರಿ ಇದ್ದಿಲ್ಲ. ಆವಾಗ ಮಠದ ತಂತ್ರಿಗಳ ಮಗ ಪ್ರಾಣಿ ತಂತ್ರಿ ಫೋನ್ ಮಾಡ್ದೆ, ಯಾವ ಊರಿಗೆ ಬತ್ತೆ ಅಂದ, ಬತ್ತೆ ಮರೆ ಕಾಮ್ ಬಂದೆ, ಒಂದು ಡೇಟಿಗೆ ಬಂದೆ, ಊರ್ನೆಲ್ಲ ಸೇರ್ಸಿದ್ರು. ಈಗ ನೇರಂಬಳ್ಳಿಯಿಂದ ಸೀದಾ ಕೋಣಿ ರಸ್ತೆ ಜಾಯಿಂಟ್ ಮಾಡಕ್ ಒಂದು ರೋಡ್ ಹಾಕೊಂಡು ಕಡೆಗೆ ಅಡ್ಡಿಲ್ಲ ಅಂತ ಕಡೆಗೆ ಕರೆದೆಲ್ಲ ಕೇಳ್ರೆ, ನಾನು 5,000 ಕೊಡ್ತೇವೆ 10,000 ಕೊಡ್ತೇವೆ ಅಂದ್ರೆ ನಾವೊಂದು 1,000-2,000 ರೂಪಾಯಿ ಕೊಡ್ತು. ಅವ್ನು ಊರಿಗೆ ರೋಡ್ ಆಯ್ತು. ಊರಿಂದ ಆ ರೋಡಿಂದ ನಮ್ಗೇನ್ ಪ್ರಯೋಜನ ಇಲ್ಲ, ಊರಿನ ಜನರೇ ಅನುಕೂಲ ಆಯ್ತು. ಇದೆಲ್ಲ ಏನಂತ ಹೇಳಿದ್ರೆ ನಾವೆಲ್ಲ ಊರೇ ಬೆಳೆದೇನಂತ ಕೇಳ್ರೆ ಚಿಮಣಿ ಬೋರ್ಡಿ 5ನೇ ಕ್ಲಾಸ್. ನಾವು 6ನೇ ಕ್ಲಾಸ್ ಆಗಿದ್ದಾಗ ಒಂದು ಲೈಟ್ ಕಂಬ ಬಂತು ನಮ್ಮ ಮನೆ, ಇದು ನೀರ್ ಬಿಡು ಮೋಟ್ರಿಗೆ ಒಂದು ಕನೆಕ್ಷನ್ ಕೊಟ್ಟು. ಆವಾಗ ಅದನ್ನ ಒಂದು ಬಲ್ಪ್ ಹಾಕ್ಬೇಕು ಮತ್ತೆ ಹೆಚ್ಚಿಗೆ ಉಪಯೋಗ ಮಾಡಬಾರ್ದಂತ ರಿಸ್ಟ್ರಿಕ್ಷನ್ ಇತ್ತು. ನೇರಂಬಳ್ಳಿ ಇರ್ಬೋದು, ಕೋಣಿ ಇರ್ಬೋದು, ಎಲ್ಲ ಹೆಚ್ಚಿನ ಮನೆಯವರಿಗೆ ಚಿಮಣಿ ಬೋಡಿ ಇದ್ದದ್ದು. ಚಿಮಣಿ ಬೋಡಿ ಇದ್ದದ್ದು ಆ ಚಿಮಣಿ ಬೋಡಿ ಅಂತ ಓದಿ ನಂತರ ಕರೆಂಟ್ ಬಂದ್ಮೇಲೆ ಅದ್ರ ನಂತರ ಓದಿ ವಿದ್ಯಾಭ್ಯಾಸ ಮಾಡದಂತ ಕಾಲ. ಆದ್ರೆ ಏನಂತ ಹೇಳಿದ್ರೆ ನಮ್ಮ ನೇರಂಬಳ್ಳಿಯಿಂದ ಇಲ್ಲಿ ಕುಂದಾಪುರ ಬರ್ಕಾರ ಎಲ್ಲ ನಡ್ಕೊಂಡ್ ಬರ್ಬೇಕಿತ್ತು. ನಾವೆಲ್ಲ ಸೈಕಲ್ ಹೊತ್ತಿತ್ತು ನೋಡ, ಸೈಕಲ್ ಹೊತ್ತಿ. ಆದರೂ ಈ ತರ ಮಾಡಿ ನಾನು ಊರ್ ಬಿಟ್ಟರು ಹೈದರಾಬಾದಿಗೆ ಹೋಗಿ ವ್ಯವಹಾರ ಮಾಡಿದ್ರು, ಊರಿನ ಕನೆಕ್ಷನ್ ಉಳ್ಕೊಂಡೆ. ಊರಿನ ಕನೆಕ್ಷನ್ ಉಳ್ಕೊಂಡ್ ಕಾರಣ ನಮ್ ಸ್ನೇಹಿತರು, ಯಾಕಂದ್ರೆ ನಮ್ಗೊಂದ್ ಸ್ವಲ್ಪ ಸಾರ್ವಜನಿಕ ಹಿನ್ನೆಲೆ ಇತ್ತು. ಕಾರಣ ಏನಂದ್ರೆ, ಒಂದು ನಮ್ಮಪ್ಪಯ್ಯ, ನಮ್ಮಪ್ಪ ಆ ಕಾಲ ಬರ್ತಾನ ಅಂದ್ರೆ 70ರ ಪೂರ್ವದಲ್ಲಿ ಯಾರತ್ರ ಪಾವಣೆ ಇದ್ದಿಲ್ಲ. ನಮ್ಮ ಅಪ್ಪಯ್ಯ ಮೊನ್ನೆ 2021 11ನೇ ತಾರೀಕು ಜನವರಿ ತೀರಿ ಹೋದ್ರು. ತತ್ವರ ಮೇಲೆ ಅವ್ರ ಪುಸ್ತಕ ಎಲ್ಲ ಕಂಡೆ, ಪುಸ್ತಕ ಕಂಡ್ಕೊಂಡು ಊರಾಗ ಯಾರ್ಯಾರು ಸಾಲ ಕೊಟ್ಟಿದ್ರು ಊರ ಚರಿತ್ರೆ ಅಂತ ಒಂದು ವಾಪಸ್ ಬರಲ
1: ಬರ್ಲ. ಎಷ್ಟಾಗ್ತದ ಪಾವಣಿ ಎಷ್ಟಾಗ್ತದೆ?
2: ಎಷ್ಟಾಗ್ತಂತ ಈಗ ಹೈಯೆಸ್ಟ್ ಸಾಲ ಆ ಕಾಲದಲ್ಲಿ 70 ಪೂರ್ವದಲ್ಲಿ ಒಬ್ರಿಗೆ 40,000 ಕೊಟ್ಟಿದ್ರು. ಅದ್ರ ಬೆಲೆ ಎಷ್ಟಿರ್ಬೋದು?
1: ಮೈ ಗಾಡ್,
2: 5,000 10,000 15,000 20,000 ಊರಾಗ ಇದ್ದವರಿಗೆಲ್ಲ ಸಾಲ ಕೊಟ್ಟಿದ್ದಾರೆ. ಯಾರು ಯಾ ಜಾತಿ ಭೇದ ಇಲ್ಲದೆ ಕೊಟ್ಟಿದ್ದಾರೆ ನಮ್ಮಪ್ಪ. ಅದಕ್ಕೆ ಸಮಾಜ ಆ ಕಾಲ ಬಲ್ದು ಬಡತನ ಇತ್ತು. ಬಡತನದಿಂದ ಮ್ಯಾಲ ಬರ್ಲಿಕ್ಕೆ ನಮ್ಮಪ್ಪಯ್ಯ ಹೆಂಗ್ ಪ್ಲಾಟ್ಫಾರ್ಮ್ ಕೊಟ್ರು. ಈಗ ಒಂದೇ ಈ ಒಬ್ರು ಡಾಕ್ಟರ್ ಇದ್ರು, ಅವ್ರು ನಮ್ಮಪ್ಪನ ಫ್ರೆಂಡ್, ಅವ್ರು ನೇರಂಬಳಿ ಸುತ್ತಮುತ್ತ ಜಾಗ ತಗೊಂಡ್ರು. ಈ ನಾನು ನಮ್ಮಪ್ಪನ ಪುಸ್ತಕ ಬರ್ದಿರು 250 ರೂಪಾಯಿ 250 ರೂಪಾಯಿ 200, ಅವ್ರು ಒಂದೊಂದು ಎಕರೆ 250 ರೂಪಾಯಿಗೆ ತಗೊಂಡಂತೆ.
1: ಓಹ್,
2: ಆ ಕಾಲದಲ್ಲಿ ಹೆಸರು ಹೇಳುದಿಲ್ಲ, ಅವ್ರ ಮಕ್ಳು ಬೇಜಾರಾಗುತ್ತೆ ಎಂತ ಆ ಪರಿಸ್ಥಿತಿ. ಇದೆಲ್ಲ ಬರ್ದಿಟ್ಟು ಊರು ಉದ್ದಾರ, ಸುಮ್ಮನೆ ಊರು ಉದ್ದಾರ ಆಗುದಿಲ್ಲ, ಉದ್ದಾರ ಆಗ್ಲಿಕ್ಕೆ ಯಾರೋ. ಆದ್ರೆ ನಮ್ಮ ಅಪ್ಪಯ್ಯ ಅವ್ರು ಸ್ವಂತಕ್ಕೆ ದುಡ್ಡು ಮಾಡಲಿಲ್ಲ, ಸಮಾಜಕ್ಕಾಗಿ ಬದುಕಿದ್ರು. ನಮ್ಮ ಅಮ್ಮ ಅದನ್ನ ಬೇಕಾದ ತಕೊಳ್ಳಿ ತೋರ್ತೀವಿ. ನಮ್ಮ ಅಮ್ಮ ಯಾವಾಗಲೂ ಹೇಳು ಎಂತ, ನಿಮ್ಮ ಅಪ್ಪಯ್ಯ ಸಮಾಜಕ್ಕೆ ಉಪಕಾರಿ ಮನೆಗೆ ಅಲ್ಲ. ಯಾಕಂತಂದ್ರೆ ನಮ್ಮ ಅಪ್ಪಯ್ಯ ಸತ್ತಾಗ ಅವತ್ತು ಒಬ್ಬ ದುಡ್ಡು ಹೆಚ್ಚಿಗೆ ಇದ್ದಿಲ್ಲ, ಈಗಿನ ಸಾಫ್ಟ್ವೇರ್ ಮಕ್ಕಳ ಥರ ಇರುವಂಗೆಲ್ಲ ಇದ್ದಿಲ್ಲ. ಅವ್ರು ಸಮಾಜಕ್ಕಾಗಿ ಬದುಕಿದ್ರು, ಕೆಲವ್ರನ್ನ ದೇವರು ಸಮಾಜಕ್ಕಾಗಿ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪಯ್ಯ ಹೈದರಾಬಾದ್ ಕಡೆ ವ್ಯವಹಾರ ಮಾಡಿದಾಗ ನಮ್ಮವ್ರನ್ನೆಲ್ಲ ಕರ್ಕೊಂಡೋದ್ರು. ಅಪ್ಪಯ್ಯ 80ರ ನಂತರ ದ್ವಾರಕ ಹೋಟ್ಲು ಬೆಂಗಳೂರು ಆದ್ಮೇಲೆ ರಿಟೈರ್ಡ್ ಆದ್ರು. ಅಲ್ಲ ನೋಡ್ಕೊಂಡು ಆಮೇಲೆ ನನಗೂ ನಮ್ಮ ದೊಡ್ಡಪ್ಪನ ಮನೆ ಕಾಂಪಿಟೇಟ್ ವ್ಯವಹಾರ ಬೆಳೀತು. ನಾವು ಒಂದಿಷ್ಟು ಜನ ಕರ್ಕೊಂಡೋಗಿ ಅವರಿಗೆಲ್ಲ ಪ್ಲಾಟ್ಫಾರ್ಮ್ ಆಯ್ತು. ನಾವು ಒಂದು ಆಲದ ಮರ ನೆಟ್ಟರೆ ಒಂದು ಆಲದ ಮರ ಬೆಳೀತೀವಿ, ಅದರಿಂದ 100 ಆಲದ ಮರ ಬೆಳೀತದೆ. ಯಾಕೆಂದ್ರೆ ನಮ್ಮೂರು ಉದ್ದಾರ ಆದ ಹೆಂಗೆ ಅಂತ ಹೇಳಿದ್ರೆ, ಕೋಟೇಶ್ವರ ಮಾಂಗನೆ ಉದ್ದಾರ ಆದ್ದು ಆನಂದ್ ಗುರಿಕಾರ್ ಅಂತ ದಾವಣಗೆರೆ ಅವರು. ಅವರು ಒಂದು ಗುಂಪು ಕಟ್ಕೊಂಡು ವ್ಯವಹಾರ ಮಾಡಿ ಅವರು ಸ್ಪ್ಲಿಟ್ ಆದರು. ಸ್ಪ್ಲಿಟ್ ಆದ ಒಂದಿಷ್ಟು ಜನರಿಗೆ ವ್ಯವಹಾರ ಮಾಡಿಕೊಟ್ರು, ಅವರಿಂದ ಒಂದಿಷ್ಟು ಹೆಮ್ಮರವ ಬೆಳೀತು. ನಮ್ಮ ಅಪ್ಪಯ್ಯ ಒಂದಿಷ್ಟು ವ್ಯವಹಾರ ಮಾಡಿದರು, ಅವರು ಒಂದಿಷ್ಟು ವ್ಯವಹಾರ ಆಯಿತು. ನಮ್ಮ ಅಪ್ಪಯ್ಯ ನಂತರ ಅವರ ಶಿಷ್ಯನಂತೆ ಹೇಳ್ಬೋದು, ಅವರ ಅಣ್ಣನ ಮಗ ಕೃಷ್ಣಮೂರ್ತಿ ಅವರು ಒಂದಿಷ್ಟು ವ್ಯವಹಾರ ಮಾಡಿದ್ರು, ಅವರಿಂದ ಒಂದಿಷ್ಟು ಉದ್ದಾರ ಆದ. ಒಂದು ಒಬ್ಬರು ಒಂದು ಮರ ಅಂದರೆ ಅದು 10 ಮರಕ್ಕೆ ಡೆವಲಪ್ ಆಗೋದು ಅವಕಾಶ ಕೊಡುತ್ತೆ. ಈ ತರ ಆಗಿ ಕೋಟೇಶ್ವರ ಮಾಂಗಣಿ ಅನ್ನೋದು ಒಂದು ಮರದಿಂದ 100 ಮರ ಬೆಳೀತು, 100 ಮರದಿಂದ 1,000 ಮರ ಬೆಳೀತು. ಆದ್ರಿಂದ ಕೋಟೇಶ್ವರ ಮಾಂಗಣಿ ಇವತ್ತು ಏನಾದ್ರು ಉದ್ದಾರ ಆಗಿ, ಇವತ್ತು ಆ ಸಮುದಾಯದವರೆಲ್ಲ ಉದ್ದಾರ ಆಗಿದ್ರು. ಹೋಟ್ಲು ಮಾಡಿ ಉದ್ಯಮ ಮಾಡಿದ್ರು ಎಲ್ಲ, ಎಲ್ಲಿ ಕಂಡ್ರೆ ಈಗ ಅವ್ರದ್ದೇ ಹೋಟ್ಲು. ಕುಂದಾಪುರ ತಾಲೂಕಿನ ಅಲ್ಲಿ ಅವರೇ ಹೆಚ್ಚಿನ ಹೋಟೆಲ್ ಉದ್ಯಮದಾರರು, ಬೆಂಗಳೂರು ಮತ್ತು ಸುತ್ತಮುತ್ತಲ ಎಲ್ಲಾ ಕಡೆ.
1: ಇದೇ ನಂಗೆ ಕೇಂಬಕ್ಕಿದ್ದಿತ್ತ. ಈಗ ನೀವು ಕಾಣಿ, ಬೆಂಗಳೂರಿಗೆ ಹೋಯ್ನೆ, ಹೈದರಾಬಾದಿಗೆ ಹೋಯ್ನೆ, ಚೆನ್ನೈಗೆ ಹೋಯ್ನೆ, ಎಲ್ಲೇ ಹೋಯ್ನೆ, ನಮ್ದೊಂದು ಹೋಟ್ಲ್ ಇರುತ್ತಲ್ಲ. ನೀವ್ ಎಲ್ಲಿಗೆ ಬಾಂಬೆಗೆ ಹೋಯ್ನೆ, ಅದು ಯಾಕೆ? ನಮ್ಮವರು ಆ ಉದ್ಯಮ ಅಂದ್ಕೊಳ್ಳೆ ಹೋಟೆಲ್ಗೆ ಹೋದ ಕಾರಣ ಎಂತ
2: ಅಂತಂದ್ರೆ, ಆವಾಗೆಲ್ಲ ಎಜುಕೇಶನ್ ಇದ್ದಿಲ್ಲ, ಎಜುಕೇಶನ್ ಕಮ್ಮಿ ಇತ್ತು. ಒಂದೋ ಬಡತನ ಕಾರಣ ಆಗಿರ್ಬೋದು. ಬಡತನ ಕಾರಣ ಆದಾಗ ಹೋಟೆಲ್ ಉದ್ಯಮಕ್ಕೆ ಕೆಲ್ತಕ್ಕೆ ಹೋಗಿರ್ತಾರೆ. ಕೆಲ್ತಕ್ಕೆ ಹೋದವ್ರು ಏನ್ ಮಾಡಿರ್ತಾರೆ, ಕೆಲ್ತ ಕಲ್ತ ಮೇಲೆ ಬಾಂಬೆಲೆಲ್ಲ ಇವತ್ತೆಲ್ಲ ಉದ್ಯಮ ಮಾಡಿದವ್ರು ಎಲ್ಲ ಹೋಟೆಲ್ ಉದ್ಯಮದವರು ಎಜುಕೇಟೆಡ್ ಅಲ್ಲ. ಹಿಂದಿನವ್ರು ಪೂರ 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಿಟ್ಟು ಅತ್ಲೇ ಹೊರಟ್ರು.
1: ನಿಜ
2: ಅಂತ ಅಂತ ಹೊರಟು ಎಲ್ಲ ಕಡೆ ಉದ್ಯಮ ಮಾಡಿದ್ರು. ಅವ್ರ ಮಕ್ಕಳನ್ನೆಲ್ಲ ಡಾಕ್ಟರ್ ಇಂಜಿನಿಯರ್ ಮಾಡಿದ್ರು.
1: ಹೌದು, ನಿಜ.
2: ಹೋಟೆಲ್ ಉದ್ಯಮದಲ್ಲಿ ಇದ್ದವರು ಮಕ್ಕಳನ್ನೆಲ್ಲ ಡಾಕ್ಟರ್ ಇಂಜಿನಿಯರ್ ಮಾಡಿ ಅವರು ಬೇರೆ. ಈಗ ಏನಾಗಿದೆ ನಮ್ಮ ಸಮುದಾಯದಲ್ಲಿ, ಈಗ ನಮ್ಮ ಜನರೇಷನ್ ಬಿಟ್ಟರೆ ನೆಕ್ಸ್ಟ್ ಜನರೇಷನ್ ಎಲ್ಲ ಸಾಫ್ಟ್ವೇರ್ ಕಂಪನಿ ಕಡೆ ಮುಖ ಮಾಡಿದ್ರು, ಹೋಟೆಲ್ ಉದ್ಯಮ ಮಾಡ್ತಾ ಇಲ್ಲ. ಆದರೆ ನಮ್ಮಿಂದ ನಮ್ಮ ಸಮುದಾಯದ ಜೊತೆಗೆ ಬಂದು ಗಟ್ಟದ ಮೇಲೆ ಬಂದು ಎಲ್ಲ ಕಡೆ ವ್ಯವಹಾರ ಕೆಲಸ ಕಲ್ತಂತ ಎಲ್ಲ ಕೆಲಸಗಾರಿರ್ಬೋದು ಸಮುದಾಯದಿರ್ಬೋದು ಅವರೆಲ್ಲ ಹೋಟೆಲ್ ಉದ್ಯಮ ಮಾಡಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ರು, ಲಕ್ಷಾಂತರ ಜನಕ್ಕೆ. ಈಗಂತೂ ಹೋಟೆಲ್ ಉದ್ಯಮ ಮಾಡೋದು ನಮ್ಮವರು ಕುಂದಾಪುರದವ್ರದ್ದು ದಿವಸಕ್ಕೊಂದು ಬೆಂಗಳೂರು ಹೋಟೆಲ್ ಓಪನ್ ಆಗ್ತಾ ಇದೆ, ಹೈದರಾಬಾದ್ನಲ್ಲೂ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಆದರೆ ಹೋಟೆಲ್ ಉದ್ಯಮ ಮಾಡಿದ್ರೆ, ಒಂದು ಹೋಟೆಲ್ ಓಪನ್ ಮಾಡಿದ್ರೆ 100 ಜನಕ್ಕೆ ಕೆಲಸ ಸಿಗುತ್ತೆ.
1: ನಿಜ, ಹೌದು.
2: ಯಾವ ಒಂದು ಅಪ್ಲಿಕೇಶನ್ ಇಲ್ಲ ಎಂತ ಇಲ್ಲ, ಬಾ ಮನೆ ಕೆಲಸ, ಇಡ್ಲಿ ಮಾಡಿ ಬರ್ತಾನ, ಬಾಜಿ ಮಾಡಿ ಬರ್ತಾನ, ಇದೆ ಒಳಗೆ ಹೋಗ.
1: ಹೌದು,
2: ಈ ತರ ಮಾಡಿ ವಿದೌಟ್ ಶ್ಯೂರಿಟಿ ಕೆಲಸ ಕೊಡದಿದ್ರೆ ಹೋಟೆಲ್ ಉದ್ಯಮ ನೆಕ್ಸ್ಟ್ ಏನಾದ್ರು ಕೇಳುದು ಹೇಳು ಕೇಳು.
1: ಎಸ್, ನನಗೆ ಇನ್ನೊಂದು ಕೇಂಬಕ್ಕಿದ್ದಿತ್ತ. ಈಗ ನೀವು ಹೈದರಾಬಾದ್ ಅಲ್ಲಿ ಎಷ್ಟು ಹೋಟ್ಲ್ ಇದೆ ನಿಮ್ದು, ಒಟ್ಟು ನಿಮ್ಮ ಎಷ್ಟು ಹೋಟೆಲ್ ಗಳಿದ್ದಾವೆ?
2: ಒಂದು ಟೈಮ್ ನ ಬಿಫೋರ್ ಕರೋನಾ ಬರೋ ಮುಂಚೆ ನಮ್ಮ ಕುಟುಂಬದ್ದು, ನಮ್ದು ನಮ್ಮ ಅಣ್ಣ ಇಂದೆಲ್ಲ ಸೇರಿ ಸಾಧಾರಣ ಒಂದು 75 ಹೋಟ್ಲ್ ಇತ್ತು. 75 ಸಂಸ್ಥೆ. ಆದರೆ ಕೊರೋನಾ ಬರುವ ಮುಂಚೆ ಇಂದ 1980 ನಾನೊಬ್ಬನೇ 75 ವ್ಯವಹಾರ ಮಾಡಿದ್ದೇನೆ. ಆ 75 ಅಲ್ಲ 54 ವ್ಯವಹಾರ ಮಾಡಿದ್ದೀನಿ.
1: 54 ಹೋಟೆಲ್ಗಳ ವ್ಯವಹಾರ
2: 54 ಹೋಟೆಲ್ ವ್ಯವಹಾರ ಮಾಡಿದ್ದೀನಿ. ಕೆಲವುದೆಲ್ಲ ಲೀಸ್ ಆಯ್ತು, ಕೆಲವುದೆಲ್ಲ ಕೊರೋನಾ ಟೈಮ್ ಲಾಸ್ ಆಯ್ತು. ಈಗ ಎಲ್ಲ ಒಂದು ಲೆವೆಲಿಗೆ ಇಟ್ಕೊಂಡಿದ್ದೇನೆ. ಪರ್ಮನೆಂಟ್ ಬಿಲ್ಡಿಂಗ್ ಮಾತ್ರ ಇದು ಇಟ್ಕೊಂಡಿದ್ದೇನೆ, ಪರ್ಮನೆಂಟ್ ಬಿಲ್ಡಿಂಗ್, ಸ್ವಂತ ಬಿಲ್ಡಿಂಗ್. ಈಗ ಏನಾಗಿದೆ, ಮಾಲೀಕರು ಎಚ್ಚೆತ್ತಿದ್ದಾರೆ, ಬಾಡಿಗೆ ಬಾಯಿ ಬಂದು ಕೇಳ್ತಾರೆ. ಸ್ವಂತ ಬಿಲ್ಡಿಂಗ್ ಹೋಟೆಲ್ ಮಾಡಿದ್ರೆ ಬದುಕಬಹುದು, ಈ ಬಾಡಿಗೆ ಕೊಟ್ಟು ಬದುಕುವುದು
1: ಬಾರಿ ಕಷ್ಟ.
2: ಒಂದ್ಬದೆ ಕೆಲಸಗಾರರು ವೇಜಸ್ ಸಿಕ್ಕಾಪಟ್ಟೆ, ಯಾಕಂತ ಹೇಳಿದ್ರೆ ಕೆಲಸಗಾರರು ಕನ್ನಡದವ್ರು ಕರ್ನಾಟಕದವ್ರಿಗೆ ಕಲಿಯೋದು ಬಿಟ್ಟಾಯ್ತು. ಈಗ ಅಸ್ಸಾಮ್ ಛತ್ತೀಸ್ಗಢ ಅವ್ರನ್ನ ಕರಿಬೇಕು.
1: ನಿಜ.
2: ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಒಂದು ವಾರಣಾಸಿ ಟ್ರಿಪ್ ಹೋದೆ. ವಾರಣಾಸಿ ಟ್ರಿಪ್ ಹೋದಾಗ ನಮ್ಮ ಅಮ್ಮನ ಹತ್ತಿ ಹಾಕ್ಲಿಕ್ಕೆ ಹೋದ್ ನಾನು. ಹತ್ತಿ ಹಾಕಕ್ಕೆ ಹೋದಾಗ ಕಾರ್ನವನ್ ಸಿಕ್ಕದ. ಏನಪ್ಪ ಏನ್ ಸಮಸ್ಯೆ, ಇದು ನಿಮ್ದೆಲ್ಲ ಎಷ್ಟು ಸಂಬಳ ಕೇಳಿದೆ. ಸುಮಾರು 5 ವರ್ಷ ಕೆಳಗೆ ನಡೆದಂತ ಒಂದು ಪ್ರಸಂಗ. ನಮ್ಗೆ 4,000 ರೂಪಾಯಿ ಸಂಬಳ ಅಂದ ಕಾರ್ ಡ್ರೈವಿಂಗ್. ಆವಾಗ ಹೈದರಾಬಾದ್ನಲ್ಲಿ ಡ್ರೈವರ್ ಸಾಹಿತಿಗೆ 15,000 ಸಂಬಳ ಇತ್ತು, 15-20,000 ಇತ್ತು. ಅವ್ನು ನಿಮ್ಮಲ್ಲೆಲ್ಲ ಹೆಚ್ಚು ಕತ್ತಿಕೊಂಡ. ನಾನು ಹೇಳಿದೆ 15,000 ಕಮ್ಮಿ, 12-15 ಅಂತ ಹೇಳಿದೆ. ಸ್ವಲ್ಪ ಮೆಲ್ಲಿಗೆ ಹೇಳಿದೆ, ಸ್ವಾಮಿ ನಾವೆಲ್ಲ ಬರ್ತೋ ಅಲ್ಲಿಗೆ ಕೊಡಿ ಅಂದ್ರು. ಮರೆ ಊರು ಹಾಳು ಮಾಡಿ ಒಪ್ಪದ್ ಬೇಡ, ನೀವು ಇಲ್ಲೇ ಇರಿ, ಇಲ್ಲೇ ಇರಿ, ಒಪ್ಪದ್ ಬೇಡ. ಅದೇ ಯಾಕೆತ್ತೇ. ಆದ್ರೆ ಅವ್ರಿಗೆಲ್ಲ ಕಲ್ತ್ಬಿಟ್ಟು ಈಗೆಲ್ಲ ಸಂಬಳ ಜಾಸ್ತಿ ಅಂತ ಹೈದರಾಬಾದ್ ಬೆಂಗಳೂರು ಕಡೆ ಮುಖ ಮಾಡ್ತಿದ್ದಾರೆ. ಯಾವ ಡ್ರೈವರ್ ಅಂತ ಕೇಳಿ, ಅವ್ರು ಒಂದು ಉತ್ತರ ಪ್ರದೇಶದವರು ಅಥವಾ ಅಸ್ಸಾಂನವರು ಅಥವಾ ಛತ್ತೀಸ್ಗಢ ಪೇಟೆಯಲ್ಲಿ ಮಿಲ್ ಕೆಲಸ ಮಾಡೋರು ಪೂರಾ ಒರಿಸದವ್ರು.
1: ಹೌದು ಹೌದು.
2: ಈ ನಂಗ ನಮ್ಮವರು ಯಾತಕ್ಕಾಗಿ ಹೀಗಾಗದು ಅಂದ್ರೆ, ನಮ್ಮವರು ಉಳುವವನಿಗೆ ಭೂಮಿ ಅಂತ ಬಂತಲ್ಲ, ಎಲ್ಲರೂ ಭೂ ಮಾಲೀಕರಾದ್ರು. ಭೂಮಿ ರೇಟ್ ಬಂತು, ಭೂಮಿ ರೇಟ್ ಬಂದ್ಮೇಲೆ ಕೆಲಸ ಮಾಡೋರು ಯಾರಿಲ್ಲ. ಈಗ ನಮ್ಮೂರಿನ ಪರಿಸ್ಥಿತಿ ಹಂಗೆ. ಈಗ ನಿಂತ್ಕೊಂಡು ನೋಡಿ, ಅಲ್ಲಿ ಸಾಯಂಕಾಲ ಇಲ್ಲಿ ಗಾಂಧಿ ಮೈದಾನ ಪಕ್ಕ ಕಂಡ್ರೆ ಪೂರಾ ಬಿಜಾಪುರ, ಎಲ್ಲಿ ಬಡತನ ಇದೆಯೋ ಅಲ್ಲಿ ಕೆಲಸಗಾರ ಸಿಗ್ತಾರೆ. ನಮ್ದು ನೀವು ಎಲ್ಲೇ ನೋಡಿ, ಇಲ್ಲೆಲ್ಲ ಭಿಕ್ಷೆ ಬಿಡೋರಿಲ್ಲ. ಈಗ ನಮ್ಮ ಆ ಕಡೆ ಎಲ್ಲ ಹೋದ್ರೆ ಈ ಭಿಕ್ಷೆ ಬಿಡೋರು ಎಷ್ಟು ಜನ ಇರ್ತಾರೆ. ಇಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಭಿಕ್ಷೆ ಬೋರ್ಡ್ ಹುಡುಕ್ಬೇಕು, ರೋಡ್ ಬದೇ ಮಲ್ಕೊಂಬಾರ ಹುಡುಕ್ಬೇಕು. ಈಗೇನೋ ಬಿಜಾಪುರ ಕೆಲಸದವ್ರು ಬರ್ತಾರೆ, ಅವ್ರು ಪಾಪ ಎಲ್ಲೋ ಇಲ್ಲ ಒಂದು ಮಲ್ಕೊಂತ ಏನೋ ವಿಷಯ ಬೇರೆ. ಆದರೆ ನಮ್ಮವರಿಲ್ಲ. ನಮ್ಮೂರು ಶ್ರೀಮಂತ ಡಿಸ್ಟಿಕ್ ಜಿಲ್ಲೆ, ಧೀಮಂತ ಜಿಲ್ಲೆ, ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಶ್ರೀಮಂತ ಜಿಲ್ಲೆ. ಇದನ್ನ ಮಾತ್ರ ಯಾರು ಬೇಕಾದ್ರೂ ಒಪ್ಪೋ
1: ಅಂತ ಹೇಳ್ತೀರಿ ನೀವು? ಅಂತ ಹೇಳ್ತೀರಿ ನೀವು?
2: ನಾವು ಹೇಳ್ತೀವಿ.
1: ನಿಮ್ಮ ಹೋಟೆಲ್ಗಳ ಹೆಸರೇನು ನಮ್ಗೆ ಗೊತ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಹೈದರಾಬಾದ್,
2: ಹೈದರಾಬಾದ್ ಸುಧಾ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ಮಾಡಿದ್ರು.
1: ಸುಧಾ ಗ್ರೂಪ್ ಆಫ್ ಹೋಟೆಲ್ಸ್.
2: ನಂತರ ಏನಾಯ್ತಂದ್ರೆ, ನಮ್ಮ ಕುಟುಂಬದೇ ಜಾಸ್ತಿ ಹೋಟೆಲ್ದಿಂದ ನಾವು ನಕ್ಸಲೈಟ್ ಪ್ರಭಾವಕ್ಕೆ, ನಕ್ಸಲೈಟ್ ಮೇಲೆ ನಮ್ಮ ಮೇಲೆ ಕಣ್ಬಿತ್ತು. ಕಣ್ಬಿತ್ತಂದ್ರೆ ಕೂಡಲೇ ನಾವೇನ್ ಮಾಡ್ತೀವಿ, ಕೆಲವು ಹೋಟ್ಲ ಹೆಸರನ್ನೆಲ್ಲ ಬೇರೆ ಬೇರೆ ಹೆಸರಿಡ್ತು, ಯಾಕಂದ್ರೆ ಒಂದೇ ಕುಟುಂಬದ ಹೋಟ್ಲ ಆಗುವಾಗ ಗೊತ್ತಾಗಬಾರ್ದಂತ. ಆದ್ರೂ 91-92 ಎರಡು ಬಾರಿ ನಕ್ಸಲೈಟ್ ಅಟ್ಯಾಕ್ ಆಗಿತ್ತು ನನ್ನ ಮೇಲೆ, ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು.
1: ಊರಲ್ಲಿ
2: ಅಲ್ಲ, ಹೈದರಾಬಾದ್ನಲ್ಲಿ.
1: ಹೈದರಾಬಾದಲ್ಲಿ
2: ಮನೆಗೆ ಬೆಳಿಗ್ಗೆ ಜಾವ 5 ಗಂಟೆಗೆ.
1: ಓಕೆ.
2: 91-92
1: ಅದು ಯಾವ ಕಾರಣಕ್ಕೆ? ದುಡ್ಡಿಗೋಸ್ಕರ
2: ಅಂತ ಹೇಳಿದ್ರೆ, ಅವಾಗ ನಕ್ಸಲೈಟ್ ಮೂಮೆಂಟ್ ಪೀಕ್ ಅಲ್ಲಿತ್ತು. ಆ ಟೈಮಲ್ಲಿ ಶಿವಶಂಕರ್ ಅಂತ ಸೀನಿಯರ್ ಮಿನಿಸ್ಟರ್ ಇದ್ರು, ಅವ್ರ ಮಗನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ ಒಂದಿಷ್ಟು ಕೋಟಿ ತಗೊಂಡೋಗ್ಬಿಟ್ರು. ಆ ಟೈಮಲ್ಲಿ ನಮ್ಮನೆ ಅಟ್ಯಾಕ್ ಮಾಡಿದ್ರು, ನಮ್ಮನ್ನ ಎತ್ಕೊಂಡೋಗ್ ಬಂದು ನಾವು ಕಡೆ ಸೆಟ್ಲ್ಮೆಂಟ್ ಮಾಡ್ಕೊಂಡು ಉಳ್ಕಂತ. ನೆಕ್ಸ್ಟ್ ಏನಾಯ್ತು, ಮತ್ತೆ ನೆಕ್ಸ್ಟ್ ಇಯರ್ ಬಂದ್ರು. 91 ಒಂದ್ಸಲ ಆಯ್ತು. ಆವಾಗ 91 ಅಟ್ಯಾಕ್ ಆದ ನನ್ನ 7ನೇ ಮಗಳು 6 ತಿಂಗಳು ಸಣ್ಣ ಮಗು. ಮನೆಯೊಳಗೆ ಬಂದವರು 5 ಗಂಟೆ ಬಂದವರು ಅಲ್ಲಾಡಕ್ ಬಿಡ್ಲಿಲ್ಲ, ಕೆರ್ಣಿಗಣ್ಣ ಇಟ್ಕೊಂಡು 4 ಜನ ಸುತ್ತ ನಿಂತಿದ್ರು. ನಾನು ಬದುಕಿದ್ರೆ ಗಂಜಿ ಉಂಡ್ಕೊಂಡಾರು ಬದುಕಬಹುದು ಅಂತೇಳಿ ಊರಕ್ಕೆ ನಿಮ್ದು ಏನಲ್ಲ ಕತಿ ಅಂತ ಎಲ್ಲ ಕೇಳಿ ಸ್ವಲ್ಪ ಹೆದರಿಕೆ ಆಯ್ತು. ಆದ್ರೆ ಕಡೆಗೆ ಎಲ್ಲ ಸುಧಾರಿಸ್ಕೊಂಡು ಕಡೆಗೆ ಬುದ್ಧಿವಂತಿಕೆಯಲ್ಲಿ ಮಾತಾಡಿ ಒಂದಿಷ್ಟು ಅಮೌಂಟ್ ಕೊಟ್ಟು ಸೆಟ್ಲ್ಮೆಂಟ್ ಮಾಡಿ ಕಳಿಸಿದೆ. ಪುನಃ ನೆಕ್ಸ್ಟ್ ಇಯರ್ ಬಂದು 92 ಬಂದು. ಆವಾಗ ಅನ್ಕೊಂಡೆ ಇವ್ರು ಬಿಡುದು ಒಳ್ಳೇದು, ಇದೆಲ್ಲ ದುಡುದು ಮತ್ತೆ ಇವಕ್ಕೆಲ್ಲ ಕೂಡುದು ಆಪದಲ್ಲ ಒಪ್ತಾಯಿಲ್ಲ ಅಂತ. ಹೈದರಾಬಾದ್ ಸಿಟಿಯಲ್ಲೇ ಅವ್ರದ್ದು ಬೆಲ್ಟ್ ಇತ್ತು, ಅವ್ರದ್ದು ಕ್ಯಾಂಪ್ ಅಲ್ಲೇ ಇದ್ದಿತ್ತು ಅಂತ. ಅದರಲ್ಲಿ ಕಡೆಗೆ ಆಲೋಚನೆ ಮಾಡಿದೆ. ಆವಾಗ ಸೀನಿಯರ್ ಜರ್ನಲಿಸ್ಟ್ ಒಬ್ಬ ಈನಾಡು ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ ಮರೆ ನೀವು ಊರು ಬಿಡುದು ಬೇಡ, ನೀನು ಊರು ಬಿಟ್ಟರೆ 2,000 ಜನಕ್ಕೆ ಕೆಲಸ ಹೋಗುತ್ತೆ, ನೀನು ಊರು ಬಿಟ್ಟರೆ ಹಿಂಗತ್ತೆ, ಅದಕ್ಕೆ ಒಂದು ಕೆಲಸ ಮಾಡ್ತೆ ಗದ್ದರ್ ಹತ್ರ ಕರ್ಕೊಂಡತ್ತೆ ಅಂದ್ ಗದ್ದರ್ ಅಂತ ನೋಟೆಡ್ ಸಿಂಗರ್. ಅವ್ರ ಹತ್ರ ಕರ್ಕೊಂಡು ಹೋದ. ಅವ್ರು ಕೂತ್ಕೊಂಡೆಲ್ಲ ಕೇಳ್ರು, ಕೇಳ್ ಏನ್ ಮಾಡಿದ್ರು, ಅವರಿಗೆಲ್ಲ ಕಮ್ಯುನಿಕೇಷನ್ ಕೊಟ್ರು, ಇವ್ರ ಜೊತೆಗೆ ಯಾರು ಹೋಗ್ಬೇಡಿ, ಕೇಳಕ್ ಹೋಗ್ಬೇಡಿ, ನೀವು ಆರಾಮಾಗಿರಿ ಅಂತ. ಆ ಪುಣ್ಯಾತ್ಮ ಇವನ್ನ ಕೊನೆವರೆಗೂ ನಮ್ಮ ಹೋಟ್ಲಿ ಬಂದು ಊಟ ಮಾಡ್ತಿದ್ದ. ನಮ್ಮನ್ನ 92 ನಂತರ ಹೈದರಾಬಾದ್ ಉಳಿಲಿಕ್ಕೆ ಕಾರಣ ಗದ್ದ. ಅದರವಾಯ್ತು ನಾನು ಹೈದರಾಬಾದ್ ಬಿಡ್ಬೇಕಾಗಿತ್ತು ಅಂತ ಪರಿಸ್ಥಿತಿಯಿಂದ ಪಾಲ ಬಂದ.
1: ಈಗ ನಂಗೆ ಇನ್ನೊಂದು ಕೇಮ್ಕಿದೀವಿ ಸರ್, ನಿಮ್ಮ ಹತ್ರ ರಾಘವೇಂದ್ರ ರಾಯರ್ ಹತ್ರ ಎಂತ ಕೇಂದ್ರ. ನೀವು ಹೋಟೆಲ್ ಉದ್ಯಮನ ಬಹಳಷ್ಟು ವರ್ಷಗಳಿಂದ, ಒಟ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದವ್ರು ನೀವು?
2: 1971 ಹೋಟೆಲ್ ಉದ್ಯಮಕ್ಕೆ ಬಂದು.
1: 71 ಅಂದ್ರೆ 55 ವರ್ಷ, 55-60
2: ಪ್ಲಸ್ 2 ಚಿತ್ರದುರ್ಗದಲ್ಲಿ ಸ್ಟೂಡೆಂಟ್ ಕಮ್ ಸಿಗರೇಟ್ ಅಂಗಡಿ ನೋಡ್ಕೊಂಡು 53-54 ವರ್ಷ ಆಯ್ತು.
1: ಒಟ್ಟು 55-56-57 ವರ್ಷ ನೀವು ಈ ಹೋಟೆಲ್ ಉದ್ಯಮದಲ್ಲಿ ದುಡ್ದವರು. ಬಟ್ ತುಂಬಾ ಕಷ್ಟ ಅಲ್ವಾ? ನೀವು ಈಗಷ್ಟೇ ಹೇಳಿದ್ರೆ ಕೆಲಸಗಾರರು ಮತ್ತು ಮಾಲೀಕರು ಇವ್ರ ನಡುವೆ ವಿಶ್ವಾಸವಿದ್ದಾಗ ಆ ಹೋಟೆಲ್ನ ಉದ್ಯಮವನ್ನು ನಾವು ನಡ್ಸ್ಕೊ ಹೋಯ್ಲಕ್ ಯೂನಿಯನ್ ಗೀನಿಯನ್ ಮಾಡ್ಕೊಂಡು ರೂಲ್ಸ್ ಗಿಲ್ಸ್ ಹೇಳ್ಕೊಂಡೆಲ್ಲ ಮಾಡೋಕೆ ಆಪದಲ್ಲ ಅಂತ. ನಿಮ್ಗೆ ಎಷ್ಟು ಕಷ್ಟ ಅನ್ಸಿತ್ತು ಈ ಹೋಟೆಲ್ ಉದ್ಯಮ ನಡೆಸುವಾಗ? ಸವಾಲುಗಳೆಲ್ಲ ಎಂತಲ್ಲ ಇದೆ
2: ಹೋಟೆಲ್ ಉದ್ಯಮ ಅಂದ್ರೆ? 80 ಹೋಟೆಲ್ ಸ್ಟ್ರೈಕ್ ಆದಾಗ, ಈ ಸ್ಟ್ರೈಕ್ ಆಯ್ತು ಒಂದು ಹೋಟೆಲ್ ನನ್ನ 80 ಹೈದರಾಬಾದ್ ಬಸ್ ಸ್ಟ್ಯಾಂಡ್ ಹೋಟೆಲ್ ಸ್ಟ್ರೈಕ್ ಆಯ್ತು. ಯಾರು ಕೇಂದ್ರು ಆವಾಗ ನಮ್ಮ 70 ನಮ್ಮ ಅಪ್ಪಯ್ಯ ಚಿಕ್ಕಪ್ಪಯ್ಯ ನಮ್ಮ ಅಣ್ಣಯ್ಯ ಹೈದರಾಬಾದಿಗೆ ಹೋದ್ ಸಾಧಾರಣ 80 ನಮ್ಮವರು ರಾಜಕೀಯವಾಗಿ ಅಥವಾ ಲೋಕಲ್ ಜನರನ್ನ ಹೆಚ್ಚಿಗೆ ಪರಿಚಯ ಮಾಡಿಕೊಂಡು ಅವ್ರನ್ನ ಸಹಾಯ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇವ್ರು ಇದ್ದಿಲ್ಲ. ನನ್ನ ವ್ಯವಹಾರದ ನ್ಯೂನ್ಯತೆ ಎಲ್ಲ ಹೇಳ್ಕೊಂಡು ಅವರೆಲ್ಲ ನಮ್ಗೆ ಸಪೋರ್ಟ್ ಆಗಿ ನಿಂತು ಕೆಲಸಗಾರರನ್ನ ನೀವು ಸ್ಟ್ರೈಕ್ ಆದಾಗ ಅದನ್ನ ಬ್ರೇಕ್ ಮಾಡೋಕೆ ಅಲ್ಲಿ ಲೋಕಲ್ ಜನ ಸಹಾಯ ಮಾಡಿದ್ರು. ಆದರೆ ಆ ಕಷ್ಟದಿಂದ ಪಾರಾದೆ.
1: ಈಗ ನಂಗೆ ಇದೆಲ್ಲದ್ರ ಮಧ್ಯೆ ಇನ್ನೊಂದು ಕೆಂಬದಿದ್ದಿತ್ತು. ಈ ಹೋಟೆಲ್ ಒಂದು ಶುರು ಮಾಡುವವರು ಇರ್ಬೋದು, ಮಾಲೀಕರಿಗೆ ಹೋಟೆಲ್ ಇದ್ ಎಲ್ಲದೂ ಗೊತ್ತಿರ್ಕ ಅಂತ ಹೇಳಿದ್ರು. ಅಡ್ಗಿ ಮಾಡೋದ್ರಿಂದ ಹಿಡ್ದು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಯಾರಿಲ್ಲ ಅಂದ್ರೆ ಮೇಜ್ ಒರ್ಸೋದನ್ನು ಮಾಡ್ಕಂತ್ರು. ನೀವೆಂತ ಹೇಳ್ತಾರೆ?
2: ನಮ್ಮ ಹಿರಿಯರು, ನಮ್ಮ ಹಿರಿಯರು ಮಾಡದೇನು ಕೇಳ್ರೆ, ಅವರೆಲ್ಲ ತಿಂಡಿ ಮಾಡೋ ಕೆಲಸ ಕಲ್ತ್ಕೊಂಡು, ಕೆಲವರೆಲ್ಲ ಸಪ್ಲೈ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕಲ್ತ್ಕೊಂಡೆ. ಹಿರಿಯರು ನಮ್ಮ ಹಿರಿಯರು, ನಮ್ಮ ಅಪ್ಪ ಇರ್ಬೋದು, ನಮ್ಮ ಇವರೆಲ್ಲ ಇರ್ಬೋದು ನಮ್ಮ ಹಿರಿಯರು. ನಾವೆಲ್ಲ ಬರುವಾಗ ಕೆಲಸ ಕಲ್ತವ್ರು ಬೇಕಾದ ಜನ ಸಿಕ್ತಿದ್ರು. ನಾವೆಲ್ಲ ಡೈರೆಕ್ಟ್ ಪ್ರೊಪರೇಟರ್ ಆದವ್ರು. ನಾವು ಕೃಷಿ ಮಾಡಿದ್ದೆಲ್ಲ ನಮ್ಮ ತಂದೆಯ ಕಾಲದವ್ರು. ಈಗ ಹಯತ್ ಹೋಟ್ಲ್ ಅಂತ ಬೆಂಗಳೂರು ಮಾಡಿ ಸ್ವಾತಿ ಹೋಟ್ಲ್ ಅವರು, ನಮ್ಮ ಅಪ್ಪಯ್ಯ ದ್ವಾರಕ ಹೋಟ್ಲ್ ಮಾಡಿದ್ರು, ಜಗನ್ನಾಥ್ ರಾಯರು, ಆನಂದ್ ರಾಯರು, ಸ್ವಯಂ ಸೋ ಮತ್ತೆ ಜನ ಇದಾರೆ ನಮ್ಮ ಊರಿನವರೆಲ್ಲ. ಇವರೆಲ್ಲ ಏನಂದ್ರೆ ಕೆಲಸ ಮಾಡ್ಕೊಂಡೆ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಟೀ ಅಂಗಡಿ ಇಟ್ಕೊಂಡು ಸ್ವಂತ ಕಾಲ ಮೇಲೆ ಮಾಡಿದ್ರು. ನೆಕ್ಸ್ಟ್ ಅವ್ರ ಮಕ್ಕಳಾಗಿ ನಾವು ಹುಡಿದವರೆಲ್ಲ ನಾವೆಲ್ಲ ಮಾಲೀಕರ ರೂಪದಲ್ಲಿ ಒಳಬಂದ್ವಿ.
1: ನಿಜ,
2: ಮಾಲೀಕರ ರೂಪದಲ್ಲಿ. ಆದರೂ ನನ್ನ ವಯಸ್ಸಿನಲ್ಲಿ ಕೆಲವರೆಲ್ಲ ಕಲ್ತಿದ್ದಾರೆ. ನಾನು ಕೆಲವು ಕೆಲಸ ಕಲ್ತಿದ್ದೇನೆ. ಏ ಉದಾಹರಣೆಗೆ ಈ ಪುಣ್ಯಾತ್ಮ, ಇವನಿಗೆಲ್ಲ ಕೆಲಸ ಗೊತ್ತಿದೆ.
1: ಅವ್ರ ಹೆಸರು ಹೇಳಿ.
2: ಸದಾನಂದ ಉಡುಪು. ಇವ್ರ ಹೆಸರು ಇವರು ಈ ಕುಂದಾಪುರ ಪ್ರಿಯದರ್ಶಿನಿ ಹೋಟೆಲ್ ಮಾಡುವಾಗ ಅವರೇ ಸತ ಕೆಲಸ ಮಾಡ್ತಿದ್ರು. ದೋಸೆ ಅಂದ್ರೆ ಹೈಯೆಸ್ಟ್ ಖಾಲಿ ದೋಸೆ ಮಾಡ್ತಿದ್ದ ಈ ಪುಣ್ಯಾತ್ಮ. ಆದ್ರಿಂದ ಈಗ ನಮ್ಮ ವಯಸ್ಸು ಈ ಆದ್ರೆ ಈ ಕೆಲಸ ಕಲ್ತಂತ ಒಂದು ವ್ಯವಸ್ಥೆ ನನ್ನ ಕಾಲಕ್ಕೆ ಎಂಡ್. ಈಗ ಬೆಂಗಳೂರಿನಲ್ಲಿ ಕೆಲವರೆಲ್ಲ ಇದ್ದಾರೆ ಹೋಟ್ಲ್ ಮಾಲೀಕರ ಮಕ್ಕಳು, ಅವರೆಲ್ಲ ಕೆಲಸ ಕಲ್ತಿದ್ದಾರೆ. ಯಾಕೆಂತಂದ್ರೆ ಒಂದು ಹದ ಅನ್ನೋದು ಇರುತ್ತೆ. ಬೆಂಗಳೂರಿನ ವಿದ್ಯಾರ್ಥಿ ಭವನ ಇದೆ, ಆ ದೋಸೆ ಒಂದೇ ತರ ಇರ್ಬೇಕಾದ್ರೆ ಹದ ಒಂದೇ ತರ ಇರ್ಬೇಕು. ನಮ್ಮ ಹೈದರಾಬಾದ್ ನಲ್ಲಿ ನಮ್ಮ ಅಣ್ಣ ಅಳಿಯ ಒಬ್ಬಿದ್ದಾರೆ, ಅರೇಬೈಲ್ ಅಂತಿದೆ ಇಲ್ಲಿ ತೆಕ್ಕಟ್ಟೆ ಹತ್ರ, ಅಲ್ಲಿ ವೆಂಕಟೇಶ್ ಅಂತ ಇದ್ದ. ಆ ಪುಣ್ಯಾತ್ಮ ಅಪ್ಪನೂ ಕೆಲಸ ಕಲ್ತಿದ್ದಾನೆ, ಮಗನೂ ಕೆಲಸ ಕಲ್ತಿದ್ದಾನೆ. ಮಗ ಮನ್ನಿತ್ಲೇ ವ್ಯವಹಾರಕ್ಕೆ ಬಂದ. ಆದ್ರೆ ಅಪ್ಪ ಹೇಳೋದು ಎಂತಂದ್ರೆ ನಿಂಗೆ ಹೋಟ್ಲ್ ಬೇಗ ಕಂಟ್ರೋಲ್ ಬರ್ಕಾರೆ ಮೊದ್ಲು ಕೆಲಸ ಕಲ್ತು ಬಾ ಅಂತ. 6 ಕಿಚನ್ ಹಾಕೊಂಡು ಎಲ್ಲ ವಡಿ ಗಿಡಿ ಬಿಡುದೆಲ್ಲ ಇಟ್ಕೊಂಡು ಸಾಂಬಾರು ಮಾಡಿದ್ರೆ ಕಲ್ತು ಹೊರಗೆ ಬಂದ.
1: ಟ್ರೈನಿಂಗ್ ತಕೊಂಡೆ
2: ಒಳಗೆ ಬಂದ. ಹಾಗೆ ನನ್ನ ಹೋಟ್ಲಲ್ಲಿ ನಾನು ಎಷ್ಟೇ ಹೋಟ್ಲಿದ್ರು ಅರ್ಧಕ್ಕೆ ಜನ ಕೆಲಸ ಗೊತ್ತಿತ್ತು ಈಗಿನ ಹುಡುಗರಿಗೆ. ಯಾಕೆಂದ್ರೆ ಕಿಚನ್ ಯಾರು ಕಿಚನ್ ಅಲ್ಲಿ 3-4 ಹೊತ್ತು ಕಂಟಿನ್ಯೂ ನಿಲ್ತರು ಅವ್ರು ಕೆಲಸ ಕಲ್ತಿರ್ತಾರೆ. ಯಾರು ಕ್ಯಾಶ್ ಮೇ ಟೇಬಲ್ ಕೂತ್ಕೊಂತಾರೆ ಅವ್ರು ದುಡ್ಡು ಮಾತ್ರ ಎಣಿಸಿರ್ತಾರೆ. ಯಾರು ದುಡ್ಡು ಎಣಿಸಿರ್ತಾರೆ. ಆದ್ರಿಂದ ಈಗಿನ ಆದ್ರೆ ಈ ಕೆಲಸ ಕಲಿಯುವ ಒಂದು ಕಲೆ ಅನ್ನೋದು ನನ್ನ ಕಾಲಕ್ಕೆ ಎಂಡ್. ಮುಂದಿನ ಜನಾಂಗ ಹೇಳಲಾರೆ ಕಾಳಜಿ ಸಮಾಜದ ಆಗೂ ಹೋಗಲ ಕಾಳಜಿ ಇವರಿಗೆ ಧರ್ಮ ಸಂಕಟ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರು ಯಾಕಂದ್ರೆ ಒಂದು ಸಣ್ಣ 24 ಹೋದ್ರು ಪಹಲ್ಗಾಮ್ನಲ್ಲಿ.
1: ಹೌದು, ಪಹಲ್ಗಾಮ್ನಲ್ಲಿ.
2: ಅವಾಗ ರಾತ್ರಿ ಒಂದು ಮೂರು ದಿವಸ ರಾತ್ರಿ ನಿದ್ರೆ ಇಲ್ಲ ನಮ್ಗೆ. ಯಾಕೆ ನಿದ್ರೆ ಇಲ್ಲ ಅಂದ್ರೆ ಅವ್ರು ಯಾರೇ ಸತ್ತಿರ್ಬೋದು, ಆದ್ರೆ ಅನ್ಯಾಯವಾಗಿ ಜೀವ ಹೋಯ್ತು. ಅನ್ಯಾಯ ನಮ್ಮ ಹೊಟ್ಟೆ ಇರ್ತದೆ. ಮೊನ್ನೆ ಕರ್ನೂಲ್ ಹತ್ತು ಒಂದು ಬಸ್ ಆಕ್ಸಿಡೆಂಟ್ 21 ಅದು ಎಷ್ಟು ಧರ್ಮ ಸಂಕಟ ಆಗುತ್ತೆ ಅಂದ್ರೆ, ನಾವು ನಮ್ಗೋಸ್ಕರ ಬದುಕುದಲ್ಲ, ನಾವು ಇನ್ನೊಬ್ರು ಚಂದ ಇದ್ರೆ ಮಾತ್ರ ನಮ್ಮ ಬದುಕು ಸುಂದರ.
1: ಹೌದು ಹೌದು,
2: ಇನ್ನೊಬ್ರು ಚೆನ್ನಾಗಿದ್ರೆ ಮಾತ್ರ ನಮ್ಮ ಬದುಕು ಸುಂದರ. ಅದರಿಂದ ನಾವು ಸಮಾಜದ ಕ್ಷೇಮವನ್ನ ಕೋರ್ಬೇಕು, ನಮ್ ಕ್ಷೇಮ ಒಂದೇ ಅಲ್ಲ.
1: ದೊಡ್ಡ ಮನಸ್ಸು ಸರ್. ಈಗ ನಿಮ್ಮ ತಂದೆ ತಾಯಿಯಿಂದಾನೆ ಬೇರೆ ಜನರ ಆ ಭಾವನೆಗಳಿಗೆ, ಆ ನೋವಿಗೆ, ಆ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಿಮ್ಮಲ್ಲಿ ಬಂದದ್ದು. ನಿಮ್ಮ ಸಮಾಜ ಸೇವೆ ಬಗ್ಗೆ ಒಂಚೂರು ಹೇಳಿ ಕಾಮ.
2: ಸಮಾಜ ಸೇವೆ, ನಮ್ಮ ತಾಯಿ ಇದ್ದಾರೆ, ನಮ್ಮ ತಾಯಿ ಇಲ್ಲೇ ಇದ್ರು ನೇರಂಬಳ್ಳಿ. 1985 ಇಡೀ ನೇರಂಬಳ್ಳಿ ಸುತ್ತಮುತ್ತ ನೇರಾವಳಿ ಬಂತು. ಕೆಲವ್ರ ಮನೆಯೆಲ್ಲ ಬಿದ್ದೋಯ್ತು, ಕೆಲವರಿಗೆ ಏನಾದ್ರೆ ನಮ್ಮಮ್ಮ ಪುಡಿ ಕಾಸು ನಮ್ಮ ಅಪ್ಪ ಕೊಟ್ಟದೋ ಎಂಥದೋ ಜೋಡಿಸಿ ಇಟ್ಕೊಂಡು ಅದನ್ನೆಲ್ಲ ಕೊಟ್ಬಿಟ್ಟು ಇಡೀ ನಮ್ಮ ನೇರಂಬಳಿ ಸುತ್ತಮುತ್ತ ಹೆಚ್ಚಿನವರಿಗೆ ಸಹಾಯ ಮಾಡಿದ್ರು. ಆಮೇಲೆ ನಮ್ಮ ಅಪ್ಪ ಇದು ಮತ್ತೆ ದುಡ್ಡು ಕೊಟ್ರು, ಆ ವಿಷಯ ಬೇರೆ. ಆ ಥರದಲ್ಲಿ ಬಂದಂಥ ಒಂದು ಸಮಾಜ ಸೇವೆ. ಯಾಕೆಂದ್ರೆ ನಮ್ಮ ಅಮ್ಮನಿಗೆ ಹೆಂಗೆ ಬಂತು ಅಂತ ಕೇಳ್ತಾರೆ. ಅವ್ರ ಅಪ್ಪಯ್ಯ ಕೊರೋಡಿ ಸೀನತ್ವರು. ಅವರು ಒಂದು ಕಾಲದಲ್ಲಿ ಕೋಟೇಶ್ವರ, ಕುಂಬಾಚಿ, ತೆಕ್ಕಟ್ಟೆ ಸೇರಿ ಒಂದೇ ಪಂಚಾಯತ್ ಇತ್ತು ಬ್ರಿಟಿಷ್ ಕಾಲದಲ್ಲಿ. ಆ ನಾಮಿನೇಟೆಡ್ ಚೇರ್ಮನ್ ಇನ್ ಕೋಟೇಶ್ವರ ಪಂಚಾಯತ್ ನಮ್ಮ ಅಜ್ಜ, ನಮ್ಮ ಅಪ್ಪಯ್ಯ, ನಮ್ಮ. ನೆಕ್ಸ್ಟ್ ಕಡೆಗೆ ಕೋಟೇಶ್ವರ ದೊಡ್ಡದಾಯ್ತು, ತೆಕ್ಕಟ್ಟೆ ಕುಂಬಾಶಿ ಸೇರಿ ಒಂದಾಯ್ತು. ಆವಾಗ ತೆಕ್ಕಟ್ಟೆ ಪಂಚಾಯತಿಗೆ ನಾಮಿನೇಟೆಡ್ ಚೇರ್ಮನ್ ನಮ್ಮ ಅಜ್ಜ, ಅಪ್ಪಯ್ಯ, ನಮ್ಮ
1: ಕೊರವಡಿ ಶ್ರೀನಿವಾಸ
2: ಹತ್ವಾರ್. ಆಮೇಲೆ ಕುಂಬಾಚಿ ತೆಕ್ಕಟ್ಟೆ ದೊಡ್ಡದಾಯ್ತು. ಆವಾಗ ದೊಡ್ಡದಾದಾಗ ಕುಂಬಾಚಿ ಬೇರೆ ಆಯ್ತು. ಆವಾಗ ನಮ್ಮ ಅಜ್ಜ ಎಲೆಕ್ಟೆಡ್ ಬಾಡಿ ಬಂತು. ಆವಾಗ 35 ನಮ್ಮ ಅಜ್ಜ ಅಧ್ಯಕ್ಷರಾಗಿದ್ರು ಕುಂಬಾಚಿ ಪಂಚಾಯತಲ್ಲಿ. ಇಡೀ ಕರಾವಳಿ ಬೆಲ್ಟಲ್ಲಿ ಫಸ್ಟ್ ಕೋಡಿ ಕಿನಾರೆ ರಸ್ತೆ ಬಂದದ್ದಿದ್ರೆ ನಮ್ಮ ಅಜ್ಜ ಬ್ರಿಟಿಷ್ ಕಾಲದಲ್ಲಿ ತಂದದ್ದು. ಕೊರೋಡಿಯಿಂದ ಸಮುದ್ರಕ್ಕೆ ರೋಡ್ ತಂದಾಕದ್ದು. ಆ ಕಾಲದಲ್ಲಿ ಬೀದಿ ಲೈಟು ಕೊರೋಡಿ ಗ್ರಾಮಕ್ಕೆ ಕುಂಬಾಚಿ ಗ್ರಾಮಕ್ಕೆ ತಂದ ನಮ್ಮ ಅಜ್ಜ. ಈ ಸಮಾಜ ಕಾಳಜಿ ಪಾವಣಿ ಇಲ್ಲದೆ, ಜೋಗಲ್ ಪಾವಣಿ ಇಲ್ಲದೆ ನಮ್ಮ ಅಜ್ಜ ಮಾಡಿದರು. ನಮ್ಮ ಅಪ್ಪ ಏನು ಮಾಡಿದರು, ಆರ್ಥಿಕವಾಗಿ ಅಪ್ಪಯ್ಯನ 18 ಅವ್ರ ತಂದೆ ತೀರಿ ಹೋದ್ರು. ಅವ್ರ ಬಾವಯ್ಯ ಒಬ್ರು ಇದ್ದಿದ್ರು.

0: ಬರ್ತಾನ ಮೇಡಮ್, ಬರ್ತಾನ, ಯಾರ್ದು ದುಡ್ಡಿದೆ, ದುಡ್ಡಿದ್ದವರು ಒಂದಿಷ್ಟು ಜನ ಕೊಟ್ಟಾಗ ಸಮಾಜದಲ್ಲಿ ಕಾರ್ಯ ಶುಭ ಕಾರ್ಯಗಳಾಗಲಿ ಆ ತರದಲ್ಲಿ ಸಮಾಜ ಸೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಅಪ್ಪಯ್ಯ ಮತ್ತು ಶಾಂತಾರಾಮ್ ರಾಯ್ ದುಡಿಮೆಯಲ್ಲಿ ಫಸ್ಟ್ ಕೃಷ್ಣ ಸೇವಾ ಆಸ್ಪತ್ರೆ ಅಂತ ಇತ್ತು, ಪೇಜಾವ ಸ್ವಾಮಿಯವರು ಮಾಡಿದಂತ ಆಸ್ಪತ್ರೆ ಜಯನಗರದ ಕಡೆ ಮಾಡಿದ್ದಾರೆ,
1: ಬೆಂಗಳೂರಿನಲ್ಲಿ
0: ಡಯಾಲಿಸಿಸ್ ಮಿಷನ್ ಫಸ್ಟ್ ಹಾಕಿದ್ದೆ ನಮ್ಮ ಅಪ್ಪಯ್ಯ ಮತ್ತು ಶಾಂತಾರಾಮ್ ರಾಯ್ ಜಾಯಿಂಟ್ ಆಗಿ ಡಯಾಲಿಸಿಸ್ ಬಹಳ ಕಮ್ಮಿ ರೇಟಲ್ಲಿ ಕಿಡ್ನಿ ಕ್ಲೀನ್ ಮಾಡುವಂತ ಮಿಷನ್ ಹಾಕಿ ಆ ಕಾಲದಲ್ಲಿ ಅದಕ್ಕೊಂದು ದಾರಿ ಮಾಡಿಕೊಟ್ರು. ಮತ್ತೆ ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಅಪ್ಪಯ್ಯ ಓದ್ಲಿಕ್ಕೆಲ್ಲ ದುಡ್ಡು ಕೊಟ್ಟರು ಎಲ್ಲ. ಈಗ ಆವಾಗ ಪುಸ್ತಕ ತಗೊಳ್ಳೋದೆ ಒಂದು ಕಷ್ಟ ಇತ್ತಲ್ಲ ಅಂತ ಕಾಲದಲ್ಲಿ, ಕ್ರಮೇಣ ಅಪ್ಪಯ್ಯ ಅಥವಾ ಅಜ್ಜಯ್ಯನ ದುಡ್ಡಿ ಅಮ್ಮನ ಬುದ್ಧಿ ನಂಗೆ ಬಂತು. ನಾನು ಸುಮಾರು 4,000 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವರ್ಷದ ಫೀಸ್ ಕಟ್ಟಿದ್ದೇನೆ ಕೊರೋನಾದವರಿಗೂ. ಕೊರೋನಾದ ಜಾತಿ ಭೇದ ಇಲ್ಲ, ಅದೇ ಎಲ್ಲ ಜಾತಿಯರಿದ್ದಾರೆ. 4,000 ಮಕ್ಕಳು ಯಾಕೆಂತ ಹೇಳಿದ್ರೆ ವರ್ಷಕ್ಕೆ 100 ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೆ. ಅದರಲ್ಲಿ ನಮ್ಮ ಹೋಟ್ಲ ಕೆಲಸಗಾರ ಮಕ್ಕಳಿರ್ಬೋದು ಅಥವಾ ಬೇರೆ ಕಡೆ ಮಕ್ಕಳಿರ್ಬೋದು. ಯಾಕೆ ಮಾಡಿದೆ ಅಂದರೆ ಆವಾಗ ಅಷ್ಟು ಬಡತನ ಇತ್ತು, ಯಾಕೆಂದರೆ ನಾನು ಕೋಟೇಶ್ವರ ಸ್ಕೂಲಲ್ಲಿ ನಾನು ಕಣ್ಣಾರ ಬಡತನ ಕಂಡು, ನನ್ನ ಕ್ಲಾಸಲ್ಲಿ 70 ಮಕ್ಕಳಿದ್ದು, ನಾನೊಬ್ಬ ಸೇರಿ 70 ಮಕ್ಕಳನ್ನು, ಆ ಮಕ್ಕಳು ಎಲ್ಲರಿಗೂ ಆವಾಗ 3 ಪೈಸೆ 2 ಪೈಸೆ ಐಸ್ ಕ್ಯಾಂಡಿ ತಿನ್ನೋಕೆ ದುಡ್ಡಿದ್ದಿಲ್ಲ ಅಂಥ ಪರಿಸ್ಥಿತಿ ಕಂಡವನು ನಾನು. ನಾನು ಎಷ್ಟೋ ಜನರಿಗೆ ಐಸ್ ಕ್ಯಾಂಡಿ ಕೊಡ್ತಿದ್ದೆ, ಮಸಾಲೆ ದೋಸೆ ಕೊಡ್ತಿದ್ದೆ. ನಾನು ಆಟ ಆಡುವಾಗ ಕ್ರಿಕೆಟ್ ಬಾಲ್ ತರೋಕ್ಕೆ ಯಾರ್ದು ದುಡ್ಡಿಲ್ಲ, ನಾನೇ ಕ್ರಿಕೆಟ್ ಬಾಲ್ ತಂದು ಇದೇ ಗಾಂಧಿ ಮೈದಾನದಲ್ಲಿ ಆಡೋ ದಿವಸ ಇತ್ತು, ಇದೇ ಗಾಂಧಿ ಮೈದಾನದಲ್ಲಿ ಆಡೋ ದಿವಸ ನೆನಪಿನ ಅಂಗಳದಲ್ಲಿ ಆಡಿದ್ರು. ಈ ಪ್ರಕಾಶಿಸುವಂಥದ್ದು ನಿನ್ನೆ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು, ಉಲ್ಲೇಖ ಮಾಡಿದ್ರಲ್ಲ, ಸ್ಪೋರ್ಟಿವ್, ಬಹಳ ಸ್ಪೋರ್ಟಿವ್ ಅವರು. ಯಾಕೆಂದ್ರೆ ಅವ್ರು ನಾವೇ ನಾನು ಒಂದು ಕ್ಯಾಚ್ ಇರದೆ ಒಳ್ಳೆ ಡೈವ್ ಹೊಡೆದಿತ್ತು, ಅದು ಶಾಬಾಸ್ ಬೆಂತ ಹೊಡೆದು ಪುಣ್ಯಾತ್ಮ.
1: ಅಲ್ಲ ನಂಗೆ ಇದನ್ನೇ ಕೇಳ್ದಿದ್ದೀತ, ನೀವು ಊರಲ್ಲಿ ಹಳಿ ಹುಲಿಗಳೇ ಕ್ರಿಕೆಟ್ ಆಡ್ತಾ ಇದ್ರು ಅಂತೇಳಿ ಹೇಳಿ ಚಿತ್ರದುರ್ಗಕ್ಕೆ ಹೊರಟವರು, ಕಡೆಗೆ ನೀವು ಬಳ್ಳಾರಿಗೂ ಬಂದ್ರೆ,
0: ಚಿಕ್ಕಬಳ್ಳಾಪುರ
1: ಅದಕ್ಕೂ ಬಂದ್ರೆ, ಅಲ್ಲಿಗೂ ಬಂದ್ರೆ, ಈ ಮಧ್ಯದಲ್ಲಿ ನಿಮ್ಮ ಕ್ರಿಕೆಟ್ ಆಟ ಎಂತಾಯ್ತು, ಬಿಸ್ನೆಸ್ ಅಲ್ಲಿ ನೀವು ನಿಮ್ಮನ್ನೇ ತೊಡಗಿಸಿಕೊಂಡು
0: ಸಂಸ್ಥೆ ಇದ್ದಿತ್ತು ಇವರು ಕೆಲವರೆಲ್ಲ ಸುಬ್ಬಣ್ಣ ಕಾಲದವರಿಗೂ. ನಮ್ದು ಚೇತನಾ ಸಂಸ್ಥೆ ಪ್ರಥಮವಾಗಿ ಸ್ಟಾರ್ಟ್ ಆದ್ದು ಕ್ರೀಡಾ ಉದ್ದೇಶ ಸ್ಟಾರ್ಟ್ ಆಯ್ತು, ಆಮೇಲೆ ಕ್ರೀಡೆ ಕಲೆ ಸಮಾಜ ಸೇವೆ ದಷ್ಟು 3 ಗೋಲ್ ಇಟ್ಕೊಂಡು ಸಂಸ್ಥೆ ಮುಂದುವರಿತಾ ಹೋಯ್ತು. ಆವಾಗ ನಾವು ಈ ಸಂಸ್ಥೆ ಮುಖಾಂತರ ಎಲ್ಲ ಸ್ಪೋರ್ಟ್ಸಿಗೆಲ್ಲ ಬರುವ ಹುಡುಗರಿಗೆಲ್ಲ ಎಲ್ಲ ಆಗಾಗ್ಗೆ ಟೂರ್ನಮೆಂಟ್ ಎಲ್ಲ ಮಾಡಿಬಿಟ್ಟು ನಾವೆಲ್ಲ ದುಡ್ಡು ಕಳಿಸ್ತಾ ಇತ್ತು ಟೂರ್ನಮೆಂಟ್.
1: ನೀವು ಕ್ರಿಕೆಟ್ ಆಡ್ತಾ ಇರಲಿಲ್ಲ ಆಗ?
0: ನಾನು ಸಟ್ ಈಗ ವಯಸ್ಸಾದ ಮೇಲೆ ಶಟ್ಲಿಗೆ ಹೊರಟೆ.
1: ಶಟಲ್
0: ಯಾಕೆ ಕಾಲೆಲ್ಲ ಇವ್ರದ್ದೇ ಕಾಲು ಮುರಿದತ್ತು, ಇನ್ನು ನಮ್ಮ ಕಾಲು ಮುರಿದ ಅಂತ ಅದರಿಂದ ಕ್ರಿಕೆಟ್ ಬಿಟ್ಟೆ. ಚಿಕ್ಕಬಳ್ಳಾಪುರ ನಂತರ ಹೈದರಾಬಾದ್ ಹೋದ್ಮೇಲೆ ಕ್ರಿಕೆಟ್ ಬಿಟ್ಟೆ, ಆಮೇಲೆ ಶಟ್ಲಿಗೆ ಹೋದೆ ನಾನು, ಶಟಲ್ ಬ್ಯಾಡ್ಮಿಂಟನ್ ಆರೋಗ್ಯ ದೃಷ್ಟಿಯಿಂದ ಶಟಲ್ ಬ್ಯಾಡ್ಮಿಂಟನ್ಗೆ ಹೋದೆ. ಈ ತರ ಹೋಗಿ ಸಮಾಜ ಸೇವೆಗೆ ನಾನು ಬರೆದಿರಲಿಲ್ಲ ಮೇಡಮ್, ಊರೇ ಸಾಕ್ಷಿ. ಯಾಕೆಂತಂದ್ರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾದ್ರೆ ನಾನು ದಾಖಲೆ ಸಮೇತ ಕೊಡಬೇಕಂತ ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ, ನನ್ನ ಪರಿಚಯ ಇದ್ದವ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ ನನ್ನ ಸ್ಟೋರಿಯನ್ನು. ನಾನು ಮತ್ತೆ ಅದಕ್ಕೆ ಯಾಕೆಂದ್ರೆ ಯಾರ್ಯಾರು ಸಹಾಯ ಮಾಡಿದ್ರೆ ಮೇಡಮ್ ಒಂದು ಹೇಳ್ತೇನೆ, ಕೊಟ್ಟವರಿಗೆ ಮುಜುಗರ ಆಗಬಾರ್ದು, ನಾವು ಹೇಳ್ಕೊಂಡು ಅವ್ರಿಗೆ ಮುಜುಗರ ಮಾಡಬಾರ್ದು. ಯಾಕೆಂದ್ರೆ ಯಾವುದೋ ಕಾರಣಕ್ಕೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಸ್ವಾಭಿಮಾನದವರು, ಕಷ್ಟ ಕಾರ್ಪಣ್ಯದಲ್ಲಿ ಮಾತ್ರ ಕೇಳ್ತಾರೆ. ನಾವು ಕೊಟ್ಟವರು ಅವನಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಅವ್ರಿಗೆ ಮರ್ಯಾದೆ, ಅವರಿಗೂ ಮರ್ಯಾದೆ ಇರಬೇಕು, ನಾವು ಕೊಟ್ಟವರು ಬಾಯಿ ಮುಚ್ಕೊಂಡಿರು ಮರ್ಯಾದೆ ಇದ್ರೆ ಅದೇ ಶೋಭೆ,
1: ತುಂಬಾ ದೊಡ್ಡ ಮನಸ್ಸು ಸರ್. ಈಗ ನೀವು ಕುಂದಾಪುರ ಕನ್ನಡ ಪ್ರೀತಿ, ನಿಮ್ಮ ಕುಂದಾಪುರ ಕನ್ನಡ ಪ್ರೀತಿ, ನಮ್ಮ ರಾಘವೇಂದ್ರ ರಾಯರ ಕುಂದಾಪುರ ಕನ್ನಡ ಪ್ರೀತಿ, ಹೊತ್ತೂರು 100 ನೀರು ಕುಡ್ದವ್ರು ನೀವು, ಆದ್ರೂ ಕುಂದಾಪುರ ಕನ್ನಡನ ಬಿಡ್ಲ. ನೀವು ಹಾಯ್ ಬಪ್ರಿಯಲ್ಲ ಅಂತ ಒಂದು ನೆನಪಿಡಬೇಕಾದಂತ ಕಾರ್ಯಕ್ರಮ ಮಾಡ್ರಿ,
0: 2 ವರ್ಷ ಮಾಡಿದ್ದೆ,
1: ಅದೊಂಚೂರು ಹೇಳಿ ಕಮ್ಮ.
0: ಹಾಯ್ ಬಪ್ರಿಯಲ್ಲಿ ಮಾಡುದ ಉದ್ದೇಶ ಬೆಂಗಳೂರಿನಲ್ಲಿ ನಮ್ ಕುಂದಾಪುರದವರೆಲ್ಲ ಅಲ್ಲೇ ನೆಲೆಸಿದ್ದಾರೆ. ಈಗ ಕೋಟೇಶ್ವರ ಅನ್ನೋ ಮಾಗಣಿ ಅನ್ನೋದು ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ನಮ್ಮೂರಿನವ್ರದ್ದು ಕೋಟೇಶ್ವರ ಮಾಗಣಿ ಅವ್ರದ್ದು 2,000 ಮನೆ ಬೆಂಗಳೂರು ಪೇಟೆಗಿತ್ತು. ಒಬ್ರಿಗೊಬ್ರಿಗೆ ಸಂಚಾರದಿಂದನೂ ಎಂಥದ್ದು ಒಬ್ರಿಗೆ

0: ಒಬ್ರು ಭೇಟಿಯಾಗುವುದಿಲ್ಲ. ಅದಕ್ಕೆ ಜನರಿಗೆಲ್ಲ ಒಂದು ಅನ್ಯೋನ್ಯತೆ ಬೆಳೀಲಿ, ಹೊಸ ಜನಾಂಗಕ್ಕೆ ಒಂದು ಪರಿಚಯ ಆಗಲಿ. ಯಾಕೆಂದ್ರೆ ನಾವೆಲ್ಲ ಊರಿಗೆ ಬೆಳೆದ್ರಿಂದ ನ್ಯಾರಂಬಳಿ ರಾಘವ ಯಾರು, ಸದಾನಂದ ಉಡುಪಿ ಯಾರು, ನಾಗರಾಜ ಅಬ್ಬಾರ ಯಾರು ಅಂತ ಆಗಿನ ಕಾಲದವರಿಗೆಲ್ಲ ಗೊತ್ತಿತ್ತು. ನೆಕ್ಸ್ಟ್ ಜನರೇಷನ್ ಅವ್ರ ಮಕ್ಕಳಿಗೆ ಸದಾನಂದ ಉಡುಪಿ ಮಕ್ಕಳಿಗೆ ನಾನು ಯಾರು ಅಂತ ಗೊತ್ತಿತ್ತ, ಅಥವಾ ಅವ್ರಿಗೆ ನನ್ನ ಮಕ್ಕಳಿಗೆ ಸದಾನಂದ ಉಡುಪಿ ಅಥವಾ ನಾಗರಾಜ ಅಂತ ಹಿಂಗೆ ಗೊತ್ತಿಲ್ಲಲ್ಲ. ಆ ಪರಿಚಯ ಆಗಲಿ ಅಂತೇಳಿ ವಾಯುಬಪ್ಪರೇ 2005 2006 ಎರಡು ವರ್ಷ ನಾ ಮಾಡಿದೆ. ಬಹಳ ಅದ್ದೂರಿಯಾಗಿ ನಡೀತು ನಮ್ಮೂರಿಂದ ಕಾರ್ಯಕ್ರಮ, ಬಹಳ ಚೆನ್ನಾಗಿ ನಡೀತು.
1: ಎಲ್ಲರೂ ಈಗಲೂ ಹೇಳ್ತಾರೆ ಅದನ್ನ,
0: ಹೇಳ್ತಾರೆ. ಅದು ಮಾಡೋದು ಕಷ್ಟ ನಮ್ಗೆ ಅವಾಗ ಸ್ವಲ್ಪ, ಅವಾಗ ಈಗ ಎಷ್ಟು 72, ಅವಾಗ 72 ಅದು 55 54 ವರ್ಷ, ಅವತ್ತ ಸ್ವಲ್ಪ ಒಮ್ಮತ್ತಿತ್ತು
1: ಅಷ್ಟು ಲೈಕ್ ಆಯ್ತು.
0: ರಕ್ತ ಬಲ ಎಲ್ಲ ಮಲ್ಕೊಂಡಿತ್ತು,
1: ಆಯ್ತು
0: ದಪ್ಪ ಆಯ್ತು ರಕ್ತ.
1: ಈಗ ನೀವು ಆಗಳಿಕ್ ಕಂಡ ನಮ್ಮ ಕುಂದಾಪುರ, ಈಗ ಕಾಂತಿಪ್ಪ ನಮ್ಮ ಕುಂದಾಪುರ ಹೆಂಗಿತ್ತು ಹೇಳಿಕಮ್ಮ?
0: ನಡೇ ಒಂದೇ, ಆಗಿನ ಕುಂದಾಪುರ ಸುಂದರ
1: ಸುಂದರ, ಈಗಿನ ಕುಂದಾಪುರ
0: ಕಮರ್ಷಿಯಲ್
1: ಕಮರ್ಷಿಯಲ್. ನಮ್ಮ ರಾಘವೇಂದ್ರ ರಾಯರು ತುಂಬಾ ಸರಳವಾಗಿ ಹೇಳ್ಬಿಟ್ರು, ಆಗಿನ ಕುಂದಾಪುರ ಸುಂದರ, ಈಗಿನ ಕುಂದಾಪುರ ಕಮರ್ಷಿಯಲ್ ಅಂತ ಹೇಳಿ. ಆಯ್ಲಿ ಸರ್, ನಮ್ಗೆ ಭಾರಿ ಖುಷಿ ಆದ್ಯಂತ ಕೇಂದ್ರೆ ನಿಮ್ಗೆ 72 ಹರೆಯ, ಆದ್ರೆ ನಿಮ್ಮ ಲವಲವಿಕೆ, ಕ್ರಿಯಾಶೀಲತೆ, ಉತ್ಸಾಹ, ಮಾತಾಡೋ ರೀತಿ.
0: ಆದ್ರೆ ಒಂದು ಮೇಡಮ್, ಇದ್ರ ಮುಖಾಂತರ ಒಂದು ಸಂದೇಶ ಕೊಡಕ್ಕಂತ
1: ಹೇಳಿ ಹೇಳಿ.
0: ಏನಂತ ಹೇಳಿದ್ರೆ, ನಾವು ಸಮಾಜದ ಋಣದಲ್ಲಿ ಬಂದವರು, ಸಮಾಜದ ಋಣ ನಮ್ಗಿದೆ. ಶಿವರಾಮ್ ಕಾರಂತ ಹೇಳಿದ್ರು ಒಂದ್ ಮಾತು, ಒಬ್ಬ ಹುಟ್ಟಿದ ಅಂದ್ರೆ ಕೂಡ ಹುಟ್ಟ ಸತ್ತ ಅನ್ನೋದಕ್ಕಿಂತ ಬದುಕಿ ಹುಟ್ಟಿದ ನಂತರ ಅವರು ಎಷ್ಟು ವರ್ಷ ಬದುಕಿದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬದುಕಿದ್ದಾಗ ಸಮಾಜದ ಋಣ ಯಾವ ರೀತಿಯಲ್ಲಿ ತೀರಿಸಿದ ಅಂತ, ಬರೇ ಹಣಕಾಸಿನ ರೀತಿಯನ್ನು ಅಂತಲ್ಲ. ಒಬ್ರು ಸತ್ತಾಗ ಹೆಣ ಹೊರದು ಒಂದು
1: ಋಣ
0: ತೀರಿಸೋದು ಋಣ. ಎರಡನೇದಾಗಿ ಯಾರು ಆಕ್ಸಿಡೆಂಟ್ ಸತ್ತಾಗ ಆತ್ಮಹತ್ಯೆ ಸೇರಿಸೋದು ಒಂದು ಋಣ. ಋಣ ಅನ್ನೋದು ನಾವು ಸಮಾಜದ ಹುಟ್ಟದಕ್ಕೆ, ಸಮಾಜ ಹುಟ್ಟದಕ್ಕೆ ಋಣ ಯಾವ ತರ ತೀರ್ಸ್ಬೇಕಂದ್ರೆ ಆ ತರದಲ್ಲೂ ತೀರ್ಸ್ಬೋದು. ದುಡ್ಡು ಒಂದೇ ಅಲ್ಲ, ಅಥವಾ ಇನ್ನೊಬ್ಬರ ಮನೆ ಬೆಂಕಿ ಬಿತ್ತು ಅದನ್ನ ಆರ್ಸಿ ನೀರ್ ಹಾಕಿ ಆರ್ಸುಕೋದ್ರು ಅದೊಂದು ಋಣ, ಸಮಾಜದ ಋಣ. ಈ ತರದಲ್ಲಿ ನಾವು ಯಾವ ರೀತಿಯಲ್ಲಾದ್ರೂ ಸಮಾಜಕ್ಕೆ ಬೇಕಾದವರು ಬದುಕಬೇಕು ಅಂತ ಇರುತ್ತೆ ಹೊರತು ಬರೇ ದುಡ್ಡಿನ ಒಂದು ವಿಷಯದಲ್ಲ. ಕೆಲ ಈಗ ಏನಾಗ್ತದೆ, ದುಡ್ಡಿದ್ದವ್ರು ಜನ ಕೊಟ್ಟು ಕೆಲಸ ಮಾಡ್ತಾರೆ, ಆ ಋಣ ತೀರ್ತಾರೆ. ಈ ತರದಲ್ಲಿ ಆಗ್ತಾ ಇದೆ. ನಾನು ಹೇಳೋದೇನಂದ್ರೆ, ಈಗಿನ ಸಾಫ್ಟ್ವೇರ್ ಮಕ್ಕಳೆಲ್ಲ ಬರೇ ಮೊಬೈಲ್ ಮುಖಾಂತರ ಕೂತ್ಕೊಂಡಿರ್ತಾರೆ ಒಂದು ಗಂಟೆ ಹೊತ್ತಿಗಾದ ಸಮಾಜ. ಯಾಕೆಂತ ಹೇಳಿದ್ರೆ, ನಾವು ಸಮಾಜ ಇಲ್ಲದೆ ಬದುಕಕ್ಕಾಗಲ್ಲ. ಈಗಿನ ಮಕ್ಕಳು ಮಾತಾಡ್ತಿರೋ ಸಮಾಜ ಕಟ್ಕೊಂಡು ಎಂತ ಆಯ್ಕೆ ಅಪಾಯ ಅಂತ
1: ಕರೆಕ್ಟಾಗಿ ಹೇಳಿದ್ರೆ.
0: ಆದ್ರೆ ಸಮಾಜ ಇಲ್ಲದೆ ನಿಮಗೆ ಕೆಲಸ ಸಿಗುತ್ತಾ? ಸಮಾಜ ಇಲ್ಲದೆ ನಿಮಗೆ ಏನಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ ಬಾಡಿಗೆ ಬರುತ್ತಾ? ಸಮಾಜ ಇಲ್ಲದೆ ನೀವೆಲ್ಲಾದ್ರೂ ಸಮಾಜ ಇಲ್ಲದೆ ಒಂದೂರಿನ ಒಂದೂರಿಗೆ ಹೋಗಕ್ಕಾಗತ್ತಾ? ಅಥವಾ ಸಮಾಜ ಇಲ್ಲದೆ ನೀವೇನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಜನ ಬರ್ತಾರೆ? ಜನರಲ್ಲೂ ಸಮಾಜ ಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಬೇಕು, ಎಲ್ಲದೂ ಒಟ್ಟಿಗೆ ಬಂದಾಗ ಮಾತ್ರ ಸಮಾಜ
1: ನಿಜ. ಸಮಾಜ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಯಕ್ಷಗಾನ ಪ್ರೇಮ, ಯಕ್ಷಗಾನ ಆಟ ನಿಮ್ಗೆ ತುಂಬಾ ಇಷ್ಟ ಅಂತ ಕೇಳಿದೆ ನಾನು. ಅದರೊಟ್ಟಿಗೆ ನಮ್ಮ ಕಾಲೇಜಿನ ನಿಮ್ಮ ತಂದೆಯವರ ಹೆಸರನ್ನು ಇಟ್ಟಿರುವ ಮ್ಯೂಸಿಯಂ, ಬಡಗುತಿಟ್ಟಿನ ಯಕ್ಷಗಾನ ಮ್ಯೂಸಿಯಂ, ನೇರಂಬಳ್ಳಿ ನಾರಾಯಣ ರಾಯ್
0: ತಂದೆಯ ಹೆಸರಲ್ಲಿ ಯಾವ್ದಾದ್ರು ಒಂದು, ಯಾಕಂದ್ರೆ ನಮ್ಮ ಅಪ್ಪಯ್ಯ ದಾನ ಕೊಟ್ಟದ್ದು ಎಲ್ಲೂ ಬರೀಲಿಲ್ಲ. ಅದೊಂದು ಬಹಳ ಬೇಜಾರಿತ್ತು. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಈಗ, ಯಾಕಂದ್ರೆ ಆ ಕಾಲದಲ್ಲಿ 10,000 ಕೊಟ್ಟರೆ ಇವತ್ತು 10 ಲಕ್ಷ ಕೊಟ್ಟಂಗೆ ಅಥವಾ 1 ಕೋಟಿ ಕೊಟ್ಟಂಗೆ. ಆದರೆ ನಮ್ಮ ಅಪ್ಪ ಎಲ್ಲೂ ಬರ್ತಿಲ್ಲ. ನನಗೆ ಒಂಥರ ಮನಸ್ಸಲ್ಲಿ ಬೇಜಾರಿತ್ತು. ಎಲ್ಲರೂ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಒಂದು ಬರ್ತಬೇಕು. ಯಾಕಂದರೆ 1978 ಇಲ್ಲಿ ಕೊಯಕುಟಿ ಹಾಲು ಈಗ ಇದೆಯಲ್ಲ, ಆ ಹಾಲಿಗೆ ನಮ್ಮ ಅಪ್ಪನಿಗೆ ಆಫರ್ ಬಂದು, ನಿಮ್ಮ ಅಮ್ಮನ ಹೆಸರ ನಮ್ಮ ಅಪ್ಪ ಅಜ್ಜಿ 73 ತೀರಿವರು, 73 74 77 78 ಕಾಲೇಜಿನ ಅಡ್ಮಿನಿಸ್ಟ್ರೇಷನ್ ಪ್ರಿನ್ಸಿಪಾಲ್ರೆ ಯಾರು ಬಂದು ಅಪ್ಪ ಹಿಂಗೆ ಕೇಳಿರೋದು, ನಾಯಂಡ್ರೆ ಒಂದು 10,000 ಕೊಡಿ ನಿಮ್ಮ ಅಮ್ಮನ ಹೆಸರು ಹಾಕ್ತೀವಿ ಅಂತ. ಅಪ್ಪ ಇದ್ರೆ ಸಾಯಂಕಾಲ ಹೇಳಿ ಆಲೋಚನೆ ಮಾಡ್ತಿ ಹೇಳ್ತಿ ಅಂದ್ರಂತ ಹೇಳಿದ್ರೊಳಗೆ ಸಾಯಂಕಾಲದೊಳಗೆ ಆ ಕೊಯ ಕುಟಿಯವ್ರು ಬುಕ್ ಮಾಡ್ಕೊಂಬಿಟ್ರು. ನಾನು ಅನ್ಕೊಂಡಿದ್ದು ಹೆಂಗೆಂದ್ರೆ 47 ನಂತರ ಆವಾಗ ಬರ್ತಿದ್ರೆ ನಮ್ಮ ಅಜ್ಜಿದು ಅಜ್ಜಿಗೆ ನಾನು ಋಣ ಇದೆ. ಯಾಕಂತ ಹೇಳಿದ್ರೆ ನನಗೆ ಕಿವಿ ಕೇಳ್ತಿದ್ದಿದ್ದಾಗ ನಮ್ಮ ಅಜ್ಜಿ ಏನು ಮಾಡ್ತಿದ್ರು, ನಾನು 1ನೇ ಕ್ಲಾಸಿಗೆ ಸೇರಿಸುವಾಗ ಎಳ್ಕೊಂಡು ಹೋಗ್ತಿದ್ರು ಕೋಣಿಶಾರಿಗೆ ಗದ್ದಿ ಪೂರಾ ಮೊನ್ನೆ
1: ಎಳ್ಕೊಂಡಪ್ಪ.
0: ನಂಗೆ ಕಿವಿ ಕೇಳ್ತಿಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ
1: ಕಿವಿ ಕೇಳ್ತಿರ್ಲಿಲ್ಲ.
0: ಎರಡು ಕಿವಿ ನಂದು ಎಂತ ಇಲ್ಲ, ಎರಡು ಮಿಷನ್ ತೆಗೆದ್ರೆ ನಾನು 0 ಇವತ್ತು 0.
1: ಅಂದ್ರೆ ಶಾಣಕಿಪ್ಪತ್ತಿಗೆ ನಿಮ್ಗೆ ಕಿಮ್ಮಿಕೆ ಅಂತ ಇರಲಿಲ್ಲ,
0: ಬರ್ತ್ ಬಂದ್ಬಿಟ್ಟಿದೆ. ನಂಗೆ ಶಾಲೆ ಹೋಗಿ ಇಂಟ್ರೆಸ್ಟ್ ಇದ್ದಿಲ್ಲ. ಅಜ್ಜಿ ಪಾಪ, ನಾನು ಅಜ್ಜಿ ಋಣ ಈ ಜನ್ಮದಲ್ಲಿ ತೀರಿಸಕ್ ಆಗಲ್ಲ, ಯಾಕೆಂದ್ರೆ ಅಜ್ಜಿ ನನ್ನ ವಿದ್ಯಾಭ್ಯಾಸ ಎಳ್ಕೊಂಡೋಗಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಕೂಡಿಸಿ ಬೆಳೆದಿದ್ರೆ ಅಜ್ಜಿನೇ. ಪಾಪ ನಾನು ಜಾನಿ ಬಪ್ಪಲು ಅಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ದಂತ ನಮ್ಮ ಅಜ್ಜಿ. ಈಗ ಹಿಂದಿನವರಿಗೆ ಮಕ್ಕಳು ವಿದ್ಯಾಭ್ಯಾಸ ಆಯ್ಕೊಂತ ಕಾಳಜಿ ಹಂಗಿರತ್ತೆ
1: ತುಂಬಾ
0: ನಮ್ಮ ಅಜ್ಜಿ.
1: ನಿಜ,
0: ಈಗಿನ ತರ ಎಲ್ಲ ಇದೆಲ್ಲ ಇಲ್ಲ, ಈ ತರ ಲಕ್ಸುರಿ ಲೈಫ್ ಎಲ್ಲ ಇಲ್ಲ.
1: ಸೊ ಹಾಗಾಗಿ ಬಡಗುತಿಟ್ಟು ಯಕ್ಷಗಾನ ಮ್ಯೂಸಿಯಂಗೆ ನೀವು ನೇರಂಬಳ್ಳಿ ನಾರಾಯಣ ರಾಯರು
0: ಅನ್ನುವ ಶಬ್ದಕ್ಕೆ ನಾನು ಬಾಲ್ಯದಲ್ಲಿ ನನ್ನ ಕಿವಿ ಸರಿಯಲಿಲ್ಲ, ನಾ ಯಕ್ಷಗಾನಕ್ಕೆ ಓದ್ತಿದ್ದೆ ಹೊರತು ಆ ವೇಷ ಕಂಡು ಬರ್ತಿದ್ದೆ ಹೊರತು ಡೈಲಾಗ್ ಎಲ್ಲ ನನ್ನ ಕಿವಿ ಕೇಳ್ತಿದ್ದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆದರೂ ಒಂದ್ಸಲ ಏನಾಯ್ತು, ಈಗಿನ ಮೈಕ್ ಸಿಸ್ಟಮ್ ಆವಾಗಿದ್ದಿಲ್ಲ, ಹೊರಗೊರ ಒಂದು ಮೈಕ್ ಸಿಸ್ಟಮ್ ಇದ್ದಿತ್ತು. ಆದ್ರೆ ಕೋಟೇಸ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಆಗಿತ್ತು. ಆವತ್ತೇನೋ ಮೈಕ್ ಸರಿ ಇತ್ತು, ಡೈಲಾಗ್ ಸರಿ ಇದ್ದಿತ್ತು, ಆವಾಗ ಈ ತರ ಮಿಷನ್ನು ಇದ್ದಿಲ್ಲ. ಆದ್ರೆ ನನ್ನ ಕಿವಿಗೆ ಹೊಡಿತಾ ಇತ್ತು. ಆ ಧರ್ಮಸ್ಥಳ ಮಹಾತ್ಮೆಯನ್ನ ಬಹಳ ಚೆನ್ನಾಗಿ ಕೇಳಿದ್ದೆ, ಬಹಳ ಖುಷಿಯೂ ಆಗಿತ್ತು. ಅದ ನಂತರ ಯಾವುದೂ ಧರ್ಮ ಇಲ್ಲ. ಆದ್ರೆ ಇತ್ತೀಚೆಗೆ ಸುಮಾರು ಒಂದು 15 ವರ್ಷಗಳಿಗೆ 15-20 ವರ್ಷಗಳಿಗೆ ಒಂದೊಮ್ಮೆ ನಾನು ಹೈದರಾಬಾದಿಂದ ವಿಜಯವಾಡ ವೇಲೂರು ನನ್ನ ಹೋಟ್ಲ್ ಲೆಕ್ಕಾಚಾರಕ್ಕೆ ಒಂದು ತಿಂಗಳು ಅಂತ ಇದ್ದೆ. ಆವಾಗ ನಮ್ಮ ಜೊತೆಗೆ ಭಾಸ್ಕರ್ ಚಿತ್ರ ಅಂತ ಮಲ್ಯಾಡಿ ಪಟೇಲ್ರ ಮಗ ಬಿದ್ದಿದ್ದ, ಅವನ ಹತ್ರ ನಾನು ಹೀಗೆ ಮಾತಾಡ್ತಾ, ನನ್ನ ತಮ್ಮ ನಮ್ಮ ಶ್ರೀನಿವಾಸ ಅಂತ ಗ್ಯಾಸ್ ಏಜೆನ್ಸಿ ಬೆಂಗಳೂರು ಲೀಡಿಂಗ್ ಪರ್ಸನ್ ಇನ್ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಅವನೀಗ ಗ್ಯಾಸ್ ಏಜೆನ್ಸಿ, ಅವನ ಜೊತೆಗಿದ್ದ. ಈಗ ಹೋಗ್ತಾ ಮಾತಾಡ್ತಾ ಭಾಸ್ಕರ್ ಚಿತ್ರ ರಾಮಾಯಣ ಬಗ್ಗೆ ಹೇಳಿ ಅಂತ, ಒಂದು 3-4 ಗಂಟೆ ಜರ್ನಿ ರಾಮಾಯಣ ಹೇಳ್ದೆ. ಬರ್ತಾ ಮಹಾಭಾರತ ಹೇಳೋದಂತ, ಮಹಾಭಾರತ ಹೇಳಿದ್ರೆ ನಮ್ಗೆ ಆವಾಗ ಅಂತ ಏನೇನು ಮಹಾಭಾರತ ರಾಮಾಯಣ ನಡೆದಿದೆ ಪ್ರತಿಯೊಂದು ಚುಟುಕನ್ನ, ಯಾ ಪೂರ್ತಿ ಸಾರಾಂಶ ಅಲ್ಲ ಚುಟುಕ ಇರುತ್ತಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನೆಲ್ಲ ಭಾಳ ಬಾಯ್ ಅಂದರೆ ಯಕ್ಷಗಾನದಿಂದ ಅವನು ಕಲ್ತದ್ದು. ಯಕ್ಷಗಾನ ಕೇಂಡು ಕೇಂಡು ಅವನ ತಲೆಯೊಳಗೆ ಹೋಗ್ಬಿಟ್ಟಿತ್ತು. ಯಾರು ಯಕ್ಷಗಾನವನ್ನು ಬಾಲ್ಯ ಜೀವನದಲ್ಲಿ ನೋಡಿರ್ತಾರೋ ಅವ್ರ ತಲೆಗೆ ಆ ಡೈಲಾಗ್ ಎಲ್ಲ ಹೋಗಿರುತ್ತೆ. ಈಗ ಉದಾಹರಣೆಗೆ ನನ್ನ ಮೊಮ್ಮಕ್ಕಳು ಹೇಳಿದ್ದು ಎರಡು ಈಗ ಉಪನಯನ ಮಂತ್ರ ಹೇಳಿಕೊಟ್ರೆ ಅವಳು ಅವಳೇ ಚುರುಕು ತಲೆ ಅದೇ ಹೋಯ್ತು. ಅದೇ ವಯಸ್ಸಾದ ಉಪನಯನ ಮಂತ್ರ ಹೇಳಿದ್ರೆ ತಲೆಗೆ
1: ಹೋಗಿಲ್ಲ.
0: ಇದು ಯಾಕೆಂದ್ರೆ ಈ ವಿಷ್ಣು ಶ್ಲೋಕವನ್ನು ನನ್ನ ಮೊಮ್ಮಕ್ಕಳು ಬ್ಲ್ಯಾಕ್ ಮಾಡಿ ಹೇಳ್ತಾರೆ, ನನಗೆ ಹೇಳು ಗೊತ್ತಿಲ್ಲ. ಯಾಕಂದ್ರೆ ಬಾಲ್ಯ ಜೀವನದಲ್ಲಿ ಕಿವಿ ಕೇಳಲಿಲ್ಲ, ನನ್ನ ಪರಿಸ್ಥಿತಿ ಹಂಗಿತ್ತು. ಆದ್ದರಿಂದ ನಾನು ದೊಡ್ಡದಾದ ಮೇಲೆ 50 ನಂತರ ನೀವೊಂದು ಆಲೋಚನೆ ಮಾಡಿ, 50 ನಂತರ 50 ವಯಸ್ಸಾದ ನಂತರ ಯಾರಿಗೂ ಎಲ್ಲರಿಗೂ ಮೆಮೊರಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ 50 ನಂತರ ನನ್ನ ತಲೆಯಲ್ಲಿ ಒಂದು 300 ಮೊಬೈಲ್ ನಂಬರ್ ಅಟ್ಯಾಚ್ ಆಗಿದೆ, ಅದು ಇವತ್ತು ಶಾಶ್ವತವಾಗಿದೆ. ನೆಕ್ಸ್ಟ್ ಬಂದದ್ದೆಲ್ಲ ಬೆಳಿಗ್ಗೆ ಬರ್ತಾ ಸಾಯಂಕಾಲ ಡಿಲೇಟ್
1: ಆಗುತ್ತೆ. ಈಗ ನೇರಂಬಳ್ಳಿ ನಾರಾಯಣ ರಾಯರು ನಿಮ್ಮ ತಂದೆಯವರ ಹೆಸರನ್ನು ಇಟ್ಟರೆ, ಸೊ ಆ ಬಗ್ಗೆ ಹೇಳಿ ಅಂತ ಹೇಳಿದೆ. ಮ್ಯೂಸಿಯಂ ನಮ್ಮ ಬಡಗುತಿಟ್ಟು ಯಕ್ಷಗಾನ ಮ್ಯೂಸಿಯಂ ನಮ್ಮ ಬಂಡರ್ಕರ್ಸ್ ಕಾಲೇಜಿನ ಈ ಮ್ಯೂಸಿಯಂ ಬಗ್ಗೆ.
0: ಮ್ಯೂಸಿಯಂ ಯಕ್ಷಗಾನ ನಮ್ಮ ಅಪ್ಪಯ್ಯಲ್ಲ ಯಕ್ಷಗಾನ ನೋಡಿದವ್ರೆ, ಅವ್ರ ಕಾಲದಲ್ಲಿ ಅದೇ ಪ್ರಧಾನವಾದ ಒಂದು ಇದು ಅಂದರೆ ಸಿನಿಮಾ ನೋಡ್ದಂಗೆ. ಆವಾಗೆಲ್ಲ ಸಿನಿಮಾ ಟ್ಯಾಕೀಸು ಸರಿಯಾಗಿದ್ದಿಲ್ಲ, ಅವರೆಲ್ಲ ಯಕ್ಷಗಾನ ನೋಡಿ ದಿವಸ ಕಳೀತಿದ್ರು. ಅದು ಬೆಳಗಿನ ಜಾವದಲ್ಲಿ ಕೂತ್ಕೊಂಡು ಕಂಡಂಥದ್ದು ಅವ್ರಿಗೆ ಅದಕ್ಕೆ ಇಷ್ಟ ಇದ್ದಿತ್ತು. ದೇವರು ನನಗೆ ಮಂತ್ ಕೊಟ್ಟದ್ದು ಅವರ ಹೆಸರು ಶಾಶ್ವತವಾಗಿ ಯಕ್ಷಗಾನದಲ್ಲಿ ಉಳಿಲಿ ಅಂತೇಳಿ ನನಗೆ ಪ್ರೇರಣೆ ಕೊಟ್ಟರು. ಅದಕ್ಕೆ ಕಾರಣ ಸುರೇಂದ್ರ ಚೆನ್ನೈ ಮತ್ತು ಶುಭಕಾಚಾರ್ಯರು. ಇವರು ಪುಣ್ಯಾತ್ಮ ಒಂದು ತಿಂಗಳ ಕೆಳಗೆ ಉಡುಪಿಗೊಂದು ನನ್ನ ಚಿಕ್ಕಮ್ಮನ ತಮ್ಮ ಮಗನ ಮಗಳ ಮೊಮ್ಮಗಳ ಮದುವೆಗೆ ಬಂದು 2 ನಿಮಿಷದಲ್ಲಿ ಮರ್ರೆ ಒಂದು ಹಿಂಗೆ ಉಂಟು ಹಿಂಗೆ ನಿಮ್ಮ ಅಪ್ಪ ಸಾಕು ಅಂತ ನಾನು ಅಂದ್ಕೊಳ್ಳೋದು ಇಮಿಡಿಯೇಟ್ 2 ನಿಮಿಷದಲ್ಲಿ ಒಪ್ಪಿಗೆ ಕೊಟ್ಟೆ. ಕಾರಣ ನಮ್ಮ ಅಪ್ಪಯ್ಯನ ಹೆಸರು ಶಾಶ್ವತ ಆಯಿತು.
1: ಸುಯೋಗವದು
0: ಕುಟುಂಬದವ್ರು ನೆನ್ಪಿಟ್ಕೊಂತಾರೋ ಇಲ್ಲಿಯೋ, ಕುಟುಂಬದವ್ರು ನೆನ್ಪಿಟ್ಕೊಂಡು ವೈದಿಕ ದಿವಸ ಮಾತ್ರ ಒಂದು ದಿವಸ. ಆದ್ರಿಂದ ದಿವಸ ಬೆಳಗ್ಗೆ ಜನ ನೋಡುವಂತ ಪ್ಲಾಟ್ಫಾರ್ಮ್ ಮಾಡಿದ್ದು ನಮ್ಮ ಅಪ್ಪಯ್ಯ ಮಾಡಿದ್ದು ಸೇವೆಗೆ ದೇವರು ಕೊಟ್ಟು ವರ ಅಂತ ನಾನು ಆಲೋಚನೆ ಮಾಡ್ತೇನೆ. ಯಾಕೆಂತಂದ್ರೆ ಇದೆಲ್ಲ ನಾವು ನೆನೆಸಿದ್ರು ಸಿಗುವಂಥ ಭಾಗ್ಯ ಅಲ್ಲ, ನಮಗೊಂದು ಈ ಭಾಗ್ಯ ಕೊಟ್ಟ ಭಗವಂತ. ಅದನ್ನು ನಾನು ಉಪಯೋಗ ಮಾಡ್ಕೊಂಡೆ. ಯಾಕೆಂತೇಳಿ ಉಪಯೋಗ ಮಾಡ್ಕೊಂಡಿದ್ದಕ್ಕಿಂತ ನಮ್ಮ ಅಪ್ಪಯ್ಯನಿಗೆ ಒಂದು ರೀತಿಯಲ್ಲಿ ನನ್ನ ಒಂದು ಋಣವನ್ನು ತೀರಿಸಿದೆ ಅಂತ ನನ್ನ ಭಾವನೆ. ಈ ಅಂದರೆ ಈ ನೆಲ ನಮ್ಮ ಹುಟ್ಟೂರು ಕುಂದಾಪುರ. ಹುಟ್ಟೂರಿನಲ್ಲೇ ನಾವು ಯಾವತ್ತೂ ಇದ್ದರೂ ಹುಟ್ಟೂರಿಗೆ ಮಾತ್ರ ಯಾರಾದರೂ ನಮ್ಮನ್ನು ನೆನ್ಸ್ಕೊಂತಾರೆ. ನಾವು ಕಮರ್ಷಿಯಲ್ ಜಾಗಕ್ಕೆ ಹೋದಾಗ ಇವತ್ತಿದ್ದ ನಾಳೆ ಹೋದ ಅಷ್ಟೇ. ಹುಟ್ಟುವರು ಯಾವತ್ತು, ಯಾಕೆಂದ್ರೆ ನಮ್ಮ ದೊಡಪ್ಪಯ್ಯ ವೆಂಕಟರಾಯರ್, ನಮ್ಮ ಅಪ್ಪಯ್ಯ ನಾರಾಯಣ ರಾಯರ್, ಇವ್ರ ಹೆಸರನ್ನೆಲ್ಲ ಈಗ ಕೂಣಿ ಮಾದೇವಬ್ಬಾರು, ವ್ಯತ್ಯಾಸಪ್ಪ ಇದ್ರು, ಹೀಗೆಲ್ಲ ಕೆಲವರೆಲ್ಲ ದೊಡ್ಡಯ್ಯಬ್ಬಾರು, ಇಂಥವರೆಲ್ಲ ಕೆಲವರೆಲ್ಲ ಅಗ್ರಜರು ಇದ್ದಾರೆ ಇಲ್ಲಿ. ಅವ್ರ ಹೆಸರನ್ನೆಲ್ಲ ಈಗಲೂ ಆಗಾಗ ಸಂದರ್ಭಿಸಬೇಕು, ಯಾಕೆಂದರೆ ವಾದಿರಾಜ ಕಲ್ಯಾಣ ಮಂಟಪ ಅಂದ್ರೆ ಕೋಟೇಶ್ವರ ಆಯಿತು, ಆ ವಾದಿರಾಜ ಕಲ್ಯಾಣ ಮಂಟಪ ಮಾಡಿದವರೇ ದೊಡ್ಡಯ್ಯಬ್ಬಾರು ನಮ್ಮ ಅಪ್ಪಯ್ಯ ವೆಂಕಟರಾಯರು, ಇವ್ರ ಜೊತೆಗೆ ಕೈ ಜೋಡಿಸಿ ಆನಂದ ಉರಿಕಾರರು ಎಲ್ಲ ಕೈ ಜೋಡಿಸಿದ್ರು. ಆ ನಂತರ ಹೂವಿನಕೆರೆಯಲ್ಲಿ ವಾದಿರಾಜ ಮಠ, ಅದರ ಹಾಲಿ ಅಧ್ಯಕ್ಷ ನಾನೇ, ಹಾಲಿ ಅಧ್ಯಕ್ಷ. ಮುಂಚೆ ನಮ್ಮ ಅಪ್ಪಯ್ಯ ವೆಂಕಟರಾಯರು ದೊಡ್ಡಯ್ಯಬ್ಬಾರೆಲ್ಲ ಸೇರಿ ಡೆವಲಪ್ ಮಾಡಿದ್ರು. ನಾನು ಈಗಿನ ಆರ್ಥಿಕ ಪ್ರಪಂಚದಲ್ಲಿ ಅದ್ದೂರಿಯಾಗಿ ಡೆವಲಪ್ಮೆಂಟ್ ಮಾಡಿದೆ. ಹೂವಿನಕೆರೆ ಕೋಟಿಲಿಂಗೇಶ ದೇವಸ್ಥಾನದಲ್ಲಿ 9 ವರ್ಷ ಧರ್ಮದರ್ಶಿ ಆಡಳಿತ ಮಂಡಳಿ ಇದ್ದೆ. ಸರ್ಕಾರದ ಇನ್ಫ್ಲುಯೆನ್ಸು ಈ ಹೂವಿನಕೆರೆಗೂ ಸರ್ಕಾರ ಇನ್ಫ್ಲುಯೆನ್ಸ್. ಕೋಟೇಶ್ವರ ರಾಮ ಮಂದಿರ ಕೂಡ ನನ್ನ ನೇತೃತ್ವದಲ್ಲಿ. ನಾನು 3 ವರ್ಷ ಕೆಳಗೆ ಪ್ರಾಣ ಹೋದಾಗ ನಿತ್ತೋಗುತ್ತೆ ಅಂತ ಹೆದರಿದ್ರು, ಆದರೆ ದೇವರು ದೊಡ್ಡವನು. ನಾನು ನೋಡಿದ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಆದಂಗೆ ಇಲ್ಲೂ ಒಂದು ರಾಮ ಮಂದಿರ ಒಳ್ಳೆ ರೀತಿಯಲ್ಲಾಯ್ತು. ದೇವರು ನಮ್ಮನ್ನೆಲ್ಲ ಉಳಿಸೋದು ಅಥವಾ ಬೆಳೆಸೋದು ಅಥವಾ ನಮ್ಮಿಂದ ಕೆಲಸ ಮಾಡಿಸೋದು ದೇವರ ಆಟ. ನಾವೆಲ್ಲ ನಾಮಕಾವಸ್ಥೆಗೆ ಇರುವವರು, ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಸಚ್ಚಾರಿತ್ರಾಗಿ ಬದುಕುವುದು, ಒಬ್ಬರ ಮೇಲೆ ಒಬ್ಬರು ಹಠ ಮಾಡೋದು, ಒಬ್ಬರ ಮೇಲೆ ತ್ಯಾಗ ಸಾಧಿಸೋದು ಇದೆಲ್ಲ ಪ್ರಯೋಜನ ಇಲ್ಲ. ಇದೇ ನಾನು ಕೊಡುವ ಸಂದೇಶ, ಎಲ್ಲರೂ ಅನ್ಯೋನ್ಯದಿಂದ ಬಾಳಿ. ಅವನು ಮುಂದಕ್ಕೆ ಹೋದಾಗಿಂದ ಕಾಂಪಿಟೇಷನ್ ಇರಬೇಕು ಯಾವುದರಲ್ಲಿ. ಅವನು 100 ಮಾರ್ಕ್ ತಗೊಂಡ್ರೆ ನಾನು 99 ತಗೋಬೇಕು, ಅಥವಾ ನಾನು ಇನ್ನೊಬ್ಬ 98 ತಗೊಂಡು ನಾನು 99 ತಗೋಬೇಕು, ಅದಕ್ಕೆ ಕಾಂಪಿಟೇಷನ್ ಇರಬೇಕು. ಆದರೆ ಹಾಗೆ ಸಾಧನೆ ಇರಬಾರ್ದು. ಸ್ಪೋರ್ಟ್ನಲ್ಲೂ ಅಷ್ಟೇ, ಅವನು ಸೆಂಚುರಿ ಬಾರಿಸಿ ನಾನು 2 ಸೆಂಚುರಿ ಬಾರಿಸ್ಬೇಕು, ಅದಿರಬೇಕು ಹೊರತು ಅವನು ಸೆಂಚುರಿ ಬಾಡ್ದಂಗೆ ಅಡ್ಬರ್ತೆ ಅಂತ ಹೇಳೋದು ಅದೆಲ್ಲ ಸರಿಯಲ್ಲ. ಆದ್ದರಿಂದ ಜೀವನದಲ್ಲೂ ನಾವು ಎಲ್ಲ ಒಂದು ಅನುಕರಣೆ ಮಾಡ್ಕೊಂಡು ಹೋದ್ರೆ, ಯಾಕೆಂದರೆ ಇದು 78 ವರ್ಷದಲ್ಲಿ, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ 10 ವರ್ಷ ಇದ್ದಾಗ ಒಂಥರ ಇರ್ತಾನೆ, 20ಕ್ಕೆ ಬಂದಾಗ ಅನುಭವದ ಮೇಲೆ ಚೇಂಜ್ ಆಗ್ತಾನೆ, 30ಕ್ಕೆ ಬಂದಾಗ ಇನ್ನೊಂಥರ ಆಗ್ತಾನೆ, 40ಕ್ಕೆ ಬಂದಾಗ ಒಂಥರ ಆಗ್ತಾನೆ, 50ಕ್ಕೆ ಬಂದಾಗ ಒಂಥರ, 60ಕ್ಕೆ ಬಂದಾಗ 70 ದಾಟ್ತಂತಾರೆ ಅವನು ಪ್ರಬುದ್ಧ ಮಾನವ. ಈಗಿನ ಆಯುಷ್ಯ 80 ವರ್ಷ, 70 ವರ್ಷದ ನಂತರ ಪ್ರಬುದ್ಧ ಮಾನವರಾಗಿರ್ತಾರೆ. ಅದಕ್ಕೆ ತಕ್ಕಂತೆ ನೀವು ನಡೆದ್ರೆ ಮಾತ್ರ ನಿಮಗೆ ಅನುಭವದ ಆಗಿದೆ ಅಂತ ಸಮಾಜ ಅನ್ಕೊಳ್ಳುತ್ತೆ, ಇಲ್ದಿದ್ರೆ ನೀವಿನ್ನೂ ಚೈಲ್ಡ್ ಇದ್ದಂಗೆ ಅಂತ ಅನ್ಕೊಳ್ತಾರೆ. ಆಗಲಿ, ಧನ್ಯವಾದ. ನೀವೇನೋ ಕರೆದು ಒಂದು ಹೇಳಿದ್ರಿ, ನನಗೊಂದು ಮಾತಾಡುವ ಹವ್ಯಾಸ ಇತ್ತು, ನನಗೆ ಸಂದೇಶ ಕೊಡಬೇಕಂತ ಹವ್ಯಾಸ ಇತ್ತು. ಸಮಾಜ ಎಲ್ಲೋ ತಿರುಗಿ ಹೋಗ್ತಾ ಇದೆ ಅಂತ ಬೇಜಾರು, ಯಾಕೆಂತೇಳಿದ್ರೆ ಈಗಿನ ಹಿಂದಿನ ಕಾಲದ ಅನ್ಯೋನ್ಯತೆ ಇಲ್ಲ. ನಾನು ಊರಿಗೆ ಬಂದರೆ ನನ್ನ ಸ್ನೇಹಿತರನ್ನು ನೋಡಿ ಸಿಗದ್ರೆ ನನಗೆ ಬೇಜಾರಾಗುತ್ತೆ. ಆ ಭಾವನೆ ಮುಂದಿನ ಜನಕ್ಕೆ ಬರಬೇಕು, ನನ್ನೂರು ನಮ್ಮೂರು ನನ್ನೂರು ನನ್ನ ಜನ ನಮ್ಮ ಜನ, ಈ ಭಾವನೆ ಬೆಳೆದ್ರೆ ಸಮಾಜ ಒಳ್ಳೆಯ ಸುಂದರವಾದ ಸಮಾಜ. ಇದು ಕೋಟೇಶ್ವರ ಕುಂದಾಪುರ ತಾಲೂಕಿನ ಜನಕ್ಕೆ ನಾನು ಕೊಡುವ ಸಂದೇಶ. ಧನ್ಯವಾದ, ನಮಸ್ಕಾರ.
1: ಮುತ್ತಿನಂತ ಮಾತನ್ನ ಹೇಳಿದ್ರಿ ಸರ್. ಕೇಳುಗ್ರೆ, ಇಷ್ಟು ತನಕ ನಮ್ಮೊಟ್ಟಿಗೆ ಮಾತಾಡಿದ್ದು ನೇರಂಬಳ್ಳಿ ರಾಘವೇಂದ್ರ ರಾಯರು, ರಾಘವೇಂದ್ರ ರಾವ್ ನಮ್ಮ ಭಾಷೆಗೆ ಹೇಳುದಾರೆ, ರಾಘವೇಂದ್ರ ರಾಯರು. ಸರ್, ತುಂಬಾ ಖುಷಿ ಆಯ್ತು. ನಿಮ್ಮಂತವರು ಬರೀ ಸಮಾಜಕ್ಕಲ್ಲ, ಪ್ರತಿಯೊಬ್ಬರಿಗೂ, ಸಮಾಜದ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ನಾವೇನ್ ದುಡಿತೀವೋ ಅದನ್ನ ಅದೇ ಸಮಾಜಕ್ಕೆ ಕೊಟ್ಟು ಅದರ ಋಣನ ತೀರಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ತುಂಬಾ ಖುಷಿ ಆಯ್ತು, ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ವೆರಿ ಮಚ್.
1: ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾವು ಹೋಯ್ಬತ್ತೋ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ನಲ್ಲಿ ನೀವು ಕಳಿಸ್ಲಕ್ಕ. ಹಂಗಾರೆ ಸರಿ, ನಾವು ಸಿಗ್ತೋಕ. ಎಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪುರಂದರದಾಸರ ಕೀರ್ತನೆ ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕಾ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮಸ್ಕಾರ ಪ್ರಿಯ ಕೇಳುಗರೆ, ಇಂದು ನಾವು ನಿಮ್ಮ ಮುಂದೆ ತರಲಿರುವ ರೇಡಿಯೋ ನಾಟಕದ ಹೆಸರು ಕುಂದವರಾರು. ಇತಿಹಾಸದಲ್ಲಿ 1948 ಜನವರಿ 30 ನಡೆದ ಒಂದು ಘಟನೆ ಇಡೀ ರಾಷ್ಟ್ರವನ್ನೇ ಕಂಬನಿ ಮಿಡಿಯುವಂತೆ ಮಾಡಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪ್ರಾರ್ಥನಾ ಸಭೆಯತ್ತ ಸಾಗುತ್ತಿದ್ದಾಗ ಗುಂಡಿನ ದಾಳಿಗೆ ಬಲಿಯಾದರು. ಆದರೆ ಒಂದು ಪ್ರಶ್ನೆ ಇಂದಿಗೂ ನಮ್ಮ ಮನಸ್ಸನ್ನು ಕಾಡುತ್ತಲೇ ಇದೆ. ಗಾಂಧೀಜಿಯನ್ನು ನಿಜವಾಗಿಯೂ ಕೊಂದವರು ಯಾರು? ಗುಂಡು ಹಾರಿಸಿದ ವ್ಯಕ್ತಿಯೊಬ್ಬನೇ ಕೊಲೆಗಾರನ? ದ್ವೇಷ, ಅಸಹಿಷ್ಣುತೆ, ಹಿಂಸೆ, ಧರ್ಮಾಂಧತೆ ಮತ್ತು ಮಾನವೀಯ ಮೌಲ್ಯಗಳ ಅವನತಿಯೇ ಗಾಂಧೀಜಿಯ ಹತ್ಯೆಗೆ ಕಾರಣವಾಯಿತೆ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವೇ ಕುಂದವರಾರು ಎಂಬ ಈ ಚಿಂತನಾತ್ಮಕ ನಾಟಕ. ಗಾಂಧೀಜಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಮೌಲ್ಯ, ಒಂದು ಚಿಂತನೆ, ಒಂದು ಬದುಕಿನ ದಾರಿ. ಸತ್ಯ, ಅಹಿಂಸೆ, ಸಹಿಷ್ಣುತೆ ಮತ್ತು ಪ್ರೀತಿಯ ಮೂಲಕ ಜಗತ್ತನ್ನು ಗೆಲ್ಲಬಹುದು ಎಂದು ಅವರು ತೋರಿಸಿಕೊಟ್ಟರು. ಇಂದಿನ ಸಮಾಜದಲ್ಲಿ ಅವರ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಈ ನಾಟಕವು ಕೇವಲ ಭೂತಕಾಲದ ಘಟನೆಯನ್ನು ನೆನಪಿಸುವುದಿಲ್ಲ, ನಮ್ಮೊಳಗಿನ ಮನುಷ್ಯನನ್ನು ಎಚ್ಚರಗೊಳಿಸುವ ಪ್ರಯತ್ನವೂ ಹೌದು. ಪ್ರತಿಯೊಂದು ಸಂಭಾಷಣೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ನಾವು ಗಾಂಧೀಜಿಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆಯೇ? ಹಾಗಾದರೆ ಬನ್ನಿ, ಮನಸ್ಸನ್ನು ತೆರೆದಿಟ್ಟುಕೊಂಡು ಈ ನಾಟಕವನ್ನು ಆಲಿಸೋಣ. ನಾಟಕ ಮುಗಿದ ನಂತರ ಅದರ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲೇ ಹುಡುಕೋಣ. ಇದು ನಿಮ್ಮ ಮುಂದೆ ಚಿಂತನೆಯನ್ನು ಕೆರಳಿಸುವ ರೇಡಿಯೋ ನಾಟಕ ಕುಂದವರಾರು. ಆಲಿಸಿ, ಆಲೋಚಿಸಿ, ಅನುಭವಿಸಿ.
3: ಕುಂದವರಾರು ಈ ನಾಟಕದಲ್ಲಿ ಪಾತ್ರವಹಿಸಿದವರು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ದ್ವಿತೀಯ ಬಿಎಸ್ಸಿ ವಿಭಾಗದ ವಿದ್ಯಾರ್ಥಿಗಳು. ತನ್ಮಯ್ ಟಿ ಗಡಿಯಾರ್, ಪೂರ್ಣಚಂದ್ರ ಉಡುಪ, ಪ್ರತೀಕ್ ಎಸ್, ಶಮಂತ ಕೆ, ಪ್ರಣವ, ಸುಹಾಗಾರ್ ಪೂಜಾರಿ, ಶ್ರೀನಿಧಿ, ನೂತನೇಶ್ ಆಚಾರ್ಯ, ದೀಪಿಕಾ, ರಚನಾ ಜೆ, ನಿಶ್ಚಿತ ಎಸ್ ಶೆಟ್ಟಿ, ಸುದೀಕ್ಷಾ ಎಂ ದೇವಾಡಿಗ, ವೇದಿಕಾ ವಸಂತ್ ಪಡಿಯಾರ್, ವೈಷ್ಣವಿ, ವರ್ಷ, ನಿಶಾ, ಪಂಚಮಿ ವೈದ್ಯ, ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿರುವ ಶಯನಶ್ರೀ, ನಿರ್ದೇಶನ ಮತ್ತು ಸಹಾಯ ಮೀನಾಕ್ಷಿ, ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ನೆರವು ಜ್ಯೋತಿ ಸಾಲಿಗ್ರಾಮ.
4: ನಮಸ್ಕಾರ, ಭಂಡಾರ್ಕಾಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಹುಡುಗರು ನಾವು. ನಾಟಕ ಅಂದ್ರೆ ವಿಪರೀತ ಹುಚ್ಚು ನಮಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಅಲ್ಜಿಬ್ರಾ ಅಂದ್ರೆ ಬೋರ್ ಆಗುತ್ತೆ. ಅದೇ ರಿಹರ್ಸಲ್ ಮಾಡು, ಸೆಟ್ ಹಾಕು, ಲೈಟ್ ಕಟ್ಟು ಅಂದ್ರೆ ಖುಷಿಯಾಗಿ ಮಾಡ್ತೀವಿ ನಾವು.
5: ನಾನು ಸುಹಾಗ್ ಆಕ್ಟ್ ಮಾಡಲ್ಲ, ಆದ್ರೆ ಪೋಸ್ಟರ್ ಬರೀತೀನಿ. ಕಳೆದ ಸಲ ಇಂಟರ್ ಕಾಲೇಜ್ ನಾಟಕ ಸ್ಪರ್ಧೆಗೆ ನಮ್ಮ ಕಾಲೇಜಿನಿಂದ ಲಂಕೇಶ್ವರ್ ನಾಟಕ ಮಾಡಿದಾಗ ನಾನೇ ಸ್ಟೇಜ್ ಮ್ಯಾನೇಜರ್ ಆಗಿದ್ದೆ ಗೊತ್ತಾ?
6: ನಮ್ಮ ಅಮ್ಮ ಏನೇ ಹೊತ್ತುಗುತ್ತು ಅಂತ ಇಲ್ವೇನೆ ಬಜಾರಿ, ಮೂರೊತ್ತು ಹುಡುಗರ ಜೊತೆ ತಿರ್ತಿರ್ತಿಯಲ್ಲೇ ಅಂತ ಬೈತಿರ್ತಾರೆ. ಆದ್ರೆ ಉಲ್ಲಾಲ್ ಶೀಲ್ಡ್ ಕಾಂಪಿಟೇಷನ್ ಅಲ್ಲಿ ನಾನು ಒಫಿಲಿಯಾ ರೋಲ್ ಮಾಡಿದಾಗ ಬಂದು ನೋಡಿ ತುಂಬಾ ಖುಷಿ ಪಟ್ಟರು.
7: ನಮ್ ಮನೆಯಲ್ಲಿ ಹಾಗೇನಿಲ್ಲ, ನಮ್ಮ ಅಪ್ಪನೇ ನನ್ನನ್ನ ಡಿಫೆಂಡ್ ಮಾಡ್ತಾರೆ. ಹೋಗ್ಲಿ ಬಿಡೆ, ಅಟ್ ಲೀಸ್ಟ್ ಗಾಂಜಾ ಸಿಗರೇಟ್ ಅಂತ ಚಟ ಅಂಟಿಸಿಕೊಂಡಿಲ್ಲವಲ್ಲ ಮಗರಾಯ, ನಾಟಕ ಆಡೋದ್ರಿಂದ ಧೈರ್ಯ ಬರುತ್ತೆ ಕಣೆ ಅಂತ ಅಮ್ಮನ ಹತ್ತಿರ ವಾದಿಸ್ತಾರೆ. ಅವರಿಗೂ ನಾಟಕದ ಚಟ ಇತ್ತು ಅನ್ನಿ. ಬಿ ವಿ ಕಾರಂತರ ಸತ್ತವರ ನೆರಳು ನಾಟಕದಲ್ಲಿ ದಾಸರ ಪಾರ್ಟು ಮಾಡಿದ್ದರಂತೆ ನಮ್ಮಪ್ಪ. ಈಗ ಅವರಿಗೆ ಅದಕ್ಕೆಲ್ಲ ಟೈಮೇ ಇರೋದಿಲ್ಲ.
8: ನಿಮಗೆ ಮೇಡಮ್ ಗೊತ್ತಾ? ಅಂದ್ರೆ ಆರ್ ಪಿ ಮೇಡಮ್. ನಾವೆಲ್ಲ ಅವರನ್ನು ಪ್ರೀತಿಯಿಂದ ರಾಮಿ ಮೇಡಮ್, ರಾಮಿ ಮೇಡಮ್ ಅಂತಲೇ ಕರಿತೀವಿ. ಅವರೇ ನಮ್ಗೆ ನಾಟಕ ಕಲಿಸೋದು. ಹೆಗ್ಗೋಡಿನಲ್ಲಿ ಕಲಿತು ಬಂದಿದ್ದಾರಂತೆ ಅವರು. ಅವರು ಯಾವತ್ತೂ ಹೇಳ್ತಿರ್ತಾರೆ, ನೋಡಿ ನಾಟಕ ಆಡೋದು ಅಂದ್ರೇನೆ ಒಂಥರ ಸುಳ್ಳು ಹೇಳೋದು ಅಂತ. ನಾವಲ್ಲವಾದ ಪಾತ್ರವನ್ನು ಮಾಡ್ತೀವಿ, ನಾವಲ್ಲವಾದ ಬಟ್ಟೆಯನ್ನು ತೊಟ್ಕೊಳ್ತೀವಿ, ಮುಖವಾಡ ಹಾಕ್ಕೊಡ್ತೀವಿ. ಒಟ್ಟಾರೆಯಾಗಿ ನಾವೇನಲ್ಲವೋ ಅದೇ ಆಗಿರ್ತೀವಿ ನಾಟಕದಲ್ಲಿ.
4: ಆಕ್ಟಿಂಗ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ರು ರಾಮಿ ಮೇಡಮ್.
5: ಅಷ್ಟೇ ಅಲ್ಲ, ನಾವು ನಾಟಕದವರು ಸತ್ಯದರ್ಶನದಲ್ಲಿ ನಂಬಿಕೆ ಇಡಬೇಕಂತಲೂ ಹೇಳ್ತಾ ಇರ್ತಾರೆ. ಅವರೇನು ಹೇಳ್ತಾರಂದ್ರೆ ನಾಟಕದ ಆರಂಭ ಸುಳ್ಳು ಪುಳ್ಳು ಆಗಿರುತ್ತೆ ನಿಜ, ಆದರೆ ಗುರಿ ಸತ್ಯದರ್ಶನ ಆಗಿರುತ್ತೆ ಅಂತ.
6: ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಗೊತ್ತಾ. ನಾಟಕ ಅನ್ನೋದು ಸಿಂಪಲ್ ಆಗಿರುತ್ತೆ, ಮಜವಾಗಿರುತ್ತೆ, ಜೊತೆ ಜೊತೆಗೆ ಫಿಲಾಸಫಿಕಲ್ ಕೂಡ ಆಗಿರುತ್ತೆ.
4: ಒಳ್ಳೆ ಆಕ್ಟರ್ ಮಾಡಿದ್ರೆ ಆಗುತ್ತೆ, ನಾವು ಮಾಡಿದ್ರೆ ಉಲ್ಟಾಗ್ಬಿಡುತ್ತೆ.
8: ನಿಜ, ನೀನ್ ಆಕ್ಟಿಂಗ್ ಮಾಡ್ತಾ ಇದ್ರೆ ಸತ್ಯವಾದ ಮಾತು ಪಿಕ್ಚರಿನ ಡೈಲಾಗ್ ತರ ಕೇಳಿಸ್ತಿರುತ್ತೆ.
4: ಮತ್ತೆ ನೀನ್ ಮಾಡಿದ್ರೆ?
6: ಅವನ್ ಮಾಡಿದ್ರೆ ಕಾಮಿಡಿ ಕ್ವೀನ್ ಸ್ಟೇಜ್ ಮೇಲೆ ಬಂದಾಗಿರುತ್ತೆ.
5: ಅದಕ್ಕೆ ನಾ ಆಕ್ಟ್ ಮಾಡೋದೇ ಇಲ್ಲ.
7: ನಾವಿವತ್ತು ಒಂದ್ ಪ್ರಯೋಗ ಮಾಡೋಣ ಅಂತಿದೀವಿ.
4: ಗಾಂಧೀಜಿ ಮಾಡಿದ್ರಲ್ಲ ಸತ್ಯದ ಪ್ರಯೋಗ ಆತರ.
6: ಗಾಂಧೀಜಿ ತರಹ ಅಲ್ಲ, ಗಾಂಧೀಜಿ ಬಗ್ಗೆನೆ.
7: ನಿಜ ಹೇಳ್ಬೇಕು ಅಂದ್ರೆ ನಮಗವ್ರ ಬಗ್ಗೆ ಏನೋ ಗೊತ್ತಿಲ್ಲ. ಗಾಂಧೀಜಿ ಸತ್ತ ಎಷ್ಟೋ ವರ್ಷದ ನಂತರ ಹುಟ್ಟಿದವರು ನಾವು.
6: ನೀವೆಲ್ಲ ಆಧುನಿಕ ಯುಗದ ಕೂಸುಗಳು ಅಂತಿರ್ತಾರೆ ರಾಮಿ ಮೇಡಮ್. ಕೈಯಲ್ಲಿ ಸೆಲ್ ಫೋನು, ಬಾಯಲ್ಲಿ ಐಸ್ ಕ್ರೀಮು, ಬಗಲಲ್ಲಿ ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಹುಟ್ಟಿದವರು ಅಂತ ತಮಾಷೆ ಮಾಡ್ತಿರ್ತಾರೆ. ಈಗ ನೋಡಿ, ನಾನು ಜೀನ್ಸ್ ಹಾಕೊಂಡಿದ್ದೀನಿ, ಶಾರ್ಟ್ ಟಾಪ್ ಹಾಕೊಂಡಿದ್ದೀನಿ. ಅವನ್ ನೋಡಿ, ಪುಲ್ಲೋವರ್ ಹಾಕೊಂಡಿದ್ದಾನೆ. ಅವಳು ನೈಕಿ ಶೂ ಹಾಕೊಂಡಿದ್ದಾಳೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ,
4: ಬರ್ದೇ ಇದ್ರು ಮಾತಾಡ್ತಾಳೆ.
6: ಕೂಲ್, ಕಾಲಕ್ಕೆ ತಕ್ಕ ಹಾಗೆ ನಡ್ಕೋತೀವಿ ಕಣೋ. ನನಗಂತೂ ನನ್ನ ಡ್ರೆಸ್ ಕಂಫರ್ಟೇಬಲ್ ಅನ್ಸುತ್ತೆ. ಪೇರೆಂಟ್ಸ್ ಡೇ ದಿವಸ ಮಾತ್ರ ನಾನು ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತೀನಿ.
7: ಬಿಚ್ಚೋಲೆ ಗೌರಮ್ಮ ಅಂತಾರ.
6: ಹೌದು, ಬಿಚ್ಚೋಲೆ ಗೌರಮ್ಮ ಅಂತಾರ.
4: ನಾನು ಗಾಂಧೀಜಿ ಪುಸ್ತಕ ಓದ್ಲಿಕ್ಕೆ ಟ್ರೈ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬೋರ್ ಆಯ್ತು. ಇಲ್ಲ, ಬೋರ್ ಅಲ್ಲ, ಸ್ವಲ್ಪ ಹೆಚ್ಚಾಯ್ತು ಅನ್ಸಿತ್ತು. ಮಾಂಸ ತಿನ್ಬೇಡಿ, ಲವ್ ಮಾಡಬೇಡಿ, ಕ್ಯಾಶುವಲ್ ಆಗಿ ಕೂಡ ಸುಳ್ಳು ಹೇಳ್ಬೇಡಿ, ಸಿಗರೇಟು ಸೇದ್ಬೇಡಿ. ಯು ನೋ ವಾಟ್ ಐ ಮೀನ್. ಆದ್ರೂ ನಮ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನಿಸುತ್ತೆ. ರಾಮಿ ಮೇಡಮ್ ಹೇಳೋದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನಿಸುತ್ತೆ.
6: ಒಂದೆರಡು ದೇಶಭಕ್ತಿ ಗೀತೆ ಕಲ್ತಿದ್ದೀವಿ, ಒಂದ್ ಹಾಡ್ತೀವಿ, ಕೇಳ್ತೀರಾ?

0: ನಮಸ್ತೆ ಮಿಸ್.
1: ನಮಸ್ತೆ. ಹೌದು, ನಾನೇ ಇವರಿಗೆ ಗೋಪಾಲಕೃಷ್ಣ ಅಡಿಗರ ಗೀತೆ ಕಲ್ಸಿದ್ದು. ನಾನೇ ಇವರಿಗೆ ನಾಟಕ ಕಲ್ಸೋ ರಾಮಿ ಮೇಡಂ. ಏನೇ ಸಮಸ್ಯೆ ಇದ್ರೂ ಈ ಹುಡುಗರು ನನ್ನ ಹತ್ರ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಗಾಂಧೀಜಿಯವರ ಬಗ್ಗೆ ನಾಟಕ ಆಡ್ತೀವಿ ಮಿಸ್ ಅಂತ ಬಂದಿದ್ರು. ನಾನ್ ಮಾತ್ರ ಕೂಡದು ಅಂದ್ಬಿಟ್ಟೆ.
2: ಓ, ಯಾಕೆ ಮಿಸ್ ಬೇಡ ಅಂತೀರಿ?
1: ಯಾಕಂದ್ರೆ ಇವತ್ತಿನ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಅದಕ್ಕೆ.
3: ಎಂತ ಸ್ಥಿತಿ ಮಿಸ್?
4: ಪ್ಲೀಸ್ ಮೇಡಮ್.
1: ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರಿ.
3: ಬರೇ ನಾಟಕ ಆಡಿದರೆ ಏನಾಗುತ್ತೆ ಮಿಸ್? ಅದು ಗಾಂಧೀಜಿ ಬಗ್ಗೆ ನೀವೇ ಹೇಳಿರಲಿಲ್ಲವ ಮಿಸ್, ಗಾಂಧೀಜಿ ಹಸುವಿನ ತರ ಅಂತ?
2: ಪ್ಲೀಸ್ ಮಿಸ್.
5: ಗಾಂಧೀಜಿ ಸಸ್ಯಹಾರಿ, ಅಹಿಂಸಾವಾದಿ, ಒಂದು ಕೆನೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಮಿಸ್.
1: ಹೌದು ಹೇಳಿದ್ದೆ, ಈಗ್ಲೂ ಹೇಳ್ತೀನಿ, ಆದ್ರೂ ಕೂಡ್ದು.
3: ಪ್ಲೀಸ್ ಮೇಡಮ್.
1: ಇವತ್ತಿನ ಸ್ಥಿತಿ ಬೇರೆನೇ ಇದೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಯುಪಿಯಲ್ಲಿ ಬಾಬ್ರಿ ಮಸೀದಿ, ಮುಂಬೈ ದಂಗೆ, ಗುಜರಾತ್ನಲ್ಲಿ ದಂಗೆ, ರಾಮರಾಮ, ಗಾಂಧೀಜಿ ಹುಟ್ಟಿದ ಗುಜರಾತ್ನಲ್ಲಿ ಹತ್ಯಾಕಾಂಡ, ನ್ಯೂಯಾರ್ಕ್ನಲ್ಲಿ ಇಡೀ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೆಲಸಮ. ಎಲ್ಲಿ ನೋಡಿದ್ರು ದ್ವೇಷ, ಎಲ್ಲಿ ನೋಡಿದ್ರು ಗಲಭೆ. ಕೂಡದು ಅನ್ನಲ್ಲ.
3: ಹಾಗಾದರೆ ಗಾಂಧೀಜಿ ಕೂಡ ಅಪಾಯಕಾರಿ ಅಂತ ಒಪ್ಕೊಂಡ್ಬಿಡಿ ಮಿಸ್. ನನಗೂ ಹಾಗೆ ಅನ್ನಿಸಿತ್ತು ಮಿಸ್. ಇಗೋ ನೋಡಿ, ಈ ಪುಸ್ತಕ ನೋಡಿ, ನಾಥೂರಾಮ್ ಗೋಡ್ಸೆ ಬರೆದಿದ್ದು. ಗಾಂಧೀಜಿ ವಾದಿ ಏಕೆ ಅಂತ ಈ ಪುಸ್ತಕದ ಹೆಸರು. ಇದರಲ್ಲಿ ಎಲ್ಲಾ ಇದೆ ಮಿಸ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಇದ್ದಾಗಿದೆ.
1: ನೋಡಿದ್ರ
6: ಮಿಸ್? ಪ್ಲೀಸ್, ಗೋಡ್ಸೆ ಪುಸ್ತಕದಲ್ಲಿ ಸಕ್ಕತ್ ಡೈಲಾಗ್ ಇದೆ. ನೀವು ಹೂ ಅಂದ್ರೆ ನಾನೊಂದು ಕೈ ನೋಡ್ಬಿಡ್ತೀನಿ.
1: ನೋಡಿದ್ರ ನೋಡಿದ್ರ ಇದೆಲ್ಲ ಎಲ್ಲಿಗ್ ತಲುಪುತ್ತೆ ಅಂತ? ಅಪಾಯಕಾರಿ ಪುಸ್ತಕ, ಅಪಾಯಕಾರಿ ವಿಚಾರ, ಹಿಂಸೆಗೆ ಪ್ರಚೋದನೆ. ಕೂಡದು, ನಾನು ಇದಕ್ಕೆಲ್ಲ ಆಸ್ಪದ ಕೊಡಲ್ಲ.
2: ಆದ್ರೆ ಮಿಸ್, ನಾವೆಲ್ಲ ಈಗಾಗಲೇ ಓದಿ ಬಿಟ್ಟಿದ್ದೀವಿ.
3: ಹೌದು ಮೇಡಮ್, ಇಲ್ಲದಿದ್ದರೆ ಇಂಪ್ರೂವೈಸೇಷನ್ ಹೇಗೆ ಸಾಧ್ಯ ಹೇಳಿ?
1: ಏನಂದೆ? ನಾಥೂರಾಮ್ ಗೋಡ್ಸೆ ಪುಸ್ತಕ ಓದ್ಬಿಟ್ಟಿದ್ದೀರಾ? ಆ ಪುಸ್ತಕ ಓದ್ಬಾರ್ದು ಗೊತ್ತಾ ನಿಮ್ಗೆ?
5: ಓದಿ ನೋಟ್ಸ್ ಮಾಡ್ಕೊಂಡಿದ್ದೀವಿ ಮಿಸ್, ಗಾಂಧೀಜಿ ಅವರನ್ನು ಅರ್ಥ ಮಾಡ್ಕೋಬೇಕಿತ್ತು ನಮ್ಗೆ.
1: ಅಯ್ಯೋ ರಾಮ.
7: ಮೇಡಮ್ ಅಷ್ಟೊಂದು ಗಾಬರಿ ಆಗ್ಬೇಡಿ, ಈ ಪುಸ್ತಕ ನೀವಂದ್ಕೊಂಡಷ್ಟು ಡೇಂಜರಸ್ ಅಲ್ಲ. ಈ ಗೋಡ್ಸೆ ಇದಾನಲ್ಲ, ಇವನು ಹೇಳೋ ಮಾತನ್ನೇ ಸುಮಾರು ಜನ ಈಗ್ಲೂ ಹೇಳ್ತಾ ಇದ್ದಾರೆ. ಕನ್ನಡ ಪ್ರಭದಲ್ಲಿ ನಾನೇ ಓದಿದ್ದೀನಿ, ವಿಜಯ ಕರ್ನಾಟಕದಲ್ಲಿ ಸಹ ಬರ್ತಾ ಇರುತ್ತೆ ಲೇಖನ. ಅದ್ಯಾರದ ಅವತ್ತು ಓದಿದ್ದು ಅಲ್ಲ?
3: ತೋಗಾಡಿಯಾ?
7: ಅಲ್ಲಪ್ಪ,
3: ಬಿನ್ ಲಾಡನ್.
7: ತೂ ಅಲ್ಲ ಮಾರಯ್ಯ.
2: ಸಾಧ್ವಿ ರೀತಾಂಬರಿ.
7: ತೂ ಹೆಂಗಸಲ್ಲ ಮಾರಯ್ಯ, ಅದು ಗಂಡಸು.
2: ವಿಶ್ವೇಶ ತೀರ್ಥ ಸ್ವಾಮಿಗಳು.
7: ನಡಿಯಾ? ಅಲ್ಲ ಮಾರಯ್ಯ, ಸನ್ಯಾಸಿ ಅಲ್ಲ.
8: ದೇವೇಗೌಡರು, ಯಡಿಯೂರಪ್ಪ, ವಾಟಾಳ್ ನಾಗರಾಜ್, ಜಾಫರ್ ಷರೀಫ್, ಇಬ್ರಾಹಿಂ, ಗುಂ ಬಂ.
1: ನಿಲ್ಸಿ ನಿಲ್ಸಿ, ಇನ್ ಯಾವ ಹೆಸರನ್ನು ಹೇಳ್ಬೇಡ, ನನ್ನನ್ನೇ ನಿಲ್ಸಿ.
2: ಆಯ್ತು ಮಿಸ್, ಕೂಲ್ ಡೌನ್ ಕೂಲ್ ಡೌನ್. ನೀವು ಹೇಳಿದ ಹಾಗೆ ಕೇಳ್ತೀವಿ ಮಿಸ್. ಈಗ ನಾವೊಂದು ಒಪ್ಪಂದಕ್ಕೆ ಬರೋಣಂತೆ. ನೀವು ನಾಟಕ ಆಡಲಿಕ್ಕೆ ಬಿಡಿ, ನಾವು ಯಾವುದೇ ಹೆಸರನ್ನು ಹೇಳೋದಿಲ್ಲ, ಆಣೆ ಮಾಡಿ ಹೇಳ್ತೀವಿ.
9: ಹೌದು ಮಿಸ್, ಆಣೆ ಮಾಡ್ತೀವಿ.
2: ಹೌದು ಮಿಸ್, ಬರೀ ಚರಿತ್ರೆ, ಐ ಮೀನ್ ಪ್ಯೂರ್ ಹಿಸ್ಟ್ರಿ ಇಟ್ಕೊಂಡು ನಾಟಕ ಆಡ್ತೀವಿ.
3: ಹೌದು ಮಿಸ್, ಹೂ ಅನ್ನಿ, ನೀವೇ ಜಡ್ಜ್ ಆಗಿ ಬಿಡಿ, ಆಗ ಸಮಸ್ಯೆನೇ ಇರಲ್ಲ.
1: ಜಡ್ಜ್?
2: ಹೌದು ಮಿಸ್, ವಿಶೇಷ ನ್ಯಾಯಾಧೀಶರು, ಗಾಂಧೀಜಿ ಕೊಲೆ ವಿಚಾರಣೆ ನಡೆಸಿದವರು, ಜಸ್ಟಿಸ್ ಆತ್ಮಾಚರಣ್ ಅಂತ, ಅವರೇ ತಾನೆ. ನೀವೇ ಅವರು ಆಗಿ ಬಿಡಿ ಮಿಸ್, ಪ್ರಾಬ್ಲಮ್ ಸಾಲ್ವ್.
9: ಹೌದು ಮಿಸ್, ಪ್ಲೀಸ್ ಮಿಸ್.
2: ಇಲ್ಲ ಅನ್ಬೇಡಿ ಮಿಸ್, ನಾವು ಅತಿ ಮಾಡಿದರೆ ಹೋಲ್ಡ್ ಆನ್ ಅಂದ್ಬಿಡಿ. ಏ ಹೋಲ್ಡ್ ಆನ್ ಅನ್ಲಿಕ್ಕೆ ಮಿಸ್ ಏನು ಬಸ್ ಕಂಡಕ್ಟರಾ? ನ್ಯಾಯಾಧೀಶರು ಮರದ ಸುತ್ತಿಗೆ ಕೊಡ್ತಾರೆ. ಕರೆಕ್ಟ್ ಮಿಸ್, ನೀವು ಮರದ ಸುತ್ತಿಗೆ ಕುಟ್ಟಿಬಿಡಿ. ನಾವು ಚರಿತ್ರೆಯ ಗಡಿ ದಾಟಿದ್ವಿ, ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ವಿ ಅಂತ ಕಂಡ ತಕ್ಷಣ ಮರದ ಸುತ್ತಿಗೆ ದಮಾರ್.
3: ಏಯ್, ಯಾರು ಪೇಪರ್ನಲ್ಲಿ ಬರೋ ತರಲೆ ಹೆಸರುಗಳನ್ನ ಹೇಳ್ಬೇಡಿ ತಿಳಿತಾ, ಪುಸ್ತಕದಲ್ಲಿರೋದು ಮಾತ್ರ. ಅಗ್ರೀಡ್?
9: ಅಗ್ರೀಡ್.
2: ಏನು ಮೇಡಮ್, ನೀವು ಇಷ್ಟೊಂದು ಹೆದರಿ ಬಿಟ್ರೆ ತೆಂಡೂಲ್ಕರ್ ನಾಟಕ ಕಲಿಸಿರ್ಲಿಲ್ವಾ ನೀವು? ಪಾಪ ಮೊನ್ನೆ ತಾನೇ ತಿರ್ಕೊಂಡ್ಬಿಟ್ರಂತೆ. ಅದೇ ಸದ್ದು, ವಿಚಾರಣೆ ನಡೀತಾ ಇದೆ, ನಾಟಕ ಇದೆಯಲ್ಲ, ಅವರದ್ದೇ ತಾನೆ, ಅದಕ್ಕಿಂತ ಅಪಾಯನ ಇದು?
7: ಕಮಾನ್, ಬಿ ಬ್ರೇವ್ ಮೇಡಮ್. ಲೇ, ಒಂದು ಕ್ರಾಂತಿ ಗೀತೆ ಹಾಡ್ರು ಮೇಡಮ್ಗೆ, ಸ್ವಲ್ಪ ಧೈರ್ಯ ಬರ್ಲಿ.

0: ಆಯ್ತು, ನೀವೆಲ್ಲ ಈ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ ಹೇಳ್ತಾ ಇದ್ದೀರಾ? ಆಯ್ತು, ಕೂತ್ಕೊಳ್ತೇನೆ. ಆದ್ರೆ ಆ ವಿಗ್ ಮಾತ್ರ ಬೇಡ.
1: ಸದ್ದು, ವಿಚಾರಣೆ ನಡೀತಾ ಇದೆ.
2: ಯುವರ್ ಆನರ್, ನಾನು ರಾಜಗೋಪಾಲ್. ತಮ್ಮಲ್ಲಿ ವಿನಯಪೂರ್ವಕವಾಗಿ ಭಿನ್ನಯಿಸುವುದೇನೆಂದ್ರೆ, ಬಣಕರ್ಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಸದಸ್ಯರೆಲ್ಲ ಸೇರಿ ಇವತ್ತಿನ ಮಹತ್ವದ ವಿಚಾರಣೆ ಸಂದರ್ಭದಲ್ಲಿ ನಾನು ಅಪರಾಧಿಯ ಪರ ವಕಾಲತ್ತು ವಹಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಆದ್ದರಿಂದ
3: ನೀ ಸರ್ಕಾರಿ ವಕೀಲ ಕಣೋ, ಅಪರಾಧಿ ಪರ ವಕೀಲ ಅವನು ಗುಣಶೇಖರ.
4: ಅಲ್ಲ, ತಂದ್ರೋಲ್ ಯಾವ್ದು ಅಂತಾನೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ತಾನಂತೆ.
1: ಗೊತ್ತಿಲ್ಲ ಅಲ್ಲ, ಬೇಕಂತ ಮಾಡ್ತಿದ್ದಾನೆ. ಬಲು ಜಾಣ ಇದ್ದಾನೆ ಕಣ ಅವನು.
2: ಕ್ಷಮಿಸಬೇಕು ಗೆಳೆಯರೆ, ನಾನು ಅಪರಾಧಿಯ ಪರವೂ ಅಲ್ಲ, ಅಪರಾಧದ ಪರವೂ ಅಲ್ಲ, ಸತ್ಯ ಹಾಗೂ ನ್ಯಾಯದ ಪರದವನು ನಾನು. ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಹಾಗಿರುವಾಗ ಯಾರಿಗೆ ಆಗಲಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಗೆ ತಾನೆ ವಾದಿಸ್ಲಿ? ನೀವೇ ಹೇಳಿ ಯುವರ್ ಆನರ್. ಅಪರಾಧಿಯನ್ನು ಕ್ಷಮಿಸು ದೇವರೇ, ಅವನು ಹುಲು ಮಾನವನಿದ್ದಾನೆ ಅಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಾ ಇದೆ ನನ್ನ ಹೃದಯ.
4: ಓ ಗಾಡ್, ದೇವ್ರೆ ಕಾಪಾಡ್ಬೇಕು.
2: ಯುವರ್ ಆನರ್, ತಾವು ದಯಮಾಡಿ ತಮ್ಮ ಮರದ ಸುತ್ತಿಗೆ ಬಡಿದು ನ್ಯಾಯಾಲಯವನ್ನು ತಹಬಂದಿಗೆ ತರಬೇಕು. ಇಲ್ಲಿ ನೆರೆದಿರುವ ಈ ಅಸಭ್ಯ ಪ್ರೇಕ್ಷಕರು ನ್ಯಾಯಾಲಯದ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ಕಾಲೇಜಿನ ಪಡ್ಡೆ ಹುಡುಗರ ತರ ಆಡ್ತಾ ಇದ್ದಾರೆ ಅನ್ನದೇ ವಿಧಿ ಇಲ್ಲವಾಗಿದೆ ನನಗೆ. ಈಗ ನಾನು ಕೆಲವು ಗೌರವಾನ್ವಿತ ಪುರುಷರು ಹಾಗೂ ಮಾತೆಯರ ಪಟ್ಟಿಯನ್ನು ತಮ್ಮ ಮುಂದೆ ಸಲ್ಲಿಸುತ್ತಿದ್ದೇನೆ. ಇವರನ್ನು ಸಾಕ್ಷಿದಾರರನ್ನಾಗಿ ಕರೆಸಲು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ.
0: ಪಟ್ಟಿಯನ್ನು ಓದಿ.
2: ಮೊದಲ ಸಾಕ್ಷ್ಯ ಶ್ರೀಯುತ.
0: ಓದಿ.
2: ಕ್ಷಮಿಸಬೇಕು, ಶ್ರೀಯುತ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ.
5: ಆಬ್ಜೆಕ್ಷನ್ ಯುವರ್ ಆನರ್. ಇಂತಹ ಅಸಂಬದ್ಧತೆಯನ್ನ ಹೇಗೆ ತಾನೆ ಸಹಿಸಬೇಕು? ಘನತೆ ವೆತ್ತ ನ್ಯಾಯಾಲಯವನ್ನ ಹುಚ್ಚರ ಸಂತೆ ಮಾಡ ಹೊರಟಿದ್ದಾರೆ ಈ ನನ್ನ ಪ್ರಿಯ ಸಹೋದ್ಯೋಗಿ. ಈಗಾಗಲೇ ಕೊಲೆಯಾಗಿರುವ ಮಹಾತ್ಮರನ್ನ ಅವರದ್ದೇ ಕೊಲೆಯ ಮೊಕದ್ದಮೆಯಲ್ಲಿ ಸಾಕ್ಷಿಯಾಗಿ ಕರೆಸುವುದು ಅಂದರೆ ಏನು ಅರ್ಥ?
2: ಇದು ಗಾಂಧೀಜಿ ಕೊಲೆ ಮೊಕದ್ದಮೆ ಮಾತ್ರವೇ ಅಲ್ಲ ಗೆಳೆಯ.
5: ಏನು ಮತ್ತೆ?
2: ತಿಳಿಯುತ್ತೆ, ಸಮಯ ಬರಲಿ, ಎಲ್ಲಾ ತಿಳಿಯುತ್ತೆ.
5: ಆಬ್ಜೆಕ್ಷನ್ ಯುವರ್ ಆನರ್. ಮೊದಲನೆಯದಾಗಿ ಈ ನನ್ನ ಸಹೋದ್ಯೋಗಿ ಸರಕಾರಿ ವಕೀಲನ ಪಾತ್ರ ಮಾಡಬೇಕಿತ್ತು, ಆದರೆ ಅಪರಾಧಿಯ ಪರ ವಕೀಲನ ಪಾತ್ರ ಲಪಟಾಯಿಸಿದ್ದಾನೆ. ಈಗ ನೋಡಿದ್ರೆ ಇಡೀ ಮೊಕದ್ದಮೆಯನ್ನೇ ತಲೆ ಕೆಳಗು ಮಾಡ್ತಾ ಇದ್ದಾನೆ. ಯುವರ್ ಆನರ್, ನಿನ್ನೆ ದಿನ ನಾವುಗಳು ಕಾಲೇಜಿನ ಕ್ಯಾಂಟೀನಿನಲ್ಲಿ ಒಂದು ಸಭೆ ಮಾಡಿದ್ವಿ. ಅಲ್ಲಿ ನಾನು ನನ್ನ ಬೇಡಿಕೆಯನ್ನ ಎಲ್ಲ ಗೆಳೆಯರ ಮುಂದೆ ಇಟ್ಟಿದ್ದೆ. ಇಲ್ಲಿ ತನಕ ನನಗೆ ಡ್ರಾಮಾ ಸೊಸೈಟಿ ನಾಟಕದಲ್ಲಿ ಒಳ್ಳೆ ರೋಲ್ ಸಿಕ್ಕಿಲ್ಲ. ಈ ಸಲ ಅಪರಾಧಿ ಪರ ವಕೀಲನ ರೋಲ್ ನನಗೇ ಕೊಡಬೇಕು, ತುಂಬಾ ಒಳ್ಳೆ ರೋಲ್ ಅದು ಅಂತ ಕೇಳ್ಕೊಂಡಿದ್ದೆ. ಎಲ್ರೂ ಒಪ್ಪಿ ನಿರ್ಣಯ ಕೂಡ ಆಗಿತ್ತು ಯುವರ್ ಆನರ್. ಆದರೂ ಈ ನನ್ನ ಗೆಳೆಯ, ತಾನು ಬಹಳ ದೊಡ್ಡ ಆಕ್ಟರ್, ತನಗೆ ಈ ರೋಲ್ ಸಿಗದೆ ಹೋದರೆ ನಾಟಕ ಹಾಳಾಗಿ ಬಿಡುತ್ತೆ ಅಂತ ಹಾರಾಡಿದ್ದ. ಕೊನೆಗೆ ಅಲ್ಲಿದ್ದವರಿಗೆಲ್ಲ ಕಾಫಿ ಕುಡಿಸಿ ಈ ನನ್ನ ಗೆಳೆಯನಿಗೂ ಕಾಫಿ ಕುಡಿಸಿ ಒಪ್ಪಿಸಿದ್ದೆ. ಅಲ್ರವೇನ್ರಯ್ಯ ಹೇಳಿ.
2: ನೋಡಿದ್ರ ಯುವರ್ ಆನರ್, ಲಂಚ ರುಷವತ್ತು, ಇಡೀ ಕ್ಲಾಸಿಗೆ ಲಂಚ ಕೊಟ್ಟು ಅಪರಾಧಿ ಪರ ವಕೀಲ ಆಗಲಿಕ್ಕೆ ಹೊರಟಿದ್ದಾನೆ ಈ ನನ್ನ ಗೆಳೆಯ. ಇಂತಹ ಭ್ರಷ್ಟ ವಕೀಲರಿಂದ ನ್ಯಾಯಾಲಯಕ್ಕೆ ಘನತೆ ಬಂದಿತ್ತ ಯುವರ್ ಆನರ್?
0: ಅವರ ತಕರಾರಿಗೆ ಮೊದಲು ಉತ್ತರ ಕೊಡ್ರಿ.
2: ಖಂಡಿತ ಯುವರ್ ಆನರ್. ನನ್ನ ಗೆಳೆಯ ಶ್ರೀಯುತ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರನ್ನ ಕರೆಸುವ ಬಗ್ಗೆ ತಕರಾರೆತ್ತಿದ್ದಾರೆ. ನಾನವರನ್ನು ಕರೆಸದೇ ಇರಲಿಕ್ಕೆ ಒಪ್ಪುತ್ತೇನೆ. ಆದ್ರೆ
5: ಏನು ಆದ್ರೆ?
2: ತಾವು ನಾಥುರಾಮ ವಿನಾಯಕ ಗೋಡ್ಸೆಯವರನ್ನ ಕರೆಸದಿದ್ದರೆ ಮಾತ್ರ ನಾನು ಗಾಂಧೀಜಿ ಅವರನ್ನ ಕರೆಸದಿರ್ಲಿಕ್ಕೆ
5: ಅಸಂಬದ್ಧ. ನಾಥುರಾಮ್ ಗೋಡ್ಸೆ ಅಪರಾಧಿ.
2: ಹೌದು, ಆದರೆ ಸತ್ತಿದ್ದಾನೆ.
5: ಮತ್ತೇನು, ಬದುಕಿರಬೇಕಿತ್ತ ಅವನು?
2: ಓಹೋ, ಈಗಷ್ಟೇ ತಾವು ಸತ್ತಿರುವ ಮಹಾತ್ಮರನ್ನು ಕರೆಸಬಾರದು ಅಂದಿರಿ. ಸತ್ತಿರೋ ಮಹಾತ್ಮರು ಬೇಡ ಅನ್ನೋದಾದರೆ ಸತ್ತಿರೋ ಗೋಡ್ಸೆನ ಕರೆಸಬಹುದೋ? ಯುವರ್ ಆನರ್, ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ಆಗಬೇಕು ಅಂತ ನ್ಯಾಯ ಹೇಳುತ್ತೆ. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಸಾಯುವುದು ಸಾಧ್ಯ ಅಂತ ಪ್ರಕೃತಿಯ ನಿಯಮವು ಹೇಳುತ್ತೆ. ನಾಥುರಾಮ ವಿನಾಯಕ ಗೋಡ್ಸೆಗೆ ಈಗಾಗಲೇ ಗಲ್ಲಾಗಿದೆ. ಗಲ್ಲೆಂಬುದು ಶಿಕ್ಷೆಯೂ ಹೌದು, ಸಾವು ಹೌದು. ಯುವರ್ ಆನರ್, ಸತ್ತ ನಾಥುರಾಮನನ್ನು ಮತ್ತೆ ಮತ್ತೆ ಸಾಯಿಸುವ ಉತ್ಸಾಹ ತೋರಿಸುತ್ತಿರುವಂತಿದೆ ಈ ನನ್ನ ಸಹೋದ್ಯೋಗಿ. ಹಾಗೆ ಮಾಡಿದರೆ ಅದು ನ್ಯಾಯ ಅಲ್ಲ, ನ್ಯಾಯದ ವಿಡಂಬನೆ ಅಷ್ಟೇ, ಅಥವಾ ನ್ಯಾಯ ಅನ್ನುವ ಪ್ರಹಸನ. ಆದರೆ ಇಂದಿನ ವಿಚಾರಣೆ ಪ್ರಹಸನ ಅಲ್ಲ ಯುವರ್ ಆನರ್, ಇದು ಸತ್ಯದರ್ಶನ, ಜೀವನ ಮೌಲ್ಯವೊಂದನ್ನು ಪುನರ್ಸ್ಥಾಪಿಸುವ ಯತ್ನ. ಯಾವುದು ಆ ಜೀವನ ಮೌಲ್ಯ? ಅಹಿಂಸಾತ್ಮಕ ಬದುಕು, ನ್ಯಾಯಯುತ ನಡವಳಿಕೆ, ಪರರ ನಂಬಿಕೆಗಳಿಗೆ ಗೌರವ, ಇವು ಗಾಂಧೀಜಿಯವರು ಗೌರವಿಸುತ್ತಿದ್ದ ಜೀವನ ಮೌಲ್ಯಗಳು ಯುವರ್ ಆನರ್. ನಾತುರಾಮ ಹೇಡಿ ಅಲ್ಲ ಯುವರ್ ಆನರ್, ನಾತುರಾಮ ಧೀರ.
5: ಎಂತ ಮಾತಾಡ್ತಿದ್ನವ?
6: ಎಂತ
2: ಧೀರ ಆದರೆ ಪಥಭ್ರಷ್ಟ. ಆಂಗ್ಲ ಭಾಷೆಯಲ್ಲಿ ಪಥಭ್ರಷ್ಟತೆಯನ್ನು ಕರೇಜಿಯಸ್ ಬಟ್ ಕನ್ಫ್ಯೂಸ್ಡ್ ಅನ್ನುತ್ತಾರೆ.
5: ಅಬ್ಜೆಕ್ಷನ್ ಯುವರ್ ಆನರ್, ಅಪರಾಧಿನ ತೆಗಳಬೇಕಾದ ಈ ನನ್ನ ಸಹೋದ್ಯೋಗಿ ಹೊಗಳಿ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ.
6: ಅಬ್ಜೆಕ್ಷನ್ ಸಸ್ಟೈನ್ಡ್.
2: ಯುವರ್ ಆನರ್, ನನ್ನ ಗೆಳೆಯನ ಮತ್ಸರವನ್ನು ಉದ್ದೀಪಿಸಲಿಕ್ಕೆ ಇಚ್ಛಿಸುವುದಿಲ್ಲ. ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ನಾನೀಗ ಸ್ವಇಚ್ಛೆಯಿಂದಲೇ ಅಪರಾಧಿ ಪರ ವಕೀಲನ ಪಾತ್ರವನ್ನು ಹಿಂದಿರುಗಿಸುತ್ತಿದ್ದೇನೆ. ನಾತುರಾಮ ವಿನಾಯಕ ಗೋಡ್ಸೆ ಹಾಗೂ ಆತನ ಸೈದ್ಧಾಂತಿಕ ಮಿತ್ರರನ್ನು ಹೊಗಳಬೇಕು ಅನ್ನೋ ಅದಮ್ಯ ಬಯಕೆಯನ್ನು ನನ್ನ ಗೆಳೆಯ ತೀರಿಸಿಕೊಳ್ಳಲಿ. ಪಾಪ, ನನಗೆ ನಾತುರಾಮನಲ್ಲಿ ಯಾವುದೇ ರೀತಿಯ ಸೈದ್ಧಾಂತಿಕ ಆಕರ್ಷಣೆ ಇಲ್ಲ. ಯುವರ್ ಆನರ್,
0: ನಿಮ್ಮ ಸಹೋದ್ಯೋಗಿ ಅಪರಾಧಿ ಪರ ವಕೀಲನ ಪಾತ್ರವನ್ನ ಸ್ವ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮೊದಲ ತಕರಾರನ್ನ ನೀವು ಹಿಂದೆ ಪಡೆಯಬಹುದಾಗಿದೆ. ನಿಮ್ಮ ಎರಡನೆಯ ತಕರಾರನ್ನು ಮನ್ನಿಸಲಾಗಿದೆ. ನೀವು ನಾಥುರಾಮ ಗೋಡ್ಸೆಯನ್ನು ಕರೆಸದೇ ಇರಲಿಕ್ಕೆ ಸಿದ್ಧರಿದ್ದೀರಾ?
5: ಆದರೆ
0: ಹೌದು ಅಥವಾ ಇಲ್ಲ ಅಷ್ಟೇ ಉತ್ತರಿಸಿ.
5: ತಕರಾರನ್ನ ಹಿಂದಕ್ಕೆ ಪಡೆಯುತ್ತಿದ್ದೇನೆ ಯುವರ್ ಆನರ್. ಅವರು ಬೇಕಿದ್ದರೆ ಇಡೀ ಕಾಂಗ್ರೆಸ್ ಪಾರ್ಟಿನೇ ತಂದು ಕಟಕಟೆಯಲ್ಲಿ ನಿಲ್ಲಿಸಲಿ, ನನಗೇನು ಅಭ್ಯಂತರವಿಲ್ಲ.
0: ಗುಮಾಸ್ತರೆ ಮುಂದುವರಿಸಿ.
2: ಶ್ರೀಯುತ ಬಾಲಗಂಗಾಧರನಾಥ ತಿಲಕರು, ಶ್ರೀಯುತ ಗೋಪಾಲಕೃಷ್ಣ ಗೋಖಲೆಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಗುರುದೇವ ರವೀಂದ್ರನಾಥ್ ಠಾಕೂರರು, ಶ್ರೀಯುತ ಮಹಾದೇವ ದೇಸಾಯಿ ಅವರು, ಶ್ರೀಯುತ ಪ್ಯಾರೇಲಾಲರು, ಇಡೀ ಪಟ್ಟಿ ಓದಬೇಕಾ ಮಿಸ್?
0: ಬೇಕಿಲ್ಲ. ನಿಮ್ಮ ವಾದವನ್ನು ಮಂಡಿಸಿ.
2: ಕಮಾನ್ ಶುರು ಶುರು.
7: ಸಖತ್ತಾಗಿ ಗೂಸ ಕೊಡುಗರು ನೆನಪಿಟ್ಕೊಳ್ಬೇಕು.
5: ಮೊತ್ತ ಮೊದಲಿಗೆ ನನ್ನ ಪ್ರತಿಭಟನೆಯನ್ನು ದಾಖಲಿಸಲು ಇಚ್ಛಿಸುತ್ತೇನೆ ಯುವರ್ ಆನರ್. ನ್ಯಾಯಾಲಯವು ಘಟಿತವಾಗುವ ಮೊದಲೇ ಇಲ್ಲಿರುವ ಎಲ್ಲರ ಮೇಲೆ ಸೈದ್ಧಾಂತಿಕ ಒತ್ತಡ ಹೇರಲಾಗಿದೆ. ನನ್ನ ಸಹೋದ್ಯೋಗಿ ಚಾಣಾಕ್ಷತನದಿಂದ ಅದನ್ನು ಸಾಧಿಸಿದ್ದಾನೆ.
2: ಅಬ್ಜೆಕ್ಷನ್ ಯುವರ್ ಆನರ್.
0: ಅಬ್ಜೆಕ್ಷನ್ ಓವರ್ ರೂಲ್ಡ್. ಮುಂದುವರಿಸಿ.
5: ಕೋಮುಗಲಭೆಯ ಭಯವನ್ನು ಈ ನ್ಯಾಯಾಲಯದಲ್ಲಿ ಹರಿಬಿಡಲಾಗಿದೆ. ಘನತೆ ವೆತ್ತ ನ್ಯಾಯಾಧೀಶರನ್ನೂ ಸಹ ನೈತಿಕ ದ್ವಂದ್ವದಲ್ಲಿ ಬಂಧಿಸಲಾಗಿದೆ. ಹಿಂದೂ ಹಿತದ ಬಗ್ಗೆ ಮಾತನಾಡುವುದೇ ಅಪರಾಧ ಎಂಬಂತಾಗಿದೆ ನ್ಯಾಯಾಲಯದ ವಾತಾವರಣ. ಹಿಂದುತ್ವವಾದಿಗಳು ಯಾರನ್ನೂ ರಂಗದ ಮೇಲೆ ಕರೆಸಬಾರದು ಅನ್ನುವ ನಿರ್ಬಂಧ ಹೇರಲಾಗಿದೆ. ನಾನು ಹೇಗೆ ತಾನೇ ನಾತುರಾಮ ವಿನಾಯಕ ಗೋಡ್ಸೆಯ ಪರ ವಾದಿಸಲಿ? ಹಿಂದೂ ಹಿತವನ್ನು ಪ್ರತಿಪಾದಿಸಿದರೆ ಸಾಕು, ನಾವು ಮುಸ್ಲಿಂ ವಿರೋಧಿ ಅಂತ ಬಣ್ಣ ಕಟ್ತಾರೆ ಈ ಓಟು ಬಡುಕ ಸ್ಯೂಡೋಸಿಕಲರಿಷ್ಟರು. ಭಲೆ, ನನ್ನ ಗೆಳೆಯ ಹಾಗೂ ದೇಶದ ತುಂಬಾ ಹರಡಿರುವ ಅವನ ಕಾಮ್ರೇಡುಗಳು ನಮ್ಮನ್ನೂ ನಾತುರಾಮನ ಶವದೊಟ್ಟಿಗೆ ಬಂಧಿಸಿ ಚರಿತ್ರೆಯ ಶವಪೆಟ್ಟಿಗೆಗೆ ತಳ್ಳಿ ಮೊಳೆ ಜಡಿದಿದ್ದಾರೆ. ಹೌದು, ಚರಿತ್ರೆಯ ಶವಪೆಟ್ಟಿಗೆಯಲ್ಲಿ ಬಂಧಿಸಿಡಲಾಗಿದೆ ಹಿಂದುತ್ವವಾದಿಗಳನ್ನು. ಗಾಂಧಿ ಎಂಬ ಸ್ಯೂಡೋ ದೇವರನ್ನು ತೋರಿಸಿ ಧರ್ಮ ನಿರಪೇಕ್ಷತೆ ಎಂಬ ಸ್ಯೂಡೋ ವಿಚಾರವನ್ನು ಮಂಡಿಸಿ ನಮ್ಮನ್ನು ತುಳಿಯಲಾಗಿದೆ. ಇನ್ನೂ ಸಾಧ್ಯವಿಲ್ಲ, ನಾವಿನ್ನು ಕತ್ತಲೆಯ ಕೂಪದಲ್ಲಿ ಕೊಳೆಯುವುದಿಲ್ಲ, ಬೆಳಕಿಗೆ ಬಂದೇ ತೀರುತ್ತೇವೆ. ಅಯೋಧ್ಯೆಯ ನಂತರ ಕಾಶಿ, ಕಾಶಿಯ ನಂತರ ಮಥುರಾ, ಮಥುರಾ ನಂತರ ಬಾಬಾ ಬುಡಂಗಿರಿ, ಬಾಬಾ ಬುಡಂಗಿರಿಯ ನಂತರ ಇನ್ನೂ ಏನೇನೋ ಬಿಡುಗಡೆ ಮಾಡ್ತೀವಿ. ರಕ್ತ ರಕ್ತ ರಕ್ತ ಬೇಕು ನಮಗೆ, ಪ್ರತೀಕಾರ ಬೇಕು. ಈ ನ್ಯಾಯಾಲಯವನ್ನೇ ನಾನು ಪ್ರಶ್ನಿಸುತ್ತೇನೆ, ಇದು ಹಿಂದೂ ವಿರೋಧಿ ನ್ಯಾಯಾಲಯ, ಮುಸ್ಲಿಂ ಪರ ನ್ಯಾಯಾಲಯ. ಹೇಳುತ್ತೇನೆ ಕೇಳಿ, ಹಿಂದೂ ಏಕತೆಗೆ ಅಡ್ಡಿ ಬರುವವರು ಅದ್ಯಾರೇ ಇರಲಿ ಅವರ ಕೈ ಕಡಿಯುತ್ತೇನೆ. ಅಸಹಕಾರ ಚಳುವಳಿ ಹೇಳಿತನದ ಚಳುವಳಿ, ಅಹಿಂಸೆ ಎಂಬುದು ಆಷಾಢಭೂತಿತನ, ಸತ್ಯಾಗ್ರಹ ಅಡುಗುಲಜ್ಜೆಯ ಅಸ್ತ್ರ. ಗಾಂಧೀಜಿಯಿಂದಾಗಿ ಹಿಂದೂಗಳು ಸತ್ವಹೀನರಾಗಿದ್ದಾರೆ, ಹಿಂದೂ ರಕ್ತ ತಣ್ಣಗಾಗಿದೆ. ಹಿಂದೂ ರಕ್ತ ಕುದಿಯಬೇಕೆಂದರೆ ನಾತುರಾಮ ವಿನಾಯಕ ಗೋಡ್ಸೆ ಎದ್ದು ಬರಬೇಕು. ಭಾರತ ದೇಶ ಬಲಿದಾನ ಬೇಡುತ್ತಿದೆ, ಭಾರತ ಮಾತೆ ಹಸಿದಿದ್ದಾಳೆ, ಅವಳು ರಕ್ತದ ರುಚಿ ಉಣ್ಣಲಿದ್ದಾಳೆ. ಅಹಿಂಸೆ ಎಂಬ ಸಪ್ಪೆ ಸಾರಿನ ಊಟ ಆಕೆಗೆ ಸಾಕಾಗಿದೆ. ನಾತುರಾಮ ವಿನಾಯಕ ಗೋಡ್ಸೆ ಮತ್ತೆ ಹುಟ್ಟಿ ಬರಲಿ, ರಕ್ತದ ಮಳೆ ಹರಿಯಲಿ, ರಕ್ತದ ಬೆಳೆ ಬೆಳೆಯಲಿ, ರಕ್ತ ದೋಕುಳಿಯಾಡಲಿ, ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪಿತವಾಗಲಿ. ಹೇಗಿತ್ತು ಮಿಸ್, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ನಾ?
6: ಅಬ್ಬ ಅಮ್ಮ.
5: ಯಾಕೆ ಮೇಡಮ್, ಏನಾದ್ರೂ ತಪ್ಪಾಯ್ತಾ?
6: ನಾನ್ ಹೇಳಿದೆ, ಗೊತ್ತಿತ್ತು ನನ್ಗೆ ಗಾಂಧೀಜಿ ಅಂತ ಹೊರಟು ಮತ್ತೆಲ್ಲಿಗೋ ತಲುಪ್ತೀರಿ ಅಂತ. ನೀವು ಕೇಳಿಲ್ಲ. ದೇವ್ರೇ, ನೀವಿನ್ನು ಮಕ್ಕಳು, ನಿಮಗ್ ತಿಳಿಯೋದಿಲ್ಲ, ಕುತೂಹಲ ಅಷ್ಟೇ. ಅಲ್ಲ ಮಕ್ಳೇ, ಚಿಟ್ಟೆಯ ರೆಕ್ಕೆಯನ್ನ ಕಿತ್ರೆ ಅದ್ರ ಹಾರಾಟನ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತಾ? ಅಥವಾ ಬೆಂಕಿ ಪೊಟ್ಟಣದಲ್ಲಿ ಜೀರುಂಡೆ ಇಟ್ಕೊಂಡು ಪ್ರಾಣಿದಯೆ ಕಲೀಲಿಕ್ಕೆ ಆಗುತ್ತಾ? ನಿಮ್ಗೆ ಎಲ್ಲಾನು ಆಟ ಅಲ್ವಾ? ಆದ್ರೆ ಅಹಿಂಸೆ ಜೊತೆ ಆಡ್ಲಿಕ್ಕೆ ಬರೋದಿಲ್ಲ ಮಕ್ಳೇ. ಅಹಿಂಸೆ ತಿರುಗಿ ನುಡಿಯಲ್ಲ, ಅಥವಾ ಜಗಳನೂ ಆಡಲ್ಲ. ಚಿಟ್ಟೆ ಹಾಗೇನೆ ಅದೂನು ಹಿಂಸೆ ಮಾತಾಡುತ್ತೆ, ಮಾತನಾಡಿಸುತ್ತೆ, ಹತ್ತಿರ ಕರೆಯುತ್ತೆ, ಪ್ರಚೋದಿಸುತ್ತೆ. ಹಿಂಸೆ ಆಕರ್ಷಕವಾಗಿರುತ್ತೆ, ಹಿಂಸೆಯ ಡೈಲಾಗು ಆಕರ್ಷಕವಾಗಿರುತ್ತೆ. ಆದ್ರೆ ಗಾಂಧೀಜಿ ವಿಚಾರ ಸಪ್ಪೆ ಅನ್ನಿಸ್ಬಿಡುತ್ತೆ, ಬಸವಣ್ಣ ಗೊಡ್ಡು ಪುರಾಣ ಅನ್ನಿಸ್ಬಿಡುತ್ತೆ, ಕಬೀರ ಗೊಡ್ಡು ಅನ್ನಿಸ್ಬಿಡುತ್ತೆ. ಪಾಲಿಸೋದು ಕಷ್ಟ ಅನ್ಸುತ್ತೆ, ವೃತ ಮುರಿಬೇಕು ಅನ್ಸುತ್ತೆ. ಗಾಂಧೀಜಿಯ ವಿಚಾರ ತುಂಬಾ ನಾಜುಕು ಮಕ್ಕಳೇ, ಮುಗ್ಧವಾದದ್ದು, ಗಟ್ಟಿ ಅವಚಿಕೊಂಡ್ರೆ ಸತ್ತೆ ಹೋಗುವಂಥದ್ದು, ಎತ್ತಿಕೊಳ್ಳದೆ ಬಿಟ್ಟರು ಸತ್ತು ಹೋಗುವಂಥದ್ದು. ಹೌದು, ಕೂಸಿನ ಹಾಗೆ, ಕೂಸನ್ನ ಎತ್ತಿಕೊಳ್ಳೋ ಹಾಗೆ ಅಹಿಂಸೆನೂ ಎತ್ಕೋಬೇಕು, ಅದಕ್ಕೆ ತಾಳ್ಮೆ ಬೇಕು. ನಟನೆ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಭಾವಾವೇಶ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ, ಉದ್ವೇಗ ಕೂಡ ಅಲ್ಲ, ಜಾಣ ಮಾತಂತೂ ಅಲ್ವೇ ಅಲ್ಲ. ನಟನೆ ಅನ್ನೋದು ಒಂದು ರೀತಿಯ ಒಳತೋಟಿ, ಅಂದ್ರೆ ಪಾತ್ರದ ಒಳತೋಟಿ. ನೋವು ಉಣ್ಣಬೇಕು, ನಾವೇ ಉಣ್ಣಬೇಕು, ಬೇರೆಯವ್ರಿಗೆ ಉಣ್ಣಿಸಬಾರ್ದು. ಮಾತಾಡದೆ ಇರಬಹುದಾದ್ರೆ ರಂಗದ ಮೇಲೆ ಮೌನವಾಗಿರ್ಬೇಕು, ಒಳಗ್ ಹುಡುಕ್ಬೇಕು ನಿಮ್ಮೊಳಗೆ, ಆಗ ಮಾತ್ರ ಸೂಕ್ತವಾದ ಮಾತು ಹೊರಗ್ ಕಾಣಿಸ್ಕೊಳ್ಳುತ್ತೆ. ಮಾತಿನ ಹಿಂಸೆ ಮಾಡಬಾರ್ದು ಮಕ್ಕಳೇ, ಬೈಗುಳವನ್ನ ಕಾರಬಾರ್ದು. ಮಾತಿನ ಹಿಂಸೆ ದೈಹಿಕ ಹಿಂಸೆಗಿಂತ ಅಪಾಯಕಾರಿ ಅಂತ ನಿಮಗ್ ಗೊತ್ತಿರ್ಲಿ. ನಟನೆ ಅನ್ನೋದು ಧ್ಯಾನ ಇದ್ದ ಹಾಗೆ, ಧ್ಯಾನ ಮಾಡುವವನ ಶ್ರದ್ಧೆ ನಟನಿಗೂ ಬೇಕು. ಬನ್ನಿ ಅಲ್ಲ, ಧ್ಯಾನ ಮಾಡೋಣ.
8: ಸಾರಿ ಮಿಸ್, ನಾನು ತಪ್ಪು ಮಾಡಿಬಿಟ್ಟೆ, ಆವೇಶಕ್ಕೆ ಸಿಕ್ಕಿಬಿಟ್ಟಿದ್ದೆ, ಮಜಾ ಸಿಕ್ತು ಅಂತ ತಿಳ್ಕೊಂಡು ದಾರಿ ತಪ್ಪಿಬಿಟ್ಟಿದ್ದೆ. ನೀವು ಹೇಳಿದ್ದು ನಿಜ ಮಿಸ್, ಜಾಣ ಮಾತು ನಟನೆ ಅಲ್ಲ, ನಾವಿಬ್ಬರೂ ಸೇರಿ ಮಾತಿನ ಜಂಗಿ ಕುಸ್ತಿ ಮಾಡಿದ್ದೀವಿ ಅಷ್ಟೇ.
2: ಹೌದು, ನಾನೇ ಇವನನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದು. ಚಪ್ಪಾಳೆ ಗಿಟ್ಟಿಸಿಕೊಳ್ಳೋ ಆತುರದಲ್ಲಿ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದೆ. ಮೊದಲು ತಪ್ಪು ಮಾಡಿದ್ದು ನಾನೇ, ನಾನೇ ಇವನನ್ನು ಗುಂಡಿಗೆ ಕೆಡವಿದೆ. ಮಾತು ಮರೆತೆ, ಮರೆತೆ ಅಂತ ಒಪ್ಪಿಕೊಳ್ಳಿಕ್ಕೆ ಅಹಂಕಾರ ಅಡ್ಡ ಬಂತು, ಹೇಳಬಾರದನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಆದರೆ ಏನು ಮಾಡಲಿ ಮಿಸ್, ಸ್ಟೇಜ್ ಮೇಲೆ ಯಾವುದನ್ನು

0: ಅದನ್ನು ನೆನಪಿನಲ್ಲಿಟ್ಟುಕೊಳ್ತೀನಿ.
1: ನಟನಾಗಿ ಮಾತ್ರ ಯಾಕೆ, ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರದು. ರಾಜಕಾರಣಿಗಳು, ಧರ್ಮಗುರುಗಳು, ಪ್ರಾಧ್ಯಾಪಕರು ಯಾರು ಅತಿಯಾಗಿ ಮಾತಾಡಬಾರ್ದು. ಆಯ್ತು, ಹಾಗಿದ್ರೆ ಈಗ ವಿಚಾರಣೆ ಮುಂದುವರಿಲಿ. ನಿನ್ನ ಸಾಕ್ಷಿಗಳ ಪಟ್ಟಿಯನ್ನ ಕೊಡು.
0: ನನ್ನದೇನು ಪಟ್ಟಿ ಇಲ್ಲ ಯುವರ್ ಆನರ್, ನನಗೆ ನಾಥೂರಾಮನೇ ಸಾಕು.
1: ವಿಚಾರಣೆ ಮುಂದುವರಿಯಲಿ. ಸಾಕ್ಷಿಗಳ ಪಾಟಿ ಸವಾಲು ಮುಗಿದಿದೆ ಅಂತ ಭಾವಿಸೋಣವಂತೆ.
2: ಅಪರಾಧಿ ನಂಬರ್ 1 ನಾಥೂರಾಮ ವಿನಾಯಕ ಗೋಡ್ಸೆ, ವಯಸ್ಸು 32, ವೃತ್ತಿಯಲ್ಲಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ, ಪುಣೆ. ನಾಥೂರಾಮ ವಿನಾಯಕ ಗೋಡ್ಸೆಯನ್ನು ಹಾಜರುಪಡಿಸಿ. ನಾಥೂರಾಮ ವಿನಾಯಕ ಗೋಡ್ಸೆ.
3: ನವೆಂಬರ್ 8, 1948, ಕೆಂಪುಕೋಟೆ, ದೆಹಲಿ. ಆದರಣೀಯ ನ್ಯಾಯಮೂರ್ತಿ ಆತ್ಮಚರಣ್ ಅವರು ಗಾಂಧಿ ಕೊಲೆ ವಿಚಾರಣೆಗೆಂದು ನಿಯುಕ್ತರಾಗಿರುವ ವಿಶೇಷ ನ್ಯಾಯಾಲಯ ಇದು. ಮಾನ್ಯ ನ್ಯಾಯಾಧೀಶರು ಆಗಲೇ ಪೀಠ ಅಲಂಕರಿಸಿದ್ದಾರೆ. ನ್ಯಾಯಾಲಯವು ಪ್ರೇಕ್ಷಕರಿಂದ ಕಿಕ್ಕಿರಿದಿದೆ, ಆದರೂ ನಿಶ್ಶಬ್ದವಾಗಿದೆ. ಪ್ರೇಕ್ಷಕರು ರಕ್ಷಣಾ ಸಿಬ್ಬಂದಿಯಿಂದ ಪ್ರವೇಶ ಪತ್ರಗಳನ್ನು ಪಡೆದು ಎಲ್ಲ ಕಡೆ ಜಮಾಯಿಸಿದ್ದಾರೆ. ಹಲವು ಅಧಿಕಾರಿಗಳು, ಅಪರಾಧಿ ಪರ ವಕೀಲರು, ಸರ್ಕಾರಿ ವಕೀಲರು, ಹಲವು ಪತ್ರಕರ್ತರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ವಿಚಾರಣೆ ಆರಂಭವಾಗಲಿ ಎಂದು ಕೌತುಕದಿಂದ ಕಾಯುತ್ತಿದ್ದಾರೆ.
1: ಭಾರತೀಯ ದಂಡ ಸಂಹಿತೆಯ 364ನೆಯ ಅಧಿನಿಯಮದ ಪ್ರಕಾರ ಸರ್ಕಾರಿ ವಕೀಲರು ನಿಮ್ಮ ಮೇಲೆ ಹೊರಿಸಿರುವ ಆಪಾದನೆಗಳನ್ನು ನೀವು ಕೇಳಿಸಿಕೊಂಡಿದ್ದೀರಿ. ಈವರೆಗೆ ಸಾಕ್ಷಿ ನೀಡಿದ ಎಲ್ಲಾ ಸಾಕ್ಷಿದಾರರ ವಾದವನ್ನು ನೀವು ಆಲಿಸಿದ್ದೀರಿ. ಈಗ ಅಪರಾಧಿಯು ನಾಥೂರಾಮ್ ಗೋಡ್ಸೆ ತನ್ನ ವಾದವನ್ನು ಮಂಡಿಸಲಿ.
4: ಯುವರ್ ಆನರ್, ಈ ವಿಶೇಷ ನ್ಯಾಯಾಲಯದ ಮುಂದೆ ಘಂಟಾಘೋಷವಾಗಿ ನಾನು ಹೇಳುವುದೇನೆಂದರೆ, ಗಾಂಧೀಜಿಯವರ ಕೊಲೆಗೆ ನಾನು ಕಾರಣ, ನಾನು ಮಾತ್ರ ಕಾರಣ. ಬಿರ್ಲಾ ಮಂದಿರದ ಆವರಣದಲ್ಲಿ ಜನವರಿ 30ರಂದು ನಡೆದ ದುರ್ಘಟನೆಗೆ ವೈಯಕ್ತಿಕವಾಗಿ ನಾನು ಜವಾಬ್ದಾರನಾಗಿದ್ದೇನೆ. ಸರ್ಕಾರಿ ವಕೀಲರು ವಾದಿಸುವಂತೆ ಯಾವುದೇ ಪಿತೂರಿಯಾಗಲಿ ಷಡ್ಯಂತ್ರವಾಗಲಿ ಈ ಘಟನೆಯ ಹಿಂದೆ ಇರುವುದಿಲ್ಲ. ಗಾಂಧೀಜಿಯವರ ಹತ್ಯೆಗೆ ಮೊದಲು ಜನವರಿ 20ರಂದು ಅವರ ಪ್ರಾರ್ಥನಾ ಸಭೆಯಲ್ಲಿ ನಡೆದ ಬಾಂಬ್ ವಿಸ್ಫೋಟದ ಘಟನೆಯಾಗಲಿ ಅಥವಾ ಆ ಘಟನೆಯ ಸಂಬಂಧದಲ್ಲಿ ಬಂಧಿತರಾಗಿರುವ ಶ್ರೀಯುತ ಮದನ್ಲಾಲ್ ಪಹ್ವರ್ ಅವರಾಗಲಿ ಜನವರಿ 30ರ ಘಟನೆಗೆ ಸಂಬಂಧಿಸಿದವರಲ್ಲ. ಮತ್ತೊಬ್ಬರ ಕೈಗೊಂಬೆಯಾಗುವಷ್ಟು ದಡ್ಡ ನಾನಲ್ಲ, ಅಥವಾ ಮತ್ತೊಬ್ಬರನ್ನು ಕೈಗೊಂಬೆ ಮಾಡಿಕೊಳ್ಳುವಷ್ಟು ಅಹಂಕಾರಿಯೂ ಅಲ್ಲ. ಗಾಂಧೀಜಿಯವರ ಕೊಲೆಯಲ್ಲಿ ನಾನು ಕೈಗೊಂಬೆ ಆದದ್ದು ನನ್ನದೇ ದ್ವೇಷ ಎಂಬ ಆಯುಧಕ್ಕೆ, ನನ್ನ ಬಂದೂಕಿಗೆ. ಗಾಂಧೀಜಿಯವರ ಅಹಿಂಸಾವಾದದ ರಾಜಕೀಯವು ನನ್ನಿಂದ ಈ ಕೃತ್ಯವನ್ನು ಮಾಡಿಸಿತು. ದ್ವೇಷ ಸಾಧನೆಗೆಂದು ನಾನು ಬಳಸಿದ ಆಯುಧವನ್ನು ದೆಹಲಿಯಲ್ಲಿ ಕೊಂಡೆ. ಹೌದು, ಹಿಂದೂ ನಿರಾಶ್ರಿತನೊಬ್ಬನಿಂದ ಕೊಂಡೆ. ಈ ಹಿಂದೂ ನಿರಾಶ್ರಿತ ಮಿಕ್ಕೆಲ್ಲಾ ಹಿಂದೂ ನಿರಾಶ್ರಿತರ ಹಾಗೆಯೇ ಗಾಂಧೀಜಿಯವರನ್ನು ದ್ವೇಷಿಸುತ್ತಾನೆ. ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಇತ್ಯಾದಿ ಸ್ಥಳಗಳಲ್ಲಿ ಮುಸಲ್ಮಾನರು ನಡೆಸಿದ ಅಮಾನುಷ ಕೃತ್ಯದಿಂದಾಗಿ ಹಿಂದೂ ನಿರಾಶ್ರಿತರು ನೊಂದಿದ್ದಾರೆ. ಪಶ್ಚಿಮ ಪಂಜಾಬಿನಲ್ಲಿ ನಡೆದ ದೌರ್ಜನ್ಯಗಳು, ಕೊಲೆ, ಸುಲಿಗೆ, ಅತ್ಯಾಚಾರ ಹಾಗೂ ಲೂಟಿಯ ಪ್ರಸಂಗಗಳನ್ನು ಅನುಭವಿಸಿ ಹೇಗೋ ಬದುಕುಳಿದು ಕೊನೆಗೊಮ್ಮೆ ತನ್ನ ನೆಲಕ್ಕೆ ಬಂದು ಬಿದ್ದರೆ ಗಾಂಧೀಜಿಯವರನ್ನು ಅಪ್ಪಿ ಸ್ವಾಗತಿಸಲಿಲ್ಲ, ಅವರಿಗೆ ಸಾಂತ್ವನ ನುಡಿಯಲಿಲ್ಲ. ಬದಲಾಗಿ ಮತ್ತದೇ ನರಕಕ್ಕೆ ಹಿಂದಿರುಗಿ ಎಂದು ಅವರಿಗೆ ತಾಕೀತು ಮಾಡಿದರು. ಇತ್ತ ಭಾರತದಲ್ಲಿ ಮುಸಲ್ಮಾನರು ತೊರೆದು ಹೋದ ಮನೆಗಳನ್ನು ಹಿಂದೂ ನಿರಾಶ್ರಿತರಿಗೆ ಕೊಡಗೊಡಲಿಲ್ಲ ಗಾಂಧೀಜಿ. ಖಾಲಿ ಮನೆಗಳು ಖಾಲಿಯಾಗೇ ಉಳಿದಿರಬೇಕು ಎಂದು ಹಠ ಮಾಡಿದರು. ದೇಶ ತೊರೆದು ಹೋದ ಮುಸಲ್ಮಾನರು ಹಿಂತಿರುಗಿ ಬಂದಾಗ ಅವು ಲಭ್ಯವಿರಬೇಕು ಎಂದು ವಿತಂಡವಾದ ಮಾಡಿದರು. ಗಾಂಧೀಜಿಯವರ ವಿತಂಡವಾದಗಳು ಒಂದೆರಡಲ್ಲ. ಪಾಕಿಸ್ತಾನಿಯರು ಈಗ ಕಾಶ್ಮೀರದಲ್ಲಿ ಆಕ್ರಮಣ ನಡೆಸಿದ್ದಾರೆ. ಹೀಗಿರುವಾಗ ಅವರಿಗೆ ಬಾಕಿ ಇರುವ 54 ಕೋಟಿ ರೂಪಾಯಿಗಳನ್ನು ಅವರಿಗೆ ಸಲ್ಲಿಸಬೇಕು ಎಂದು ಪಟ್ಟು ಹಿಡಿದರು. ಹೀಗೆ ಹಠ ಮಾಡಿ ಹಿಂದೂಗಳನ್ನು ಕೊಲ್ಲಲಿಕ್ಕೆ ಮುಸಲ್ಮಾನರ ಬಂದೂಕುಗಳಿಗೆ ಕಾಡತೂಸುಗಳನ್ನು ಒದಗಿಸಿದರು ಅವರು. ಗಾಂಧೀಜಿ ಯಾವತ್ತಿನಿಂದಲೂ ಹೀಗೆ, ಮುಸಲ್ಮಾನರು ಬೇಕು, ನಾವು ಬೇಡ. ಅವರೇನೇ ಮಾಡಿದರೂ ಕ್ಷಮಿಸುತ್ತಾರೆ, ಎಷ್ಟೇ ಒಳನುಗ್ಗಿ ಬಂದರೂ ಸರಿದು ಜಾಗ ಮಾಡಿಕೊಡುತ್ತಾರೆ, ಆದರೆ ನಮ್ಮನ್ನು ದಂಡಿಸುತ್ತಾರೆ. ಈ ಕಾರಣಕ್ಕಾಗಿ ನಾನು ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ, ಹಲವು ವರ್ಷಗಳಿಂದ ದ್ವೇಷಿಸುತ್ತಾ ಬಂದಿದ್ದೇನೆ. ಆದರೆ ಪಿತೂರಿಗಾರನ ಹೇಳಿತನದಿಂದಲ್ಲ, ಭಾರತ ಮಾತೆಯ ಧೀರ ಸುಪುತ್ರನಂತೆ ಗಾಂಧೀಜಿಯವರ ಕೊಲೆ ಮಾಡಿದ್ದೇನೆ. ನನ್ನ ವಿಚಾರಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾ ಬಂದಿದ್ದೇನೆ, ಬರೆದಿದ್ದೇನೆ, ಪತ್ರಿಕೆ ನಡೆಸಿದ್ದೇನೆ, ಪ್ರಚಾರ ಮಾಡಿದ್ದೇನೆ, ಜನಗಳ ಸಂಘಟನೆ ಮಾಡಿದ್ದೇನೆ. ನಾನೇಕೆ ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ? ಸಮಗ್ರವಾಗಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದ್ವೇಷಿಸುತ್ತೇನೆಯೇ, ಅಥವಾ ಕೆಲವು ಭಾಗಗಳನ್ನು ಮಾತ್ರ ದ್ವೇಷಿಸುತ್ತೇನೆಯೇ? ಜನವರಿ 30ರ ದುರ್ಘಟನೆಯ ನಂತರ ಹಲವರು ನನ್ನನ್ನು ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ನೀನು ಒಬ್ಬ ಹಿಂದೂ, ಮತ್ತೊಬ್ಬ ಹಿಂದೂವನ್ನು ಅದು ಹೇಗೆ ಕೊಂದೆ, ಅದು ಪ್ರಾರ್ಥನೆಯ ಹೊತ್ತಿನಲ್ಲಿ ಅಂತ ಕೇಳಿದ್ದಾರೆ. ನಾನು ಮಹಾತ್ಮರನ್ನು ದ್ವೇಷಿಸುವುದಿಲ್ಲ, ಗುಂಡಿಡುವ ಮುನ್ನ ನಾನವರಿಗೆ ವಂದಿಸಿದೆ, ವಂದಿಸಿ ರಾಜಕಾರಣಿ ಗಾಂಧಿಯನ್ನು ಕೊಂದೆ. ರಾಜಕಾರಣ

0: ಗಾಂಧಿ ಪ್ರಾರ್ಥನೆಯನ್ನು ಅಪವಿತ್ರಗೊಳಿಸಿದರು. ಪ್ರಾರ್ಥನೆಯ ಹೆಸರಿನಲ್ಲಿ ಹೇಡಿತನದ ಪ್ರಚಾರವನ್ನು ಮಾಡಿದರು. ನನ್ನ ಪವಿತ್ರ ಕರ್ತವ್ಯವನ್ನು ನಾನು ಒಂದೊಮ್ಮೆ ಪಾಲಿಸದೇ ಹೋಗಿದ್ದರೆ ಇಡೀ ಹಿಂದೂ ಜನಾಂಗವೇ ನಿರ್ವೀರ್ಯತೆಯ ರೋಗಕ್ಕೆ ತುತ್ತಾಗುತ್ತಿತ್ತು. ಮುಸಲ್ಮಾನರ ಆಕ್ರಮಣವನ್ನು ತಡೆಯಲಾರದಂತಹ ಸ್ಥಿತಿಯನ್ನು ತಲುಪಿರುತ್ತಿದ್ದೆವು ನಾವು. ನಾನು ಗಾಂಧೀಜಿಯವರನ್ನು ಕೊಂದದ್ದು ಇದೇ ಕಾರಣಕ್ಕೆ. ಕೊಂದು ಓಡಿ ಹೋಗಲಿಲ್ಲ, ನಾನೇ ಪೊಲೀಸರಿಗೆ ಎದುರಾದೆ. ಈ ನ್ಯಾಯಾಲಯದಿಂದಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದಾಗಲಿ ನನಗೆ ಕ್ಷಮಾದಾನ ಬೇಕಿಲ್ಲ. ನನ್ನ ಕೃತ್ಯಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರಲು ಬಯಸುತ್ತೇನೆ. ಈಗ ನನಗೆ ಪ್ರೇರಣೆ ನೀಡಿದ ವಿವಿಧ ಸಂದರ್ಭಗಳು, ಪರಿಸ್ಥಿತಿಗಳು ಹಾಗೂ ಘಟನೆಗಳ ಪರಾಮರ್ಶೆ ಮಾಡಲಿಚ್ಛಿಸುತ್ತೇನೆ. ಲಿಖಿತ ಹೇಳಿಕೆಯೊಂದರ ಮೂಲಕ ಹಾಗೆ ಮಾಡಲು ಬಯಸುತ್ತೇನೆ.
1: ಅಬ್ಜೆಕ್ಷನ್ ಯುವರ್ ಆನರ್. ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಸಂಗತಿಗಳು ಚರ್ಚಿಸಲಿಕ್ಕೆ ಅನುಮತಿ ನೀಡಬಾರದು. ಲಿಖಿತ ಹೇಳಿಕೆಯನ್ನು ಮಾನ್ಯ ಮಾಡಬಾರದು.
2: ಯುವರ್ ಆನರ್, ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಮಾತುಗಳು ಎಂಬ ತಮ್ಮ ವ್ಯಾಖ್ಯೆಯ ಅರ್ಥವೇನು ಎಂದು ಈ ನನ್ನ ಗೆಳೆಯ ನ್ಯಾಯಾಲಯಕ್ಕೆ ತಿಳಿಸುತ್ತಾರಾ? ತಮ್ಮದೇ ನುಡಿಮುತ್ತುಗಳನ್ನು ಮರೆತಿರುವ ಹಾಗಿದೆ ಅವರು. ನೆನಪು ಮಾಡಿಕೊಡಲೇನು? ಈ ವಿಚಾರಣೆಯು ಜೀವನ ಮೌಲ್ಯವೊಂದನ್ನು ಪುನಃಸ್ಥಾಪಿಸಲಿಕ್ಕಾಗಿ ನಡೆದಿದೆ. ಒಮ್ಮೆ ಶಿಕ್ಷಿಸಲಾದ ಅಪರಾಧಿಗೆ ಮತ್ತೆ ಮತ್ತೆ ಶಿಕ್ಷೆ ನೀಡಲಿಕ್ಕಲ್ಲ ಎಂದಿರಲಿಲ್ಲವೇ ಅವರು? ನಾಥೂರಾಮ್ ವಿನಾಯಕ ಗೋಡ್ಸೆಯ ಆದರ್ಶಗಳನ್ನು ತಪ್ಪುವನ್ನಿ, ಆದರೆ ವಿಚಾರಗಳ ಬಾಯಿ ಮುಚ್ಚಿಸಬೇಡಿ.
3: ಅಬ್ಜೆಕ್ಷನ್ ಓವರ್ ರೂಲ್ಡ್. ನೀವು ಬೇಕಿದ್ರೆ ಅಪರಾಧಿಯನ್ನು ಪಾಟಿ ಸವಾಲು ಮಾಡಲಿಕ್ಕೆ ನ್ಯಾಯಾಲಯವು ಅನುಮತಿ ನೀಡುತ್ತದೆ.
1: ವಿಚಾರಣೆಯ ನೈತಿಕ ನೆಲೆಯನ್ನು ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಸಹೋದ್ಯೋಗಿಯನ್ನು ಅಭಿನಂದಿಸುತ್ತೇನೆ. ಆದರೆ ನಾನೇಕೆ ತಕರಾರು ತೆಗೆದೆ ಎಂದು ನ್ಯಾಯಾಲಯಕ್ಕೆ ವಿವರಿಸ ಬಯಸುತ್ತೇನೆ. ಅವರೇ ಈ ಮೊದಲು ಬಳಸಿರುವ ಉಪಮೆಯೊಂದರ ಸಹಾಯ ಪಡೆದು ಹಾಗೆ ಮಾಡಲು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ನಂತರದ ಇಷ್ಟೆಲ್ಲ ವರ್ಷ ನಮ್ಮನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮೊಳೆ ಜಡಿದು ನಾಥೂರಾಮನ ಶವದೊಂದಿಗೆ ಕಗ್ಗತ್ತಲಿನಲ್ಲಿ ಇಡಲಾಗಿತ್ತು ಅಂದರು. ಮುಂದುವರೆದು ಗಾಂಧೀಜಿ ಎಂಬ ಹುಸಿ ದೇವರ ಬೆದರಿಕೆಯೊಡ್ಡಿ ಚರಿತ್ರೆಯ ಕತ್ತಲು ಓಣಿಗೆ ನಮ್ಮನ್ನು ತಳ್ಳಲಾಗಿತ್ತು ಎಂದರು. ತಮ್ಮ ವಾದದ ಉದ್ದಕ್ಕೂ ಅವರು ಬಳಸಿದ ಬಿಸಿ ರಕ್ತ, ತಣ್ಣಗಿನ ರಕ್ತ ಇತ್ಯಾದಿ ಮಾತುಗಳು ಅವರ ಜಾಡನ್ನು ಸ್ಪಷ್ಟಪಡಿಸುತ್ತಿದ್ದವು. ಯುವರ್ ಆನರ್, ನಾಥೂರಾಮನ ಶವವು ಶವಪೆಟ್ಟಿಗೆಯಿಂದ ಎದ್ದು ಹೊರಬಂದಿತು ಎಂಬ ಹೆದರಿಕೆಯು ನನ್ನಿಂದ ತಕರಾರನ್ನು ತೆಗೆಸಿತು. ಆದರೆ ನನ್ನದು ತಪ್ಪು. ನನ್ನ ಮಿತ್ರರು ಮಾಡಿದ ನೈತಿಕ ಪ್ರಸ್ತಾಪವು ನನ್ನ ಮಿದುಳನ್ನು ತಿಳಿಗೊಳಿಸಿದೆ. ನ್ಯಾಯಾಲಯಗಳು, ವಿಚಾರಣೆಗಳು, ಫಾಸಿ ಶಿಕ್ಷೆಗಳು ಹಾಗೂ ಪೊಲೀಸರು ಮಾತ್ರವೇ ನಾಥೂರಾಮನನ್ನು ತಡೆಯಲಾರವು. ಅಸಮರ್ಥ ಅಸ್ತ್ರಗಳವು. ಶುದ್ಧ ನೈತಿಕತೆಯೊಂದೇ ನಾಥೂರಾಮನನ್ನು ಮೇಲೆದ್ದು ಬರದಂತೆ ತಡೆಯಬಲ್ಲ ಅಸ್ತ್ರ. ಅಹಿಂಸಾತ್ಮಕ ನೈತಿಕ ಚಳುವಳಿ ಮಾತ್ರ ಈ ದೇಶವನ್ನು ಮತೀಯ ಗಲಭೆಗಳಿಂದ ಪಾರು ಮಾಡಬಲ್ಲದು.
0: ನಾನು ಶವವಲ್ಲ, ನಾನೊಬ್ಬ ಜೀವಂತ ವ್ಯಕ್ತಿ.
3: ಆರ್ಡರ್, ಆರ್ಡರ್.
1: ನನ್ನ ಮಿತ್ರ ಗಾಂಧೀಜಿಯವರನ್ನು ಹುಸಿದೇವರು ಎಂದು ಕರೆದ. ಅವರನ್ನು ಹುಸಿಯಾಗಿಸಿದ್ದಾದರೂ ಯಾರು? ನಾವೇ ತಾನೆ, ಸ್ವಾತಂತ್ರ್ಯ ನಂತರದ ಭಾರತೀಯರು ತಾನೆ. ಗಾಂಧೀಜಿಯವರ ಬಲಿದಾನದ ನೈತಿಕ ಸಂಕೇತವನ್ನು ವ್ಯರ್ಥವಾಗಿ ಚೆಲ್ಲಿದೆವು ತಾನೆ?
0: ಗಾಂಧೀಜಿ ಬಲಿದಾನ ಮಾಡಲಿಲ್ಲ, ಬಲಿದಾನ ಮಾಡಿದವನು ನಾನು.
3: ಆರ್ಡರ್, ಆರ್ಡರ್.
1: ಜಾಗತೀಕರಣದ ಹೆಸರಿನಲ್ಲಿ ಹಾಗೂ ಆರ್ಥಿಕ ಪ್ರಗತಿಯ ಹೆಸರಿನಲ್ಲಿ ನಾವು ಆಸೆ ಬುರುಕರಾದೆವು. ರಾಷ್ಟ್ರೀಯ ಸಂಕೇತಗಳನ್ನು ಗಾಳಿಗೆ ತೂರಿದೆವು, ನೈತಿಕತೆಯನ್ನು ಗಾಳಿಗೆ ತೂರಿದೆವು. ಬಾಬರಿ ಮಸೀದಿ ಉರುಳಿ ಬಿದ್ದಿದೆ. ಭಾರತದ ಒಂದೊಂದು ನಗರವು ಹಿಂಸಾಚಾರಕ್ಕೆ ಬಲಿಯಾಗುತ್ತಾ ಇದೆ. ನ್ಯೂಯಾರ್ಕಿನ ಟ್ರೇಡ್ ಸೆಂಟರ್ ಉರುಳಿ ಬಿದ್ದಿದೆ. ಹಿಂಸಾಚಾರವನ್ನು ಮರುಹಿಂಸೆಯಿಂದ ಎದುರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸೈನ್ಯವನ್ನು ಹರಿಬಿಟ್ಟಿದ್ದೇವೆ, ಆಯುಧಗಳನ್ನು ಹರಿಬಿಟ್ಟಿದ್ದೇವೆ.
0: ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಯೇ ತೀರುತ್ತೇವೆ.
2: ದ್ವೇಷ ಅಸೂಯೆಗಳು ಕಾಂಗ್ರೆಸ್ ಸರ್ಕಾರಗಳ ಕೊಡುಗೆಯಲ್ಲವೇನು?
1: ಎಲ್ಲಾ ಸರ್ಕಾರಗಳ ಕೊಡುಗೆಯೂ ಹೌದು, ಎಲ್ಲಾ ಜನಾಂಗಗಳ ಕೊಡುಗೆಯೂ ಹೌದು. ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು ಯಾರೂ ಈ ಆಧುನಿಕ ಪಾಪದಿಂದ ಮುಕ್ತರಲ್ಲ.
2: ಥ್ಯಾಂಕ್ ಯು.
1: ಆದರೆ ಒಂದು ಮಾತನ್ನು ನೆನಪಿಡಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಬಹುಸಂಖ್ಯಾತರು. ಬಹುಸಂಖ್ಯಾತರು ದಾರಿ ತಪ್ಪಿದರೆ ಆನೆಗೆ ಮದ ಬಂದಂತೆ. ಆನೆ ನಡೆದಾಡುವಾಗ ಇರುವೆಗಳ ಗೂಡಿಗೆ ನೋವಾಗುವ ಸಾಧ್ಯತೆ ಹೆಚ್ಚಿಗಿರುತ್ತದೆ ಎಂಬುದನ್ನು ಮರೆಯದಿರಿ.
0: ಮತ್ತದೇ ನಿರ್ವೀರ್ಯ ಮಾತುಗಳು. ಹಿಂದೂಗಳ ಸಂಖ್ಯೆ ಹಿಂದೂಸ್ತಾನದಲ್ಲಿಯೇ ಕುಸಿಯುತ್ತಿದೆ.
3: ಆರ್ಡರ್, ಆರ್ಡರ್.
0: ಪಾಕಿಸ್ತಾನವು ಇಸ್ಲಾಮಿನ ರಾಷ್ಟ್ರವಾಗಬಲ್ಲುದಾದರೆ, ಇಸ್ರಾಯೇಲ್ ಯಹೂದಿಗಳ ರಾಷ್ಟ್ರವಾಗಬಲ್ಲುದಾದರೆ, ಹಿಂದೂಸ್ತಾನವು ಹಿಂದೂ ರಾಷ್ಟ್ರ ಏಕಾಗಬಾರದು? ಮುಸಲ್ಮಾನರು ಹಿಂದೂ ಸಂಸ್ಕೃತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು?
1: ಯುವರ್ ಆನರ್, ದ್ವೇಷ ಮರೆತರೆ ಈತನ ಜಗತ್ತೇ ಕುಸಿದು ಬೀಳುತ್ತದೆ, ಒಳ್ಳಾಗುತ್ತದೆ.
0: ಸುಳ್ಳು, ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಿ.
4: ಆರ್ಡರ್ ಆರ್ಡರ್.
0: ನಿಮಗಾರಿಗೂ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಇಲ್ಲ.
2: ನೀವು ಉದ್ರೇಕಗೊಳ್ಳುತ್ತಿದ್ದೀರಿ.
1: ಮೂರ್ಖರು ನಾವು. ಹಿಂಸಾ ರಾಕ್ಷಸ ಇಂದಿಗೂ ಸತ್ತಿಲ್ಲ, ಸಾಯುವುದೂ ಇಲ್ಲ. ಆತ ಈಗಲೂ ಹೊಳೆಯುತ್ತಿದ್ದಾನೆ. ನಮ್ಮ ಯುವಕ ಯುವತಿಯರ ಕುತ್ತಿಗೆಯಲ್ಲಿ ಆತನ ಆಸೆ ಬುರುಕ ಹಲ್ಲುಗಳು ನಾಟಿವೆ. ಅಸಂಖ್ಯ ರಕ್ತದ ಗುರುತುಗಳು ಕಾಣಿಸಿಕೊಂಡಿವೆ. ಆದರೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈ ಬಾರಿ ಆ ಹಿಂಸಾ ರಾಕ್ಷಸ ಕಪ್ಪು ಬಟ್ಟೆ ತೊಟ್ಟು ಬರಲಿಲ್ಲ, ಕಾವಿ ತೊಟ್ಟು ಬಂದಿದ್ದಾನೆ. ಪಾಕಿಸ್ತಾನದಲ್ಲಿ ಹಸಿರು ಬಟ್ಟೆ ತೊಟ್ಟು ಬಂದಿದ್ದಾನೆ. ಇಲ್ಲಿ ರಾಮನಾಮ ನುಡಿಯುತ್ತಾನೆ, ಅಲ್ಲಿ ಕುರಾನದ ಪಠನ ಮಾಡುತ್ತಾನೆ.
0: ಸುಳ್ಳು, ಎಲ್ಲವೂ ಸುಳ್ಳು. ನೀವು ಹೇಳುತ್ತಿರುವುದೆಲ್ಲವೂ ಸುಳ್ಳು. ಜೈ ಶ್ರೀರಾಮ, ಜೈ ಶ್ರೀರಾಮ.
5: ಅಯ್ಯೋ ಅಮ್ಮ, ಕಬಡ್ಡಿ ಕಬಡ್ಡಿ.
6: ಗುಂಡು
7: ಮಿಸ್, ಇದು ಅನ್ಯಾಯ. ಉಚ್ಚಾರಣೆ ಸರಿಯಿಲ್ಲ ಮಾತ್ರಕ್ಕೆ ರೋಲ್ ಸಿಗಬಾರ್ದ? ನಿನ್ನೆ ಕೂಡ ಅವರು ಸೀನ್ ಬೆಳೆಸ್ತಾ ಹೋದ್ರು, ಆದ್ರೂ ನೀವು ಸುಮ್ಮನೆ ಇದ್ದೀರಿ.
8: ಹಾಗೆಲ್ಲ ಸಣ್ಣತನ ತೋರಿಸಬಾರ್ದು.
9: ಸಣ್ಣತನ ಅಲ್ಲ ಮಿಸ್, ನಾವು ಸೀನ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ನಾಟಕ ಮಾಡ್ತೀವಿ.
6: ಎಂತ ಸೀನ್ ವರ್ಕ್?
7: ಗಾಂಧೀಜಿ ಅವರ ಹಿಂದ್ ಸ್ವರಾಜ್ ಮೇಡಮ್.
8: ಆದ್ರೆ ನಾನದನ್ ನಿಮಗ್ ಕೊಟ್ಟಿದ್ದು ಓದೋಕಂತ ಅಷ್ಟೇ.
7: ನಿಜ, ಆದ್ರೆ ಹಿಂದ್ ಸ್ವರಾಜ್ ಪುಸ್ತಕನೇ ಸೀನ್ ಇದ್ದ ಹಾಗಿದೆ ಮಿಸ್.
9: ಡೈಲಾಗ್ ರೂಪದಲ್ಲಿದೆ ಮಿಸ್, ಅದಕ್ಕೆ ಅಭ್ಯಾಸ ಮಾಡಿದೀವಿ.
8: ಬಹಳ ಒಳ್ಳೆ ಕೆಲಸ ಮಾಡಿದ್ರೆ.
7: ಆದ್ರೆ ಅವರು ಬೆಳೆಸಿರೋ ನಾಟಕದಲ್ಲಿ ಇದು ಹೊಂದೋದೇ ಇಲ್ಲ ಮಿಸ್. ಇಡೀ ನಾಟಕವೇ ಕೋರ್ಟ್ ರೂಮ್ ಡ್ರಾಮಾ ಆಗಿ ಬೆಳೀತಿದೆ. ಹೌದು ಮಿಸ್, ಅವರು ಇಡೀ ಪ್ರಾಜೆಕ್ಟ್ ಅನ್ನ ತಿರುಚಿದ್ದಾರೆ. ಗಾಂಧೀಜಿ ಚಿಕ್ಕವರಾಗ್ತಿದ್ದಾರೆ, ಲಾಯರ್ಗಳು ದೊಡ್ಡವರಾಗ್ತಿದ್ದಾರೆ, ಗೋಡ್ಸೆ ಬೆಳೀತಾ ಇದ್ದಾನೆ, ಹಿಂಸೆ ಆಕರ್ಷಕವಾಗ್ತಾ ಇದೆ, ಇಲ್ಲದ್ದೆಲ್ಲ ತುರುಕ್ತಾ ಇದ್ದಾರೆ ಮಿಸ್.
8: ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಡಿ, ನೀವೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ ಮಾಡ್ತೋರ್ಸಿ.
9: ಹೌದಾ ಮಿಸ್, ಮಾಡೋಣ ಮಿಸ್.
8: ಮಿಕ್ಕವ್ರು ಬರ್ಲಿಕ್ಕೆ ಇನ್ನೂ 15 ನಿಮಿಷ ಇದೆ. ನಿಮ್ಮ ಸೀನ್ ವರ್ಕ್ ಸಿದ್ಧವಾಗಿದ್ರೆ ತೋರ್ಸಿ ನೋಡೋಣಂತೆ.
9: ಎಸ್ ಮಿಸ್, ಹಾಗೆ ಆಗ್ಲಿ ಮಿಸ್.
7: ನೀವು ಕೂಡಿ ಮಿಸ್, ಅವನು ಸಂಪಾದಕನ ರೋಲ್ ಮಾಡ್ತಾನೆ, ನಾನು ಸಂದರ್ಶಕಿಯ ರೋಲ್ ಮಾಡ್ತೀನಿ.
9: 4ನೇ ಅಧ್ಯಾಯದಿಂದ ಶುರು ಮಾಡ್ತೀವಿ ಮಿಸ್. ಸ್ವರಾಜ್ಯ ಅಂದರೆ ಏನು ಅನ್ನುವ ಚಾಪ್ಟರ್.
7: ಸಮಯ 1908. ಗಾಂಧೀಜಿ ಲಂಡನ್ನಿಂದ ದಕ್ಷಿಣ ಆಫ್ರಿಕಾದ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಆಗ ಬರೆದಿದ್ದು ಹಿಂದ್ ಸ್ವರಾಜ್.
8: ಗಾಂಧೀಜಿ ಈ ಪುಸ್ತಕವನ್ನ ಸಂಭಾಷಣೆ ರೂಪದಲ್ಲೇ ಯಾಕೆ ಬರೆದ್ರು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ?
7: ಹೆಚ್ಚು ಡ್ರಾಮಾಟಿಕ್ ಆಗಿರುತ್ತೆ ಅಂತ ಇರ್ಬೇಕು ಮಿಸ್.
8: ಹೌದು, ಆದ್ರೆ ಅದಕ್ಕಿಂತ ಗಾಢವಾದ ಕಾರಣ ಇತ್ತು.
9: ಏನದು ಹೇಳಿ ಮಿಸ್.
8: ಗಾಂಧೀಜಿಯವರು ಭಗವದ್ಗೀತೆಯಿಂದ ಪ್ರಭಾವಿತರಾಗಿದ್ರು.
9: ಅರೆ ಹೌದಲ್ವಾ, ಹೊಳೆದೇ ಇರಲಿಲ್ಲ. ಗೀತೆ ಕೂಡ ಸಂಭಾಷಣೆ ತಾನೆ.
8: ಆಗ ಒಂದ್ ಅರ್ಥದಲ್ಲಿ ಗಾಂಧೀಜಿ ಸಹ ಯುದ್ಧ ಭೂಮಿಯಲ್ಲಿದ್ರು. ದಕ್ಷಿಣ ಆಫ್ರಿಕಾದ ಭಾರತೀಯರ ಹಕ್ಕಿಗಾಗಿ ಹೋರಾಟ ನಡೆಸಿದ್ರು. ಅವರು ತನ್ನ ಪತ್ರಿಕೆಯನ್ನೇ ನೈತಿಕ ಆಯುಧ ಅಂತ ತಿಳಿದಿದ್ರು.
7: ಶುರು ಮಾಡೋಣವಾ ಮಿಸ್?
8: ಮಾಡಿ, ನಾನು ನೋಡ್ತಾ ಇದ್ದೀನಿ.
9: ಇಂಗ್ಲಿಷರನ್ನ ಯಾಕೆ ದೇಶ ಬಿಟ್ಟು ಓಡಿಸಬೇಕು ಹೇಳು.
7: ಯಾಕೆಂದ್ರೆ ಅವರ ಆಡಳಿತದಿಂದ ದೇಶ ದಿವಾಳಿ ಎದ್ದಿದೆ. ನಮ್ಮ ಹಣ ಕೊಳ್ಳ ಹೊಡಿತಿದ್ದಾರೆ ಅವರು. ಸರ್ಕಾರದ ದೊಡ್ಡ ಹುದ್ದೆಗಳೆಲ್ಲ ಅವರಿಗೆ ಆಗಿದೆ. ನಮ್ಮನ್ನ ಗುಲಾಮಗಿರಿಯಲ್ಲಿಟ್ಟಿದ್ದಾರೆ. ಅವರ ಗರ್ವ ಅತಿಯಾಗಿದೆ.
10: ಹಣ ಕೊಳ್ಳೆ ಹೊಡೆಯದಿದ್ದರೆ, ನಿಗರ್ವಿಗಳಾದರೆ, ದೊಡ್ಡ ಹುದ್ದೆಗಳನ್ನು ಹಂಚಿಕೊಂಡರೆ ಆಗ?
11: ಆ ಪ್ರಶ್ನೆಯೂ ಉದ್ಭವಿಸುವುದಿಲ್ಲ. ಹುಲಿ ಯಾವತ್ತಾದ್ರೂ ಹುಟ್ಟುಗುಣ ಬದಲಾಯಿಸುತ್ತಾ?
10: ಸ್ವಯಂ ಅಧಿಕಾರದ ಹಕ್ಕನ್ನು ನೀಡಿದರು ಅಂತ ಇಟ್ಕೋ. ಕೆನಡಾ ದಕ್ಷಿಣ ಆಫ್ರಿಕಾಗಳ ತರಹ ನಮ್ಮನ್ನು ಪರಿಗಣಿಸಿದರು ಅಂತ ಇಟ್ಕೋ. ಆಗ
11: ನಮ್ಮದೇ ನೌಕಾಬಲ, ನಮ್ಮದೇ ಸೈನ್ಯ, ಒಟ್ಟಾರೆಯಾಗಿ ನಮ್ಮ ಹಿರಿಮೆ ಸಾಧ್ಯವಾದರೆ ಯಾಕಾಗಬಾರದು?
10: ನಿನಗೆ ಇಂಗ್ಲಿಷ್ ಆಡಳಿತ ಬೇಕು, ಇಂಗ್ಲಿಷರು ಬೇಡ, ಹುಲಿಯ ಗುಣ ಬೇಕು, ಮೈ ಮೇಲಿನ ಪಟ್ಟೆಗಳು ಬೇಡ. ಹೌದು ತಾನೆ? ಅಂತಹ ವ್ಯವಸ್ಥೆನ ಹಿಂದೂಸ್ತಾನ ಅನ್ನೋದಕ್ಕಿಂತ ಇಂಗ್ಲಿಷ್ ಸ್ಥಾನ ಅನ್ನಬಹುದೋ ಏನೋ. ನಾನು ಬಯಸುವ ಸ್ವರಾಜ್ಯ ಅದಲ್ಲ.
11: ಏನು ಈಗ ಹೇಳ್ತೀರಿ? ಪ್ರಜಾಸತಿಯ ತೌರುಮನೆ ಅಂತಾರೆ ಇಂಗ್ಲೆಂಡ್ನ. ಸ್ಪೆನ್ಸರ್, ಮಿಲ್ಸ್, ಇಂಗ್ಲಿಷ್ ಪಾರ್ಲಿಮೆಂಟ್ ಎಲ್ಲಾ ಇರೋದು ಅಲ್ಲಿ. ಪಾರ್ಲಿಮೆಂಟುಗಳ ಮಹಾಮತೆ ಅನ್ಸ್ಕೊಂಡಿರೋ ಇಂಗ್ಲಿಷಿನ ಮಾದರಿ ನಮ್ಮ ದೇಶಕ್ಕೆ ಬೇಡವಾ?
10: ಇಂಗ್ಲೆಂಡ್ನ ಸ್ಥಿತಿ ಚಿಂತಾಜನಕವಾಗಿದೆ. ಪಾರ್ಲಿಮೆಂಟುಗಳ ಮಹಾಮಾತೆ ಅಂತ ನೀನು ಕರೆದ ಸಂಸ್ಥೆ ನನ್ನ ಪ್ರಕಾರ ಒಬ್ಬ ಬಂಜೆ ಇದ್ದ ಹಾಗೆ, ಅಥವಾ ಬೆಲೆವೆಣ್ಣಿನ ಹಾಗೆ.
11: ಛೇ, ಎಂತ ಮಾತಾಡ್ತೀರಿ?
10: ಬಹಳ ಕೆಟ್ಟ ಪದ ಬಳಸಿದೆ ನಿಜ. ದುರದೃಷ್ಟವಶಾತ್ ಅದು ಸೂಕ್ತವಾದ ಪದ. ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸ್ವಂತ ಇಚ್ಛಾಶಕ್ತಿಯಿಂದ, ಅಂದರೆ ಹೊರಗಿನ ಪ್ರತಿಭಟನೆ ಇಲ್ಲದೆ ಒಂದೂ ಒಳ್ಳೆಯ ಕೆಲಸ ಮಾಡಿಲ್ಲ, ಇನ್ನೂ ಬೆಲವೆಂಡಿನ ಹಾಗೆ. ಯಾಕೆಂದರೆ ಅಧಿಕಾರ ನಡೆಸುವ ಮಂತ್ರಿ ಮಹೋದಯರು ಆಗಾಗ ಬದಲಾಗ್ತಿರ್ತಾರೆ. ಇವತ್ತು ಮಿಸ್ಟರ್ ಆಸ್ಕ್ವಿತ್ ಬರ್ತಾನೆ, ನಾಳೆ ಮಿಸ್ಟರ್ ಬೇಲ್ಫೋರ್ತ್ ಬರ್ತಾನೆ.
11: ಕೊಂಕು ಮಾತಾಡ್ತಿದ್ದೀರಿ ನೀವು?
10: ಹಾಗಂದುಕೊಂಡಿದ್ದೀಯ ಅಷ್ಟೇ. ಪಾರ್ಲಿಮೆಂಟ್ ಸದಸ್ಯರುಗಳ ಬಗ್ಗೆ ಇಂಗ್ಲೆಂಡಿನಲ್ಲಿರುವ ಜನಪ್ರಿಯ ನಂಬಿಕೆ ಏನು ಅಂತ ಗೊತ್ತೇನು? ಸ್ವಾರ್ಥಿಗಳು ಸಮಯ ಸಾಧಕರು ಅಂತ ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ. ಹೆದರಿಕೆ, ಹೆದರಿಕೆ ಅಲ್ಲಿನ ಚಾಲಕ ಶಕ್ತಿ. ಇವತ್ತು ಮಾಡಿದ್ದನ್ನ ನಾಳೆ ಮುರಿತಾರೆ. ಮಹತ್ವದ ಚರ್ಚೆಗಳ ಸಂದರ್ಭದಲ್ಲಿ ಗೊರಕೆ ಹೊಡಿತಾರೆ, ಇಲ್ಲ ಕಿವಿತೂತು ಬೀಳೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಕಾರ್ಲಿಲ್ ಏನಂದಿದ್ದ ಗೊತ್ತೇನು? ಪಾರ್ಲಿಮೆಂಟ್ ಅನ್ನೋದು ವಿಶ್ವವಿಖ್ಯಾತವಾದ ಒಂದು ತಲೆಹರಟೆ ಅಂದಿದ್ದ ಅವನು.
11: ಮತ್ಯಾರೋ ಮಗು ಅಂದಿದ್ರಲ್ವಾ?
10: ಹೌದು, 700 ವರ್ಷಗಳ ನಂತರವೂ ಬೆಟ್ಟು ಚೀಪುತ್ತಲೇ ಉಳಿದಿದೆ ಇಂಗ್ಲೆಂಡಿನ ಈ ಕೂಸು.
11: ಇಂಗ್ಲಿಷ್ ಜನತೆಯ ಬಗ್ಗೆ ಏನಂತೀರಿ ಅವರಾದರೂ?
10: ಊಹೋ, ಅಲ್ಲಿನ ಮತದಾರನಿಗೆ ಪತ್ರಿಕೆ ಅಂದರೆ ಬೈಬಲ್ ಇದ್ದ ಹಾಗೆ. ಇನ್ನೂ ಪತ್ರಿಕೆಗಳು, ಅವು ಮತ್ತೆ ಮತ್ತೆ ಅಭಿಪ್ರಾಯ ಬದಲಿಸ್ತಾ ಇರುತ್ತವೆ. ಶುದ್ಧ ಅಪ್ರಾಮಾಣಿಕ ಸಂಸ್ಥೆಗಳು.
11: ಇಂಗ್ಲೆಂಡಿನ ಸ್ಥಿತಿಗೆ ಯಾರು ಕಾರಣ ಅಂತೀರಿ ಹಾಗಿದ್ರೆ?
10: ಜನತೆ ಅಂತೂ ಅಲ್ಲ, ಯಂತ್ರ ನಾಗರಿಕತೆ ಕಾರಣ. ಹೆಸರಿಗೆ ನಾಗರಿಕತೆ ಅಷ್ಟೇ. ಯಂತ್ರ ನಾಗರಿಕತೆ ಅನ್ನೋ ದೈತ್ಯನ ಕಾಲಿಗೆ ಸಿಕ್ಕು ಯುರೋಪಿನ ದೇಶಗಳು ಇನ್ನು ಪಾತಾಳಕ್ಕೆ ಇಳಿತಿವೆ.
11: ತೀರ ಸ್ಥೂಲವಾಗಿ ಮಾತಾಡ್ತಿದ್ದೀರಾ ನೀವು?
10: ಯಂತ್ರ ನಾಗರಿಕತೆಯ ವ್ಯಾಮೋಹ ಅನ್ನೋದು ಕನಸಿನ ಹಾಗೆ, ಆದರೆ ಅದರ ಪರವಾಗಿ ವಕೀಲಿ ಮಾಡೋರಿಗೆ ಮಾತ್ರ ಕನಸೇ ನನಸು ಅಂತ ಭ್ರಮೆ. ಹಾಗಂತ ಯಂತ್ರ ನಾಗರಿಕತೆಯ ವಕೀಲರುಗಳಲ್ಲಿ ಪ್ರಚಂಡ ಬುದ್ಧಿವಂತರಿದ್ದಾರೆ, ಒಳ್ಳೆಯವರೂ ಇದ್ದಾರೆ.
11: ನಿರ್ದಿಷ್ಟವಾಗಿ ಮಾತನಾಡಿ ಪ್ಲೀಸ್.
10: ಐಹಿಕ ಸುಖ ಹಾಗೂ ಸಂಪತ್ತು ಬದುಕಿನ ಅಂತಿಮ ಸತ್ಯ ಅಂತ ತಿಳಿದಿದ್ದಾರೆ ಅವರು. ಮೊದಲು ನೇಗಿಲಿನಿಂದ ಉಳ್ತಾ ಇದ್ದೆವು, ಈಗ ಯಂತ್ರಗಳಿಂದ ಉಳ್ತಾರೆ. ಭಾರಿ ಭಾರಿ ಜಮೀನನ್ನ ಒಂದೇ ಸಲಕ್ಕೆ ಉಳ್ತಾರೆ. ಮೊದಲು ಕೆಲವರು ಮಾತ್ರ ಗ್ರಂಥ ರಚಿಸುತ್ತಿದ್ದರು, ಈಗ ಯಾರು ಬೇಕಾದರೂ ಏನು ಬೇಕಾದರೂ ಬರೆದು ಪ್ರಿಂಟ್ ಹಾಕಿಸಿ ವಿಷಬೀಜ ಬಿತ್ತಾರೆ. ಮೊದಲು ಚಕ್ಕಡಿಯಲ್ಲಿ ಹೋಗ್ತಾ ಇದ್ವಿ, ಈಗ ಗಾಳಿಲಿ ಹೋಗ್ತೀವಿ. ಇದು ನಾಗರಿಕತೆನಾ? ಯಾರು ಕೈಕಾಲು ಬಳಸಬೇಕಿಲ್ಲ, ಗುಂಡಿ ಒತ್ತಿದರೆ ಸಾಕು, ಊಟ ಬಂದು ಬೀಳತ್ತೆ, ಬಟ್ಟೆ ಬಂದು ಬೀಳುತ್ತೆ, ಪೇಪರ್ ಬಂದು ಬೀಳುತ್ತೆ, ಮತ್ತೊಂದು ಗುಂಡಿ ಒತ್ತಿದರೆ ಗಾಡಿ ಸಿದ್ಧವಾಗಿ ನಿಂತಿರುತ್ತೆ. ಇದು ನಾಗರಿಕತೆನಾ? ಇನ್ನೂ ಯುದ್ಧಗಳು. ಮೊದಲೆಲ್ಲಾ ಜನ ಬಡಿದಾಡಿದರೆ ಕನಿಷ್ಠ ಪಕ್ಷ ದೈಹಿಕ ಶಕ್ತಿಯ ತುಲನೆಯಾದರೂ ಆಗ್ತಿತ್ತು. ಈಗ ಎಲ್ಲೋ ಕೂತುಕೊಂಡು ಎಲ್ಲಿಂದಲೋ ಗುಂಡಿ ಒತ್ತಿ ಸಾವಿರ ಸಾವಿರ ಜನರನ್ನ ಸಾಯಿಸಿ ಬಿಡಬಹುದು. ಇದು ನಾಗರಿಕತೆನ? ಮೊದಲು ಮನುಷ್ಯನ್ನ ಬಲವಂತದಿಂದ ಗುಲಾಮರನ್ನ ಮಾಡ್ತಿದ್ವಿ, ಈಗ ದುಡ್ಡಿನಾಸೆಗೆ ನಾವೇ ಸಂತೋಷದಿಂದ ಗುಲಾಮರಾಗ್ತೀವಿ. ಇದು ನಾಗರಿಕತೆನ? ಕಾಯಿಲೆಗಳನ್ನ ನೋಡು, ಕನಸಿನಲ್ಲಾದರೂ ಯೋಚಿಸಿದ್ಯಾ ಇಷ್ಟೆಲ್ಲ ಕಾಯಿಲೆಗಳು ಇದ್ದಾವೆ ಅಂತ? ಅದಕ್ಕೆ ಸರಿಸರಿಯಾಗಿ ಡಾಕ್ಟರುಗಳು, ಆಸ್ಪತ್ರೆಗಳು, ದುಡ್ಡು, ಮನುಷ್ಯನ ಆರೋಗ್ಯ ಮಾತ್ರ ಸೊನ್ನೆ. ಇದು ನಾಗರಿಕತೆನಾ?
8: ಸ್ವಲ್ಪ ನಿಲ್ಲಿಸ್ತೀರಾ?
7: ಯಾಕೆ ಮಿಸ್, ತಪ್ಪಾಯ್ತಾ ಮಿಸ್?
8: ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದಿರಿ, ಸ್ವಲ್ಪ ಜಾಸ್ತಿ ಚೆನ್ನಾಗೇ ಮಾಡಿದಿರಿ ಅಷ್ಟೇ.
9: ಅರ್ಥವಾಗಲಿಲ್ಲ ಮಿಸ್.
8: ಗಾಬರಿ ಆಗ್ಬೇಡಿ, ಇಲ್ಲಿ ತನಕ ನೀವು ಮಾಡಿದ ಸೀನಿನ ಚರ್ಚೆ ಮಾಡೋಣ ಅನ್ಸಿ ತಡದೆ ಅಷ್ಟೇ. ನೀವು ಮಾಡುತ್ತಿರುವ ಸೀನ್ ವರ್ಕ್ ನಲ್ಲಿ ಗಾಂಧೀಜಿಯವರ ಬಗ್ಗೆ ಏನ್ ಚಿತ್ರ ಮೂಡುತ್ತೆ ಹೇಳಿ, ಯಾರಾದ್ರೂ ಹೇಳ್ತೀರಾ?
4: ನನಗನಿಸಿದ್ದು ಗಾಂಧೀಜಿ ಆಧುನಿಕತೆಯ ವಿರೋಧಿ ಅಂತ.
9: ಯಂತ್ರ ವಿರೋಧಿ ಅಂತಲೂ ಅನಿಸಿತು.
8: ಹೌದಾ?
7: ಇವೆಲ್ಲ ಅವರದ್ದೇ ಮಾತು ಮಿಸ್.
8: ಗಾಬರಿ ಆಗ್ಬೇಡಿ, ಅಂತರಂಗದ ಸಂಗತಿ ಹೇಳಿ ಅಲ್ವಾ.
9: ಅವರ ಕ್ರಿಟಿಕ್ಸ್ ಹೇಳಿದ್ದನ್ನ ನೆನಪು ಮಾಡಿ ಕೊಡ್ತಾ ಇದ್ದೀರಿ. ವೆಸ್ಟರ್ನ್ ಕ್ರಿಟಿಕ್ಸ್, ಮಿಸ್ಟರ್ ಕೋಲ್, ಪ್ರೊಫೆಸರ್ ಸ್ಯಾಡಿ.
8: ಅದು ಹೌದು, ಅದನ್ನು ಹೇಳಿ. ಉತ್ತರ ರೂಪದಲ್ಲಿ ಗಾಂಧೀಜಿ ಏನ್ ಹೇಳಿದ್ರು ಅದನ್ನು ಹೇಳಿ.
7: ಹೇಳ ಮಿಸ್, ಅದನ್ನು ಅಭ್ಯಾಸ ಮಾಡಿದ್ದೀವಿ.
8: ಪರವಾಗಿಲ್ವಾ?
5: ಖಂಡಿತ, ಇಂಟ್ರೆಸ್ಟಿಂಗ್ ಆಗಿದೆ.
8: ಹಾಗಾದ್ರೆ ಆಯ್ತು, ಹೇಳಿ.
7: ಫಾರ್ ಎಕ್ಸಾಂಪಲ್, ಮಿಸ್ಟರ್ ಮಿಡ್ಲಿಟನ್ ಮುರ್ರೆ ಹೀಗೆ ಹೇಳ್ತಾರೆ, ತನ್ನ ಆದರ್ಶದ ಆತುರದಲ್ಲಿ ಗಾಂಧೀಜಿ ಚರಕ ಕೂಡ ಒಂದು ಯಂತ್ರ ಅನ್ನೋ ಸಂಗತಿನ ಮರೆತು ಬಿಡ್ತಾರೆ ಅಂತಾರೆ. ಹಾಗಿದ್ರೆ ಚರಕವನ್ನ ಬಹಿಷ್ಕರಿಸಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ.
9: ಪ್ರೊಫೆಸರ್ ಬರ್ನ್ಸ್ ಗಾಂಧೀಜಿ ಅವರನ್ನ ಟೀಕೆ ಮಾಡ್ತಾ, ಯಾವುದೇ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಬಹುದು, ದುರ್ಬಳಕೆಯ ನೈತಿಕ ಜವಾಬ್ದಾರಿ ಯಂತ್ರಗಳನ್ನು ಬಳಕೆ ಮಾಡುವ ಮನುಷ್ಯನದ್ದೇ ಹೊರತು ಯಂತ್ರದ್ದಲ್ಲ ಅಂತಾರೆ.
7: 1928ರಲ್ಲಿ ದೆಹಲಿಯಲ್ಲಿ ನಡೆದ ಒಂದು ಇಂಟರ್ವ್ಯೂನಲ್ಲಿ ಗಾಂಧೀಜಿ ಈ ಎಲ್ಲಾ ವಿಷಯಗಳನ್ನ ಚರ್ಚಿಸಿದ್ದಾರೆ. 1928ರಲ್ಲಿ ಗಾಂಧೀಜಿಯವರನ್ನ ಇಂಟರ್ವ್ಯೂ ಮಾಡಿದ ಯುರೋಪಿನ ಸಂದರ್ಶಕಿಯಾಗಿ ನಾನು ಪ್ರಶ್ನೆ ಮಾಡ್ತೇನೆ, ಇವನು ಗಾಂಧೀಜಿಯಾಗಿ ಉತ್ತರ ಕೊಡ್ತಾನೆ. ಮಿಸ್ಟರ್ ಗ್ಯಾಂಡಿ, ನೀವು ಯಂತ್ರಗಳ ವಿರೋಧಿ ಏನು?
9: ಅದು ಹೇಗೆ ಸಾಧ್ಯ? ನನ್ನ ದೇಹವು ಕೂಡ ಸಂಕೀರ್ಣವಾದ ಒಂದು ಯಂತ್ರವೇ ತಾನೆ. ಈ ಚರಕು ಒಂದು ಯಂತ್ರವೇ, ಹಲ್ಲಿನ ಕಸ ತೆಗೆಯುವ ಈ ಕಡ್ಡಿಯೂ ಒಂದು ಯಂತ್ರವೇ. ಯಂತ್ರದ ಹುಚ್ಚಿಗೆ ಬೀಳುವುದು ತಪ್ಪು ಒಂದೇ ಅಷ್ಟೇ. ಯಂತ್ರ ದುಡಿಮೆ ಉಳಿಸುತ್ತೆ ಅಂತ ಹೇಳ್ತೀವಿ, ಆದ್ರೆ ಉಳಿಸಿ ಏನು ಮಾಡಬೇಕು ಹೇಳಿ? ಹಳ್ಳಿ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡ್ಬೇಕಾ? ಜನ ಬೀದಿ ಬೀದಿಲಿ ಹಸಿವೆಯಿಂದ ಸಾಯೋ ಹಾಗೆ ಮಾಡ್ಬೇಕಾ?
6: ಗುರು, ಇದು ಪ್ಯೂರ್ ಮಾರ್ಕ್ಸ್.
4: ಲೇ, ಏನು ಮಾರ್ಕ್ಸ್? ಕಾಲ್ ಮಾರ್ಕ್ಸ್ ಕಣೋ ದಡ್ಡ ಸದ್ದು.
2: ಬೆರಳೆಣಿಕೆಯ ಜನ ಇಡೀ ಮಾನವ ಜನಾಂಗದ ಮೇಲೆ ಸವಾರಿ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದೆ ಯಂತ್ರ. ನಾನು ಹೇಳ್ತೀನಿ ಕೇಳಿ, ತಂತ್ರಜ್ಞಾನದ ಹಿಂದಿರೋದು ದುಡಿಮೆ ಕಡಿಮೆ ಮಾಡಬೇಕು ಅನ್ನುವ ಉದಾತ್ತ ಧ್ಯೇಯ ಅಲ್ಲ, ಹೆಚ್ಚು ಲಾಭ ಮಾಡಬೇಕು ಅನ್ನುವ ದುರಾಶೆ ಅಷ್ಟೇ.
7: ದಯಮಾಡಿ ವಿವರಿಸ್ತೀರಾ?
2: ಯಂತ್ರಗಳನ್ನ ಸಾರಾಸಗಟು ತಿರಸ್ಕಾರ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಜಾಣ ವ್ಯತ್ಯಯ ಮಾಡು ಅಂತ ಹೇಳ್ತಾ ಇದ್ದೀನಿ.
7: ಹೇಗೆ ವ್ಯತ್ಯಾಸ ಮಾಡ್ತೀರಿ?
2: ಉದಾಹರಣೆಗೆ ಈ ಸಿಂಗರ್ ಹೊಲಿಗೆ ಯಂತ್ರವನ್ನೇ ತಗೋ, ಅದು ಒಂದು ಉಪಕಾರಿ ಯಂತ್ರ ಅಂತೇನೆ ನಾನು.
7: ಗಾಂಧೀಜಿ, ಹೊಲಿಗೆ ಯಂತ್ರ ಮಾಡ್ಲಿಕ್ಕಾದ್ರೂ ಕಾರ್ಖಾನೆಗಳು ಬೇಕು ತಾನೆ, ಯಂತ್ರ ಸ್ಥಾವರ ಬೇಕು ತಾನೆ?
2: ನಿಜ, ಅಷ್ಟರ ಮಟ್ಟಿಗೆ ನಾನು ಸಮಾಜವಾದಿನೇ ಹೌದು. ಎಲ್ಲೆಲ್ಲಿ ಯಂತ್ರಸ್ಥಾವರ ಅನಿವಾರ್ಯವೋ ಅಲ್ಲೆಲ್ಲ ಅವುಗಳನ್ನ ರಾಷ್ಟ್ರೀಕರಣ ಮಾಡಬೇಕು, ಯಂತ್ರಗಳು ಲಾಭ ಬಡುಕರ ಕೈಗೆ ಸಿಕ್ಕದ ಹಾಗೆ ಮಾಡಬೇಕು ಅಂತೀನಿ ನಾನು.
12: ಮಿಸ್, ಇವನು ಡೈಲಾಗ್ ಸೇರಿಸ್ತಿದ್ದಾನೆ, ಸಮಾಜವಾದ ರಾಷ್ಟ್ರೀಕರಣ ಅಂತ. ತನಗೆ ಸರಿ ಕಂಡದ್ದನ್ನೆಲ್ಲ ಗಾಂಧೀಜಿ ಬಾಯಿಗೆ ತುರುಕ್ತಿದ್ದಾನೆ, ಇವನು ಲೆಫ್ಟಿಸ್ಟ್.
6: ಅಲ್ಲದೆ ಗಾಂಧೀಜಿ ಬಿರ್ಲಾನ ಸ್ನೇಹಿತರು ತಾನೆ?
2: ಅವರನ್ನೇ ಕೇಳಿ, ನಾನು ಡೈಲಾಗ್ ಸೇರಿಸ್ತಿದ್ದೀನಾ ಅಂತ?
8: ಇಲ್ಲ ಮಾರಯ್ಯ, ಸೇರಿಸ್ತಾ ಇಲ್ಲ, ಅದು ಗಾಂಧೀಜಿಯವರದ್ದೇ ಮಾತು. ಈಗ ಹೊಲಿಗೆ ಯಂತ್ರಕ್ಕೆ ಹಿಂದಿರುಗಿ ಬನ್ನಿ.
7: ಗಾಂಧೀಜಿ, ಈಗ ತಾನೇ ನೀವು ಸಿಂಗರ್ ಹೊಲಿಗೆ ಯಂತ್ರಕ್ಕೆ ವಿನಾಯಿತಿ ಕೊಟ್ಟಿರಿ, ಹಾಗಿದ್ರೆ ವಿನಾಯಿತಿಗಳ ಸರಮಾಲೆ ಎಲ್ಲಿಗೆ ನಿಲ್ಲುತ್ತೆ ಹೇಳಿ? ವಿನಾಯಿತಿಗಳ ಮಿತಿ ಯಾವುದು?
2: ಮಾನವನ ಒಳಿತು, ಮಾನವನ ಘನತೆಗೆ ಕುಂದು ಬಂದಾಗ ಯಂತ್ರ ಮಿತಿ ಮೀರಿತು ಅಂತ ತಿಳಿ. ಯಂತ್ರಗಳು ಮನುಷ್ಯನನ್ನ ತನ್ನ ಅಡಿಯಾಳಾಗಿಸಿಕೊಳ್ಳಲಿಕ್ಕೆ ಬಿಡಬಾರದು ಅಷ್ಟೇ.
7: ಸೈಕಲ್ ಬಗ್ಗೆ ಏನಂತೀರಿ? ಕಾರಿನ ಬಗ್ಗೆ ಏನಂತೀರಿ?
2: ಕಾರು ಬೇಡ, ಕಾರಿನ ವೇಗದಲ್ಲಿ ಪ್ರಯಾಣ ಮಾಡೋದು ಮನುಷ್ಯನ ಮೂಲಭೂತ ಅಗತ್ಯ ಅಲ್ಲ.
7: ಹಾಗಾದ್ರೆ ಯಾವುದು ಮೂಲಭೂತ ಅಗತ್ಯ ನಿಮ್ಮ ಪ್ರಕಾರ?
2: ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಬಂದರೆ ಈ ದೇಹವನ್ನು ಸಹ ತಿರಸ್ಕರಿಸುತ್ತೇವೆ, ಹಾಗೆಯೇ ಯಂತ್ರಗಳೂ ಸಹ. ಅಂದರೇನು? ಹೇಗೆ ಆತ್ಮಕ್ಕೆ ದೇಹ ಅನಿವಾರ್ಯವೋ ಹಾಗೆಯೇ ಕೆಲವೊಂದು ಯಂತ್ರಗಳು ಸಮಾಜಕ್ಕೆ ಅನಿವಾರ್ಯ.
13: ಕ್ಷಮಿಸಿ ಮಿಸ್, ನಾನು ಮಧ್ಯೆ ಬಾಯಿ ಹಾಕಬಹುದಾ?
8: ಕೇಳು.
13: ನಾನಾಗಿ ಅಲ್ಲ, ಗೋಡ್ಸೆಯಾಗಿ.
8: ಓಹ್, ಆಗ್ಲಿ, ಏನೀಗ?
13: ಗಾಂಧೀಜಿ, ಪರಕೀಯ ನಾಗರಿಕತೆಗಳ ಬಗೆಗಿನ ನಿಮ್ಮ ಟೀಕೆ ನನ್ನದೂ ಹೌದು.
2: ನಾನು ಪರಕೀಯ ನಾಗರಿಕತೆ ಅನ್ನಲಿಲ್ಲ, ಆದರೂ ನೀನು ಹೇಳಿದ್ದು ಅರ್ಥವಾಯಿತು, ಮುಂದುವರೆಸು.
13: ನಾನು ಸಹ ಆ ಕಾಳಜಿಯಿಂದಲೇ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದೆ, ಆದರೆ ಬೇಗ ಹೊರಗೆ ಬಂದೆ, ಯಾಕಂದರೆ ನೀವು ಮುಸಲ್ಮಾನರನ್ನು ಓಲೈಸತೊಡಗಿದಿರಿ.
2: ಖಿಲಾಫತ್ ಆಂದೋಲನದ ಬಗ್ಗೆ ಹೇಳುತ್ತಿದ್ದೀಯೇನು?
13: ಖಿಲಾಫತ್ತೂ ಹೌದು, ನಂತರವೂ ಹೌದು.
2: ಮತ್ತೆ ಹೇಗೆ ಸಾಮ್ರಾಜ್ಯಶಾಹಿಯ ವಿರುದ್ಧ ಜನಗಳನ್ನ ಸಂಘಟಿಸಬೇಕಿತ್ತು ಹೇಳು?
13: ಹಿಂದೂ ಹಿತ ಬಲಿಕೊಟ್ಟಂತೂ ಅಲ್ಲವಲ್ಲ.
2: ನೀನು ಹಿಂದೂ ಹಿತ ಅಂತೀಯ, ಜಿನ್ನಾ ಮುಸ್ಲಿಂ ಹಿತ ಅಂತಾರೆ, ಅಂಬೇಡ್ಕರ್ ದಲಿತ ಹಿತ ಅಂತಾರೆ. ಅವರವರು ಅವರವರ ಹಿತ ನೋಡಿಕೊಂಡರೆ ಜನರ ಹಿತ ಯಾರು ನೋಡಿಕೊಳ್ಳುವುದು? ಸಾಮ್ರಾಜ್ಯಶಾಹಿಯ ವಿರುದ್ಧ ಜನರನ್ನು ಸಂಘಟಿಸೋದಾದರೂ ಹೇಗೆ? ಇಲ್ಲ, ನಿನ್ನ ವಿಚಾರಗಳು ವಿಘಟಿಸುತ್ತೆ, ಕ್ರೌರ್ಯಕ್ಕೆ ದಾರಿ ಮಾಡುತ್ತೆ. ಕ್ರೌರ್ಯ ಸಾಮ್ರಾಜ್ಯಶಾಹಿ ಹಿತ ಬಿಟ್ಟು ಬೇರೆ ಯಾವ ಹಿತವನ್ನೂ ಕಾಯಲಾರದು.
13: ತಪ್ಪು, ಚಂಚಲತೆ ನಮ್ಮನ್ನು ತಡೆಯುತ್ತೆ, ಅರ್ಜುನನಿಗಾದ ಹಾಗೆ ಸ್ಮಶಾನ ವೈರಾಗ್ಯ ಮುತ್ತಿಕೊಳ್ಳುತ್ತೆ. ಬಿಗಿ ನಿರ್ಧಾರ ತೆಗೆದುಕೊಂಡು ಮುಂದುವರಿಯಬೇಕು, ಕೊಲ್ಲಬೇಕಾಗಿ ಬಂದರೆ ನಿರ್ದಾಕ್ಷಿಣ್ಯವಾಗಿ ಕೊಳ್ಳಬೇಕು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಇದನ್ನೇ ತಾನೆ?
2: ಮಹಾಭಾರತವನ್ನು ನೀನು ತಪ್ಪಾಗಿ ನೋಡ್ತಾ ಇದ್ದೀಯ, ವಾಸ್ತವ ಸಂಗತಿಗಳ ಸರಣಿ ಅಲ್ಲ ಮಹಾಭಾರತ, ಗೀತೆಯನ್ನೂ ಸಹ ತಪ್ಪಾಗಿ ಅರ್ಥೈಸ್ತಿದ್ದೀಯ. ಮಹಾಭಾರತದಲ್ಲಿ ಬರೋ ಯುದ್ಧ ವಾಸ್ತವಿಕ ಯುದ್ಧ ಅಲ್ಲ, ಅದೊಂದು ಧರ್ಮಯುದ್ಧ.
13: ನಾನು ಧರ್ಮಯುದ್ಧದ ಮಾತೇ ಆಡ್ತಿರೋದು?
2: ಇಲ್ಲ, ನೀನು ಧರ್ಮದ ಮಾತು ಆಡ್ತಾ ಇಲ್ಲ. ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಸಮಚಿತ್ತದ ಬಗ್ಗೆ ಮಾತಾಡ್ತಾನೆ, ನಿಷ್ಕಾಮ ಕರ್ಮದ ಬಗ್ಗೆ ಮಾತಾಡ್ತಾನೆ, ನಮ್ಮೆಲ್ಲಾ ಕಾಮನೆಗಳನ್ನ ಕೊಂದು ನಂತರ ಕರ್ಮ ಮಾಡಬೇಕು ಅಂತಾನೆ.
13: ನಿಮ್ಮನ್ನ ಕೊಂದ ಕರ್ಮವನ್ನು ಏನನ್ನುತ್ತೀರಿ ಹಾಗಾದರೆ? ಅದು ನಿಷ್ಕಾಮ ಕರ್ಮವಾಗಿತ್ತೆ?
2: ನೀನೇ ಹೇಳಬೇಕು.
13: ಅದೊಂದು ಪವಿತ್ರ ಕರ್ತವ್ಯವಾಗಿತ್ತು.
2: ಕೊಲ್ಲುವಾಗ ಕಾಮನೆಗಳಿಂದ ಮುಕ್ತನಾಗಿದ್ದರೆ ಹೌದು.
13: ನಿಮ್ಮ ಪ್ರಕಾರ ನಾನು ಪಾಪಿ ಹಾಗಾದರೆ?
2: ನಿನ್ನನ್ನು ಪಾಪಿ ಅಂತ ಕರೆಯುವ ಅವಕಾಶ ಎಲ್ಲಿತ್ತು ನನಗೆ? ಒಂದೊಮ್ಮೆ ಇದ್ದಿದ್ದರೆ ನಿನ್ನನ್ನು ಕ್ಷಮಿಸು ಅಂತ ಜನರ ಹತ್ತಿರ ಕೇಳುತ್ತಿದ್ದೆ ನಾನು.
13: ಇದು ಅಸಹಜ. ನೀವು ಅಸಹಜ.
2: ನಿಜ, ಅಹಿಂಸೆ ಅಸಹಜ, ಹಿಂಸೆಯೇ ಸಹಜ.
13: ಹಾಗಿದ್ದರೆ ನನ್ನ ಮಾತು ಒಪ್ತೀರಿ?
2: ಒಪ್ಪಲಿಕ್ಕೇನಿದೆ? ಹಿಂಸೆ ಅಹಿಂಸೆಗಳ ನಡುವೆ ಅಥವಾ ನಾಗರಿಕತೆ ಆತಂಕವಾದದ ನಡುವೆ ಆಯ್ಕೆ ಇದೆಯೇನು? ನೀನು ನನ್ನನ್ನು ಕೊಂದದ್ದು ತಪ್ಪು.
13: ನನ್ನ ವಿಚಾರಗಳ ಬಗ್ಗೆಯೂ ಅದೇ ಮಾತು ಹೇಳುತ್ತೀರೇನು?
2: ಹೌದು, ಈ ದೇಶದ ಹಿಂದೂಗಳು ಹಾಗೂ ಮುಸಲ್ಮಾನರಿಗೆ ಒಟ್ಟಿಗೆ ಬದುಕೋದಲ್ಲದೆ ಬೇರೆ ದಾರಿಯೇನಿದೆ?
13: ಅವರಿಗೆ ಅರ್ಥವಾಗಿದೆಯೇನು?
2: ನಿನಗೆ ಅರ್ಥವಾಗಿದೆಯೇನು? ನಿನ್ನನ್ನು ಮೊದಲು ಪ್ರಶ್ನಿಸಿಕೋ.
13: ನನಗದರ ಅಗತ್ಯವಿಲ್ಲ. ಇದು ನನ್ನ ಮಾತೃಭೂಮಿ, ಇದು ನನ್ನ ಪಿತೃಭೂಮಿ, ಇದು ನನ್ನ ಪುಣ್ಯಭೂಮಿ. ದೇಶದ ಹೊರಗೆ ಪುಣ್ಯಭೂಮಿ ಹೊಂದಿರುವವರು ಮೊದಲು ಪ್ರಶ್ನಿಸಿಕೊಳ್ಳಬೇಕು.
2: ನಮಗೆ ಪರಕೀಯವಾದ ಯೋಚನೆಗಳಿವು.
13: ಪರಕೀಯವಂತೆ? ಭಾರತೀಯವಾದದ್ದೆಲ್ಲ ಪರಕೀಯ. ನಿನ್ನ ಮೂಗಿನ ನೇರದ್ದು ಮಾತ್ರ ದೇಶೀಯ. ನಿನ್ನ ದ್ರಾಷ್ಟ ನೋಡು. ನಿನ್ನ ಮತ್ತೆ ಮತ್ತೆ ಕೊಲ್ಲಬೇಕು ನಾನು. ಅದೊಂದೇ ದಾರಿ. ನನ್ನ ಇವರೆಲ್ಲ ಸೇರಿಕೊಂಡು ಹುಲ್ಲು ಕಡ್ಡಿಯ ಹಾಗೆ ಕಿತ್ತಿಸುತ್ತಾರೆ. ಗೊತ್ತು ನನಗೆ. ಛೀ ಥೂ ಅಂತ ಉಗಿತಾರೆ. ನನ್ನ ಗಾಂಭೀರ್ಯ ಧೂಳಿಪಟವಾಗುತ್ತೆ. ಗೊತ್ತು ನನಗೆ. ಆದರೂ ಕೊಲ್ತೇನೆ. ನಿನ್ನ ಒರೆಸಿ ಹಾಕಿದರೆ ದೇಶ ಗಟ್ಟಿಯಾಗುತ್ತೆ. ಸಶಸ್ತ್ರ ಕ್ರಾಂತಿಯ ಕೈ ಬಲವಾಗುತ್ತೆ. ನಾನು ಬಲಿಯಾದರೇನಂತೆ? ನನ್ನ ದೇಶ ಉಳಿಯುತ್ತೆ, ಹಿಂದೂ ಧರ್ಮ ಉಳಿಯುತ್ತೆ.
2: ಮಿಸ್, ನಿಮ್ಮ ಭಯ ನಿಜವಾಗ್ತಾ ಇದೆ. ಅವನನ್ನ ನಾನು ಉದ್ರೇಕಿಸಿದೆ ಅಂತ ಕಾಣುತ್ತೆ. ನಾನು ಗಾಂಧೀಜಿ ವಿಚಾರಗಳಿಗೆ ನಿಜವಾಗಿ ಹತ್ತಿರವಾಗಿದ್ದೇನೆಯೇ ಅನ್ನುವ ಅನುಮಾನ ಬರ್ತಾ ಇದೆ. ಅಥವಾ ನಟನ ಅಹಂಕಾರ ಮಾತಾಡಿಸ್ತಾ ಗೊತ್ತಾಗ್ತಾ ಇಲ್ಲ. ಕ್ಷಮಿಸಿ ಮಿಸ್, ಬೇಕಿದ್ದರೆ ನಾಟಕ ನಿಲ್ಲಿಸಿಬಿಡೋಣ.
13: ಇಲ್ಲ, ಬೇಸರ ಪಡ್ಕೊಳ್ಬೇಕಾಗಿಲ್ಲ ನೀನು. ಏ, ಯಾರು ಬೇಸರ ಪಡ್ಕೊಳ್ಬೇಕಾಗಿಲ್ಲ. ಸತ್ಯ ಹೊರಗ್ ಬರ್ಲಿ. ನೀವು ಹುಡುಕ್ತಾ ಇದ್ದೀರಿ. ಸತ್ಯವನ್ನ ನೀವು ನಿಭಾಯಿಸಬಲ್ಲಿರಿ ಅಂತ ನನಗ್ ನಂಬಿಕೆ ಇದೆ. ನಿಮ್ಮ ಒಳ್ಳೆತನದ ಬಗ್ಗೆ ನನಗ್ ಯಾವುದೇ ಅನುಮಾನ ಇಲ್ಲ. ಬನ್ನಿ, ಪ್ರಾರ್ಥನೆ ಮಾಡಿ.

0: ಅಲ್ನೋಡಿ, ಇಬ್ಬರು ಕೋಡಂಗಿಗಳ ಪ್ರವೇಶ. ಒಬ್ಬನು ಠೊಣಪ, ಅವನು ಫಿರಂಗಿಯವರ ವೇಷದಲ್ಲಿದ್ದಾನೆ. ಮುಖಕ್ಕೆ ಬಿಳಿಯ ಬಣ್ಣ ಬಳ್ಕೊಂಡಿದ್ದಾನೆ. ಮತ್ತೊಬ್ಬ ನೋಡಿ, ಸಣ್ಕಲ, ಎಣ್ಣೆಗೆಂಪು ಬಣ್ಣ, ಖೈದಿಯ ವೇಷ ತೊಟ್ಟಿದ್ದಾನೆ. ಅಳು ಬುರುಕುನಂತೆ ಮುಖ ಮಾಡ್ಕೊಂಡಿದ್ದಾನೆ. ಠೊಣಪ ಸಣಕಲು ವ್ಯಕ್ತಿಯ ಕುತ್ತಿಗೆಗೆ ಹಗ್ಗ ಬಿಗಿದು ಅದರ ತುದಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಠೊಣಪನದು ಇಂಗ್ಲಿಷ್ ಅನುಕರಣೆಯಾದ್ರೆ ಸಣಕಲ್ನದ್ದು ಹಳ್ಳಿಯ ಕನ್ನಡಿಗರ ಅನುಕರಣೆ.
1: ನಮ್ ಟಿಪ್ಪಾರೇರಿ ಬಲು ದೂರ, ನಡಿಯೋಕ್ ಬಲು ದೂರ, ನಮ್ ಟಿಪ್ಪಾರೇರಿ ಬಲು ದೂರ, ಅಲ್ಲವಳ್ ನಮ್ ರಾಣಿ. ಅಯ್ಯ ಗಣಪ, ನಮ್ ಇಂಗ್ಲಿಷ್ ರಾಣಿಗೆ ಒಂದ್ ಇಂಗ್ಲಿಷ್ ನಲ್ಲಿ ಜಪ ಮಾಡಯ್ಯ, ನಾನು ಹೇಳ್ಕೊಟ್ಟಿದ್ನಲ್ಲ.
2: ಎಸ್ ಸರ್, ಎಸ್ ಸರ್. 3 bags full, 1 for my master, 1 for my dame, 1 for the little kid yet to come.
1: ಭಲ ಗಣಪ, ಇಂಗ್ಲಿಷ್ನ ನಾಡು ಅಂದ್ರೆ ಸಾಕ್ಷಾತ್ ಸ್ವರ್ಗ ಕಣಯ್ಯ. ಟಿಪ್ಪಾರೇರಿ ಏರಿ ಮೇಲೆ ಲೈಟು ಬ್ರೈಟು ಆಗಿರುತ್ತೆ ನೈಟು, ನಿನ್ನು ಟೈಟು ಆಗಿ ವೈನ್ ಆಗಿರ್ಬೋದು ಗಣಪ, ವೈನ್ ಆಗಿರ್ಬೋದು ಶಾನೆ, ವೈನ್ ಆಗಿರ್ಬೋದು ವೈನಿ ಜೊತೆ ವೈನು ಕುಡ್ಕೊಂಡ್ ಫೈನ್ ಆಗಿರ್ಬೋದು ಗಣಪ, ಫೈನ್ ಆಗಿರ್ಬೋದು.
3: ಭಲ ಗಣಪ, ಮೆಚ್ಚಿದೆ ನಿನ್ನ ಧೈರ್ಯವನ್ನ.
1: ಬೇಗ ಬೇಗ ನೀನು ನಮ್ಮ ಮ್ಯಾನರ್ಸ್ ಕಲ್ತ್ಕಂಡ್ರೆ, ನಮ್ಮ ಮ್ಯಾನರ್ಸ್ ಕಲ್ತ್ಕಂಡ್ರೆ, ಇಂಗ್ಲಿಷ್ ಮ್ಯಾನರ್ಸ್ ಕಲ್ತ್ಕಂಡ್ರೆ, ಶೇಕ್ಸ್ಪಿಯರು ಸಾಕು ಡಿಯರು ಅಂಬೋದ್ ಬಂತಂದ್ರೆ, ನಿಂಗೆ ಅಂಬೋದ್ ಬಂತಂದ್ರೆ,
4: ಚಾಕು ಚಮಚ ನನ್ ಕೈಲಿಡ್ಕೊಂಡು ಉಂಬೋದ್ ಬಂತಂದ್ರೆ, ಕುತ್ಕೊಂಡು ಉಂಬೋದ್ ಬಂತಂದ್ರೆ, ಹಾಹಾ ಉಂಬೋದ್ ಬಂತಂದ್ರೆ,
1: ಆಗ ನಾನು ನಿನ್ನನ್ ಕರ್ಕೊಂಡ್ ಸೋಲ್ಜರ್ ಮಾಡ್ತೀನಿ, ನಿನ್ನ ಸೋಲ್ಜರ್ ಮಾಡ್ತೀನಿ, ಮೀಸೆ ಬಿಡ್ಸಿ ಕತ್ತಿ ಹಿಡ್ಸಿ ಯುದ್ಧ ಕಳಿಸ್ತೀನಿ, ನಿನ್ನ ಯುದ್ಧ ಕಳಿಸ್ತೀನಿ.
4: ಒಡೆಯ ಕಪ್ಪ ತಂದಿವ್ನಿ, ಒಪ್ಪಿಸ್ಕೊಳ್ಳಿ.
1: ಅದೇನ್ ತಂದಿದ್ಯಾ ಗಣಪ?
4: ಹತ್ತಿ ತಂದಿನ್ ಒಪ್ಪಿಸ್ಕೊಳ್ರಿ ಮಿಲ್ಲಾಗ ಹಾಕೊಂಡು, ಒಡೆಯ ಮಿಲ್ಲಾಗ ಹಾಕೊಂಡು, ಬಟ್ಟೆ ಮಾಡ್ರಿ

0: ಒಡೆಯ ಮಿಲ್ಲಾಗಾಕೊಂಡು.
1: ವೆರಿ ಗುಡ್, ಜಾಲಿ ಗುಡ್.
0: ಮ್ಯಾಂಚೆಸ್ಟರ್ ದೋತಿ ಕೊಡ್ಕೊಂಡು ಉಡ್ಕೊಂತೀವಿ ಒಡವೆ ಅನ್ಕೊಂಡು, ಇಂಗ್ಲಿಷ್ ಒಡವೆ ಅನ್ಕೊಂಡು, ಹಾಹಾ ಒಡವೆ ಅನ್ಕೊಂಡು, ಹಾಹಾ ಒಡವೆ ಅನ್ಕೊಂಡು.
1: ವೆರಿ ಗುಡ್, ವೆರಿ ಗುಡ್.
0: ಶಾಫರ್ ಲೋಫರ್ ಬಟ್ಲರ್ ಬಾರ್ಬರ್ ಯಾವ್ದರ್ ಏನು, ಕೆಲ್ಸ ಕೊಡ್ರಯ್ಯ ನನ್ಗೆ, ಕೆಲ್ಸ ಕೊಡ್ರಯ್ಯ.
1: ಬಲೆ ಗಣಪ, ಮೆಚ್ಚಿದ ನಿನ್ನಯ ಮ್ಯಾನರ್ಸ್, ಮೆಚ್ಚಿದ ನಿನ್ನ ಇಂಗ್ಲಿಷ್ ಗೀತೆ, ತಗ ಒಂದು ಡಾಗ್ ಬಿಸ್ಕೆಟ್, ಇಷ್ಟೇ ನಿನ್ ಕೆಲ್ಸ. ನಾನು ಟೊಣ್ಣಪ್ಪ ಇವನು ಗಣಪ, ನಾನು ಮಂತ್ರಿ ಇವನು ಕಂತ್ರಿ, ನಾನು ಬಿಳಿಯ ಇವನು ಕರಿಯ, ನಾನು ಒಡೆಯ ಇವನು ಕಡೆಯ. ಗಣಪ ಎಲ್ಲಿ, ನಮ್ಮ ಆಡಿಯನ್ಸ್ಗೆ ಒಂದು ನಮಸ್ಕಾರ ಮಾಡು.
0: ಹಡ್ಬಿದ್ದೆ ಬುದ್ಧಿ.
1: ನೋಡಿ, ಈ ಗಣಪನಿಗೆ ಮ್ಯಾನರ್ಸ್ ಕಲಿಸ್ಲಿಕ್ಕಂತಾನೆ ನಾನು ಇಂಗ್ಲೆಂಡ್ ಇಂದ ಬಂದಿದ್ದೀನಿ. ಕಲ್ಸಿ ಕಲ್ಸಿ ಸುಸ್ತಾಗ್ಬಿಟ್ಟಿದ್ದೀನಿ. ನಮ್ಮ ರಾಣಿ ಸಾಹೇಬರು ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ, ಪ್ರಪಂಚದಲ್ಲಿರೋ ಮಂತ್ರಿಗೆಲ್ಲ ಮ್ಯಾನರ್ಸ್ ಕಲಿಸ್ಬೇಕು ಅಂತ. ಅದಕ್ಕೆ ನನ್ನನ್ನ ಭಾರತ ದೇಶಕ್ಕೆ ಕಳ್ಸವ್ರೆ. ನೀವು ಈಗ ತಾನೇ ಕೇಳಿದ್ರಲ್ಲ ಈ ಇಂಗ್ಲಿಷ್ ಹಾಡು, ಅದು ನಾನೇ ಕಲ್ಸಿದ್ದು ಈ ಗಣಪನಿಗೆ. ಹೌದಾ ಗಣಪ?
0: ಎಸ್ ಬಾಸ್.
1: ಮತ್ತೇನೇನು ಕಲ್ಸಿದ್ದೀನಿ ಹೇಳು ನೋಡೋಣ.
0: ಇಂಗ್ಲಿಷ್ ನಲ್ಲಿ ಅಳೋದು, ಇಂಗ್ಲಿಷ್ ನಲ್ಲಿ ಅಡ್ ಬೀಳೋದು, ಇಂಗ್ಲಿಷ್ ನಲ್ಲಿ ಡ್ರಿಲ್ ಮಾಡೋದು, ಇಂಗ್ಲಿಷ್ ನಲ್ಲಿ ಡ್ರಿಂಕ್ಸ್ ಮಾಡೋದು, ಇಂಗ್ಲಿಷ್ ನಲ್ಲಿ.
1: ಸಾಕು ಸಾಕು, ನಿಜ ಹೇಳ್ಬೇಕು ಅಂದ್ರೆ ನಾವು ಹೇಳದೆ ಕೇಳದೆ ಸ್ಟೇಜ್ ಮೇಲೆ ಬಂದು ಬಿಟ್ಟಿದೀವಿ. ನಿಮ್ಮ ಮೇಡಮ್ ಇದ್ದಾರಲ್ಲ ರಾಮಿ ಮೇಡಮ್, ಅವ್ರಿಗೆ ಇಂಗ್ಲಿಷ್ ನವರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಸ್ಟೇಜ್ ಹತ್ತಕ್ಕೆ ಬಿಡಲ್ಲ, ಯಾವಾಗ್ಲೂ ನಾನ್ ವೈಲೆನ್ಸ್ ನಾನ್ ವೈಲೆನ್ಸ್ ಅಂತ ಇರ್ತಾರೆ. ಏ ಗಣಪ, ಗಣಪ, ನಿಮ್ಮ ಮೇಡಮ್ ಅವರನ್ನ ಸೋಲ್ಸೋದು ಹೇಗ್ ಹೇಳು?
0: ಆಗಕ್ಕಿಲ್ಲ ಬುದ್ಧಿ.
1: ವಾಟ್?
0: ಅವರು ಕನ್ನಡ ಪಿಕ್ಚರ್ ಇದ್ದಂಗೆ ಬುದ್ಧಿ, ಯಾವಾಗ್ಲೂ ಹ್ಯಾಪಿ ಎಂಡಿಂಗ್.
1: ಅಂದ್ರೆ
0: ನೀವು ನೋಡಿ ಇಂಗ್ಲಿಷ್ ನವರು, ನೀವು ಇಂಗ್ಲಿಷ್ ಪಿಕ್ಚರ್ ಇದ್ದಂಗೆ ಯಾವಾಗ್ಲೂ ಟ್ರಾಜಿಕ್ ಎಂಡಿಂಗು.
1: ಅದ್ಕೇನಾ ನಿಮ್ಮ ಮೇಡಮ್ ರೀಲಿ ಒಂದೊಂದು ಹಾಡು ಬಿಡ್ತಾ ಇರ್ತಾರೆ?
0: ಹಾಡಲ್ಲ ಬುದ್ಧಿ, ಅದು ಭಜನೆ.
1: ಐ ಸಿ.
0: ಎಸ್ ಎಸ್, ಭಜನೆ.
1: ಗಣಪ ನನಗೂ ಕಲಿಸ್ತೀಯ ನಿಮ್ಮ ಭಜನೆ?
0: ಸಂಜಿಕ್ ಕಳಿಸ್ತೀನಿ ಬುದ್ಧಿ, ಇಂಗ್ಲಿಷ್ ಡ್ರಿಂಕ್ಸ್ ಮಾಡ್ತಾ ಮಾಡ್ತಾ.
1: ಸರಿ ಸರಿ. ಓ ಮೈ ಗಾಡ್,
0: ಏನಾಯ್ತು ಬುದ್ಧಿ, ಒಳ್ಳೆ ಇರುವೆ ಒಕ್ಕವರಾಗಿ ಆಡ್ತಾ ಇದ್ದೀರಲ್ಲ.
1: ಲೇಟ್ ಆಯ್ತು ಕಣಯ್ಯ, ಲೇಟ್ ಆಯ್ತು, ಲಂಡನ್ಗೆ ಹೋಗ್ಬೇಕು.
0: ಲಂಡನಿಗ? ನಾನು ಬರ್ತೀನಿ ಬುದ್ಧಿ.
1: ನೀನ್ ಹೆಂಗಯ್ಯ ಬರ್ತಿ? ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಪರಿಷತ್ತು, ವೆರಿ ಇಂಪಾರ್ಟೆಂಟ್.
0: ಅದ್ಕೆ ಬುದ್ಧಿ ಜೊತೆಲೆ ಕರ್ಕೊಂಡು ಹೋಗಿ ಅಂದಿದ್ದು.
1: ಛೆ ಪಾಪ, ನೀನು ಕೈದಿ ಕಣಯ್ಯ, ನೀನು ಜೈಲಲ್ಲೇ ಇರ್ಬೇಕು.
0: ಮಹಾರಾಣಿ ಅವರನ್ನು ಕಾಣ್ಬೇಕು ಬುದ್ಧಿ.
1: ವಾಟ್?
0: ಸ್ವಾತಂತ್ರ್ಯ ಕೊಡ್ತೀವಿ ಅಂದವ್ರೆ ಬುದ್ಧಿ.
1: ನಾನ್ ಸೆನ್ಸ್, ಮಹಾರಾಣಿ ಅವ್ರನ್ನ ಕಾಣ್ಲಿಕ್ಕೆ ಆಸ್ಥಾನ ಡ್ರೆಸ್ ಬೇಕು.
0: ನನ್ ದೇಶದ್ದ ಇಲ್ಲ ನಿನ್ ದೇಶದ್ದ?
1: ಅಧಿಕೃತ ಉಡುಪು, ಫಾರ್ಮಲ್ ಡ್ರೆಸ್. ಇಷ್ಟಕ್ಕೂ ಸ್ವಾತಂತ್ರ್ಯ ತಗೊಂಡ್ ಏನ್ ಮಾಡ್ತೀಯ? ಈಗ್ಲೇ ಮಜಾ ಇಲ್ವಾ? ಇಂಗ್ಲಿಷ್ ಹಾಡು, ಇಂಗ್ಲಿಷ್ ಜೈಲು, ಇಂಗ್ಲಿಷ್ ವೈನು, ಇಂಗ್ಲಿಷ್ ವೈನಿ, ಡಾಗ್ ಬಿಸ್ಕೆಟ್, ಇನ್ನೇನ್ ಬೇಕು ನಿನ್ಗೆ? ಹೇ ಹೇ, ಏನ್ ಮಾಡ್ತಿದ್ಯ ನಿಲ್ಲು, ತೂ ಕತ್ತೆ. ಅಶ್ಲೀಲ ಅಶ್ಲೀಲ, ರಸ್ತೆ ಬದಿಲಿ ಬಟ್ಟೆ ಬಿತ್ತಿಲ್ಲ, ಮರ್ಯಾದಿಲ್ವ ನಿಂಗೆ? ಥೂ ಥೂ.
0: ಯಾಕೆ ಬುದ್ಧಿ, ನೀವು ಹೇಳಿದ್ರಲ್ಲ ಫಾರ್ಮಲ್ ಡ್ರೆಸ್ಸು ಅಂತ.
1: ಬಟ್ಟೆ ಬಿಚ್ಚಬೇಡ ಕತ್ತೆ.
0: ನಮ್ ದೇಶದ ಫಾರ್ಮಲ್ ಡ್ರೆಸ್ಸು ಇದೇ ಬುದ್ಧಿ.
1: ಲಂಡನ್ ನಲ್ಲಿ ಆಗಿದ್ರೆ ಅಸಭ್ಯ ನಡತೆ ಅಂತ ಜೈಲಿಗೆ ಹಾಕ್ತಿದ್ರು ನಿನ್ನ.
0: ಲಂಡನ್ ನಲ್ಲಿ ಹೆಂಗಸ್ರು ಹಿಂಗೆ ತಿರುಗಾಡ್ತಾರಂತಲ್ಲ ಬುದ್ಧಿ.
1: ಏಟ್ ಬೀಳತ್ತೆ, ಬಟ್ಟೆ ಹಾಕೋ ಮೂರ್ ಎಣಿಸ್ತೀನಿ, ಅಷ್ಟ್ರಲ್ಲಿ ವಾಪಸ್ ಕೈದಿ ವೇಷ ತೊಟ್ಕೊಂಡ್ಯೋ ಸರಿ, ಇಲ್ದಿದ್ರೆ ಸಮ ಏಟ್ ಬೀಳತ್ತೆ. ಆಮೇಲೆ ನನ್ನ ಬೈಬೇಡ, ಮೊದ್ಲೇ ಹೇಳಿದೀನಿ ಎಣಿಸ್ತೀನಿ. ಎಣಿಸ್ಲಾ?
0: ಎಣಿಸಿ ಬುದ್ಧಿ.
1: ಒಂದು, ಎರಡು, ಮೂರು. ಕಣ್ ತೆಗಿಲ?
0: ತೆಗಿರಿ ಮಿಸ್ಟರ್ ಚರ್ಚಿಲ್.
1: ಬಟ್ಟೆ ಹಾಕೊಂಡಿದ್ಯಾ ತಾನೆ?
0: ಹಾಕೊಂಡಿದ್ದೀನಿ ಮಿಸ್ಟರ್ ಚರ್ಚಿಲ್. ಭಾರತೀಯ ಉಡುಗೆ ತೊಟ್ಕೊಂಡು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ಇಂಗ್ಲೆಂಡಿಗೆ ಹೋಗಲು ಸಿದ್ಧವಾಗಿ ನಿಂತಿದ್ದೀನಿ.
1: ಅದೆಲ್ಲ ಸಾಧ್ಯವಿಲ್ಲ, ವಾಪಸ್ಸು ಜೈಲಿಗೆ ಹೋಗ್ಬೇಕು.
0: ಸಂತೋಷದಿಂದ ಹೋಗ್ತೀನಿ.
1: ಗುಡ್. ನನಗೆ ಹೆದರ್ಸ್ತೀಯ, ಲಾಠಿ ತೋರಿಸ್ತೀಯ? ಹೆಲ್ಪ್ ಹೆಲ್ಪ್.
0: ಓ ಇದಾ, ಇದು ಒಡಲಿಕ್ಕಲ್ಲ ಮಿಸ್ಟರ್ ಚರ್ಚಿಲ್, ನಡಿಲಿಕ್ಕೆ, ಇದು ಮಾರ್ಗದರ್ಶಿ ಅಷ್ಟೇ.
1: ಹಾಗಾದ್ರೆ ನಾನೇ ನಿನಗೆ ಹೊಡಿತೀನಿ.
0: ಅವಶ್ಯ ಹೊಡೀರಿ, ನೀವು ಹೊಡೆದರೂ ನಾನು ತಿರುಗಿಸಿ ಹೊಡೆಯಲ್ಲ.
1: ಅಲಾಲ್ ಟೋಪಿ, ಮಿಡ್ಲ್ ಟೆಂಪಲ್ ಲಾಯರಿ, ಬೂಟಾಟಿಕೆ ಫಕೀರ, ನಸುಗುನ್ನಿ ಓರಿಯೆಂಟಲ್, ಗಾಂಧಿ ನನ್ನ ಮಗನೇ, ವಾಪಸ್ ಜೈಲಿಗೆ ಬರ್ತೀಯೋ ಎರಡು ಬಿಗಿಲೋ.
2: ಹೊಡೀರಿ, ಪರವಾಗಿಲ್ಲ, ಹೆದರ್ಕೋಬೇಡಿ. ಈ ಕೆನ್ನೆಗೆ ಹೊಡೆದಾದ ಮೇಲೆ ಆ ಕೆನ್ನೆ ಕೊಡ್ತೀನಿ, ಆಮೇಲೆ ಜೈಲಿಗೂ ಬರ್ತೀನಿ. ಜೀಸಸ್ ಹೇಳಿಕೊಡಲಿಲ್ಲವಾ ನಿಮಗೆ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೊಡು ಅಂತ? ಹೊಡೆಯೋದಿಲ್ಲವಾ? ಸರಿ, ಲಂಡನ್ಗೆ ಹೊರಡಲಿಕ್ಕೆ ನೀವು ಸಿದ್ಧವಾಗೋ ತನಕ ನಾನೊಂದು ಸಣ್ಣ ಉಪವಾಸ ಮಾಡಿಬಿಡ್ತೀನಿ, ಆಯ್ತಾ? ತೊಂದರೆ ಇಲ್ಲ ತಾನೆ?
1: ಉಪವಾಸ? ಸತ್ಯಾಗ್ರಹ? ನಾನ್ ವೈಲೆನ್ಸ್? ಮೈ ಗಾಡ್, ಜನ ಸೇರಿಬಿಟ್ರೆ ನನ್ ಗತಿ ಏನಪ್ಪ? ಕೆಲ್ಸ ಕೆಡ್ತು, ಉಪವಾಸ, ನಾನ್ ವೈಲೆನ್ಸ್, ದೇವ್ರೆ ಕೈ ಕಾಲೆಲ್ಲ ನಡುಗ್ತಿದೆ. ಮಹಾರಾಣಿಯವರು ಕೇಳಿದ್ರೆ ನಾನು ಏನ್ ಹೇಳಲಿ? ದೇವ್ರೆ ಡಿಸ್ಮಿಸ್ ಮಾಡ್ಬಿಡ್ತಾರಷ್ಟೇ. ಹಾ, ಹೀಗ್ ಮಾಡ್ತೀನಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಮಹಾರಾಣಿಯವರೇ ಹೇಳಿಕೊಟ್ಟಿದ್ದಾರೆ, ಅದನ್ನೇ ಪ್ರಯೋಗ ಮಾಡ್ತೀನಿ. ಭೇದೋಪಾಯ, ದಿ ಫೇಮಸ್ ಇಂಗ್ಲಿಷ್ ಡಬಲ್ ಟಾಕ್, ದಿ ಫೇಮಸ್ ಇಂಗ್ಲಿಷ್ ಡಬಲ್ ಟಾಕ್. ಗಣಪ, ಮುದ್ದು ಗಣಪ, ಗಜವದನ, ಹೇರಂಬ, ಮೂಷಿಕ ವಾಹನ, ಏಳುಮರಿ, ಏಳಪ್ಪ, ರಸ್ತೆಯಲ್ಲಿ ಉಪವಾಸ ಮಾಡ್ತೀನಿ ಅಂತ ಚೆಂಡಿ ಹಿಡಿಬಾರ್ದಪ್ಪ, ದುಂಡು ಮೇಜಿನ ಪರಿಷತ್ ತಾನೆ. ಹೋಗೋಣ ಬಾ ಮರಿ, ಲಂಡನ್ಗೆ ಬಾರೋ ಗಣೇಶ, ಮೋದಕ ಕೊಡ್ತೀನಿ, ಚಕ್ಕುಲಿ ಕೊಡ್ತೀನಿ, ನಿಪ್ಪೊಟ್ಟು ಕೊಡ್ತೀನಿ, ಪಾಕಂ ಪಪ್ಪು, ಉಂಡೆ, ಕರ್ಜಿಕಾಯಿ, ಕಡ್ಲೆಕಾಯಿ ಎಲ್ಲ ಕೊಡ್ತೀನಿ ಕಣೋ.
2: ಓಹೋ, 28 ದಿನ ಉಪವಾಸ ಮಾಡಿದ್ದಾಯ್ತು, ಈಗ ಆರೋಗ್ಯ ಸರಿಯಾಗಿದೆ. ನಡೀರಿ ತೊಣಪ್ಪಯ್ಯನವರೇ, ದುಂಡು ಮೇಜಿನ ಪರಿಷತ್ತಿಗೆ ಹೋಗೋಣವಂತೆ.
1: ಅಬ್ಬಾ, ಸದ್ಯ ಬದುಕಿದೆ, ಹೀಗೆ ಬನ್ನಿ ಗಣಪಯ್ಯನವರೇ, ಹೀಗೆ.
2: ನನ್ನಾದಿರಿಸು ಇಂಗ್ಲಿಷ್ ಆಸ್ಥಾನಕ್ಕೆ ಸೂಕ್ತವಾಗಿದೆ ತಾನೆ?
1: ಖಂಡಿತವಾಗಿ ಸೂಕ್ತವಾಗಿದೆ ಸ್ವಾಮಿ, ನಮ್ಮಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಮನುಷ್ಯರು ಹೀಗೆ ಡ್ರೆಸ್ ಮಾಡ್ಕೊಳ್ಳೋದು. ನಮ್ಮ ರಾಣಿಯವರು, ಸರ್ವಾಧಿಕಾರಿ ಹಿಟ್ಲರ್ ಅವರು, ಸರ್ವಾಧಿಕಾರಿ ಮುಸೊಲೇನಿ ಅವರು, ಶ್ರೀಯುತ ಜಾರ್ಜ್ ಬುಷ್ ಅವರು, ಎಲ್ಲರೂ ಇದೇ ತರ ಡ್ರೆಸ್ ಹಾಕೋತಾರೆ, ಪ್ಯಾಂಟೇ ಹಾಕೊಳ್ಳಲ್ಲ, ಬರೀ ಶರ್ಟ್ ಹಾಕೊಂಡಿರ್ತಾರೆ ಅಷ್ಟೇ. ಲಂಡನ್ನ ಚಳಿಲಿ ಈ ನಸುಗುನ್ನಿಕಾಯಿ ಸೆಟಗೊಂಡು ಸತ್ರೆ ಒಳ್ಳೇದೇ ಆಯ್ತು, ಪಿಡೆ ಕಳಿತು.
2: ಹಾಗಿದ್ದರೆ ಪ್ರಯಾಣ ಮುಂದುವರೆಯಲಿ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಇಗ್ಗದೆಯ ಕುಗ್ಗದೆಯ ನುಗ್ಗಿ ನುಗ್ಗಿ ನಡೆ ಮುಂದೆ. ಓಹೋ, ಲಂಡನ್ ತಲುಪಿದ್ದಾಯ್ತು.
1: ಇದೇ ನೀವು ಉಳಿದುಕೊಳ್ಳೋ ಹೋಟೆಲ್ ಮಿಸ್ಟರ್ ಗ್ಯಾಂಡಿ?
2: ತೊಣಪಯ್ಯನವರೇ, ಪ್ರಾರ್ಥನೆ ಒತ್ತಾಯಿತು, ನಾನು ಇಲ್ಲಿಯೇ ಪ್ರಾರ್ಥಿಸುತ್ತೇನೆ.
1: ಅಗತ್ಯವಾಗಿ, ನಾನು ಬಾಗಿಲು ಕಾಯ್ತೀನಿ, ಎಲ್ಲಾದ್ರೂ ತಪ್ಪಿಸಿಕೊಂಡು ಓಡಿ ಹೋದ್ರೆ ಎಲ್ಲಿ ಗ್ರಾಚಾರ? ಈ ದೇಶ ಆಡೋ ಕಷ್ಟ ಮಾತ್ರ ಯಾರಿಗೂ ಬೇಡಪ್ಪ. ಯಾರು ಬಂದ್ರಲ್ಲಪ್ಪ, ಒಂದು ಚುಟ್ಟ ಸೇದೋಣ ಅಂದ್ರು ಪುರ್ಸೋತಿಲ್ಲ, ಹಾಳದ್ದು. ಯಾರದು?
3: ಚಾಪ್ಲನ್, ಮಿಸ್ಟರ್ ಚಾರ್ಲಿ ಚಾಪ್ಲನ್.
1: ನೀವು ಯಾರಾದ್ರೂ ಆಗಿರಿ, ನನ್ಗೀಗ ಟೈಮ್ ಇಲ್ಲ.
3: ನಿಮ್ಮನ್ನಲ್ಲ, ನಾನು ಮಿಸ್ಟರ್ ಗ್ಯಾಂಡಿಯನ್ನ ಕಾಣಬೇಕು.
1: ಯಾರು, ಯಾರಂದ್ರಿ?
3: ಮಿಸ್ಟರ್ ಗ್ಯಾಂಡಿ, ಮಿಸ್ಟರ್ ಗ್ಯಾಂಡಿ, ಮಹಾತ್ಮ ಗ್ಯಾಂಡಿ.
1: ಅಯ್ಯೋ ದೇವ್ರೆ, ಈ ನಸುಗುನಿಕ ಇಲ್ಲೂ ಪಾಪ್ಯುಲರ್ ಆಗ್ಬಿಟ್ಟವನೆ. ಅಯ್ಯೋ, ದೊಡ್ಡ ಕ್ಯೂ ಇದೆಯಲ್ಲಪ್ಪ. ಐನ್ಸ್ಟೈನ್, ರೋಮನ್ ರೋಲ್ಯಾಂಡ್, ಇನ್ನು ಯಾರ್ಯಾರೋ ಇದಾರೆ, ಸಿನಿಮಾ ನಟರು, ವಿಜ್ಞಾನಿಗಳು, ಸಮಾಜವಾದಿಗಳು, ಹೆಂಗಸರು, ಮಕ್ಕಳು ಎಲ್ಲಾ ಜಮಾಯಿಸ್ಬಿಟ್ಟಿದ್ದಾರೆ. ಎಲ್ಲರೂ ಮಿಸ್ಟರ್ ಗ್ಯಾಂಡಿ, ಮಿಸ್ಟರ್ ಗ್ಯಾಂಡಿ ಅಂತ ಬಾಯ್ ಬಾಯ್ ಬಡ್ತಿದ್ದಾರೆ. ಏನ್ ಮಾಡ್ಲಿ, ನೋ ಅಂದ್ಬಿಡ್ತೀನಿ. ಹಾಗ್ ಮಾಡಿದ್ರೆ ಪೇಪರ್ನವರು ಬೈತಾರೆ, ಪ್ರಜಾಪ್ರಭುತ್ವದ ಉಲ್ಲಂಘನೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬರೀತಾರೆ. ಒಳಗೆ ಬಿಟ್ರೆ ರಾಣಿ ಸಾಹೇಬ್ರು ಬೈತಾರೆ. ಜೊತೆಗೆ ಪೊಲೀಸರ ಕಾಟ ಬೇರೆ, ರಸ್ತೆ ಬೇರೆ ಬ್ಲಾಕ್ ಆಗಿದೆ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಅಂತಾರೆ. ಬಾಗಿಲು ತೆಗಿಲೇಬೇಕು, ಬೇರೆ ದಾರಿನೇ ಇಲ್ಲ. ರೀ ರೀ ರೀ,
3: ಮಿಸ್ಟರ್ ಗ್ಯಾಂಡಿ, ನಿಮ್ಮನ್ನು ಭೇಟಿಯಾದದ್ದು ನನ್ನ ಶುದೈವವೇ ಸರಿ.
1: ಕೊಬ್ಬು ನೋಡು.
2: ಸಂತೋಷ, ತಾವು ಯಾರಂತ ತಿಳಿಲಿಲ್ಲ.
3: ಚಾಪ್ಲಿನ್, ಚಾರ್ಲಿ ಚಾಪ್ಲಿನ್, ಪ್ರಖ್ಯಾತ ಭಿಕಾರಿ ನಾನು, ಐ ಮೀನ್ ಐ ಆಮ್ ಅ ಫೇಮಸ್ ಟ್ರಾಂಪ್.
2: ಓಹೋ, ಇಲ್ಲೇ ಹತ್ತಿರದಲ್ಲಿ ಇದೆಯಾ ನಿಮ್ಮ ಕೊಳಗೇರಿ, ಅಥವಾ ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದೀರಾ?
3: ಓ ನೋ, ನಾನು ಸ್ಲಮ್ ನಲ್ಲೇ ಇರೋದಿಲ್ಲ, ನಾನು ಬಹಳ ಫೇಮಸ್ ಆಗಿದ್ದೀನಿ. ನನ್ನ ಹತ್ತಿರ ಕಾರ್ ಇದೆ, ಬಂಗಲೆ ಇದೆ, ದುಡ್ಡಿದೆ.
2: ಓಹೋ, ಲಂಡನ್ ನಲ್ಲಿ ಭಿಕಾರಿಗಳು ಫೇಮಸ್ ಆಗಿದ್ದಾರೆ, ಹಾಗಾದ್ರೆ ಸಂತೋಷ, ಬಹಳ ಸಂತೋಷ. ನಮ್ಮ ಜವಾಹರನಿಗೆ ಹೇಳ್ತೀನಿ, ಸ್ವಾತಂತ್ರ್ಯ ಬಂದ್ಮೇಲೆ ಭಾರತದಲ್ಲೂ ಭಿಕಾರಿಗಳನ್ನ ಫೇಮಸ್ ಮಾಡ್ಲಿಕ್ಕೆ ಮರಿಬೇಡ ಅಂತ.
3: ನೋ ನೋ ಮಿಸ್ಟರ್ ಗ್ಯಾಂಡಿ, ನಾನು ಭಿಕಾರಿ ಅಲ್ಲ, ಭಿಕಾರಿ ಪಾರ್ಟ್ ಮಾಡ್ತೀನಿ ಅಷ್ಟೇ. ನಾನೊಬ್ಬ ಫಿಲ್ಮ್ ಆಕ್ಟರ್, ಐ ಆಮ್ ಅ ಸ್ಟಾರ್ ಯು ನೋ.
2: ಓಹೋ, ಹಾಗೋ, ಕ್ಷಮಿಸಿ, ನಾನು ಸಿನಿಮಾ ನೋಡೋದಿಲ್ಲ. ಇರಲಿ, ನನ್ನಿಂದೇನಾಗ್ಬೇಕು ಹೇಳಿ.
3: ಒಂದಿಷ್ಟು ಅಹಿಂಸಾತ್ಮಕ ತಂತ್ರಗಳನ್ನು ಕಲಿಯಬೇಕು.
2: ಖಂಡಿತವಾಗಿ ಕಲಿಸೋಣವಂತೆ. ಯಾವ ತಂತ್ರ ಹೇಳಿ? ಉಪವಾಸ ಮಾಡೋದು, ತಕಲಿಯಿಂದ ನೂಲು ತೆಗೆಯೋದು, ಚಪಲಿ ಹೊಲಿಯೋದು, ಪಾಯಿಖಾನೆ ಸ್ವಚ್ಛ ಮಾಡೋದು.
3: ಅಹಿಂಸಾ ತಂತ್ರ, ಐ ಮೀನ್ ಕೆನ್ನೆಗೆ ಹೊಡೆದರೆ ತಿರುಗಿಸಿ ಹೊಡೆಯೋ ಬದಲು ಇನ್ನೊಂದು ಕೆನ್ನೆ ನೀಡೋ ಜೀಸಸ್ ತಂತ್ರ.
2: ಹೊಡೆಯೋದ, ಹೊಡಿಸಿಕೊಳ್ಳೋದ?
3: ಹೊಡೆಯೋದು.
2: ಈ ಕೆನ್ನೆಗ?
3: ಹೌದು ಹೌದು, ಇದೇ ಕೆನ್ನೆಗೆ.
4: ಈ ನಸುಗುನ್ನಿ ಕಾಯಿ ಹತ್ರ ಕಪ್ಪಾಳಕ್ಕೆ ಹೊಡೆಸ್ಕೊಳ್ಳಕ್ ಬಂದಿದ್ದಾನಲ್ಲ ಈ ಮೂರ್ಖ, ಇವನನ್ನು ಏನ್ ಅನ್ಬೇಕು? ಕಾಲ ಕೆಟ್ಟೋಯ್ತು.
2: ನಿಜವಾಗ್ಲೂ ಹೊಡಿಲ್ಲ
3: ಪ್ಲೀಸ್.
2: ಸರಿನಾ?
3: ಅಯ್ಯೋ, ಹಾಗಲ್ಲ.
2: ಕ್ಷಮಿಸಿ, ನಾನು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮ ಕರ್ಮದಿಂದ ಹೊಡೆದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಬೋಧಿಸಿದ ರೀತಿಯಲ್ಲೇ ಹೊಡೆದೆ. ಆದರೆ ನೀವು ಯಾಕೆ ಮುಖ ಕಿವುಚಿಕೊಳ್ತಾ ಇದ್ದೀರೋ ತಿಳಿತಾನೇ ಇಲ್ಲ. ಬಹುಶಃ ನೀವು ಭಗವದ್ಗೀತೆ ಓದಿಲ್ಲ ಅಂತ ಕಾಣುತ್ತೆ.
3: ಮಿಸ್ಟರ್ ಗ್ಯಾಂಡಿ, ನಿಜವಾಗಿ ಹೊಡೀರಿ ಅಂತಲ್ಲ ನಾನು ಹೇಳಿದ್ದು, ಅಹಿಂಸಾತ್ಮಕವಾಗಿ ಹೊಡೀರಿ ಅಂತ ಹೇಳಿದ್ದು. ಹೀಗೆ ಕೋಡಂಗಿಗಳಿಗೆ ಹೊಡಿತಾರಲ್ಲ ಹಾಗೆ.
2: ಓ, ಕೋಡಂಗಿ ತರಾನ? ಮೊದಲೇ ಹೇಳಬಾರ್ದ?
3: ಹಾಗೆ ಹಾಗೆ. ಥ್ಯಾಂಕ್ ಯು.
2: ತಕಲಿ ಮತ್ತೊಂದು.
3: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ತಕಲಿ
4: ಎಲ್ಲಿ? ನನಗೂ ಅನ್ಕೊಡಿ.
2: ತಕಲಿ
4: ಪರವಾಗಿಲ್ವೇ? ಒಂಥರ ಚೆನ್ನಾಗಿದೆ.
3: ನಾನಿನ್ನು ಬರುತ್ತೇನೆ, ಎಲ್ರಿಗೂ ಹೇಳುತ್ತೇನೆ ಇದು ಗಾಂಧೀಜಿ ಕಲ್ಸಿದ್ದು ಅಂತ. ತುಂಬಾ ಉಪಕಾರವಾಯ್ತು. ಇನ್ನು ತುಂಬಾ ಜನ ಕಾಯ್ತಾ ಇದ್ದಾರೆ ನಿಮ್ಗಾಗಿ. ಅವರಿಗೂ ನಿಮ್ಮಿಂದ ಕಲೀಲಿಕ್ಕೆ ತುಂಬಾ ಇದೆ ಅಂತೆ. ಥ್ಯಾಂಕ್ ಯು.
4: ನಿಲ್ಲಿ ನಿಲ್ಲಿ ಮಿಸ್ಟರ್ ಚಾಪ್ಲಿನ್.
3: ಎಸ್?
4: ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು.
3: ಎಂತ ಉಪಕಾರ ಆಗ್ಬೇಕು? ಹೊಡಿಬೇಕಾ?
4: ಬೇಡ, ನಿಮ್ಮ ಸ್ನೇಹಿತರ ಹತ್ತಿರ ಕೊಂಚ ವಸೂಲಿ ಮಾಡಿ ನನಗೆ ಭಜನೆ ಹೇಳಿಕೊಡು ಅಂತ ಮಿಸ್ಟರ್ ಗ್ಯಾಂಡಿಗೆ ಹೇಳಿ ಪ್ಲೀಸ್.
3: ಭಜನೆ ಯಾಕೆ?
4: ಭಜನೆ ಮಾಡಿದ್ರೆ ಇಂಡಿಯಾ ದೇಶ ಗೆಲ್ಲಬಹುದು ಅದಕ್ಕೆ.
3: ಓ ನೋ, ಬೇಕಿದ್ದರೆ ಹಿಟ್ಲರಿಗೆ ಹೇಳ್ತೇನೆ ಭಜನೆ ಕಲಿಸು ಅಂತ. ಅವರ ಬಗ್ಗೆನೂ ನಾನು ಪಿಕ್ಚರ್ ಮಾಡಿದ್ದೀನಿ.
4: ನೋ ನೋ, ಈಗಾಗಲೇ ಹಿಟ್ಲರ್ ಸಖತ್ ಭಜನೆ ಮಾಡಿಸ್ತಾ ಇದ್ದಾನೆ ಬಾಂಬ್ ಹಾಕಿ. ನಾನು ಕೇಳಿದ್ದು ಆ ಭಜನೆ ಅಲ್ಲ.
5: ಇಷ್ಟು ಕೋಡಂಗಿತನ ಸಾಕು.
4: ಸಾರಿ ಮಿಸ್, ನಿಮ್ಗೆ ಹೇಳದೆ ಕೇಳದೆ ಸ್ಟೇಜ್ ಮೇಲೆ ಬಂದ್ಬಿಟ್ವಿ.
5: ಕೋಡಂಗಿಗಳಂದ್ರೆ ಹಾಗೆ ತಾನೆ, ಹೇಳೋದು ಇಲ್ಲ ಕೇಳೋದು ಇಲ್ಲ.
2: ಹೇಗಿತ್ತು ಮಿಸ್?
5: ಚೆನ್ನಾಗಿತ್ತು. ಹಾ, ನೀವೆಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ.
4: ಸಖತ್ತಾಗಿತ್ತಮ್ಮ.
6: ನೀವು ಮೂರು ಜನ ನಿಜವಾದ ಕೋತಿಗಳು ಗುರು.
3: ಕಾಮಿಡಿನೇ ಗ್ರೇಟ್ ಕಣೋ.
4: ಕಂಗ್ರಾಚುಲೇಷನ್ಸ್ ಕಣ್ರು.
6: ಏಯ್ ಮಿಸ್ ಮಾತಾಡ್ತಾರೆ, ಸೈಲೆನ್ಸ್.
5: ನಿನ್ನೆ ನೀವೆಲ್ಲ ಗಾಂಧೀಜಿಯವರ ಅಹಿಂಸಾ ತತ್ವ ಚೆನ್ನಾಗಿ ತೋರಿಸಿದ್ರೆ, ಇವತ್ತು ಕೋಡಂಗಿಗಳು ತಮ್ಮದೇ ಶೈಲಿಯಲ್ಲಿ ಸಾಮ್ರಾಜ್ಯಶಾಹಿಯ ಮತ್ತೊಂದು ರೂಪವನ್ನ ತೋರಿಸಿದ್ದಾರೆ.
6: ಹಾಗಿದ್ರೆ ನಾಟಕ ಮುಂದುವರ್ಸೋಣ ಮಿಸ್.
5: ಕೋರ್ಟ್ ರೂಮಿನ ನಾಟಕ ಇನ್ ಸಾಕು. ಹಾ, ನೀವು ಹೇಳೋದನ್ನೇ ಬೇರೆ ತರ ಹೇಳಿ.
7: ಲೈನ್ಸ್ ಕಲ್ತಿದ್ದೀವಿ ಮಿಸ್.
5: ಕಲಿತ ಲೈನು ಬದಲು ಮಾಡಿ ಅಂತ ಹೇಳ್ತಿಲ್ಲ, ನಾಟಕದ ವಾತಾವರಣ ಬದಲು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅದ್ರ ಶೈಲಿಯನ್ನ ಬದಲು ಮಾಡಿ ಅಂತ. ಲಾಯರ್ಗಳ ಬಗ್ಗೆ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಏನ್ ಬರೆದಿದ್ದಾರೆ ನಿಮ್ಗೆಲ್ಲ ನೆನಪಿದೆ ತಾನೆ? ವಾದ ಮಾಡ್ಲಿಕ್ಕಾಗಿ ವಾದ ಮಾಡೋದು, ಅತಿರಂಜಿತವಾಗಿ ಮಾತನಾಡೋದು, ಸತ್ಯನ ತಿರ್ಚೋದು, ಇವೆಲ್ಲ ತಪ್ಪು. ಆದ್ದರಿಂದಲೇ ನಿಮ್ಮ ಶೈಲಿ ಬದಲು ಮಾಡಿಕೊಳ್ಳಿ ಅಂತ ಹೇಳಿದ್ ನಾನು. ನಟನೆ ಅಂದ್ರೆ ಇತರ ಪಾತ್ರಗಳನ್ನ ಸೋಲಿಸಿ ಮೇಲ್ ಬರೋದಲ್ಲ, ಇತರ ಪಾತ್ರಗಳ ಜೊತೆಗೂಡಿ ನಡೆಯುವುದೇ ನಟನೆ. ಆಗ್ಲೇ ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ಯಾರದು?
6: ನಾನು ಮಿಸ್.
5: ಈಗ ಕೇಳು.
6: ಮೊದಲನೇ ಪ್ರಶ್ನೆ ಪಾರ್ಟಿಷನ್ ಬಗ್ಗೆ. ಪಾರ್ಟಿಷನ್ ತಪ್ಪಲ್ವಾ ಮಿಸ್? ಮತ್ತೆ ಯಾಕೆ ಗಾಂಧೀಜಿ ಒಪ್ಪಿಗೆ ಕೊಟ್ಟರು? ಎರಡನೇ ಪ್ರಶ್ನೆ ಏನು ಅಂದ್ರೆ, ಯಾಕವರು ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಲೇಬೇಕು ಅಂತ ಹಠ ಹಿಡಿದ್ರು?
5: ಒಳ್ಳೆ ಪ್ರಶ್ನೆ. ಎರಡನೇ ಪ್ರಶ್ನೆ ಸುಲಭವಾಗಿದೆ, ಅದನ್ನೇ ಮೊದಲು ತಗೊಳ್ಳೋಣವಂತೆ. ಹಾ ಗೋಡ್ಸೆ, ನೀನೇ ಹಿನ್ನೆಲೆ ವಿವರಿಸಿ ನೋಡೋಣ.
8: ದೇಶದ ವಿಭಜನೆಯ ಬಗ್ಗೆ ಮಾತುಕತೆ ನಡೆಸುತ್ತಿದ್ದಾಗ ಸರ್ಕಾರಿ ಸ್ಥಿರ ಆಸ್ತಿಯ ವಿಭಜನೆಯ ಬಗ್ಗೆಯೂ ಮಾತುಕತೆ ಆಯ್ತು. ಭಾರತದಲ್ಲಿ ಹೆಚ್ಚಿನ ಆಸ್ತಿ ಇತ್ತು, ಪಾಕಿಸ್ತಾನದಲ್ಲಿ ಕಡಿಮೆ ಇತ್ತು. ಈ ಅಂತರವನ್ನ ತಗ್ಗಿಸಲಿಕ್ಕೆ ಅಂತ ಭಾರತ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಬೇಕು ಅಂತ ಇತ್ಯರ್ಥ ಹಾಕಿತ್ತು.
5: ಸರಿ.
8: ಆದರೆ ವಿಭಜನೆಯ ನಂತರ ಪಾಕಿಸ್ತಾನ ಕಾಶ್ಮೀರದಲ್ಲಿ ಯುದ್ಧ ಶುರು ಮಾಡಿತು. ಅಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಅನ್ನುವ ನೆಪ ಒಡ್ಡಿ ಬಲವಂತದಿಂದ ಕಾಶ್ಮೀರವನ್ನು ಕಬಳಿಸುವ ಸಂಚು ಅವರದಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಹಣ ಕೊಟ್ಟಿದ್ದರೆ ಅದನ್ನು ಪಾಕಿಸ್ತಾನವು ಶಸ್ತ್ರಾಸ್ತ್ರಗಳನ್ನು ಕೊಳ್ಳಲಿಕ್ಕೆ ಬಳಕೆ ಮಾಡುವ ಸಾಧ್ಯತೆ ಇತ್ತು. ಕಾಂಗ್ರೆಸ್ ನಾಯಕರೇ ಹಣ ಕೊಡಲಿಕ್ಕೆ ತಯಾರಿರಲಿಲ್ಲ. ವಲ್ಲಭಭಾಯಿ ಪಟೇಲ್ ಅಂತೂ ಕಡಾಖಂಡಿತವಾಗಿ ಹಣ ಕೊಡಬಾರದು ಅಂತ ಹೇಳಿದ್ರು. ಅಷ್ಟಕ್ಕೂ ಅವರೇ ಗೃಹ ಮಂತ್ರಿಗಳಾಗಿದ್ದರು. ಅವರಿಗೆ ತಿಳಿಯದೇ ಇದ್ದ ದೇಶ ರಕ್ಷಣೆಯ ವಿಷಯ ಮತ್ತಾರಿಗೆ ತಿಳಿದೀತು?
5: ಒಳ್ಳೇದು, ನೀವೆಲ್ಲ ಏನ್ ಹೇಳ್ತೀರಿ?
7: ಸರಿಯಾಗಿಯೇ ಹೇಳಿದ್ದಾನೆ ಅನಿಸುತ್ತೆ.
5: ಅಂದ್ರೆ ಹಣ ಕೊಡಬಾರ್ದಿತ್ತು ಅಂತಾನಾ?
7: ಹಾಗಂತ ಕಾಂಗ್ರೆಸ್ ಸರ್ಕಾರವೇ ನಿರ್ಧಾರ ಮಾಡಿತ್ತಲ್ಲ ಮಿಸ್. ಸರ್ದಾರ್ ಪಟೇಲ್ ಹಣ ಕೊಡಬಾರ್ದಂತ ಸ್ಪಷ್ಟವಾಗಿ ಹೇಳಿದ್ರಂತೆ.
3: ನಾನು ಒಪ್ಪೋದಿಲ್ಲ ಮಿಸ್.
5: ಯಾಕೆ ಒಪ್ಪೋದಿಲ್ಲ?
3: ಯಾವುದೇ ಯುದ್ಧವನ್ನು ಶಸ್ತ್ರಾಸ್ತ್ರದಿಂದ ಮಾತ್ರವೇ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಮಿಸ್. ಗೆಲ್ಲಬೇಕು ಅನ್ನುವ ಇಚ್ಛಾಶಕ್ತಿ ಬೇಕು. ಅದು ಸೈನಿಕರಲ್ಲಿರಬೇಕು, ನಾಗರಿಕರಲ್ಲಿರಬೇಕು, ಇಡೀ ದೇಶದಲ್ಲಿಯೂ ಇರಬೇಕು. ಆದರೆ ಇಚ್ಛಾಶಕ್ತಿ ನೈತಿಕ ನೆಲೆಗಟ್ಟಿನಿಂದ ಬರುತ್ತೆ. ಕೊಟ್ಟ ಮಾತು ತಪ್ಪೋದರಿಂದಲ್ಲ. ಸೈನಿಕ ಬಲದಿಂದಲೇ ಯುದ್ಧ ಗೆಲ್ಲಬಹುದಾಗಿದ್ರೆ ಶಕ್ತಿಶಾಲಿಯಾದ ಅಮೆರಿಕ ದೇಶ ವಿಯೆಟ್ನಾಮಿನಲ್ಲಿ ಸೋಲಬೇಕಿರಲಿಲ್ಲ ತಾನೆ?
8: ಗಾಂಧೀಜಿ ಯುದ್ಧ ತಂತ್ರ ನಿಪುಣ ಅನ್ನೋ ಆಗಿದೆ ನಿನ್ನ ಮಾತು. ಅವರು ಯುದ್ಧ ವಿರೋಧಿ ಅಲ್ಲವೇನು?
3: ಯುದ್ಧ ಪ್ರಾಸಂಗಿಕ, ಅದಿರಲಿ ಇಲ್ಲದಿರಲಿ ಗಾಂಧೀಜಿಯವರ ನಿಲುವು ಒಂದೇ, ಪ್ರಾಣ ಜಾಯೆ ಪರ್ ವಚನ್ ನ ಜಾಯೆ ಅನ್ನೋ ತುಳಸಿದಾಸರ ಮಾತನ್ನು ಒಪ್ಪಿದವರು ಗಾಂಧೀಜಿ.
5: ಈಗ ದೇಶ ವಿಭಜನೆ ಪ್ರಶ್ನೆಗೆ ಬರೋಣ.
6: ನಾನ್ ಹೇಳ್ತೇನೆ ಮಿಸ್.
5: ಹೇಳು.
6: ಗಾಂಧೀಜಿ 1926 ಹಿಂದೆನೆ ಬರೆದಿದ್ರು. ದಕ್ಷಿಣ ಆಫ್ರಿಕಾದಲ್ಲಿನ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಅಹಿಂಸೆಯ ತತ್ವಕ್ಕೆ ಬರುವ ದೊಡ್ಡ ಕಂಟಕ ಹಿಂದೂ ಮುಸ್ಲಿಂ ಪ್ರಶ್ನೆಯಲ್ಲಿ ಅಡಕವಾಗಿದೆ. ನನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ದೇವರು ಒಡ್ಡಲಿರುವ ಈ ಪರೀಕ್ಷೆಗೆ ತಯಾರಿ ಅಂತಲೇ ಪರಿಗಣಿಸುತ್ತೇನೆ ಅಂದಿದ್ದರು.
5: ಒಳ್ಳೆಯದು, ಹೇಳಿ. ಇದರಲ್ಲಿ ಗಾಂಧೀಜಿ ಎಷ್ಟು ಮಟ್ಟಿಗೆ ಸಫಲರಾದ್ರು ಅಂತ?
6: ಅಷ್ಟೇನು ಸಕ್ಸಸ್ಫುಲ್ ಆಗ್ಲಿಲ್ಲ ಮಿಸ್.
5: ಆಯ್ತು, ಯಶಸ್ವಿ ಆಗ್ಲಿಲ್ಲ ಅಂತಲೇ ತಿಳ್ಕೊಳ್ಳೋಣ. ನೀನು ದೇಶ ವಿಭಜನೆಯ ಹಿನ್ನೆಲೆ ವಿವರಿಸಿ ನೋಡೋಣ.
3: ಆ ಬಗ್ಗೆ ಆಚಾರ್ಯ ಕೃಪಲಾನಿ ಹೀಗೆ ಬರೀತಾರೆ ಮಿಸ್. ಕಾಂಗ್ರೆಸ್ ನಾಯಕರು ದೇಶ ವಿಭಜನೆಯ ಪ್ರಶ್ನೆಯನ್ನು ಗಾಂಧೀಜಿ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಿದ್ಧರಿದ್ದಿಲ್ಲ ಅಂತಲೇ ನನಗನ್ನಿಸುತ್ತೆ ಅಂತಾರೆ ಕೃಪಲಾನಿ. ಕಮ್ಯುನಲ್ ವೈಲೆನ್ಸ್ಗಿಂತ ಪಾರ್ಟಿಷನ್ ವಾಸಿ ಅಂತ ಅವರಿಗೆ ಅನಿಸುತ್ತು ಅಂತಾರೆ. ಸುಮಾರು ಅದೇ ಹೊತ್ತಿಗೆ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಗಾಂಧೀಜಿ, ಅವ್ಯವಸ್ಥೆ ಅನಾಚಾರಗಳ ಹೆದರಿಕೆ ಕಾಂಗ್ರೆಸ್ಸಿಗರನ್ನು ಹಿಡಿದು ಬಿಟ್ಟಿದೆ, ವಿಭಜನೆಗೆ ಒಪ್ಪುವ ಹಾಗೆ ಮಾಡಿದೆ ಅಂದಿದ್ದರು.
6: ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲಾಗಲಿ ಅಂದಿದ್ದ ಗಾಂಧೀಜಿ ಮಾತು ಏನಾಯಿತು ಹಾಗಿದ್ದರೆ? 1947 March 6 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಠರಾವನ್ನ ಗಾಂಧೀಜಿ ಯಾಕೆ ತಿರಸ್ಕರಿಸಲಿಲ್ಲ?
3: ವಿಭಜನೆ ತಪ್ಪೋದಾಗಿದ್ರೆ ಜಿನ್ನಾ ಅವರನ್ನೇ ತಾತ್ಕಾಲಿಕ ಸರ್ಕಾರದ ನಾಯಕನನ್ನು ಮಾಡಿ ಅಂತ ಕೂಡ ಗಾಂಧೀಜಿ ಹೇಳಿದ್ರು. ಆದ್ರೆ ನೆಹರು ಹಾಗೂ ಪಟೇಲ್ ಉತ್ಸಾಹ ತೋರಿಸಲಿಲ್ಲ. ಆಗಲೇ ಮೌಂಟ್ ಬ್ಯಾಟನ್ ಗಾಂಧೀಜಿಗೆ ಹೇಳಿದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ನನ್ನೊಂದಿಗಿದೆ, ನಿಮ್ಮ ಜೊತೆಗಿಲ್ಲ ಅಂತ.
9: ಗಾಂಧೀಜಿ ಡಿಸ್ಟರ್ಬ್ ಆಗಿದ್ರು, ತುಂಬಾ ಚಿಂತಿತರಾಗಿದ್ರು.
6: 125 ಬದುಕಲಿಕ್ಕೆ ಇಷ್ಟಪಡ್ತೀನಿ ಅಂತಿದ್ದೆ ಮೊದಲೆಲ್ಲ, ಆದರೆ ಬದುಕು ಇಚ್ಛೆನೆ ಹೊರಟು ಹೋದ ಹಾಗಿದೆ. ಯಾವಾಗ ಬಯಸಿದ್ರೆ ಆಗ ನಿದ್ದೆ ಬರ್ತಿತ್ತು, ಯಾವಾಗ ಬಯಸಿದ್ರೆ ಆಗ ಎಚ್ಚರ ಆಗ್ತಿತ್ತು. ಈಗ ಯಾವತ್ತೂ ಇಲ್ಲದ ನಿದ್ರಾಹೀನತೆ ಕಾಡ ಹತ್ತಿದೆ, ಉತ್ಸಾಹವೇ ಇಲ್ಲ.
3: ಹೀಗೆ ಹೇಳುವಾಗ ಅವರು ದಿಲ್ಲಿಯಲ್ಲೇ ಇದ್ದರು. ಮಾತುಕತೆ ಸಲುವಾಗಿ ಮತ್ತೆ ಮತ್ತೆ ಬರಬೇಕಾಗಿ ಬಂದರೆ ಹತ್ತಿರ ಇರೋದೇ ಒಳ್ಳೇದಂತ ಹಾಗೆ ಮಾಡಿದ್ರು. ದಿಲ್ಲಿಯ ಬಂಗಿ ಕಾಲೋನಿಯಲ್ಲಿ ಇರ್ತಾ ಇದ್ರು ಅವರು. ದಿಲ್ಲಿಗೆ ಬಂದಾಗ್ಲೆಲ್ಲ ಇರ್ತಾ ಇದ್ದಿದ್ದು ಆ ಹರಿಜನ ಕಾಲೋನಿಯಲ್ಲೇ. ಅವರ ಜೊತೆಗೆ ಅವರ ಸೆಕ್ರೆಟರಿ ಪ್ಯಾರೇಲಾಲ್ ಇರ್ತಾ ಇದ್ರು.
4: ನಾನು ಗಾಂಧೀಜಿನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ, ಆದ್ರೆ ನಾನು ಯಾವತ್ತೂ ಅವರು ಇಷ್ಟೊಂದು ಹತಾಶರಾಗಿರೋದನ್ನ ಕಂಡಿರ್ಲಿಲ್ಲ. ಅವತ್ತು June 1 1947, ನಾನು ಪಕ್ಕದ ರೂಮಲ್ಲಿ ಮಲಗಿದ್ದೆ. ಬೆಳಗಿನ ಜಾವ 3 ಇರಬೇಕು. ಯಾರೋ ಮಾತಾಡ್ತಿದ್ದಾರೆ ಅನಿಸಿ ಎಚ್ಚರ ಆಯ್ತು. ಬೆಳಗಿನ ಪ್ರಾರ್ಥನೆಗೆ ಇನ್ನೂ ಸಮಯ ಇತ್ತು. ಗಾಂಧೀಜಿ ಎದ್ದಿದ್ದಾರೆ ಎಂದು ಇಣುಕಿ ನೋಡಿದೆ. ಅವರಿನ್ನು ಮಲಗಿದ್ರು, ಆದ್ರೆ ಮಲಗಿದ್ದಲ್ಲೇ ಮಾತಾಡ್ತಿದ್ರು, ತಮಗೆ ತಾವೇ ಮಾತಾಡ್ತಿದ್ರು. ಅರುಳು ಮರುಳು ಮುದುಕರ ಹಾಗೆ, ಸೋತು ಹೋದ ಮನುಷ್ಯನ ಹಾಗೆ. ಅವರಿಗೆ ನನ್ನ ಕಡೆ ಗಮನ ಕೂಡ ಇರಲಿಲ್ಲ.
6: ನಾನಿವತ್ತು ಒಂಟಿಯಾದೆ. ಸರ್ದಾರ್ ಪಟೇಲ್ ಜವಾಹರ್ ಕೂಡ ನನ್ನ ಕ್ರಮ ಒಪ್ತಾ ಇಲ್ಲ. ಅವರಿಗೂ ಅನ್ನಿಸಿರ್ಬೇಕು ಈ ಮುದುಕಂಗೆ ಅರಳು ಮರಳು ಅಂತ. ವಿಭಜನೆ ಆದ್ರೆ ಶಾಂತಿ ಸಿಗುತ್ತೆ ಅಂತ ಅವರೆಲ್ಲ ನಂಬಿದ್ದಾರೆ. ಹಾಗೇದಾದ್ರೂ ವಿಭಜನೆ ಆಗೋದೇ ಆದ್ರೆ ಕನಿಷ್ಠ ಪಕ್ಷ ಬ್ರಿಟಿಷರ ಆಳ್ವಿಕೆಯಲ್ಲಿ ಆಗಬಾರದು ಅಂತ ನಾನು ವೈಸರಾಯ್ಗೆ ಹೇಳಿದೆ. ಅದೂ ಕೂಡ ಅವರ ಮನಸ್ಸಿಗೆ ಬಂದಿಲ್ಲ. ಇಲ್ಲ, ನಾವು ಹೊರಟಿರೋ ದಾರಿ ಸರಿ ಇಲ್ಲ. ಈ ಕ್ಷಣಕ್ಕೆ ಅದರ ಪರಿಣಾಮ ತಿಳಿಯದೇ ಇರಬಹುದು. ಆದರೆ ಈ ರೀತಿ ಬೆಲೆ ಕೊಟ್ಟು ತಗೊಂಡ ಸ್ವಾತಂತ್ರ್ಯ ಒಳ್ಳೆಯದಕ್ಕಂತೂ ಅಲ್ಲ. ನಾನು ನನಗನಿಸಿದ್ದನ್ನ ಹೇಳಲೇಬೇಕು.
5: ಅರ್ಧ ಶತಮಾನದ ನಂತರ ನಾವೆಲ್ಲ ವಿಭಜನೆ ಫಲ ಉಣ್ತಾ ಇದ್ದೀವಿ. ಪಾಕಿಸ್ತಾನ ಹಾಗೂ ಭಾರತ ಎರಡೂ ದೇಶದ ಶ್ರಮ, ಸಂಪನ್ಮೂಲ ಎಲ್ಲ ಖರ್ಚಾಗ್ತಾ ಇರೋದು ಯುದ್ಧ ಮಾಡೋದ್ರಲ್ಲಿ, ಪಿತೂರಿ ಮಾಡೋದ್ರಲ್ಲಿ. ಶಿಕ್ಷಣ, ಆರೋಗ್ಯ, ಬಡತನ ನಿರ್ಮೂಲನೆಗಿಂತ ಹೆಚ್ಚಾಗಿ ರಕ್ಷಣೆಗೆ ದುಡ್ಡು ಹಾಳು ಮಾಡ್ತಾ ಇದ್ದೀವಿ ನಾವು. ಮತೀಯ ಗಲಭೆ ಅನ್ನೋ ವಿಷಚಕ್ರ ಎರಡೂ ದೇಶವನ್ನ ಸುತ್ತಕೊಂಡು ಬಿಟ್ಟಿದೆ. ಮುಸಲ್ಮಾನರಲ್ಲಿರೋ ವಿಧ್ವಂಸಕರಿಂದಾಗಿ ಹಿಂದೂವಾದಿಗಳಿಗೆ ಕುಮ್ಮಕ್ಕೆ ಸಿಕ್ಕತ್ತೆ. ಹಿಂದೂವಾದಿಗಳ ಹೆದರಿಕೆಯಿಂದಾಗಿ ಮುಸಲ್ಮಾನರು ಆತಂಕವಾದಿಗಳ ಹಿಂದೆ ಒಟ್ಟಾಗ್ತಾ ಇದ್ದಾರೆ. ಇದೊಂದು ವಿಷಚಕ್ರ. ಹಿಂದೂ ಮುಸಲ್ಮಾನರೇ ಯಾಕೆ ಅಥವಾ ಭಾರತ ಪಾಕಿಸ್ತಾನವೇ ಯಾಕೆ? ಇಡೀ ದೇಶವೇ ಈ ವಿಷಚಕ್ರದಲ್ಲಿ ಸಿಕ್ಕಾಕೊಂಡು ನಲುಗ್ತಾ ಇದೆ. ಯಹೂದಿಗಳು, ಕ್ರಿಶ್ಚಿಯನ್ನರು, ತಮಿಳರು, ಬೌದ್ಧರು ಎಲ್ಲರಿಗೂ ಇದೇ ಗತಿ ಬಂದಿದೆ. ಗಾಂಧೀಜಿಯವರ ಮಾತು ಶಕುನ ನುಡಿದ ಹಾಗಿದೆ.
4: ಬೆಳಕು ಹರಿಯೋ ಮೊದಲಿನ ಗಾಢಾಂಧಕಾರ ಇತ್ತು. ಆಗ ಸುತ್ತ ಮೌನ. ಗಾಂಧೀಜಿ ನಿದ್ದೆಯಲ್ಲಿ ಮಾತನಾಡುವಂತೆ ಕಂಡರು. ನಾನು ಉಸಿರು ಬಿಗಿ ಹಿಡಿದುಕೊಂಡು ಕೇಳಿಸಿಕೊಂಡೆ.
6: ಅವರೇ ಸರಿ ಇರಬಹುದು, ನಾನೇ ತಪ್ಪಿರಬಹುದು, ನಾನು ಕತ್ತಲಲ್ಲಿ ಅಲಿಯುತ್ತಿರಬಹುದು. ಮುಂದಾಗೋದು ನೋಡಲಿಕ್ಕೆ ನಾನಂತೂ ಬದುಕಿರುವುದಿಲ್ಲ. ಆದರೆ ಏನಾದರೂ ಆಗಬಾರದು ಆದ್ರೆ, ದೇಶದ ಸ್ವಾತಂತ್ರ್ಯ ಸಂಕಟಕ್ಕೆ ಸಿಲುಕಿದ್ರೆ, ಆಗ ಈ ಮುದುಕ ಅದೆಷ್ಟು ಹಳಹಳಿಸಿದ ಅಂತಾದ್ರೂ ತಿಳಿದಿರಲಿ ಅವರಿಗೆ. ವಿಭಜನೆಯಲ್ಲಿ ಗಾಂಧೀಜಿ ಕೈ ಜೋಡಿಸಿದ್ರು ಅಂತ ಯಾರೂ ತಿಳಿಯಬಾರದು.
4: ವಿಭಜನೆಯ ಪರವಾದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಟರಾವಿನ ವಿರುದ್ಧ ಮತ ಹಾಕಿದ್ದು ಒಬ್ಬರೇ ಒಬ್ಬರು. ಆತ ಗಡಿನಾಡ ಗಾಂಧಿ ಅಂತಲೇ ಹೆಸರುವಾಸಿಯಾಗಿದ್ದ ಬಲೂಚಿ ನಾಯಕ ಖಾನ್ ಅಬ್ದುಲ್ ಗಫಾರ್ ಖಾನ್. ದೈತ್ಯ ದೇಹದ ಗಫಾರ್ ಖಾನ್ ಸಣ್ಣ ಮಕ್ಕಳ ತರಹ ಹತ್ತು ಬಿಟ್ಟರಂತೆ. ನಮ್ಮ ಬಾಯಿಗೆ ಮಣ್ಣು ಬಿತ್ತು ಇವತ್ತು ಅಂತ ಹಲುಬಿದರಂತೆ.
6: ಇಲ್ಲ, ಇದು ಸರಿಯಾಗ್ಲಿಲ್ಲ.
4: ಮಾರನೇ ದಿನ ವೈಸ್ರಾಯ್ ಗಾಂಧೀಜಿನ ಕರೆಸಿದ್ರು. ಆವತ್ತು ಗಾಂಧೀಜಿ ಅವರ ಮೌನದ ದಿನ. ಹಿಂದಿನ ಎಲ್ಲಾ ಘಟನೆಗಳಿಗೆ ತಾನು ಕಾರಣಕರ್ತ ಅಂತ ಗಾಂಧೀಜಿ ದೂರಬಹುದು ಅಂತ ಅಳುಕಿತ್ತು ವೈಸ್ರಾಯ್ಗೆ. ಹಾಗಂತ ಮೌಂಟ್ ಬ್ಯಾಟನ್ ಬಾಯಿ ಬಿಟ್ಟು ಹೇಳಿದ್ರು ಕೂಡ. ವೈಸ್ರಾಯ್ ಕಳಿಸಿದ ಚೀಟಿಗೆ ಉತ್ತರ ರೂಪದಲ್ಲಿ ಗಾಂಧೀಜಿ ಹೀಗೆ ಬರೆದಿದ್ರು.
6: ನಿಮ್ಮ ವಿರುದ್ಧ ನಾನು ಏನೂ ಅಂದಿಲ್ಲವಲ್ಲ. ಯಾರ ವಿರುದ್ಧ ಏನೂ ಅನ್ನಲಿಕ್ಕಾಗಲ್ಲ. ಆದದ್ದಕ್ಕೆ ನಾವೇ ಕಾರಣರೇ ಹೊರತು ಬೇರೆಯವರಲ್ಲ.
9: ಗಾಂಧೀಜಿ ಚಿಂತಿತರಾಗಿದ್ದರು, ಆದರೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ದೇಶ ಇಬ್ಬಾಗವಾದ ಮೇಲೂ ಆಸೆ ಕಳೆದುಕೊಂಡಿರಲಿಲ್ಲ.
4: ಖಾಲಿ ಮನೆಗಳನ್ನ ಖಾಲಿಯಾಗಿ ಉಳಿಸಿ ಎಂದಿದ್ದರು. ಹಿಂದೆ ಬರುವವರಿಗಾಗಿ ಕಾಯಿರಿ ಎಂದಿದ್ದರು.
9: ನಿರಾಶ್ರಿತರಾಗಿ ಬಂದ ಹಿಂದೂಗಳು ಒಪ್ಪಲಾರರು. ಅವರು ಸಿಟ್ಟಿನಿಂದ ಕುದಿತಿದ್ದಾರೆ ಅಂತ ಗೊತ್ತಿದ್ದು ಗಾಂಧೀಜಿಯವರು ನಿರಾಶ್ರಿತರಿಗೆ ನೀವು ಅಲ್ಲೇ ಇರಿ, ಪಾಕಿಸ್ತಾನ ಸರ್ಕಾರದ ರಕ್ಷಣೆ ಕೇಳಿ ಅಂದಿದ್ದರು. ನಿಮ್ಮ ಮನೆಗಳನ್ನು ತೊರೆದು ಬರಬೇಡಿ ಎಂದಿದ್ದರು.
8: ಅಷ್ಟೇ ಅಲ್ಲ, ನಾನು ಪಾಕಿಸ್ತಾನಕ್ಕೆ ಬರ್ತೇನೆ ಅಂತ ಜಿನ್ನಾಗೆ ಪತ್ರ ಬರೆದಿದ್ದರು.
10: ಕೊಲೆಯಾಗೋದಕ್ಕೆ ಮುಂಚೆ ಬಂಗಾಳಿ ಕಲೀಲಿಕ್ಕೆ ಶುರು ಮಾಡಿದ್ರು.
5: ಬಂಗಾಳಿಯೇ ಏಕೆ ಅಂತ ಯೋಚಿಸಿದ್ರೇನು?
11: ನವಾಖಲಿ. ಗಾಂಧೀಜಿಯವರಿಗೆ ನವಾಖಲಿ ಆಕರ್ಷಣೆ ಕಡಿಮೆ ಆಗಿರಲಿಲ್ಲ. ಅವರ ತಪಸ್ಸಿನ ಮಹತ್ವದ ಸ್ಥಾನ ನವಾಖಲಿ. ಪೂರ್ವ ಬಂಗಾಲದ ನವಾಖಲಿಯಲ್ಲಿ ಗಾಂಧೀಜಿ ವಾರಗಟ್ಟಲೆ ದಂಗೆಕೋರರ ಮನಸ್ಸನ್ನು ಪರಿವರ್ತಿಸುವ ಕಷ್ಟದ ಕೆಲಸ ಮಾಡಿದ್ದರು. ನೊಂದವರ ಕಣ್ಣೀರು ಒರೆಸಿದ್ದರು.
12: ವಿಭಜನೆಯ ನಂತರವೂ ಪರಿಸ್ಥಿತಿ ಬದಲು ಮಾಡಬಹುದು ಅಂತ ಅವರಿಗೆ ಆಸೆ ಇತ್ತೇನು?
4: ಗಾಂಧೀಜಿ ಆಶಾವಾದಿ. ವಿಭಜನೆಗೆ ಕಾರಣವಾದ ಘಟನೆಗಳ ಸೆರೆಮಾಲೆಯಲ್ಲಿ ನವಾಖಲಿಯೇ ದುರ್ಬಲ ಕೊಂಡಿ ಅಂತ ಅವರು ಅರಿತಿದ್ದರು.
8: ನವಾಖಲಿಯಲ್ಲಿ ತಾನೇ ಅವರು ಒಂದದ್ದು ಕಣ್ಣೀರನ್ನ ಪ್ರೀತಿಯಿಂದ ಒರೆಸ್ತೇನೆ ಅಂತ
10: ಶಿಲುಬೆಯಲ್ಲಿ ನೇತಾಡುತ್ತಾ ನೋವು ಉಣ್ಣುತ್ತಾ ಇವರನ್ನು ಕ್ಷಮಿಸು ದೇವರೇ, ಇವರಿಗೆ ತಾವೇನು ಮಾಡುತ್ತಿದ್ದೇವೆ ಎಂಬ ಅರಿವಿಲ್ಲ ಅಂದಿದ್ದ ಯೇಸುಕ್ರಿಸ್ತ. ಯೇಸುಕ್ರಿಸ್ತನ ವಾಣಿಯಷ್ಟೇ ಮಹತ್ತರ ಸಂದೇಶವಾಗಿದೆ ಗಾಂಧೀಜಿಯವರದ್ದು.
6: ನವಾಖಲಿಯಲ್ಲಿ ಗಾಂಧೀಜಿ ಬರಿಗಾಲಲ್ಲಿ ನಡೆದರು. ಕಾಡು, ಮೇಡು, ಗುಡ್ಡ, ಬಯಲು ದಾಟಿದರು. ಆಗದವರು ಅವರ ಹಾದಿಯಲ್ಲಿ ಗಾಜಿನ ಚೂರುಗಳನ್ನು ಎಸೆಯುತ್ತಿದ್ದರು, ಗಲೀಜು ಎಸೆಯುತ್ತಿದ್ದರು. ಆದರೂ ಹಠ ಹಿಡಿದು ಮೈತ್ರಿ ಸಾಧಿಸಿದರು ಗಾಂಧೀಜಿ.
11: ಚಪ್ಪಲಿ ಹಾಕಿಕೊಳ್ಳಿ ಎಂದು ಯಾರೋ ಬೇಡಿಕೊಂಡಾಗ ಅವರು ನಕ್ಕು ನುಡಿದಿದ್ದರಂತೆ.
6: ನನ್ನವರ ಪಾಪಕ್ಕೆ ಪ್ರಾಯಶ್ಚಿತ್ತ ಇದು.
12: ಸಮಯ ಮೀರುತ್ತಿತ್ತು. ಮತೀಯ ಗಲಭೆಗಳ ದಳ್ಳೂರಿ ದಿನೇ ದಿನೇ ಹರಡುತ್ತಿತ್ತು. ಟರಾವನ್ನು ವಿರೋಧಿಸುವುದು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸುವುದು ಅಂತ. ಕಾಂಗ್ರೆಸ್ಸಿನ ನಾಯಕರನ್ನ ಧಿಕ್ಕರಿಸುವುದು ಅಂತ, ಜನರ ಹತ್ತಿರ ಹೋಗುವುದು ಅಂತ.
13: ಆದರೆ ಸಮಯ ಮೀರುತ್ತಿತ್ತು. ಅವಸರದಲ್ಲಿ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಅವರಿಗೆ ಅನುಮಾನಗಳಿತ್ತು.
10: ಸೂಕ್ತ ಸಮಯಕ್ಕಾಗಿ ಕಾದರು,
6: ಆದರದು ಬರಲೇ ಇಲ್ಲ.
5: ನವಾಕಲಿಯನ್ನ ಯಾತ್ರಾ ಸ್ಥಳವಾಗಿ ಮಾಡಬೇಕು ಅಂತ ಅನ್ಸೋದಿಲ್ವ ಮಕ್ಕಳೇ? ಎಲ್ಲಾ ಭಾರತೀಯರ ಯಾತ್ರಾ ಸ್ಥಳ ಬದ್ರಿ, ಕೇದಾರ, ಅಜ್ಮೀರ್, ಅಮೃತ್ಸರ್, ಗಯಾ, ಪುರಿಗಳ ಹಾಗೆ ನವಾಕಲಿಯೂ ಒಂದು ಯಾತ್ರಾ ಸ್ಥಳವಾಗಬೇಕು.

0: ಯರವಾಡ ಜೈಲಿನ ಒಳಾಂಗಣದಲ್ಲಿ ಗಾಂಧೀಜಿಯವರಿಗೆ ಏನಾಯ್ತು?
1: ಗಾಂಧೀಜಿ ಉಪವಾಸ ಮಾಡ್ತಿದ್ದಾರೆ ಮಿಸ್. ಪರಿಸ್ಥಿತಿ ಗಂಭೀರವಾಗಿದೆ. ಈಗಷ್ಟೇ ಡಾಕ್ಟರ್ಗಳು ಬಂದ್ ಹೋದರು.
2: ಡಾಕ್ಟರ್ ಅಭಿಪ್ರಾಯ ಚೆನ್ನಾಗಿಲ್ಲ ಮಿಸ್. ಅವರ ಪ್ರಕಾರ ದೇಹದ ಫ್ಯಾಟ್ ಕಂಟೆಂಟ್ ಪೂರ್ತಿ ಕರಗಿ ಹೋಗಿದೆಯಂತೆ. ಸ್ನಾಯುಗಳು ಹಿಡಿತ ಕಳೆದುಕೊಳ್ಳುತ್ತಿವೆ ಅಂತಾರೆ ಮಿಸ್. ಯಾವುದೇ ಕ್ಷಣದಲ್ಲಿ ಮೂರ್ಛೆ ಬರಬಹುದು ಅಂತಾರೆ.
3: ಅಂದ್ರೆ ನೀವು ಯರವಾಡ ಜೈಲಿನ ದೃಶ್ಯ ಅಭಿನಯಿಸ್ತಾ ಇದ್ದೀರಿ. ಸೆಪ್ಟೆಂಬರ್ 20, 1932.
1: ಹೌದು ಮಿಸ್. ಭಾರತದ ಹೊಸ ಸಂವಿಧಾನದಲ್ಲಿ ಅಸ್ಪೃಶ್ಯರಿಗೆ ಮತಕ್ಷೇತ್ರವನ್ನು ಪ್ರತ್ಯೇಕಿಸಬೇಕು ಅನ್ನುವ ಬ್ರಿಟಿಷ್ ಸರ್ಕಾರದ ಸೂಚನೆಯನ್ನು ವಿರೋಧಿಸಿ ಗಾಂಧೀಜಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಇಟ್ಟಿದ್ದ ಬೇಡಿಕೆ ಅದು, ಪ್ರತ್ಯೇಕ ಮತಕ್ಷೇತ್ರದ್ದು.
2: ಈ ಸತ್ಯಾಗ್ರಹದಿಂದ ದೇಶದಾದ್ಯಂತ ಜನ ತಾವೇ ಮುಂದೆ ಬಂದು ಹಿಂದೆಂದೂ ಕಂಡು ಕೇಳರಿಯದಿದ್ದಷ್ಟು ಪ್ರಮಾಣದಲ್ಲಿ ಸಾಮಾಜಿಕ ಚಳುವಳಿ ನಡೆಸ್ತಾ ಇದ್ದಾರೆ. ಗುಡಿಗಳು, ಮಂದಿರಗಳು, ಕುಡಿಯುವ ನೀರಿನ ಬಾವಿ ಎಲ್ಲ ಅಸ್ಪೃಶ್ಯರಿಗಾಗಿ ತೆರೆದುಕೊಂಡಿದೆ. ಗುರುವಾಯೂರಿಂದ ಹಿಡಿದು ಉತ್ತರದ ತುದಿವರೆಗೆ, ಶಾಂತಿನಿಕೇತನದಿಂದ ಗುಜರಾತಿನವರೆಗೆ ಪೂಜಾ ಮಂದಿರ ಪ್ರವೇಶದ ಚಳುವಳಿ ಜೋರಾಗಿ ನಡೆಯುತ್ತಿದೆ ಮಿಸ್.
1: ಹಿಂದೂ ನಾಯಕರು ಹಾಗೂ ಹರಿಜನ ನಾಯಕರ ನಡುವೆ ಹೊಸ ಒಪ್ಪಂದಕ್ಕೆ ಸಂಧಾನ ನಡೆಯುತ್ತಿದೆ. ಬ್ರಿಟಿಷ್ ಸರ್ಕಾರ ಈ ಒಪ್ಪಂದಕ್ಕೆ ಒಪ್ಪಿಗೆ ನೀಡಲಿ, ಸಮಸ್ಯೆಯನ್ನು ಪರಿಹಾರ ಮಾಡಲಿ ಅಂತ ನಾವೆಲ್ಲ ಕಾದಿದ್ದೇವೆ. ಒಪ್ಪಂದ ಆದರೆ ಗಾಂಧೀಜಿ ಅವರು ಉಪವಾಸವನ್ನು ಮುರಿಯುತ್ತಾರೆ.
3: ಹೇಗೆ ಮಾಡಬೇಕಂತ ಇದ್ದೀರಿ?
1: ಗುರುದೇವ ರವೀಂದ್ರನಾಥ್ ಟ್ಯಾಗೋರರ ಮಾತಲ್ಲಿ ದೃಶ್ಯವನ್ನು ಅಭಿನಯಿಸಬೇಕು ಅಂತ ಇದ್ದೀವಿ ಮಿಸ್.
2: ಅಗೋ, ಗುರುದೇವರು ಬಂದರು. ಕಲ್ಕತ್ತಾದಿಂದ ಪ್ರಯಾಣ ಮಾಡಿ ಈಗಷ್ಟೇ ತಲುಪಿದ್ದಾರೆ.
3: ಆಯ್ತು, ಮಾಡಿ.
4: ಈ ಗಂಡಾಂತರ ಸ್ಥಿತಿಯಲ್ಲಿ ನಂಬಿಕೆ ಕಳೆದುಕೊಳ್ಳದೆ ನಾವು ಪುಣೆಗೆ ಹೊರಟೆವು. ದೀರ್ಘ ಪ್ರಯಾಣವದು. ದಾರಿಯುದ್ದಕ್ಕೂ ಮುಂದೇನು ಅನಾಹುತ ಕಾದಿದೆಯೋ ಅಂತ ಚಿಂತೆ ಹೊತ್ತುಕೊಂಡೇ ಪ್ರಯಾಣ ಮಾಡಿದೆವು.
5: ಅದು ಗಾಂಧೀಜಿಯವರ ಮೌನ ವ್ರತದ ದಿನ. ಮಧ್ಯಾಹ್ನ 1 ಗಂಟೆಗೆ ತಾನು ಮೌನ ಮುರಿದಾಗ ಟಾಗೋರರು ತನ್ನ ಬಳಿ ಇರಲಿ ಅಂತ ಗಾಂಧೀಜಿ ಬಯಸಿದ್ದರು. ಟಾಗೋರರು ಬರ್ತಿದ್ದಾರೆ ಅಂತ ಅವರಿಗೆ ತಿಳಿದಿತ್ತು.
4: ಯರವಾಡ ಜೈಲನ್ನ ತಲುಪೋ ಹಾದಿಯಲ್ಲಿ ಕೊಂಚ ದೂರದಲ್ಲಿ ನಮ್ಮ ವಾಹನವನ್ನ ತಡೆದರು. ಮತ್ತೆ ಆಜ್ಞೆ ಆಗುವವರೆಗೆ ಯಾವುದೇ ವಾಹನವನ್ನು ಬಿಡಬಾರದು ಅಂತ ಕಾವಲು ಸೈನಿಕನಿಗೆ ಕಟ್ಟಪ್ಪಣೆಯನ್ನು ಮಾಡಿದರು. ನಗು ಬಂತು. ಜೈಲಿನ ಬಾಗಿಲು ನಮ್ಮವರಿಗೆ ಸದಾ ತೆರೆದಿರೋ ಆ ದಿನಗಳಲ್ಲಿ ಜೈಲಿಗೆ ಹೋಗಲಿಕ್ಕೇ ನಿರ್ಬಂಧವೇ ಅನಿಸಿತು.
6: ಕಬ್ಬಿಣದ ದೊಡ್ಡ ದೊಡ್ಡ ಗೇಟು ಒಂದಾದ ನಂತರ ಒಂದು ತೆರೆದುಕೊಂಡು ಮತ್ತೆ ಮುಚ್ಚಿಕೊಂಡವು. ನಮ್ಮೆದುರಿಗೆ ಬೃಹತ್ ಗೋಡೆಗಳ ಅಹಂಕಾರ. ಅವುಗಳ ನಡುವೆ ಬಂದಿಯಾಗಿತ್ತು ನೀಲಿ ಆಕಾಶ, ನೇರವಾದ ಕಲ್ಲು ರಸ್ತೆ, ಅಪರೂಪಕ್ಕೊಂದು ಮರಗಿಡ.
4: ನನ್ನ ಬದುಕಿನಲ್ಲಿ ಎರಡು ಅನುಭವಗಳು ಸ್ವಲ್ಪ ತಡವಾಗಿ ಆಗಿವೆ. ಒಂದು ವಿಶ್ವವಿದ್ಯಾಲಯ ಪ್ರವೇಶ, ಮತ್ತೊಂದು ಜೈಲಿನ ಪ್ರವೇಶ. ಇವತ್ತು ಮೊದಲ ಸಲ ಜೈಲಿನಲ್ಲಿ ನಿಂತಿದ್ದೇನೆ ನಾನು. ಅಂಗಳದ ಮಧ್ಯದಲ್ಲೊಂದು ಹಸಿರು ಮಾವಿನ ಮರ ಚಿಗುರಿ ನಿಂತಿದೆ. ಅದರಡಿಯಲ್ಲಿ ಮಲಗಿದ್ದಾರೆ ಮಹಾತ್ಮರು. ಅವರು ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡರು.
1: ಕೊಂಚ ಸಮಯ ಅಲ್ಲೇ ಉಳಿಸಿಕೊಂಡರು. ದುರ್ಬಲ ದನಿಯಲ್ಲಿ ನಿಮ್ಮನ್ನು ಕಂಡು ನನಗದೆಷ್ಟು ಸಂತೋಷ ಆಗಿದೆ ಗೊತ್ತಾ ಎಂದರು.
6: ನಮಗೆ ಆತಂಕ. ಸೋರಿ ಹೋಗ್ತಾ ಇರೋ ಈ ಜೀವವನ್ನ ಉಳಿಸಲಿಕ್ಕೆ ಯಾರಿಗೂ ಅವಸರ ಇದ್ದ ಆಗಿರಲಿಲ್ಲ. 1.5 ಗಂಟೆಯಿಂದ ಕಾದಿದ್ದೀವಿ. ಲಂಡನ್ನಿಂದ ಹೊರಟ ಸಂದೇಶ ಕಿವಿ ಮಾತಾಗಿ ಇಡೀ ದೇಶ ತಲುಪಿಯಾಗಿದೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ, ಹಾಗಂತ ನಂತರ ತಿಳಿಯಿತು. ಪತ್ರಿಕೆಯವರಿಗೆ ವಿಷಯ ಗೊತ್ತಾಗಿದೆ, ಇಷ್ಟಾದರೂ ಅಧಿಕೃತ ಪತ್ರ ಮಾತ್ರ ಇನ್ನೂ ಬಂದಿರಲಿಲ್ಲ.
1: ನಿಮಿಷ ನಿಮಿಷವೂ ಆತಂಕ. ಕ್ಷಣಗಳನ್ನೇ ಮಾಡ್ತಾ ತುದಿಗಾಲ್ ಮೇಲೆ ನಿಂತಿದ್ದೆವು.
5: ಆಡಳಿತ ಯಂತ್ರದ ನಿಧಾನಗತಿ ಇಷ್ಟೊಂದು ನಿಧಾನ ಇದ್ದೀತು ಅಂತ ನಾವು ಎಣಿಸಿರಲಿಲ್ಲ. ಸಂಜೆ 4 ತನಕ ತಳ್ಳಿತು ಸರಕಾರದ ನಿಧಾನಗತಿ. ಆದರೆ ಅಧಿಕೃತ ಸುದ್ದಿ ಪುಣೆಗೆ ಬೆಳಗಿನ 10 ಗಂಟೆಗೆಲ್ಲ ತಲುಪಿತ್ತಂತೆ. ನಂತರ ತಿಳಿಯಿತು.
4: ಸುತ್ತ ಸ್ನೇಹಿತರುಗಳ ಗುಂಪು. ಅವರ ನಡುವೆ ಮಹಾದೇವ ದೇಸಾಯಿ, ವಲ್ಲಭಾಬಾಯಿ, ರಾಜಗೋಪಾಲಾಚಾರಿ ಹಾಗೂ ರಾಜೇಂದ್ರ ಪ್ರಸಾದರನ್ನ ನಾನು ಗುರುತಿಸಿದೆ. ಕಸ್ತೂರ್ಬಾ, ಸರೋಜಿನಿ, ಜವಹರ್ಲಾಲರ ಪತ್ನಿ ಕಮಲಾ ಕೂಡ ಅಲ್ಲಿ ಇದ್ದರು. ಹೇಗಿದ್ದಾರೆ ಬಾಪು?
5: ಬಾಧೆ ವಿಪರೀತ ಆಗಿದೆ. ಆಗಾಗ ಸೋಡಾ ನೀರನ್ನ ಕುಡಿಸ್ತಾ ಇದ್ದೀವಿ.
6: ಆದರೆ ಮನಸ್ಸು ಮಾತ್ರ ಸಂಪೂರ್ಣ ಜಾಗೃತವಾಗಿದೆ. ಅವರ ಆಂತರಿಕ ಶಕ್ತಿ ಅಸಾಧಾರಣವಾದದ್ದು. ಗಹನವಾದ ಚರ್ಚೆ

0: ಪರಿಸ್ಥಿತಿಯ ಲಾಭ ಪಡೆದು ಶಿಸ್ತು ಸಡಿಲಿಸಿ ಸೆರೆಮನೆಯ ನಿಯಮಗಳನ್ನು ಮೀರುವುದಾಗಲಿ ಎಲ್ಲೂ ಆಗಲಿಲ್ಲ.
1: ಹಾಗೋ ಬಂತು
2: ಪತ್ರ, ಬಂತು ಪತ್ರ, ಸರಕಾರದ ಪತ್ರ ಬಂತು. ಕಡೆಗೂ ಕಾರಾಗ್ರಹಗಳ ಮಹಾ ನಿರೀಕ್ಷಕರು ಪತ್ರ ತಂದರು. ಅವರ ಮುಖದಲ್ಲೂ ಸಂತೋಷ ತುಳುಕಾಡುತ್ತಿತ್ತು. ಪತ್ರ ಓದಿದ ಗಾಂಧೀಜಿ ಅದನ್ನ ಅಂಬೇಡ್ಕರರಿಗೆ ತೋರಿಸಬೇಕು ಅಂತ ಬಯಸಿದ್ದರು.
3: ನಾನೂ ಓದಿದೆ. ಒಕ್ಕಣಿಕೆ ಬರೆಯಲಿಕ್ಕೆಂದೇ ಹುಟ್ಟಿದವರು ಬರೆದ ಪತ್ರ ಅದು. ಹಾಗಾಗಿ ಧ್ಯಾನವಿಟ್ಟು ಓದುವ ಅಗತ್ಯ ಇತ್ತು. ಆದರೆ ಮೂಲದಲ್ಲಿ ಅದು ಮಹಾತ್ಮರ ಆಶಯಕ್ಕೆ ವಿರುದ್ಧವಾಗಿರಲಿಲ್ಲ ಅನ್ನೋದು ಸ್ಪಷ್ಟವಿತ್ತು. ಹೀಗಾಗಿ ಸತ್ಯಾಗ್ರಹ ಅನ್ನುವ ಮಹಾನ್ ವ್ರತವೊಂದು ಮಂಗಳಕರವಾಗಿ ಮುಗಿಯುವ ಕಾಲ ಸನ್ನಿಹಿತವಾಯಿತು.
0: ಕಾರಾಗ್ರಹದ ದುಪ್ಪಟಿಗಳನ್ನೇ ನೆಲಕ್ಕೆ ಹಾಸಿ ಎಲ್ಲರನ್ನೂ ಕೂಡಿಸಿದರು. ಕಮಲಾನಯರು ನಿಂಬೆರಸ ಸಿದ್ಧ ಮಾಡಿದ್ದರು. ಕಾರಾಗ್ರಹದ ಮಹಾ ನಿರೀಕ್ಷಕರು ಕಸ್ತೂರ್ಬಾ ಅವರ ಕೈಯಿಂದ ಮಹಾತ್ಮರಿಗೆ ನಿಂಬೆರಸ ಕೊಡಿಸಿ ಎಂದು ಇಚ್ಛಿಸಿದರು.
3: ನನ್ನ ಪದ್ಯ, ಹೃದಯವು ಒಣಗಿ ಬರಡಾದಾಗ ಮಹಾತ್ಮರಿಗೆ ಪ್ರಿಯವೆಂದು ಮಹಾದೇವ ದೇಸಾಯಿ ಹೇಳಿದರು. ಅದರ ರಾಗ ಹಿಂದೆ ನಾನು ನೀಡಿದ್ದೆ, ನನಗೆ ಮರೆತು ಹೋಗಿತ್ತು. ನೆನಪಿದ್ದಷ್ಟನ್ನ ಹಾಡಿದೆ.
2: ಬಂಧೀಖಾನೆಯ ಸರಳುಗಳ ನಡುವೆ ಪ್ರಾಯಶಃ ಮಾನವ ಇತಿಹಾಸದಲ್ಲೇ ನಡೆದಿರಲಾರದಂತಹ ಸಡಗರದ ಸರಳ ಆಚರಣೆ ಇಂದು ನಡೆಯಿತು. ಬಂಧೀಖಾನೆಯಲ್ಲಿ ಆರಂಭವಾದ ಯಜ್ಞವೊಂದು ಬಂಧೀಖಾನೆಯಲ್ಲೇ ಮಂಗಳವನ್ನೂ ಕಂಡಿತು.
4: ಹೇಳ್ಬೇಡಿ, ಹಾಗೆ ಕೂರಿ, ನಿಮ್ ನಿಮ್ ಜಾಗದಲ್ಲಿ, ಅಲ್ಲಿ ಅಲ್ಲಿಯೇ ನಿಮ್ಮ ನಿಮ್ಮ ಪಾತ್ರದಲ್ಲೇ ಉಳಿರಿ. ನೀವು ಧರಿಸಿರುವ ಪಾತ್ರಗಳು ಧರಿಸಲಿಕ್ಕೆ ಹೆಮ್ಮೆ ಪಡಬಹುದಾದ ಮಹಾನ್ ವ್ಯಕ್ತಿತ್ವಗಳು. ಅವರ ಅನುಭವ ನಿಮ್ದು ಆಗ್ಲಿ. ಹೋರಾಟದ ತಿಳಿ ಮಡುವಿನಲ್ಲಿ ಮಿಂದು ಪರಿಶುದ್ಧರಾಗಿ ನೀವು ಅಭಿನಯಿಸಿದ್ದು ಸ್ವವಿಮರ್ಶೆಯ ದೃಶ್ಯ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಂಬೇಡ್ಕರ್ ಸರಿಯೇ, ಗಾಂಧೀಜಿ ಸರಿಯೇ, ಇಬ್ರು ಸರಿ ಅನ್ನೋಳ್ ನಾನು. ಅಂಬೇಡ್ಕರ್ ಹಠ ಹಿಡಿದರು. ಅವರು ಹಠ ಹಿಡಿದಿದ್ರಿಂದ ಗಾಂಧೀಜಿ ಸವರ್ಣೀಯರ ಮೇಲೆ ಒತ್ತಡ ಹೇರಿದ್ರು. ಪ್ರತ್ಯೇಕತೆ ಸಲ್ಲದು ಎಂದು ಇತ್ತ ಅಂಬೇಡ್ಕರ್ಗೆ ಹೇಳ್ತಾನೆ, ಅತ್ತ ಸವರ್ಣೀಯರನ್ನು ಎಚ್ಚರಿಸಿದ್ರು. ಅಸ್ಪೃಶ್ಯತೆಯು ಒಂದು ರೀತಿಯ ವಿಭಜನೆಯೇ ತಾನೆ. ಹಿಂದೂ ಮುಸಲ್ಮಾನರ ಮನಸ್ಸು ಒಡೆದಿದ್ದರಿಂದ ದೇಶ ವಿಭಜನೆಯಾದ್ರೆ ಸವರ್ಣೀಯರು ಹಾಗೂ ಅಸ್ಪೃಶ್ಯರ ಸಂಘರ್ಷದಿಂದ ಅದು ಮತ್ತೊಮ್ಮೆ ವಿಭಜನೆಯಾಗುವುದರಲ್ಲಿತ್ತು. ಗಾಂಧೀಜಿ ಅದನ್ನ ತಪ್ಪಿಸಿದ್ರು. ಆದ್ರೆ ಆಗ್ಬೇಕಾಗಿದ್ದ ಕೆಲಸ ಇನ್ನೂ ಬಾಕಿ ಇದೆ. ಹೌದು ತಾನೆ?
5: ಹೌದು ಮಿಸ್.
4: ಈಗ ಕಣ್ಣು ತೆಗಿರಿ, ಕಾರ್ಯಪ್ರವೃತ್ತರಾಗಿರಿ.
6: ಮುಂದೇನು ಮಿಸ್?
4: ಆತ್ಮವಿಮರ್ಶೆ ಅನ್ನಲ್ಲ, ಇದರ ಹಿಂದಿನ ದೃಶ್ಯ ಯಾವುದು ಹೇಳಿ?
6: ದೇಶ ವಿಭಜನೆ.
4: ನಿಜ, ನಾಟಿ ತಲೆ ತಗ್ಗಿಸಬೇಕಾದ ದೃಶ್ಯ. ಆದ್ರೆ ಚೆನ್ನಾಗ್ ಮಾಡಿದ್ದೀರಿ ನೀವು. ಅದ್ರ ಹಿಂದಿನದ್ದು
7: ಕಾಮಿಡಿ ಮೇಡಮ್.
4: ಎಂತ ಕಾಮಿಡಿ?
7: ಇಂಗ್ಲಿಷ್ ಕಾಮಿಡಿ.
4: ಇಂಗ್ಲಿಷ್ ಕಾಮಿಡಿ ಅನ್ನಿ, ಕನ್ನಡ ಪ್ರಹಸನ ಅನ್ನಿ. ಅಂತೂ ಗುಲಾಮಗಿರಿ ಎಂಬುದು ಪ್ರಹಸನವೇ ಸರಿ. ಗುಡ್. ಅದ್ರ ಹಿಂದಿನದ್ದು ಯಾವ್ದು?
0: ಹಿಂದ ಸ್ವರಾಜ್ ಮಿಸ್. ಯಂತ್ರಗಳು ತಪ್ಪು ಅನ್ನುತ್ತೆ ಮಿಸ್.
4: ಒಪ್ತೀಯ ನೀನು?
7: ಒಪ್ಪಲ್ಲ, ಆದ್ರೆ ಒಪ್ಬೇಕಾಗುತ್ತೆ ಮಿಸ್.
4: ಯಾಕೆ? ಯಾಕೆ ಇಷ್ಟ ಇಲ್ದಿದ್ರು ಯಂತ್ರಗಳನ್ನ ಕಳಿಸ್ಬೇಕು? ನೀನ್ ಹೇಳು.
8: ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ.
4: ಶೋಷಣೆ ಒಂದೇ ಕಾರಣ ಅಲ್ಲ. ನೀವೆಲ್ಲ ಪೇಪರ್ನಲ್ಲಿ ಓದಿರ್ಬಹುದು, ವಿಶ್ವ ಬಿಸಿಯಾಗ್ತಿದೆ ಅಂತ, ಗ್ಲೋಬಲ್ ವಾರ್ಮಿಂಗ್ ಅಂತ.
7: ಹೌದು ಮಿಸ್, ಓದಿದ್ದೀನಿ.
4: ಹೇಳು.
7: ಇಂಗಾಲ ಆಮ್ಲದ ಪ್ರಮಾಣ ಜಾಸ್ತಿ ಆಗುತ್ತಾ ಸಾಗರಗಳು ಬಿಸಿಯಾಗುತ್ತೆ, ಧ್ರುವ ಪ್ರದೇಶ ಮಂಜು ಕರಗುತ್ತಾ ಹೋಗುತ್ತೆ, ಸಮುದ್ರ ಉಕ್ಕಿ ಮೇಲಕ್ಕೆ ಬರುತ್ತೆ, ಮಳೆ ಬೆಳೆ ವ್ಯತ್ಯಾಸ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ.
4: ಸರಿಯಾಗಿ ಹೇಳಿದೆ. ನಾವು ಉರಿಸುತ್ತಿರುವ ಇಂಧನ, ಬಳಸುತ್ತಿರುವ ವಿದ್ಯುಚ್ಛಕ್ತಿ, ಕಾರ್ಖಾನೆ ಹಾಗೂ ವಾಹನಗಳಿಂದ ಹಾಗಾಗ್ತಾ ಇದೆ. ಇವುಗಳ ಬಳಕೆ ಕಡಿಮೆ ಮಾಡದೆ ಬೇರೆ ದಾರಿ ಇಲ್ಲ.
7: ಮಿಸ್, ನಾಳೆಯಿಂದ ನಾನು ಸೈಕಲ್ ಮೇಲೆ ಬರ್ತೀನಿ.
4: ಈ ಟ್ರಾಫಿಕ್ ನಲ್ಲಿ ಬೇಡ, ಸದ್ಯಕ್ಕೆ ಬಸ್ನಲ್ಲೇ ಬಾ. ಆದ್ರೆ ನಾಳೆಯಿಂದ ನಿನ್ನ ಬಟ್ಟೆ ನೀನೇ ಒಕ್ಕೋ.
7: ನಾಳೆಯಿಂದ ನಾನು ನಮ್ಮಮ್ಮಂಗೆ ಪಾತ್ರೆ ತೊಳೆದು ಕೊಡ್ತೀನಿ.
8: ನನ್ ಮನೆದು ತೊಳೆದು ಕೊಡ್ತೀಯಾ?
7: ತೂ ಮೇಲ್ ಶಾವನಿಸ್ಟ್ ಕತ್ತೆ.
8: ಸಾರಿ ಸಾರಿ, ತಪ್ಪಾಯ್ತು.
7: ಪಾತ್ರೆ ತೊಳೆದ್ರೆ ಗಂಡಸರ ಮಾನ ಹೋಗ್ಬಿಡತ್ತಾ?
4: ಗುಡ್. ಈಗ ಮೊದಲನೇ ದೃಶ್ಯ
0: ಅಂದ್ರೆ ಮೆಲೋ ಡ್ರಾಮಾ.
4: ಏನ್ ಹೇಳುತ್ತೆ ಮೆಲೋ ಡ್ರಾಮಾ?
6: ನೇತುರಾಮ್ ಗೋಡ್ಸೆ ತಪ್ಪು ಅಂತ.
4: ಸಾಲ್ದು.
8: ಮತ್ತೇನ್ ಹೇಳುತ್ತೆ ಮೇಡಮ್?
4: ಯಾವುದು ಸರಿಯಾದ ದಾರಿ ಹೇಳಿ.
7: ಅಂದ್ರೆ
4: ಹಿಂಸೆ ಸರಿಯೋ ಅಹಿಂಸೆ ಸರಿಯೋ?
7: ಅದೇ ತಾನೇ ಅವನೇ ಹೇಳುದು.
4: ಯಾವುದು ಸರಿ ನೀವೇ ಹೇಳಿ ನೋಡೋಣ.
6: ಅಹಿಂಸೆನೇ ಸರಿ ಅಲ್ವಾ ಮೇಡಮ್?
4: ಇರ್ಬಹುದು, ಆದ್ರೂ ಮತ್ತೆ ಮತ್ತೆ ಹಿಂಸೆನೆ ಗೆಲ್ಲುತ್ತಲ್ಲ, ಯಾಕೆ?
7: ಅಹಿಂಸೆ ಮಗು ಇದ್ದಾಗೆ ಅಂತ ಹೇಳಿದ್ರಲ್ಲ ಮಿಸ್.

0: ಹಿಂಸೆ ಸಹಜವಾದದ್ದು ಆಕರ್ಷಕವಾದದ್ದು.
1: ಸಹಜವಾದದ್ದು ಆಕರ್ಷಕವಾದದ್ದು ಒಳ್ಳೇದಲ್ವಾ ಮಿಸ್?
0: ಸಹಜವಾದ ಪರಿಸರದಲ್ಲಿ ಸಹಜವಾದದ್ದು ಒಳ್ಳೇದೆ. ನಾವು ಬದುಕಿರೋದು ನಿರ್ಮಿತವಾದ ಸಮಾಜ ವ್ಯವಸ್ಥೆಯಲ್ಲಿ. ನಾಗರಿಕತೆ ಅನ್ನುವ ನಿರ್ಮಿತಿ ಉಳಿಬೇಕು ಅನ್ನೋದಾದ್ರೆ ಅಹಿಂಸೆ, ಸಮಾನತೆ, ಸಹಿಷ್ಣುತೆ ಬೇಕೇ ಬೇಕು. ಜಾನ್ ಬೇಜ್ ಎನ್ನುವ ಒಬ್ಬ ಮಹನೀಯರು ತಮಾಷೆಯಾಗಿ ಒಂದ್ ಮಾತು ಹೇಳ್ತಾರೆ, ಅಹಿಂಸೆ ಫ್ಲಾಪ್ ನಿಜ, ಆದ್ರೆ ಹಿಂಸೆ ಅನ್ನೋದು ಅದಕ್ಕಿಂತ ದೊಡ್ಡ ಫ್ಲಾಪ್ ಅಂತಾರೆ.
2: ಲೇ ಬರ್ದಿಟ್ಕೋಬೇಕಮ್ಮ, ಜೋಕ್ ಸಖತ್ತಾಗಿದೆ. ಮಿಸ್, ಕನ್ನಡ ಪಿಕ್ಚರ್ ನಲ್ಲಿ ಲಾಂಗ್ ಇಟ್ಕೊಂಡು.
0: ಏನ್ ಇಟ್ಕೊಂಡು?
3: ಲಾಂಗ್ ಮೇಡಮ್, ಶಿವರಾಜ್ ಕುಮಾರ್ ಹಿಡ್ಕೊಂಡಿರ್ಲಿಲ್ವಾ ಜೋಗಿ ಪಿಕ್ಚರ್ ಅಲ್ಲಿ? ಅದು ಉದ್ದಾನೆ ಮೊಚ್ಚು.
2: ಅದನ್ನ ಇಟ್ಕೊಂಡು ವಿಲನ್ಗಳನ್ನ ಕೊಚ್ಚಿ ಹಾಕೋದು ತಪ್ಪು ಅಲ್ವಾ? ಇನ್ಮೇಲೆ ಪಿಕ್ಚರ್ ನೋಡ್ಬಾರ್ದು ಕಣೆ.
0: ಪಿಕ್ಚರ್ ನೋಡು, ಆದ್ರೆ ಲಾಂಗ್ ಹಿಡಿಬೇಡ. ವಿಲನ್ ಗಳನ್ನ ನಿಗ್ರಹಿಸೋದು ತಪ್ಪಲ್ಲ, ಆದ್ರೆ ಹಿಂಸೆಯಿಂದ ನಿಗ್ರಹಿಸೋದು ತಪ್ಪು. ಓ, ಬೆಲ್ಲಾಯ್ತು, ಈಗ ಬನ್ನಿ ಮಂಗಳಾಚರಣೆ ಮಾಡಿ ಕ್ಲಾಸ್ ಮುಗಿಸೋಣವಂತೆ. ನಮ್ಮ ಪರಂಪರೆಯಲ್ಲಿ ಮಂಗಳಾಚರಣೆ ಹಾಡದೆ ನಾಟಕ ಮುಗಿಯೋದೇ ಇಲ್ಲ. ಕುವೆಂಪು ಅವರ ಗೀತೆ ಹೇಳಿಕೊಟ್ಟಿದ್ನಲ್ಲ, ಹಾಡಿ, ಎಲ್ರು ಹಾಡಿ ನೋಡೋಣ.

0: ಪ್ರಿಯ ಕೇಳುಗರೆ, ಕೊಂದವರಾರು ಎಂಬ ಈ ನಾಟಕವನ್ನು ನೀವು ಆಲಿಸಿದ್ದೀರಿ. ಇತಿಹಾಸ ಹೇಳುವುದು ಗಾಂಧೀಜಿಯ ಮೇಲೆ ಮೂರು ಗುಂಡುಗಳು ಹಾರಿದವು. ಆದರೆ ಈ ನಾಟಕ ಕೇಳುವ ಪ್ರತಿಯೊಬ್ಬರ ಮನಸ್ಸು ಕೇಳುವ ಪ್ರಶ್ನೆ ಒಂದೇ: ಗುಂಡುಗಳು ಗಾಂಧೀಜಿಯ ದೇಹವನ್ನು ಕೊಂದವು, ಆದರೆ ಅವರ ಚಿಂತನೆಗಳನ್ನು ಕೊಲ್ಲಲು ಸಾಧ್ಯವಾಯಿತೇ? ಸತ್ಯ, ಅಹಿಂಸೆ, ಪ್ರೀತಿ, ಕ್ಷಮೆ ಮತ್ತು ಮಾನವೀಯತೆಯ ಮೌಲ್ಯಗಳು ಜೀವಂತವಾಗಿರುವವರೆಗೂ ಗಾಂಧೀಜಿ ನಮ್ಮ ನಡುವೆ ಇದ್ದೇ ಇರುತ್ತಾರೆ. ಆದರೆ ನಾವು ದ್ವೇಷವನ್ನು ಬೆಳೆಸಿದಾಗ, ಅಸಹಿಷ್ಣುತೆಯನ್ನು ಒಪ್ಪಿಕೊಂಡಾಗ, ಸುಳ್ಳಿಗೆ ಬೆಂಬಲ ನೀಡಿದಾಗ, ಹಿಂಸೆಯನ್ನು ಸಮರ್ಥಿಸಿಕೊಂಡಾಗ ಅದು ಗಾಂಧೀಜಿಯನ್ನು ಮತ್ತೊಮ್ಮೆ ಕೊಲ್ಲುವ ಪ್ರಯತ್ನ ನಮ್ಮಿಂದಲೇ ನಡೆಯುತ್ತದೆ. ಗಾಂಧೀಜಿ ಒಮ್ಮೆ ಹೇಳಿದ್ದರು, ನೀವು ಜಗತ್ತಿನಲ್ಲಿ ಕಾಣ ಬಯಸುವ ಬದಲಾವಣೆಗೆ ನೀವೇ ಕಾರಣರಾಗಿರಿ. ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಗಾಂಧೀಜಿಗೆ ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಈ ನಾಟಕ ನಿಮ್ಮಲ್ಲಿ ಚಿಂತನೆ ಮೂಡಿಸಿದ್ದರೆ, ನಿಮ್ಮೊಳಗೆ ಒಂದು ಸಣ್ಣ ಬದಲಾವಣೆಯ ಬೀಜವನ್ನು ಬಿತ್ತಿದ್ದರೆ, ನಮ್ಮ ಪ್ರಯತ್ನ ಸಾರ್ಥಕವಾಗಿದೆ. ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಮತ್ತೊಮ್ಮೆ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡೋಣ. ಧನ್ಯವಾದಗಳು. ನಮಸ್ಕಾರ.
1: ಹಾಯ್ ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ 4 ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರು ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳೀ ಕತಿಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ ಕಡಿಮೆ ಯಾರೆ ಹೊಟ್ಟಿಗ್ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸ್ರ ಹೇಳಲೇ ಇಲ್ಲ ಅಲ್ದೆ. ಇದ್ರ ಹೊಸ್ರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ, ಅಬ್ಬಿ, 2 ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತ ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ 2 ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
2: ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
3: ಅಲ್ಲ ಮಾಣಿ ಸತ್ಯ,
4: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
5: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
4: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದ?
5: ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
4: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೊಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ. ಇಲ್ ಬಾ, ಅಜ್ಜಿ ಫಲಹಾರ ಮಾಡಿದೆ, ಅವಲಕ್ಕಿ ಕೊಡ್ತೆ.
5: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ? ಈಗ ಮಾಡ್ತೆ ಕಾಣ ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
4: ಈಗ ಮಾಡಿ ತಕೋ.
5: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತೀತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತೀತೋ.
4: ಎಂತ ಮಾಡಿ ನಿಂದ ಹೋಗತ್ಲಗೆ?
6: ಶೇ ಈ ಮಕ್ಳಪ್ಪ, ಒಂದ್ ಗಳಿಗೆ ಮನ್ ಕಂಪಿಡ್ತುವ. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜಿ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
4: ನಾವ್ ಒಳಗೋತೆ, ನಂಗ್ ಕೆಲ್ಸ ಇತ್ತು.
5: ಅಮ್ಮ ಈ ಅಪ್ಪಯ್ಯ ಎಂತ ಕಾಗ್ಲತ್ ಮಲ್ಕಂಬುದ, ರಾತ್ರಿ ಅಂತ ಕೊಳುಕ್ ಹತ್ರ
6: ಎಂತ? ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ ಎಂತ ಹೇಳ್ದೆ ಹೇಳಿ ಒಂದ್ಸಲ.
5: ಅಯ್ಯೋ ಅಪ್ಪಯ್ಯ ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
6: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದಲ್ಲಿ ಹೇಳ್ತಿಯಲ್ಲ, ನಿನಗ್ ನಿಮ್ಗೆ ಸೊಲ್ದ?
5: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
4: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
6: ಹೌದಪ್ಪ ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ 3 ಕಾಸ್ ಮಾಡಿ ಹಾಕ್ತಾರ ಊರಲ್ಲ.
4: ಶನಿ
6: ಅಲ್ಲ ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
7: ಅಮ್ಮ ಅಮ್ಮ,
4: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ ಹೋದೆ ಮಾಣಿ, ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
7: ಅದು ನಂಗೆ
6: ನಿಂಗೆ
7: ನಂಗೆ
6: ಎಂತ ನಿಂಗೆ
5: ನಾಕೆಂತೆ ಅಪ್ಪಯ್ಯ?
6: ಹಾ ಹಾ ಅಪ್ಪಯ್ಯ, ಅವಕ್ಕೆಂತ?
5: ಹಾ ಹಾ ಅವನಿಗೆ ನಿಮ್ಮತ್ರ ಹೇಳುಕ್ ಹೆದ್ರಿಕೆ ಅತ್ತಮ್ರ.
6: ನಿಂಗೆ ಹೆದ್ರಿಕೆ ಆತಿಲ್ಯ?
5: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರ್ ಹೋಯ್ಕಂಬ್ರ. ಅವನಟ್ಟಿ ನಾನು ಹೋಪುದ?
6: ಹಾ ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿದ್ ಮಗಿನು ಕರ್ಕೊಂಡ್ ಹೋಯ್ನಿ.
5: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೋಯ್ಲಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ
6: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
5: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀವತ್ತ
6: ಎಂತ ದುಡ್ಡ ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನು ನಂಗೆ?
5: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
6: ನಿಮ್ಗೆ ತಿಂದು ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
4: ಕೊಟ್ರಿ ಎಂತ ತಪ್ಪ? ಹಂಗಾರೆ ಮೂರಾಣಿ ಅಲ್ಯ ಆ ಮಾಣಿ ಎಷ್ಟು ದಿನದಿನ ಪಿಕ್ಚರ್ ಹೋಯ್ಕಂದೇಳಿ ಉರು ಹಾಕ್ತಿತ್ತ. ಅದೇ ಆಚೀಚ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
6: ಹೌದಾ, ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿಯಾರೆ ನಂಗೆ ಬರ್ಲಿ.
5: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋತ.
6: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೋಯ್ನೇತೆ.
5: ಅಪ್ಪಯ್ಯ ಅಣ್ಣ ಅಪ್ಪಯ್ಯ ಒಳ ಹೋಯ್ತು, ಅವ್ರ ನಮ್ಕ ನೀ ಪಿಕ್ಚರ್ ಹೋತ ಅನ್ಕಂಡ್ರೆ ನಿನ್ ಕೈ ಚಿಪ್ಪೆ ಗತಿ.
8: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ಟು ಮಾಡಿ ಕೊಡ್ತೇ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
4: ನನ್ ಕೈಯಲ್ಲಿ ಹ್ಯಾಂಗ್ ಬತ್ತು ಮಾಡಿ ದುಡ್ಡು ಬಾಯಿ ಇಟ್ಕೊಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸೋದ್ ಜಾಸ್ತಿ ಐತಿ ಇವರಿಗೆ. ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಬತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವ್ರಿಗೆ.
6: ಹಾ ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
4: ಅದೇ ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಬತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿದಿತಿ ಇವ್ರಿಗೆ
6: ಅಲ್ದಮ್ಮ.
5: ಹಾ ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಕ್ಚರಿ ಗೊತ್ತ ಈಗ? ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೇಳಿಕ್ಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನ್ ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪುದ?
6: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತ್ರಗೆ ಟಾಂಜಿ ನಿನ್ ಕಣೆಗೆ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಕ್ಚರಿ.
5: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ ಹೊರಗೆ ಇನ್ಕಿ ಕಾಂತೀಯ?
6: ಈ ಕಣ ಇನ್ಕಿ ಯಾರು ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
5: ದುಡ್ಡಿಗೆಂತ ಮಾಡ್ತೆ
6: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೇನ ಅನ್ಕಂಡ್ ನೀ ಸುಮ್ಮನಾಯ್ಕೋ.
5: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನ ಹೊತ್ತಲ್ಲೂ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
6: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ ನಮ್ಮನ್ ಹಿಡ್ದ್ರಿತ್ತಲ್ಲ ದೇವ್ರೇ ಗತಿ.
5: ಮತ್ತೆಂತ ಮಾಡ್ತೆ ಅಣ್ಣಯ್ಯ ನಂಗೆ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನು?
6: ಕಾಣ
7: ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ. ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
5: ನಿಮ್ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
7: ಇಲ್ಬಾ ನಾ ಹೇಳ್ತೇ, ಇಲ್ಬಾ ಗುಟ್ಟಂಗ್ ಹೇಳ್ತ.
5: ಎರಡ್ ಸೇರಿ ಎಷ್ಟಪ್ಪ ಕೊಡ್ತಿರ್ ಪ್ಯಾಟೆಗೆ?
7: ಕಾಣ ಮತ್ತ ಶುರು ಮಾಡ್ದ. ನಿನಗ್ ನಾನು ಹೇಳಲ್ಯಾ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತಿರ್? ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ವಾಪಸ್ ಸಾಕ. ಈ ಕಾಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
5: ಅಪ್ಪೆ ನಾನಿಗೂ ಯಾರಿಗೂ ಹೇಳುದಿಲ್ಲ. ನಾನ್ ಈಗ್ಲೆ ತೆಗಿತ್ಯಾ ಅಕ್ಕಿನ?
7: ನಿಂಗ್ ಎಂತ ಮರೆಯ ನಿಂದ? ತಡಿ ಒಂದ್ ಸ್ವಲ್ಪ ಸುಮ್ಮನ ಐಕೋ. ಈ ಕಣ ನೀನ್ ಇಲ್ಲೇ ಐಕೋ. ಈಗ ನಾನ್ ಒಳ ಕ್ವಾಣಿಗ್ ಹೋತೆ, ಇಲ್ಲ ಚಿಚ್ಚಿ ಕಾಂತ ಐಕೋ. ಯಾರು ಬಂದ್ರ ನಂಗ್ ಹೇಳ್ಕ. ಹೋದಾಯ್ತಲ್ಲ
5: ಕೇಂತಣ್ಣಯ್ಯ. ಈ ಅಪ್ಪ ಎಂತ ದುಡ್ಡು ಕೊಡಲ್ಲ? ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣ ಮಾಡು ಸರಿ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ.
6: ಎಂತದ ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ. ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
5: ಅದು ಅಣ್ಣಯ್ಯ ಅಣೆ ಇಲ್ಲ ಇಲ್ಲ ಅಣೆಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
6: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
5: ಅಣೆಯ ಅಣೆ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದ ಮಾಡ್ತಾ ಇಲ್ಲ.
6: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ. ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
5: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದ ಮಾಡ್ತಿಲ್ಲ.
6: ಇಜವನೇ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯ? ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂದೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟ್ ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವು ಬಂದ್ರಿ ಅಪ್ಪಯ್ಯ.
7: ಕದುದು ಅಲ್ದೆ ಸುಳ್ಳು ಹೇಳೋದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
8: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ. ಇಲ್ಲ ಅಪ್ಪಯ್ಯ ನೀ ಹೇಳ ಮರೆಯ ಸತ್ಯ.
5: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವತ್ ಶುರು ಮಾಡದಷ್ಟೇ ಅದು.
6: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತ ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
8: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
5: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ.
4: ಅಲ್ಲ ಹಾಯ್ ಇವತ್ ಎಂತ ಆಯ್ತು ನಿಮ್ಗೆ? ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ? ಹಂಗಾರೆ ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಹಾಕುದಾರೆ ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಅಲ್ಲಾರು ಅವ್ ನೆಮ್ಮದಿಯಿಂದ ಐಕಂತು.
6: ಹೌದೌದು ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗೆ ಎಂತ ಮಾಡಿದ್ದ ಗೊತ್ತಿತ್ತ?
5: ಎಂತ ಮಾಡ್ದು?
6: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
5: ಅಯ್ಯೋ ದೇವ್ರೆ ಇದನ್ ಯಾರಪ್ಪ ಇವ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಕಲ್ತ್ಕೊಂಡದ್ದು. ಅಪ್ಪ ಪಿಕ್ಚರ್ ದುಡ್ಡು ಕೊಡುದಿಲ್ಲ ಅಂದ್ರಲ್ಲ ಅದಕ್ ಹಿಂಗ್ ಮಾಡು ಅಂದ, ನಾನು ಹಾ ಅಂದೆ.
6: ಆಯ್ತಪ್ಪ ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ. ಮನಿ ಮಂದಿ ಎಲ್ಲ ಅಕ್ಕಿ ಮಾರುಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇರಿನಿ.
5: ಅಲ್ಲ ನಿಮ್ಗೆ ಹೇಳುವಷ್ಟೊಳ್ ನಾನಲ್ಲ, ಆದ್ರು ಒಂದು ಮೂರ ಆಣಿ ಕೊಟ್ಟಿದ್ರೆ ಅವ್ ಹಿಂಗ್ ಮಾಡ್ತಿದ್ವ? ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತ್ರ ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು, ಹಾಂಗಾಗಿ ಅವ್ ಇಷ್ಟರೊಳಗೆ ಮೂರ್ ನಾಲ್ಕು ಪಿಕ್ಚರ್ ಕಂಡಾಯ್ತು.
8: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ್ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟಿ ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದು ಅಷ್ಟು ಒಂದ್ ಹಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನ್ ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
6: ಅದಕ್ಕೆ ಮಾನಿ ಅಕ್ಕಿ ಕದ್ ಮಾರುದನ?
4: ಅಲ್ಲ, ಅಂದ್ರೆಂತ ನಿಮ್ ಮಾತಿನ ಅರ್ಥ? ಬೇರೆಯವ್ರ ಮನಿ ಅಕ್ಕಿ ಕದಿಕ್ ಅನ್ಕಂಡ?
6: ಬಾಳ ಮಾತ್ ಕಲ್ತೆ ಅಲ್ಲ ಈಗಣಿ ಸಾಯ್ನಿ ಅತ್ತೆ, ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
4: ನಂಗಿಲ್ಲ ಅಪ್ಪಯ್ಯ ದುಡ್ಡು, ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
6: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೇನೆ ನಿನ್ನ. ತಗ ಸಾಯ್ನಿ ಅತ್ತೆ,
4: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ, ನಾನು ಬತ್ತೆ ಅಣ್ಣಯ್ಯ. ನನ್ನ ಬಿಟ್ಟಿಕೆ ಹೋಯ್ಕರಿಲ್ಲ, ನೀನ್ ಬಿಟ್ಟಿಕೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನ ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
7: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ ಸುಳ್ಳೆಲ್ಲ ಹೇಳ್ಬೇಡ ನೀನ.
4: ಇಲ್ಲ ಅಣ್ಣಯ್ಯ, ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ, ಇನ್ನು ಕದದ್ ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
9: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ, ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
6: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಗ್ಲಿಲ್ಲೇನು?
9: ಹಾ ಖುಷಿ ಆಗಿದೆ ಇರುತ್ತಾ, ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳ ಖುಷಿಯಿಂದ ಇರ್ಕನ್ಕಂಡಲ್ಯ, ದುಡ್ಡು ಆರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಗಿಲ್ಯ?
6: ಸಾಕ್ ಸಾಕ್.
8: ಓ ಕಂಡ್ಯನ ಸತ್ಯ, ಕಂಡ್ಯನ ಅಪ್ಪಯ್ಯ ಅಮ್ಮ ಖುಷಿಯಲ್ ಮಾಡದ್ ಕಂಡ್ಯನ? ಅಪ್ಪಯ್ಯ ಅಮ್ಮ ಖುಷಿಯಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
6: ಬನ್ನಿ ಮಕ್ಳ ಹೆಚ್ಚಿಗೆ.
7: ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮಗ್ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತಾ, ನಾಗರತ್ನ, ನಿವೇದಿತಾ, ಸುನೇತ್ರ ಅನ್ಕಂಡ ನಾಲ್ಕ್ ಜನ ಹೆಜ್ಜೆಗೆ ಹೆಜ್ಜೆಗೂ ಪಡಿ ಸಂಘದವ್ರು. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ, ಕುಣದ್ ಮಾತ್ರ ಬೇಡ, ಕುಣದ್ ಕುಣ ಸಾಕಾಯ್ತು, ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನು ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಲಿ ಹೇಳುದಿಲ್ಲ್ಯಾ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದು. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಕ್ ಚಂದ, ಕುಂದಾಪುರ ಕನ್ನಡ ಮಾತಾಡುಕ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು, ಇದ್ರ ಸುತ್ತಲೂ ನೀರ್, ಕುಂದಾಪುರ ಕನ್ನಡ ಮಾತಾಡುವರು ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋದ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲ್ ಬರ್ದೆ, ನಾಲ್ಕ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತ್ತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
9: ಅಕ್ಷತಕ್ಕ ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡ್ ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಗೆ ಬಾಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕ ಬಾ ನಾ ಕಡಿಗ್ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದ್. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಾಳ ಬೇಗ್ ಬೇಗ್ ಮಾತಾಡುಕ್ಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆ ಅಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ತ ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹೆಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಮಸ್ತಿದಿತ್ತು, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕೊಟ್ಟು ಬೇಕಾದ ಕುಂದ ಅಂದ್ರೆ ಕಂಬ ಮಸ್ತ್ ಸಿಕ್ತಿದಿತ್ತು, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು. ಅಲ್ದ ಹೆಣ ನಿವೇದಿತಾ?
5: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ, ಅದ್ಕೆ ಇಲ್ಲಿನ ಜನರಿಗ ಶುಲ್ಭದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್. ಈಜಿಪ್ಟ್ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತ, ಪಶ್ಚಿಮ ಘಟ್ಟ ಇತ್ತ. ಹಿಂಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲ ಆಳ್ವಿಕೆ ಮಾಡಿರಂಬ್ರ. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರ. ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರ. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂ. ಸೂರಾಲಂಗ್ ಈಗ್ಲೂ ನಾವು ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರು ಆರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಳ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು. ಕಟ್ಟುವೆವು ನಾವು ಹೊಸ ನಾಡೊಂದನು ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗ್ ಇಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
6: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರ್ಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತು ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂಥ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕಂಡೇ ಇತ್ತ. ಊರಲ್ ಇರ್ಲಿ ಪರ ಊರಲ್ ಇರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ. ಹಂಗಾಯಿ ಇಂಗ್ರುಟ್ಟಿ ಬಿಡಿ, ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತ ಹೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ ಹೇಳಿ ಮಾಡಿರ. ಪ್ರತಿ ವರ್ಷ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತ ಕಾಣಿ. ಹೆಂಗೆ ನಾವು ಓಪನಾ?
7: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತ್ರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
6: ಹಾ, ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇನಿಯಕ್ಕ.
10: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿ. ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
11: ದೇವ ದೇವ ಧವಳಾಚಲ ಮಂಗಳ ಗಂಗಾಧರನಿಗೆ ನಮೋ ನಮೋ. ದಾನವ ದೈವ್ಯ ಪುರಾಣವ ಚಂದ್ರ ಚರ್ಮಭರನಿಗೆ ನಮೋ ನಮೋ. ದಾನವ ದೈವ್ಯ ಪುರಾಣವ ಚಂದ್ರ

ಪ್ರತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬೆಗೆ ನಮೋ ನಮೋ ಪರಗತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬೆಗೆ ನಮೋ ನಮೋ ಬಾಲಹರವನು ಲೀಲಾ ಜಾಗದಿ ಕ್ರೀಡಿಗೆ ನಮೋ ನಮೋ ಬಾಲಹರವನು ಲೀಲಾ ಜಾ

நாராயண நமோ நமோ நாராயண.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಕಾಲಿಗಾಲು ವಿಷಮದ ನ್ಯಾಯದಲ್ಲಿದೆ, ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ. ಕಾಲಿಗಾಲು ವಿಷಮದ ನ್ಯಾಯದಲ್ಲಿ

ಮರಳಿತಾರಯ್ಯ ಮರಳಿತಾರಯ್ಯ ಮರಳಿತ

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆ ಅತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಮುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆ ಅಂತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಗಂಟ ಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವೊಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವತ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತಹ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳು.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದ ಕೂಡಲೇ ಮೊದಲೊಂದು ಕಾಲದಲ್ಲಿ ಕುಂದಾಪುರ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮೇ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತಹ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತಹ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೇ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಪದ ಅವ್ರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡೆ. ಆದ್ರೆ ಈಗಲ್ಲ, ನಾವು ಕುಂದಾಪುರದರಂಬುದನ್ನ ಎದೆ ತಟ್ಟಿ ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದರಿದ್ದೋ. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದು ಹಾಡು ನೆನ್ಪಾಪ, ಯಾವ ಹಾಡು ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗೊಂಡು ಮರ ಇಷ್ಟು ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತೆ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರ್ ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರ್ ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರ್ ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ನಾವು ಹುಷಾರಿತ್ತ. ಅದೇ ನಾ ಕೇಂದೆ ಸಚಿನ್ ಅವ್ರನ್ನ ಕಂಡು ಕೊಡ್ಲಿಕ್ಕೆ. ಆ ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
3: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎಂತೋ ಕನ್ಸ್ ಕಟ್ಕೊಂಡು ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತು, ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳ್, ತೆಲುಗು, ಕನ್ನಡ. ತುಂಬಾ ಖುಷಿ ಇತ್ತು.
2: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
3: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಿಕ್ ಬುದ್ಧಿ ಬಂತು ಆಗಳಿಕ್ಕಿಂದ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
2: ಜೀವ ಜೀವದ ಗೆಂಟ್
3: ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳಿಗೂ ಈಗಳು ಎಂತ ಕೆಲಸ ಮಾಡ್ಕೊಂಡ್ ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ ಅವ್ರ ಎಂತೆಲ್ಲ ಮ್ಯೂಸಿಕ್ ಆಗ್ಲಿ ಕಲ್ಲಿನ ಕೆಲಸ ಆಗ್ಲಿ ಎಂತೆಲ್ಲ ವರ್ಕ್ ಮಾಡಿದ್ರು, ಎಫ್ ಎಂ ಅಲ್ಲಿ ವರ್ಕ್ ಮಾಡಿದ್ರು, ಸೊ ಅಲ್ಲೆಲ್ಲ ನಾನು ಕಂಡ್ಕೊಂಡ್ ಬಂದಿದ್ದೆ. ಸೊ
2: ಮಾವ ಕಲ್ಲಿನ ಕೆಲಸ ಶಿಲ್ಪ ಕೆತ್ತುವಾಗ್ಲೂ ನೀವು ಅವ್ರ ಜೊತೆ ಇದ್ರ?
3: ಹೌದು.
2: ಓ ಓಕೆ. ನಿಮ್ಮ ಮಾವಳಿಯಾಗಿ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
3: 10 ವರ್ಷ.
2: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದನೇ ಮಾವನ್ ಮಾವನ ಜೊತೆನೆ. ಮಾವ ಎಂತ ಮಾಡ್ತಾರೋ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲುಯೆನ್ಸ್.
3: ಶಾಲೆಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು,
2: ಅಜ್ಜಿ
3: ಮನೆಗೆ ಜಾಸ್ತಿ ಇರ್ತಿದ್ದೆ. ಅಲ್ಲಿ ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು ಮನೆಗೆ, ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು. ಸೊ ಅಲ್ಲಿ ಸಿಸ್ಟಮ್ ಅಂತ ಇರ್ಲಿಲ್ಲ, ಮಾವ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರ ಮನೆ ಬಾರಿಸಿ
2: ವರ್ಕ್,
3: ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಸೊ ಅದು ಅಲ್ಲಿ ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕ ಬಂದಿತ್ತು.
2: ನಿಮ್ಗೂ ಆ ಶಿಲ್ಪಕಲೆ ಎಲ್ಲ ಬತ್ತಾ?
3: ಇಲ್ಲ ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜಿಗೆ
2: ಈ ಮ್ಯೂಸಿಕ್ ಅನ್ನೋದು. ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇಲ್ಲೇ ನಿಮ್ಗೆ ಅನ್ಸಿತ್ತ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹ್ಯಾಂಗ್ ಅದು, ಯಾವ ತರ
3: ಅಂದ್ರೆ ನಮ್ದು ನಮ್ ಮನೇಲಿ ಎಲ್ಲರೂ ಸಂಗೀತವೇ.
2: ಎಲ್ಲೆಲ್ಲೂ ಸಂಗೀತ?
3: ಎಲ್ಲೆಲ್ಲೂ ಸಂಗೀತ. ನನ್ನ ಅಮ್ಮನ ಹೆಸರು ಸಂಗೀತ.
2: ಹೌದಾ?
3: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೀರ. ಸೊ ಆಗಳಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಅದೇ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು.
2: ಇವ್ರಿಬ್ರು
3: ಇಬ್ರು ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸ್ರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ
2: ನಿಮ್ ಮೇಲೆ ಆತ್ಮವಾಗಿದೆ, ಯಾಕಂದ್ರೆ ಸಣ್ಣ ಮಗುವಿಂದ ಅದನ್ನ ಕಣ್ಕೊಂಡ್ಬಂದರು. ಓಕೆ.
3: ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೇ ಒಂದು ಖುಷಿ.
2: ಖುಷಿ ಅಲ್ಲ? ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸ್ರೂರವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್. ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರೋ ಪಕ್ಕದ ಮನೆ ಅಣ್ಣನೋ ಹಾಂಗೇನೋ ಆತರ ಫೀಲ್ ಬಂದ್ಬಿಟ್ಟು ಬಿಟ್ರೆ ಅವ್ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ ತೋರ್ಸ್ಕೊಳ್ಳೋದೇ ಇಲ್ಲ, ಅದು ಅವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡ ಯಾವ್ದಾರು ನೆನಪಿತ್ತ?
3: ಫಸ್ಟ್ ಆಲ್ಬಮ್ ಅಲ್ಲಿ ನಾನು
2: ಪಣಕ್ಮಕ್ಕಳ
3: ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
2: ನೀವೆಂತ ಮಾಡಿದ್ರೆ
3: ಅದ್ರಲ್ಲಿ? ಮ್ಯೂಸಿಕ್ ಓರಿಯೆಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದ್ ಅಂತ ಹೇಳಿದ್ರೆ ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅಂತೇಳಿ ಒಂದು
2: ಪಿಕ್ಚರ್
3: ಬಂತು. ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದೆ ಒಂದ್ ಸಾಂಗ್, ಇದನ್ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರಿಗೆ.
2: ವೆರಿ ನೈಸ್.
3: ಅವ್ರ ಸೂಪರ್ ಇತ್ತು ಹಾಡಿದ, ಇದನ್ನಿಟ್ಕಂಬ ನಾನು ಹೇಳ್ರಿ. ಕಡಿಕೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ ಸಿಂಗರ್ಸ್ ಬೇರೆ ಯಾರು ಬೇಡ, ಅವ್ರು ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತು.
2: ಯಾವ ಹಾಡದು?
3: ಮಗರಿಯ.
2: ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡಿಸಿ ಕಂಬ. ಅಂಜನಿ ಪುತ್ರದ್ದು.
3: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯ
2: ಮಗರಿಯ
3: ಮಗರಿಯ. ಸೊ ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಎಂತ ಬದತೋ ಅದನ್ನ ಹಾಡಿದೆ. ಆ ವೋಕಲ್ನ ಇಟ್ಕೊಂಬ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗ ಹಾಡ್ ಫಸ್ಟ್
2: ಸಿನಿಮಾದಲ್ಲಿ ಬಳಕೆ ಆಗಿರೋದು.
3: ಅಂದ್ರೆ ನನ್ನ ಸಾಂಗ್ ನ ಹಾಡ್ದ ಅಂತ ಹೇಳಿದ್ರೆ ಇದು ನಮ್ಮೂರು ಸಾಂಗ್.
2: ಎಸ್. ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗವರು ನೀವು ಮರ್ತಿಲ್ಲಲ್ಲ ನಮ್ಮ ಭಾಷೆನ,
3: ಇನ್ನೊಬ್ರಿಗೆ ಕಲ್ಸಿ ಕೊಡ್ಬೇಕಾರ
2: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು, ಇದು ನಮ್ಮ ಸಕ್ಕದೈತ ಲಾಯಕ್ ಇತ್ತ ಹಾಡಂತೂ. ಸೊ ಹ್ಯಾಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದ್ ಆಲ್ಬಮ್ ಸಾಂಗ್ ಮಾಡಿ ನಾನ್ ಒಂದ್ ಮಾಡ್ಕೆ ಅಂತನಾ, ಅಥವಾ ಹ್ಯಾಂಗ್ ಅದು?
3: ಶೂಟಿಂಗ್ ಟೈಮ್ ಅಲ್ಲೆಲ್ಲ ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದದ್ದು. ಗರ್ಗರ್ಮಂಡ್ಲ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡು ಹೊಡ್ಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರಿ, ಯಾವ್ದು ಎಂತ ಚಂದ ನಮ್ ಭಾಷಿಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರ್ಸ್ಕೊಳ್ಳಿ ಆಸೆ. ಮಾವ ಅದ್ರಲ್ಲಿ ಆ ಹಾಡಲ್ಲ ನಮ್ ಕಲ್ಚರ್ ಬಗ್ಗೆ ಅಂದ್ರೆ ಎಂತೆಲ್ಲ ಆಡ್ತಿತ್ ನಾವು, ನಮ್ಮ ಕಣ್ಮುಂದೆ ಎಂತೆಲ್ಲ ತೋರುತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರ್ಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾ ಆಲ್ರೆಡಿ ಇದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾವೇ ಸ್ಟಿಲ್ ಕ್ಯಾಮರಾ ಇದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೂ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ಹೇಳದೆ ಈಗ ಬತ್ರ ಅಂತ ಕಾಯತೆ ಕಂಡೆ
2: ಫ್ರೆಂಡ್ಸ್
3: ಯಾರು ಬರ್ಲ. ಎಷ್ಟು ಬೇಜಾರಾಯ್ತು ಅಂದ್ರೆ ನಂಗೆ, ಅಂದ್ರೆ ಡ್ಯಾನ್ಸ್ ಗೆ ಡ್ಯಾನ್ಸ್ ಓರಿಯೆಂಟೆಡ್ ಅದೆಲ್ಲ ಮಾಡಿ.
2: ಹಾಡು ರೆಡಿ ಇತ್ತ?
3: ಹಾಡು ರೆಡಿ ಇತ್ತು.
2: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು. ಯಾರು ಬರಲ್ಲ?
3: ಯಾರು ಬರಲ್ಲ.
2: ಅಯ್ಯೋ,
3: ನನಗೆ ಎಷ್ಟು ಬೇಜಾರಾಯ್ತಂದ್ರೆ ಮಧ್ಯಾಹ್ನ ಉಂಡೆ ಅಲ್ಲಿ
2: ನಂಬಲೇ ಬರ್ದು ಅಂತ
3: ಸೀದಾ ಬಸ್ ಸ್ಟ್ಯಾಂಡ್ ನಡೆದೆ. ಬಸ್ ಸ್ಟ್ಯಾಂಡ್ ಗೆ ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಆಟೋದವ್ರ ಹತ್ರ ಬಂಡ ಕೆತ್ತವ್ರ ಹತ್ರ ಅದ್ರ ಎಲ್ಲ ಒಂದಿಷ್ಟು ವಿಜುವಲ್
2: ತಗೊಂಡ್ರಿ,
3: ಇದು ನಮ್ಮೂರ ಇದು ನಮ್ಮೂರ ಅಂದೇಳಿ ಹೇಳಿ ಸಾಕ ಹೇಳಿ ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟೋದಾಗ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಗೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು ನನಗೆ ಅವರು ಇಲ್ಲ ನಾನು ಬತ್ತೆ ನೀವು ಒಬ್ಬನೇ ಇದು ಮಾಡು ಬೇಡ ಅನ್ನಳಿ.
2: ಸಪೋರ್ಟ್ ಒಳ್ಳೆ ಇತ್ತಲ್ಲ.
3: ಹೌದು
2: ಹೌದು,
3: ಮಾವದಿಕ್ಕಳು ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಗೊಂಡೆ ನಿಮ್ ಕಾಲೇಜ್ ಇದು ಗ್ರೌಂಡ್ ಇದೆ ಅಲ್ಲಿ ಗಾಂಧಿ ಮೈದಾನ ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್ ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಗೆ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
2: ನಿಮ್ಗೆ ಅದೆಲ್ಲ ಅಷ್ಟು ಬತ್ತಿದಿತ್ತು
3: ಅಲ್ಲ, ಅದೇ ಕಲ್ತದ್ ನಾನು.
2: ಅದಕ್ಕೋಸ್ಕರ
3: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನು ಇಲ್ದಿದ್ದ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡದ್ದು. ನಾನ್ ಡ್ಯಾನ್ಸ್ ಮಾಡದ್ ಪೋರ್ಷನ್ ಎಲ್ಲ ನನ್ನ ಮಾವನ ಹತ್ರ ಇನ್ನು ಹೊತ್ತ ಇದು ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
2: ಓಕೆ,
3: ಡ್ಯಾನ್ಸ್ ಮಾಡುದು
2: ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
3: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದ.
2: ಫ್ರೆಂಡ್ಸ್ ಇಲ್ಲ ಈಗ?
3: ಫ್ರೆಂಡ್ಸ್ ಇಲ್ಲ.
2: ನೋ ಫ್ರೆಂಡ್ಸ್? ಕೈ ಕೊಟ್ಟಿದ್ದಾರೆ?
3: ಕೈ ಕೊಟ್ಟು ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡೋದು ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
2: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ಸಲ ಹೋಗಿ ಕಾಣ್ಕದನ್ ಅಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು ಇದು ನಮ್ಮೂರು ಕಂಡಿತ್ತು. ಆದ್ರೂ ನೀವ್ ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು, ಕಣ್ ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ಸಲ ಕಾಣ್ಕ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡು. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ, ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರ. ಆ ಬೇಜಾರಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ಬರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದಾ.
3: ಅಲ್ಲ, ಮೋಸ್ಟ್ಲಿ ಅವ್ರು ಕೈ ಕೊಡದಿರಿ ಈ ತರ ಇಷ್ಟ ಒಳ್ಳೆ ಸಾಂಗ್ ಗೊತ್ತಿಲ್ಲ ಐತೆನೋ.
2: ಎಕ್ಸಾಕ್ಟ್ಲಿ, ಆಪದೆಲ್ಲ ಒಳ್ಳೇದಕ್ಕೆ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ ಮಾವ ಪಣಕ್ ಮಕ್ಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇಂತಿಪ್ಪುದ ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇಂತಿಪ್ಪುದ. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಳ, ನಿಮ್ಗದ್ ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನ್ ಬೆಂಗಳೂರಿಗೆ ಹೋದಾಗಳಿಗೆ ಅದ ಸಿ ಡಿ ಎಲ್ಲ ಪ್ರಿಂಟ್ ಆತಿತ್ತು. ಅಂದ್ರೆ ನಾನ್ ಮಾವನಟ್ಟಿ ಜಾಯ್ನ್ ಆದ್ ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನು ಹೋಯ್ ಬತ್ತೆ ಮಾವನ ಮನೆಗೆ ಇರ್ತೇ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಾವನಟ್ಟಿಗೆ ರಜಿಗೆ ಇರ್ತೇನೆ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನ್ ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು. ಇನ್ನು ಬರೀ 10ನೇ ಕ್ಲಾಸ್ ಓದಿದ್ದ?
1: 10ನೇ ಕ್ಲಾಸ್.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ,
1: ಬೇಕೇ ಬೇಕು ಓದು, ಓದು ಬೇಕೇ ಬೇಕು.
0: ಈಗ ನಿಮ್ಗೆ ಅನ್ಸುತ್ತೆ ನಾನು 10th ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತಿನ್ನು ಏನೋ ಈಗ ನಾವು ಇಲ್ಲ ಹೊರಗೆ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾರು ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗ್ರೆ ಪ್ಲೀಸ್ ನೋಟ್, ಎಜುಕೇಶನ್ ಬೇಕೇ ಬೇಕು,
1: ಎಜುಕೇಶನ್ ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್
0: ಇಂಪಾರ್ಟೆಂಟ್,
1: ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ ಅಪ್ಪ ಅಮ್ಮ ಎಂತಂದ್ರ ಗಡ ವಾಪಸ್ ಬತ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತಂದ್ರೆ ಹೇಳಿದ್ರೆ ಇದ್ರಲ್ಲೇ ನಾನ್ ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನು ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ಬರೇ ಮಗನ?
1: ನನ್ನ ತಂಗಿ ಇದ್ದಾಳೆ.
0: ಓಕೆ,
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲ ಸಿ ಡಿ ಎಲ್ಲ ಮಾಡ್ತಾ ಇದ್ದೀರ, ಹೊರ ಕೂಡಲೇ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ, ಕೇಳಿಸ್ರು ಕೂಡಲೇ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೇ ಅಲ್ಲ ಸಿಚುವೇಶನ್.
0: ಅಪ್ಪಯ್ಯ ಕಾಣಿ
1: ಇಲ್ಲ ಅದನ್ ಅದ್ ಕಡಿಕೆ ಸೀದಾ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲೇ ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ಬದಾಗೆ ಟಿ ಡಿ ಎಲ್ಲ ಮಾರಿತ್ ನಾವು.
0: ಹೌದಾ? ನೀವೇ ನಿಂತ್ಕೊಂಡು?
1: ನಮ್ ಟೀಮ್ ಟೋಟಲ್ ಟೀಮ್ ಇದ್ದಿತ್ತು, ಒಂದ್ 10-15 ಜನ ಇದ್ದೀರಿ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲಿ ಕೋಟೇಶ್ವರ ಹಬ್ಬದಾಗ ಎಲ್ಲ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಂದು. ಅಂದ್ರೆ ನಮ್ದು ಉದ್ದೇಶ ಮಾವನ ಉದ್ದೇಶ ಅಷ್ಟೇ, ಎಲ್ಲರೂ ರೀಚ್ ಆಯ್ಕ ಇದ್ರಾಗ ನಮ್ ಭಾಷೆಲ್ಲೂ ಹಾಡ್ ಮಾಡ್ಲಕ್ಕ ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರೆ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗೆ ಗೊತ್ತಾದ್ದು ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್. ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು,
0: ಎಷ್ಟು ಶೇರ್ ಆಯ್ತು, ಎಷ್ಟು ಲೈಕ್ ಆಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಬಂತಂತ
1: ಮುಂಚೆ ಗೊತ್ತಾತಿಲ್ಲ. ಫೇಸ್ಬುಕ್ ಮಾತ್ರ ಐತಲ್ಲ ಆಗಳಿಗೆ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅಂದಳಿ. ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಇದು ಕೊಟ್ರ ಕೂಡಲೇ ಗೊತ್ತಾಯ್ತು ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅನ್ನಲ್ಲಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡದ್ದು.
0: ಓಕೆ, ಸೊ ಇನ್ನು ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್. ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಯ್ತು, ನಮ್ದೆಲ್ಲ ಫೇವ್ರೆಟ್ ಹಾಡ್ಗಳದೇ ಕುಂದಾಪುರ ಕನ್ನಡದಲ್ಲಿ. ಓಕೆ, ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈ ಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ನನ್ ಕರಿಕಿತ್ ಮರ ನೀನು ವಾಲಿ ಕಳಿತ ಹೇಳಿ ಅವತ್ ಮಾತಾಡ್ಸಲ್ಲ ನಾನು, ಮೆಸೇಜ್ ಹಾಕಿ ಸುಮ್ಮನೆ ಕಂಡೆ.
0: ಬೈಗಳ್ ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ್ದೆ, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ನಾಳೆ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು, ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಅಮ್ಮ ಒಳ್ಳೇದು,
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು?
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆಯ್ತು. ಅದಾದ್ಮೇಲೆ ನನ್ನೂರೇ ಚಂದ ಅನ್ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಳಿ ಯಾರಿ ಹೇಳ್ಬೇಡ,
0: ನಮ್ದು ಫೇವ್ರೇಟ್ ಮಾರೋದು.
1: ಅದ್ರ ಹಿಂದೆ ಒಂದ್ ದೊಡ್ಡ ಕತೆ ಇತ್ತು.
0: ಅದೆಂತ ಕತೆ?
1: ನಾ ಹೇಳದನ್ನಳಿ ಯಾರಿ ಹೇಳ್ಬೇಡ ಅದಿತ್ತಲ್ಲ, ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿದ್ದಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತವನಿ ಹುಡುಗಂಗೆ, ಅವ ಹೊರಟಿದ ಬಸ್ ಸ್ಟ್ಯಾಂಡ್ ಇಂದ. ಬಸ್ ಸ್ಟ್ಯಾಂಡಿಂದ ಬಪ್ಪತಿ ಒಬ್ರು ನಮ್ ತುಂಬಾ ಒಳಗಿನರೇ, ನಮ್ ಕ್ಲೋಸ್ ಇಪ್ಪರೆ ಆಯ್ತಾ. ಎಲ್ಲಿ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡುಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು ಜಾಸ್ತಿ ಕೇಳಿ ನಾನಲ್ಲಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕೊಡ್ತಾರ, ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ ಅದ್ರಲ್ಲೆಲ್ಲ ಎಂತ ಇಲ್ಲ. ನಾ ಹೇಳ್ದಂದಳಿ ಯಾರು ಹೇಳ್ಬೇಡ ಅಂದ್ರ ಲಾಸ್ಟ್ ಅದ ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್. ಇದನ್ನ ಇಟ್ಕೊಂಡು ಮಾಡ್ತೇವೆ ಬಾಕಿ ಹೇಳಿ ಅದ್ರ ಮೇಲೆ ಸಿಟ್ಟಿಗೆ ಮಾಡುದು ಸಾಂಗ್.
0: ಬಟ್ ಅದ ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರೂ ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡೆಗೆ ನಾ ಹೇಳದನ್ನ ಹೇಳ್ಬೇಡ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಒಂದ್ ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ಹೌದಲ್ಲ ಹೌದಲ್ಲ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಲ ಸಾಂಗ್ ನಾಳೆ ಸಾಲದ್ದೇ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದು ಯಾವ ಹಾಡು ಒಂಚೂರು ಹೇಳಿ ಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ. ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರ. ಸೊ ಅಲ್ಲೆಲ್ಲ ಸೆಟ್ ಅಪ್ ಮಾಡಿ ಸಾಯಂಕಾಲ 6 ಗಂಟೆಗೇನ ಹೋಯ್ತು, ಕಣ್ಕಂಡು ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ ಬಂತು. ಕಡಿಕೆ ರಾತ್ರಿ
0: ಓಡುದು ನೀವೇ?
1: ನಮ್ ಟೀಮ್ ಎಲ್ಲ ಒಂದಿಷ್ಟು ಜನ ಇದ್ರು ನಮ್ಮ ಟೀಮ್ ಅಲ್ಲಿ. ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು ನಮ್ ಟೀಮ್. ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ
1: ರೆಡಿ. ಈಗ ಮಧ್ಯಾಹ್ನ ಈಗ ಸಾಂಗ್ ಮಾಡುವ ಹೇಳ್ರು ರೆಡಿ
0: ರೆಡಿ ಇರ್ತಾರೆ,
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ, ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ. ಆರ್ಟಿಸ್ಟ್ ನಮ್ಮವರೇ, ಧೂಳವಾಡದವ್ರು ಕುಕಂದವ್ರೆ,
0: ಇದು ಲೈಕ್ ಇತ್ತು
1: ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದ್ 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತ. ಅದು ಒಳ್ಳೆ ರೀಚ್ ಆಯ್ತು,
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು,
1: ಶೂಟ್ ಆಯ್ತು.
0: ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ ನೀವೇ ಲಿರಿಕ್ಸ್ ಬರೀತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ, ಆ ಜರ್ನಿ ಇರುತ್ತಲ್ಲ. ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು, ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕೆ ಆಗ್ಬೋದು, ಒಂದು ಲಿರಿಕ್ಸ್ ಬರೀತಾರೆ, ಒಂದು ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರೆ, ಅಲ್ಲ ಒಂದು ಸಿಂಗಿಂಗ್ ಮಾಡ್ತಾರೆ, ಅಲ್ಲಿಗೆ ಅವ್ರ ಕೆಲಸ ಆಯ್ತು, ಅಥವಾ ಇಲ್ಲಿ ಬಂದು ಆಕ್ಟ್ ಮಾಡ್ತಾರೆ, ಅಥವಾ ಇಲ್ಲಿ ಬಂದು ಸಿನಿಮಾಟೋಗ್ರಫಿ, ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು, ಆ ಶಾರ್ಟ್ಸ್ ಬೇಕು ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಸೊ ಒಂದ್ ಈ ತರದ ಒಂದ್ ಸಾಂಗಿಗೆ ಒಂದ್ 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ, ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ, ಅಂಡ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್. ನೀವು ಬರೆಯುವಾಗಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೊಂದ್ ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರುತ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದು ಇನ್ನು ಡಬಲ್ ಆಗ್ತದೆ.
0: ಯೆಸ್, ನಾನು ಯಾಕಂದ್ರೆ ನಿಮ್ಮ ಮಗು, ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರು ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತದೆ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗು ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡಿಕ್ ಅದ್ರ ಕತಿ? ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡಿಕ್ ಎಂತ ಇತ್ತು ಅದು?
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ,
1: ಬಟ್ ಕೇಂದ್ರದಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು,
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ ಅವ್ರ ಮನೇಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು
0: ಅದೆಲ್ಲಿ ಡೀಟೇಲ್ಸ್ ಎಲ್ಲ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ಅಷ್ಟೊಡ್ಡ ಸಾಲದ ಪಟ್ಟಿಗಳೆಲ್ಲ
1: ಎಲ್ಲ ನಮ್ ಟೀಮಾಗ ಇದ್ರ ಕೆಲವರೆಲ್ಲ
0: ಹಂಗಿರ
1: ಲಿರಿಕ್ ಬರೋತಿಗೆ ಅದೇ ಕೆಲವೊಂದು ಕೊಡದ್ ಸಂಘದ್ 50,000 ಅದ್ರದ್ದು ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕೀಗ ನಾನು
1: ಫುಲ್ ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರ್ ತುಂಬಾ, ಒಂದು 1 ಲಕ್ಷ ತನಕ ಏನೋ ರೀಚ್ ಆಯ್ತು. ನಾ ಹೇಳದನ್ನ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ ನಿಮ್ ಖರ್ಚು ಕೂಡ ಬತ್ತಲ್ಲ ಸಚಿನ್, ಅದನ್ನೆಲ್ಲ ಹೆಂಗೆ ನೀವು ಬೇರ್ ಮಾಡ್ತ್ರಿ? ಅಂದ್ರೆ ಸಣ್ಣೇಜು ಹೆಂಗಲ್ಲ, ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಲ್ಲಾನು. ಅದ್ ನಿಮ್ದೇ ಕ್ಯಾಮ್ರಾ, ನಿಮ್ದೇ ಶೂಟ್ ಟೈಮ್ ಅಲ್ಲಿ ಏನೇ ಅದನ್ನ ಮಾಡ್ಕಂತಿದ್ರಿ, ಅಥವಾ ಲೈಕ್ ಇಂಡಿವಿಜುವಲಿ ನೀವು ಒಪ್ಪುದಾದ್ರೆ. ಈಗ ನಾವು ಕಂಡ್ರೆ ನಮ್ಗೆ ಅಂತ ಶೂಟಿಂಗ್ ಮಾಡ್ಕೊಂಡ್ ನಮ್ಗೂ ಹತ್ತು, ಅದು ಖರ್ಚು ಒಪ್ಪದೆಲ್ಲ ಕಂಡಾಗ್ಲಿಕ್ಕೆ ಒಂಚೂರ ಹಿಂದ ಹತ್ತು ನಾವು. ಸೊ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನಿಮ್ಮ ಹಾಡು?
1: ನಂಗ್ ಶೂಟ್ ಆಯ್ಕೆ ಅಷ್ಟೇ
0: ಅಷ್ಟೇ
1: ಅಷ್ಟೇ.
0: ಯು ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್?
1: ಪ್ಯಾಷನ್, ನಂಗ್ ಪ್ಯಾಷನ್ ಬಿಡೋಕ್ ಇಷ್ಟವೇ ಇಲ್ಲ. ಅದಕ್ಕೆ ಇಲ್ದಿರ ಅವತ್ತು ಬಸ್ ಸ್ಟ್ಯಾಂಡ್ ಹೋಗ್ನೆ ನಡ್ಕೋತಿಲ್ಲ ಇತ್ತು ಟ್ರೈ ಪಾಡ್ ಇಟ್ಕೊಂಡು. ಆ ಪ್ಯಾಷನ್ ಇಪ್ಕೋಯ್, ಅದು ಈಗಳು ನಾನು ಮೊನ್ನೆ ಫೋನ್ ಮಾಡಿ ಒಂದ್ ಸಾಂಗ್ ಮಾಡುವ ಅಂತಿದ್ದೆ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು. ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಲ್ಲಿ ಪ್ರೆಷರ್ ಜಾಸ್ತಿ, ಒಂದಿನಕ್ಕೆ ಎರಡ್ ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಳೋದಿರತ್ತ, ತೋರ್ಸೋದಿರತ್ತ. ಸೊ ಆ ಬ್ಯುಸಿಯಲ್ಲ ಇದ್ ಮಾಡ್ಕೊಂಬ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಒಂದ್ ಯಾವ್ದಾದ್ರು ಸಾಂಗ್ ಮಾಡುವ ಕುಂದಾಪುರಕ್ಕನಲ್ಲಿ ಆಲ್ರೆಡಿ ಒಂದ್ ರೆಡಿ ಇತ್ತ.
0: ವಿಜುವಲ್ಸ್ ಎಲ್ಲ ಆಯ್ತಾ?
1: ವಿಜುವಲ್ ಇಲ್ಲ, ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರು ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಿಲ್ಲ, ಮದಿ ಆತಿಲ್ಲ ನಾಳೆ.
0: ನಿಮ್ ಬಗ್ಗೆ
1: ಇಲ್ಲ, ನಂಗ್ ಮದಿ ಆಯ್ತು.
0: ಆಯ್ತಾ? ಓಕೆ, ಸಚಿನ್ ಬಸ್ರೂರ್ ಅವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ, ಅದ್ರಿಂದ ಏನೋ ಇರ್ಬೇಕು. ಓಕೆ, ಹಾ,
1: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ದು ಮಜಾ ಇತ್ತು ಸಾಂಗ್ ಇದ. ಅದ ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
0: ಆಯ್ತು, ನಾವು ಕಾಯ್ತು
1: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕೈ ತಲೆ ತಿರುಗಿ ಬಿದ್ದಿರ್ತಾಳ
0: ಅಬ್ಬಿ.
1: ಹಾ, ಅದನ್ನ ಕಣ್ಕೊಂಡು ಅಪ್ಪಯ್ಯ ಸಾಂಗ್ ಹೇಳುದು.
0: ಓ, ಅಪ್ಪಯ್ಯ ಮದಿ ಆಯ್ತಲ್ಲ, ಮತ್ತೆ ಅಪ್ಪಯ್ಯ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
1: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್, ಅವಳು ಮದ್ಯ ಅವಳದ್ ಪೋಷಣ ಬತ್ತ.
0: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
1: ಹೇಳುದು.
0: ಓಕೆ, ಇವತ್ತಿನ ಸಿಚುವೇಶನ್ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದ್ದೇನು ಅಲ್ಲ.
1: ಹೌದೌದು.
0: ಓಕೆ, ಹಂಗಾರೆ ಕಾಣಕ ಈಗ ಮೋದಿ ಆದವರು ಕಾಣಕ, ಮೋದಿ ಐದವರು ಕಾಣಕ, ಮೋದಿ ಆತಿಲ್ಲ ಅಂಬರು ಕಾಣಕ, ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿ ತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ, ಹ್ಯಾಂಗೆ?
1: ನಂಗೆ ನನ್ನ ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ನೋಡಿ ಕನ್ನಡದ್ದೆ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರು ಮಾಡೋದು ನಾಳೆ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದೆ ನಾವು ಅಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ ನಡೆಯುತ್ತೆ.
0: ಮ್ಯೂಸಿಕ್ ಕಂಪೋಸರ್,
1: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡು ಹೇಳಿ ನೀವೇ ಮಾಡ್ರಿ.
0: ಅದ್ ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
1: ಅದ ಆವರೇಜ್ ಓಡ್ತು ಅಂದ್ರೆ, ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ ಅಂದ್ರೆ ಒಂದ್ ರೇಂಜಿಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತು. ಬಟ್ ಮ್ಯೂಸಿಕ್ ವೈಸ್ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದೀರ
0: ಇಷ್ಟಪಟ್ಟು.
1: ತುಂಬಾ ಜನ ನನ್ಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ, ನಾನು ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು. ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರದ್ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸಿಗೆ ರೆಡಿ ಇತ್ತು, ಅದ್ರದ್ದು ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ ಹೆಂಗ್ ಅಂತ ಹೇಳಿದ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವರು
0: ಆಫರ್
1: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು.
0: ತುಂಬಾ
1: ಕತಿ ಕೇಳ್ಕೊಡ್ಲೆ, ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ಕ ಅಂದ್ರೆ, ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ. ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದು ರೇಂಜಿಗೆ ಒಂದು ಕರೆಕ್ಟ್ ಅದ್ ಒಂದು ಸ್ಟೇಜ್ ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟ್ ಅದ್ ಸಿನಿಮಾ ಬೇಕು. ಸೊ ಅದು ಕರಾವಳಿ ಅಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದ್ರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು, ಎಲ್ಲ ಚಂಡಿ ನಮ್ಮ ಇಲ್ಲಿ ಕುಂದಾಪುರದ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್,
1: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ, ಚಂಡಿ, ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇತ್ತಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
0: ಇದ್ರ ವೆರಿ ನೈಸ್. ಅವರೇ ಅಪ್ರೋಚ್ ಮಾಡಿದ್ರೆ ಅಥವಾ ನೀವು ಅಪ್ರೋಚ್ ಮಾಡಿದ್ರೆ ಹೆಂಗಾಯ್ತದು?
1: ಅವರು ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವ್ರ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರೆ, ಅವ್ರು ನಮ್ ಇಲ್ಲೇ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ.
0: ಓಕೆ.
1: ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮಾರೆ, ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ, ಅವ್ರನ್ನು ಅವರಿಗೂ ಓಕೆ ಇಲ್ಲ ಆ ಸಿನಿಮಾ, ನಂಗೂ ಓಕೆ ಇಲ್ಲ. ಎಂತ ಎಂತ ಆತಿತ್ತಲ್ಲ ಇದು, ನಾಳೆ ಕಡಿ ಕರೆಕ್ಟ್ ಅದು ಕರಾವಳಿಗೆ
0: ಕನೆಕ್ಟ್
1: ಕೂಡ್ಕಂತ ಅಲ್ಲಿ ಕೂಡ್ಕಂತ ಅವ್ರು ಕತಿ ಕಾರಲ್ಲಿ ಹೇಳ್ತಾರೆ, ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ್ ಕತಿ ಇತ್ತು ನರೇಶನ್ ಹೇಳ್ತಾರೆ. ಸೊ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡ್ಕ ನಾವು ನಿಲ್ಸ್ಕಿ ಸಿನಿಮಾನ ನಳಿ ಹೇಳ್ರ ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು. ಕಂಬಳದ ಓರಿಯಂಟೆಡ್ ಅಲ್ಲ, ಸೊ ಕಂಬಳಕ್ಕೆ ಹೋಗಿ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊಂಡ್ ಬಂದೆ.

0: ನಲ್ಲಿ ಹೇಳದ ಗಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತು ಸಾಂಗ್. ಕಡಲಿಂದ ನಾಡು ಕಡಲಿಂದ ಒಡಲಾಗೂಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕು, ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕು. ಸಿನಿಮಾ ಬಿಟ್ಟು ಯಾರು ಕೇಳಿದ್ರು ಅದು ಕನೆಕ್ಟ್ ಆಯ್ಕು, ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕು ಅಂತ ಹೇಳಿ.
1: ಲಿರಿಕ್ಸ್ ಯಾರು ಬರ್ದಿದ್ದಾರೆ ಇದಕ್ಕೆ?
0: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
1: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದು ಲಿರಿಕ್ಸ್.
0: ಒಂದು ನಾಲ್ಕು ಹಾಡಿಗೆ ಬರ್ದಿರೋರು.
1: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು? ಸಿಂಗರ್ಸ್?
0: ಸಿಂಗರ್ಸ್ ಸಿದ್ಧ ಶ್ರೀರಾಮ್ ಅಂದಳಿ ಹಾಡದ್ದು, ಆಮೇಲೆ ವರಾಹ ರೂಪಂ ಹಾಡಿರಲ್ಲ, ಸೊ ಅವರು ಇದಕ್ಕೆ ಹಾಡದ್ದು ಕಡಲಿಂದ.
1: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ, ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ ಎಸ್ ಪಿ ಬಿ ಚಿತ್ರ, ಎಸ್ ಪಿ ಬಿ ಜಾನಕಿ, ಇಂತ ದ ಫೇವರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ, ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳಿನೂ ಕರ್ಕೊಂಡ್ ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅನ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆ ಇಲ್ಲ. ಶ್ರೇಯಾ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
0: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ ಹಾಕಂಗೆ ಇಷ್ಟವೇ ಇಲ್ಲ.
1: ಇಲ್ಲ,
0: ಯಾಕಂದ ಹೇಳ್ರೆ ಹೊಸಬರು ಹೇಗಳಿಗೆ ಬಪ್ಪುದು ಹೊರಗೆ?
1: ಕರೆಕ್ಟ್.
0: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ ಹೇಳ್ರೆ ನಾನು ಹೇಗಳಿಗೆ ಹೊರಗೆ ಬಪ್ಪುದು?
1: ರೈಟ್
0: ಅಲ್ಲ. ಸೊ ಆ ಒಂದ್ ಥಾಟ್ ನಾನು ನೆಕ್ಸ್ಟ್ ಈಗ ಸಿನಿಮಾ ತಕೊಂಡ್ರೆ, ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊ ಬಂದೆ ನಾನು ಒಂದ್ ಸಿನಿಮಾದಲ್ಲಿ. ಎಲ್ಲರೂ ಫೇಮಸ್ ಇದ್ದವ್ರೆ ಹಾಕೋದಾರ, ಏನ್ ಪ್ರಯೋಜನ? ಈಗ ಅವ್ರು ಹಾಡಿರೋ ಅಂದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನ್ ನಿಗಮ್ ಹಾಡಿರೋದು ಎಷ್ಟೋ ಒಂದ್ ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು. ಸಿದ್ಧ ಶ್ರೀರಾಮ್ ಹಾಡದ್ ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು. ಅವ್ರು ಹಾಡಿರೋ ನಾಳೆ ಹಿಟ್ ಆತಿಲ್ಲ ಅಲ್ಲ, ಅದು ಎಲ್ಲರದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಪುದು, ಅದೊಂದು ಮೆಲಡಿ ಹಿಟ್ ಹಾಪುದು. ನನ್ಗ ಅದು ಇದೇ ಇಷ್ಟ ಆತಲ್ಲ ನಂಗೆ. ಹೊಸಬ್ರು ವರ್ಕ್, ಹೊಸಬ್ರು ಬರ್ದಿದ್ರೆ ಅದು
1: ಹೊಸಬರಿಗೆ ಅವಕಾಶ ಕೊಡ್ಕೊಂಡು
0: ಅವಕಾಶ ಬೇಕು.
1: ಅಡ್ಡಿಲ್ಲ ಮರ, ಖುಷಿ ಆಯ್ತು.
0: ನಾನ್ ನೆಕ್ಸ್ಟ್ ಈಗ ಎಲ್ಲರನ್ನ ಹಂಗೆ ಹಿಡಿತ. ಈಗ
1: ಅಂತ ಪೆಕ್ಯುಲರ್ ಯೂನಿಕ್
0: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿತ್ತು, ನಮ್ ಕುಂದಾಪುರದಲ್ಲೇ ಸುಮಾರು ಜನ ಇದ್ದಾರೆ. ಅವ್ರು ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಶಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ ಈಗ ಅದನ್ನ ಯೂಸ್ ಮಾಡ್ಕೊಳಕ್ಕೆ, ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗಿತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಳಕ ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರ ಟ್ಯಾಲೆಂಟ್ ಹೊರಗೆ ಬರುತ್ತೆ. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಅಂತ ಹೇಳಿ ವ್ಲಾಗ್ ಮಾಡ್ರೆ ಆತ್ಲ. ಸೊ ಅವರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಏನ ಕಾಣ್ತಿದ್ದೆ ಸುಮಾರು ರೀಲ್ಸ್ಗಳು ಇದೆಲ್ಲ ಬತ್ತಿತ್ತು, ದುಡ್ಡು ಕೊಡ್ತಾರೆ, ಅದು ವರ್ಕ್ ಆತಿಲ್ಲ, ಜಾಸ್ತಿ ದಿನ ಬತ್ತಿಲ್ಲ.
1: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರೆ ಎಲ್ಲರೂ ಉದ್ದಕ್ಕೂ ಹೋಟ್ಲೇ ಹಾಕೋದು, ಒಬ್ರು ಬೀಡಂಗಡಿ ಹಾಕ್ರೆ ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು, ಅವರು ವ್ಲಾಗ್ ಮಾಡಿದ್ರೆ ನಾನು ಅದನ್ನೇ ಮಾಡ್ತೆ ಅಂತ ಹಾಪರ್. ಸೊ ಅದಂತೂ ತುಂಬಾ ಜಾಸ್ತಿನೇ. ಅಂದ್ರೆ ನೀವು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು.
0: ಹೌದು, ಮತ್ತೆ ಮನೆಯವರು ಹಂಗೆ ಸಪೋರ್ಟ್ ಮಾಡ್ಕ, ನೀವು ವ್ಲಾಗೆ ಮಾಡ್ರೆ ದುಡ್ಡು ಮಾಡ್ಲಕ್ಕ, ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ ಅದನ್ನ ಅವ್ರು ತಿಳ್ಕಣಕ್ ಅದು ಅವ್ರಕಿನ್ ಜಾಸ್ತಿ ಇವ್ರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ನಾನ್ ಎಂತ ಅಚೀವ್ ಮಾಡಕ್ ಮುಂದೆ ನನ್ ಗೋಲ್ ಎಂತ, ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು. ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು, ಈಗ ಎಂತ
1: ಮಾಡುದು? ಕರೆಕ್ಟ್,
0: ಎಂತ ಮಾಡುದು?
1: ಒಂದಿನ ಬ್ಯಾನ್ ಆಯ್ತು
0: 100% ಈ ತರ. ಈಗ ಟಿಕ್ಟಾಕ್ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿ ಇಲ್ಲಿ ಇಂಡಿಯಾದಲ್ಲಿ.
1: ಕರೆಕ್ಟ್.
0: ಸೊ ಇನ್ಸ್ಟಾಗ್ರಾಮ್ಗೆ ಏನು ಅದೇನು
1: ದೊಡ್ಡ ವಿಷಯ ಅಲ್ಲ,
0: ದೊಡ್ಡ ವಿಷಯವೇ ಅಲ್ಲ.
1: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ,
0: ಡಿಪೆಂಡ್ ಆಗಿಬಿಡಿ ಅಷ್ಟೇ.
1: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋರೆ
0: ಅಲ್ಲ. ಅದಕ್ಕೆ ಕಾಮತಿ ಬೇಜಾರತ್ತ. ನಾನು ಅದೇ ಹೇಳಲ್ಲ, ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ. ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ, ಒಂದ್ 7-8 ವರ್ಷ, 5-6 ವರ್ಷ, 5-6 ವರ್ಷ ಅನ್ಕಣಿ. ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ, ಎಲ್ಲೂ ಮಕ್ಕಳೇ ಇಲ್ಲ,
1: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದ.
0: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ, ಯಾರು ಮಕ್ಕಳಿಲ್ಲ ಆಟ ಆಡ್ತಾ, ಕಡೆಗೆ ಯಾರೋ ಇಬ್ರನ್ನ ಕರ್ಕ ಬನ್ನಿ ಮಾರ ಶೂಟ್ ಮಾಡುವ ಎಳಕ ಬಂದ ಕೇಸರೆ ಗಾಡಿ ಅಂದ್ರೆ ಹೇಳಿ
1: ಇದು ನನ್ನೂರು. ಅಲ್ಲ ಈಗ ಹಂಗೆ ಆಯ್ತು ವಾಯ್. ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದವ್ ಬ್ಯಾಟ್ ಇಟ್ಕೊಂಡು ಆಡುದು, ಗೋಲಿ ಆಡುದು, ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು, ಅಂತದೆಲ್ಲ ಆಟಗಳಿತ್ತು. ಈಗ ಕಾಣಿ, ಈಗ ನಮ್ದು ಕಾಲೇಜ್ ಅಲ್ಲಿ ಮಧ್ಯಾಹ್ನ ಒಂದೊಂದು ಬ್ರೇಕ್ ಕೊಡ್ತಾರೆ, ಕೊಟ್ಟಾಗಲಿಗೆ ನೀವ್ ಎಂತ ಮಾಡ್ಬೇಡಿ. ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ, ಅದು ಸ್ವೀಟ್ಸ್ ಇದು ಒಂದು ಅಂಗಡಿ.

0: ಅಂತ ಇದೆ. ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳಿಗೆ ತಿನ್ಬೇಕಂತ ಹೇಳಿ, ಮಕ್ಕಳಿಗಂತಲ್ಲ ಯಾರೇ ಬಂದ್ರು. ನೀವು ಮಧ್ಯಾಹ್ನ ಹೊತ್ತಿಗೆ ಕಾಣ್ ಕಲ್ಲು ಹೋಯ್, ಒಂದ್ ಗಂಟೆ ಒಂದು ಕಾಲ್ ಹೊತ್ತಿಗೆ ಹೋಯ್ನಿ, ಎಲ್ಲ ಮಕ್ಕಳು ಕೂಗೊಂಡು ಉದ್ದಕ್ಕೂ ಕೂಗೊಂಡಿದ್ರು. ಹಾ, ಎಲ್ಲರ ಕೈಲೂ ಮೊಬೈಲ್, ಎಲ್ಲರೂ ಗೇಮ್ ಆಡ್ತಾ ಇರ್ತ. ಎಂತ ಸೀನ್ ಅದು, ಅಯ್ಯೋ ದೇವ, ಭಾರತ ಎತ್ತ ಸಾಗುತ್ತಿದೆ ಅಂತ.
1: ಅತ್ಲಬದಿ ಮುಳುಗಿ ಹೋಗ್ತಿದ್ರು
0: ಗೊತ್ತಿಲ್ಲ. ಓಕೆ,
1: ನೀವೇ ನೀರ್ ಬಂದ್ರು.
0: ಸೊ ಅಷ್ಟು ಬದಲಾಯ್ತು ಅಂದ್ರೆ, ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ. ಆ ಕಾಲದಲ್ಲಿ ಅಷ್ಟೊಬ್ಬ ಮೊಬೈಲ್ ಸಿಕ್ಲ, ಸಿಕ್ಕೆ ಸಚಿನ್ ಬಸ್ರು ಅಂತ ಸಚಿನ್ ಬಸ್ರು ಹುಡ್ತಾ ಇದ್ರು ಅಲ್ವಾ?
1: ಮೋಸ್ಟ್ಲಿ ಗೇಮ್ ಇಟ್ಕೊ ಓಡಾಡ್ತಿದ್ದೀನಿ.
0: ಅಲ್ದಾ ಅಲ್ದಾ, ನೀವು ಮಾವನ ಹಿಂದೆ ಓಡಾಡ್ರಿ, ಮಾವನ್ ಒಟ್ಟಿಗೆ ಓಡಾಡ್ರಿ. ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು. ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ, ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ. ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳೇ, ಬಟ್ ಇವತ್ತಿನ ದಾರಿಗಳು ಹಿಂಗ್ ಆಗಿಬಿಟ್ಟಿದೆ.
1: ಮತ್ತಿನ್ನೊಂದು, ಈಗ ನಮ್ ಜೊತೆ ಯಾರು ಇರ್ತಾರ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಈಗ ನಾವು ಒಂದು ಏಜಿಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಯಾಕಂತ ಹೇಳ್ತಾರೆ ಮುಂದ್ ನಾವು ಜೀವನ ಮಾಡಕ್ ನಮ್ಮ ಮನೆಯವ್ರನ್ನ ಕಾಣ್ಕೊಂಡ್ ಅಂತ ಹೇಳ್ತಾರೆ. ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್, ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳೆ ಹೋತ್. ಈಗ ನಂಗೆ ಹೆಂಗ್ ಮಾವ ಸಿಕ್ಕರು, ಎಲ್ಲರ ಜೀವನದಲ್ಲೂ ಒಬ್ರು ಇದ್ದೇ ಇರ್ತಾರ,
0: ಬಂದೇ
1: ಬತ್ತರು. ಸೊ ಆತರ
0: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತಿರಿಯಾ ಅಥವಾ?
1: ಎಂತದು ಮಣ್ಣು ಇಲ್ಲ,
0: ಇಲ್ಲ
1: ಎಂತ ಮಣ್ಣು ಇಲ್ಲ,
0: ಶಾಸ್ತ್ರೀಯವಾಗಿ ಕಲ್ಸಿಲ್ಲ. ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೇ ಇರೋದು ಇಲ್ಲ, ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರೂ?
1: ಅಂದ್ರೆ ಕೆಲವೊಂದ್ ಕಾಂಪೋಸಿಷನ್ ಹಂಗಾತು, ಅಂದ್ರೆ ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಕೇಂದ್ರ ಸ್ವಲ್ಪ ಕಷ್ಟ ಆತು ಅಂದ್ರೆ ನಮ್ಗ, ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ ನಾನು
0: ಮಾಡ್ತೀರಿ,
1: ಆ ಕ್ಯಾಪಬಿಲಿಟಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಎಂತ ಇಂಥದ್ ಮಾಡ್ಲ ಹೇಳಿಲ್ಲ, ಎಲ್ಲಾ ತರವೂ ಸಾಂಗ್ ಮಾಡಿದೆ, ಎಲ್ಲಾ ತರವೂ ಪ್ರೋಗ್ರಾಮಿಂಗ್ ಮಾಡಿದ್ದೇನೆ, ಎಲ್ಲರಿಗೂ ಸಾಂಗ್ ಮಾಡಿದೆ. ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ, ರೆಹಮಾನ್ ಅವರ ಅಳಿಯ, ರೆಹಮಾನ್ ಅವರ ಅಳಿಯಂಗೆ ರವಿ ಬಸ್ರವ್ರ ಅಳಿಯ ಕೆಲಸ ಮಾಡಿದೆ.
0: ವಾವ್, ಗುಡ್ ಕಾಂಬಿನೇಷನ್.
1: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ. ತುಂಬಾ ಅವ್ರದ್ದು ಸಾಧಾರಣ ಒಂದು 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ.
0: ಹೌದಾ?
1: ಸೊ
0: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ, ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು. ಈಗ ಹಾಡುದಿಲ್ಲಿಯ ನೀವು?
1: ಹಾಡ್ತೆ.
0: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾ ಹಾಡಿದ್ದೀರಾ? ನೀವು ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವು ಹಾಡಿ?
1: ನಾನು ಹಾಡಿದೆ.
0: ಯಾವ್ದು?
1: ಸ್ಪಾರ್ಕ್ ಈಗ ನಡೆದ ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು.
0: ತಮಿಳ?
1: ಇಲ್ಲ ಇಲ್ಲ,
0: ಕನ್ನಡ.
1: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನನಲ್ಲಿ. ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್.
0: ನೀವೇ ಸಿಂಗರ್?
1: ಹಾ, ಒಂದ್ ಸಿಂಗರ್ ಹತ್ರ ಹಾಡ್ಸಿತ್ತಂದ್ ಆಲ್ರೆಡಿ, ಹಿಂದಿ ಸಿಂಗರ್ ಹತ್ರ ಹಾಡ್ಸದಾಯ್ತಾ. ಪ್ರೊಡ್ಯೂಸರ್ ಹಿಂದಿಯವರೇ ಆಯ್ತಾ ಆ ಸಿನಿಮಾಗೆ. ಅವರಿಗೆ ನನ್ನ ವಯಸ್ಸೇ ಬೇಕವ್ರಿ, ನಾನ್ ಹಾಡದೇ ಬೇಕಂದ್ರೆ. ನಾನ್ ಟ್ರ್ಯಾಕ್ ಹಾಡಿರ್ತೆ ಫಸ್ಟ್, ನಾನ್ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಟ್ರ್ಯಾಕ್ ಹಾಡಿರ್ತೆ. ಹಾಗೆ ಹೇಳಲ್ಲ ಮಗರಿ ಅದು ಹಂಗೆ. ಅದ್ ಎಂತ ಅಂತ ಹೇಳ್ರೆ, ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಬೇರೆ ಯಾರು ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ, ಸೋನಿ ನಿಗಮ್ ವಾಯ್ಸ್ ಹಾಕ್ರು ಇಷ್ಟ ಆತಿಲ್ಲ. ಅದು ಒಂದ್ಸಲ ಮೈಂಡ್ ಅಲ್ಲಿ ಫಿಕ್ಸ್ ಆರೆ ಆ ಏರಿಳಿತಗಳು, ಆ ಮೆಲಡಿ, ಆ ವೋಕಲ್ಗೆ ಸೆಟ್ ಆಗಿ ಬಿಡುತ್ತೆ. ಅದಾದ್ಮೇಲೆ ಯಾರು ಹಾಡ್ರು ಅದು ಇಷ್ಟ ಆತಿಲ್ಲ. ಅದೀಗ ಫೈನಲ್ ನಂದೇ ಇತ್ತು ಈಗ ವಾಯ್ಸ್.
0: ಹೌದಾ? ಓಕೆ. ನೀವು ನಮ್ಮ ಕುಂದಾಪುರದ ಯಾವ ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ? ಯಾಕೆಂದ್ರೆ ರವಿ ಬಸ್ರವ್ರವ್ರು ಹಾಂಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರಿ, ಎಷ್ಟೋ ಧ್ವನಿಗಳಿಗೆ ಇವತ್ತೊಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರವ್ರ ಅವರಿಂದ. ಸೊ ಸಚಿನ್ ಬಸ್ರವ್ರವ್ರು ಆತರ ಮಾವಂತರನೆ, ಯಾರ್ಯಾರ ಧ್ವನಿನೆಲ್ಲ ಆಯ್ದುಕೊಂಡಿದ್ದೀರಿ ನೀವು?
1: ನನ್ ಸಿನಿಮಾಗೆಲ್ಲ ನಮ್ಮ ಟೀಮ್ ಅಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರು ಬರ್ತಾರ ಅವ್ರತ್ರ ಎಲ್ಲ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ ಇದೆ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರ್ ಜನ ಇದ್ರು ಇಲ್ಲಿನಾರೆ, ಎಲ್ಲ ಇಲ್ಲಿನಾರೆ ಆರ್ಟಿಸ್ಟ್.
0: ಅದೊಂದು ನಮ್ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸ್ಕೊಂಡ್ಮೇಲೆ, ಕೊಂಡಾಗ್ಲೂ ಕೊಂಡಿಲ್ದೆ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆಗೆ ಅವ್ರದ್ದು ಊರ್ ಮೇಲಿರೋ ಪ್ರೀತಿ, ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಪ್ಪದು. ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
1: ನಂಗೆ ಅದೇ ನಾ ಹೇಳಲ್ಲ, ಹೊಸಬರು ವರ್ಕ್ ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ತಾರೆ. ಕೆರೆಲಿಪ್ಪು ನೀರ್ ಆತಿತ್ತು, ಕೆರೆಲಿಪ್ಪು ನೀರ್ ಹಾಪ್ಕಾಗ ನದಿ ಕಣ ಹರಿತಾ
0: ಇರ್ಬೇಕು
1: ಅಂದ್ರೆ ಒಬ್ರು ಅವ್ರದ್ ಲೆಗಸಿ ಮುಗ್ದ ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ, ಅದನ್ನ ಹುಡುಕಕ್ಕ ನಮ್ಗೊಂದು
0: ತಾಳ್ಮೆ ಕಣ್ಣು ಬೇಕು.
1: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸೋರ್ ಬೇಕು ಫಸ್ಟ್.
0: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೆಲ್ಲಿ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕರ್ಸ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದು ಹಾಡಿ ಹಾಡಿ ಕೊಡತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೇ ಅಂತ? ಏನಾದ್ರು
1: ಚಾನ್ಸೇ ಇಲ್ಲ. ಮಾವ ಮೊನ್ನೆ ಒಂದ್ ಇಂಟರ್ವ್ಯೂ ಹೇಳ್ರಿ, ಭಗವಂತ ನಮ್ಗೆ ಆಲ್ರೆಡಿ AIಕ್ಕಿಂತ ಡಬ್ ಎಷ್ಟೋ ಪಟ್ಟು ಇದನ್ನ AI ಬಾಡಿಯಲ್ಲಿ ಕೊಟ್ಟಿದ, ನಮ್ಮ ತಲೆಯಲ್ಲಿ ಕೊಟ್ಟಿದ, ಅದನ್ನ ನಾವು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಈಗ ಅದ್ರಲ್ಲಿ ಎಂತಕ್ಕೆ ಅಂತ ಹೇಳಿ ಕ್ವಶನ್ ಕೇಂತಲ್ದ, ನಾವೇ ಕ್ವಶನ್ ಕೇಂದಲ್ದ, ನಮ್ಮ ತಲೆಯೊಳಗೆ ಓಡಿ ಅದು ನಾವು ಬಾಯಲ್ಲಿ ಕೇಂದ. ಸೊ ನಮ್ಮ ನಮ್ ಇದ್ರೊಳಗೆ ಇತ್ತ ಆಲ್ರೆಡಿ ಅದು AI. ಮ್ಯೂಸಿಕ್ ಅಂತ ಎಫೆಕ್ಟ್ ಆತಿಲ್ಲ,
0: 100%
1: ಆತಿಲ್ಲ. ಬಟ್ ಅದು ಎಂತ ಹೇಳ್ರೆ, ನಿಮ್ಗೆ ಕೇಂದ್ ಕೂಡಲೇ ಗೊತ್ತ AI ಮ್ಯೂಸಿಕ್ AI ವೋಕಲ್ಲ ಕೇಳಿಕೊಳ್ಳ ಗೊತ್ತಾಗ್ತದೆ. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದು AI ಸಾಂಗ್ ಮಾಡಿ ಹಾಕಿರ್ ಕೇಳಿಕೊಳ್ಳೆ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ, ಈಗ ಲಿರಿಕ್ಕಿಗೆ ಒಂದ್ ಮೀಟರ್ ನಳಿರುತ್ತೆ, ಆಯಾ ಪದಕ್ಕೆ ಮೀಟರ್ ನಳಿರುತ್ತೆ, ಆ ಮೀಟರಿಂದ ಹೊರಗೆ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತೆ, ಎಂತೆಲ್ಲ ಇವತ್ತದು
0: ಪ್ರೊನೌನ್ಸಿಯೇಷನ್ ತಪ್ಪ ಇರುತ್ತೆ.
1: ಹೌದು, ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ಗೆ ಎಫೆಕ್ಟ್ ಆತಿಲ್ಲ.
0: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನ್ಸಿತ್ತೆ?
1: ಅಂದ್ರೆ
0: ಇವತ್ತು ಕರಾವಳಿಯಲ್ಲಿ ಇದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
1: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕೊಂಡಿ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಳಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಳಿ ಒಂದ್ ಇದಿತ್ತು, ಅದ್ ಮಾಡಿಯೇ ಮಾಡ್ತೆ ಒಂದಿನ
0: ಯಾವ್ದಾದ್ರು
1: ಟಾಪ್
0: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ, ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
1: 4 ಸಿನಿಮಾ ಇತ್ತು, ಇನ್ನು
0: 4 ಸಿನಿಮಾ.
1: ಸತ್ಯಸನ್ ಅಫರಿ ಚಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದ್ ಸಬ್ಜೆಕ್ಟ್ ಕಾಮಿಡಿ ವರಂಟ್ ಸಬ್ಜೆಕ್ಟ್, ಅದಿನ್ನು ಡಿಸ್ಕಶನ್ ಅಲ್ಲಿ ಇತ್ತು. ಸೊ ಅದು ಒಂದಿತ್ತು.
0: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಅ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೇ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ? ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ. ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಇಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತರ, ನೀವ್ ಯಾರನ್ನೇ ತಕೊಂಡಿದ್ರು ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದೊಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ, ನಾಯಕ ನಟಿಯೇ ಆಗ್ಲಿ, ಅದೊಂದು ಟೈಮಿಗೆ ಅವ್ರು ಪೀರಿಯಡ್ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆ ತರದೊಂದು ಇನ್ಸೆಕ್ಯೂರ್ ಫೀಲ್ ಏನಾದ್ರೂ ಇದೆಯಾ ಆತರ? ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕೆಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
1: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು ನಾನು ನನ್ನ ಹತ್ರ ಲೈಬ್ರರಿ ಇತ್ತು, ನಾನು ಡೈಲಿ ರಿಸರ್ಚ್ ಮಾಡ್ತೆ. ನಂದು ಪ್ಲಸ್ ಪಾಯಿಂಟ್ ರಿಸರ್ಚ್, ಇವತ್ತಿನ ಎಂತ ಟ್ರೆಂಡ್ ಇತ್ತು, ನಾಳಿದ ಎಂತ ಟ್ರೆಂಡ್ ಆತು, ಸೊ ಅದನ್ನ ರಿಸರ್ಚ್ ಮಾಡ್ಕ ಅವಾಗ್ಲೇ ನಾವು ಅದನ್ನ ಮುಂದೋಗ ಸಾಧ್ಯ. ಅದೇ ಕೊಡ್ತಾ ಇಕಂಡ್ರೆ, ಅದೇ ಬಡಿತಾ ಇಕಂಡ್ರೆ
0: 10 ವರ್ಷ.
1: ಈಗ ಅಂದ್ರೆ ಕೆಲವೊಬ್ರಿಗೆ ಪ್ರೋಗ್ರಾಮರ್ ಅವಶ್ಯಕತೆ ತುಂಬಾ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇಳೆರಾಜ ಆಯ್ಲಿ, ಹಂಸಲೇಖ ಸರ್ ಆಯ್ಲಿ, ಗುರುಕಿರಣ್ ಸರ್ ಆಯ್ಲಿ, ಅರ್ಜುನ್ ಜನಿ ಸರ್ ಆಯ್ಲಿ, ಹರಿಕೃಷ್ಣ ಸರ್ ಆಯ್ಲಿ, ಅವರೆಲ್ಲ ಪ್ರೋಗ್ರಾಮರ್ಸೆ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ, ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ, ಅದ್ರ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ಕಮ್ಮಿ ಆತಿಲ್ಲ, ಪುರ್ಸೋತಿ ಇದ್ದಿಲ್ಲ. ಅವ್ರನ್ನ ಓಕೆ ಮಾಡಿಸ್ಕ, ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರೆ ಪ್ರೋಗ್ರಾಮರ್ಸ್ ಕೈ ಕೊಡ ಶುರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತ ಫೈನಾನ್ಷಿಯಲ್ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಆತ ಬಂತು, ಆ ಕ್ವಾಲಿಟಿ ಕೊಡುಕಾತಾ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ. ಸೊ ನಾನು ಎಂತ ಬೇಕಾದ್ರೂ ಮಾಡ್ಲಕ್ಕೆ, ನಾನು ಮ್ಯೂಸಿಕ್ ಡೈರೆಕ್ಷನ್ ಬಿಡ್ತೇನೆ, ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೇ ಇರ್ತೇನೆ ಹೇಳ್ರು
0: ಇರ್ಲಕ್ಕ.
1: ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೇನೆ ಈಗ.
0: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವ್ ಎಂತೆಲ್ಲ ನೋಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ ನಿಮ್ಗೆ?
1: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
0: ಪ್ಲೇ ಮಾಡ್ತೀನಿ,
1: ಪ್ಲೇ ಮಾಡೋದು.
0: ಓಕೆ ಓಕೆ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ, ನಿಮ್ಮ ಫೇವರೇಟ್ ಮ್ಯೂಸಿಕ್ ಡಿರೆಕ್ಟರ್ ಯಾರು?
1: ರವಿ ಬಸ್ರೂರ್
0: ಅವರೇ, ಅವರೇ ನಿಮ್ಮ ಫೇವರೇಟ್. ಆ ರವಿ ಬಸ್ರೂರ್ ಅವರನ್ನ ಒಬ್ಬರನ್ನ ಬಿಟ್ರೆ
1: ಮುಂಚೆ ಅವ್ರನ್ನ ತಕಂದ್ರೆ ಹಂಸಲೇಖ ಸರ್, ಅವ್ರದ್ ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿಂದ ಪತಿಗೂ ಸಾಂಗ್ ಕೇಳ್ಕಂತ ಬತ್ತ, ಇಲ್ಲಿಂದ ಪತಿಗೂ.
0: ಇದನ್ನ ನಂಗೆ ನಿಮ್ಗೊಂದು ಕೇಮ್ಕಿತ್ತು, ನೀವು ನಿಮ್ದು ಉತ್ತರ ಹೇಳಿ, ನಾ ಇನ್ನೊಂದು ಪ್ರಶ್ನೆ ಕೇಮ್ಕಿತ್ತು ಹೇಳಿ.
1: ಅದೇ ಅವ್ರದ್ದೆಲ್ಲ ಲೆಗಸಿ ಅದಿನ್ನೂ ಇಂಪ್ಯಾಕ್ಟ್ ಹಾಂಗೆ ಇತ್ತು, ಅದು ಮುಂದಿನ ಜನರೇಷನ್ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಂಗೆ ಇತ್ತು. ಮತ್ತೆ ಆಗಳಿಕೆ ಅಂತ ಹೇಳಿದ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆಗ್ತಿಲ್ಲ ಇತ್ತು. ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗೆ ಮೊಬೈಲಾಗಿ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದು ಸಾಂಗ್ ಬಂದರೆ ಮುದ್ದುಗುಮ್ಮ ಸಾಂಗ್ ಬಂತಂದ್ ಅನ್ಕೊಣಿ, ಆಯ್ತಾ, ಹಿಂಗೆ ಕಣ್ರಿ ಸ್ಕ್ರಾಲ್ ಮಾಡ್ರಿ
0: ಮತ್ತೊಂದು. ಹಾಂ
1: ಅಷ್ಟೇ ನೆನಪಿಪ್ಪುದು. ಮುಂಚೆ ಯಾರ ಕ್ಯಾಸೆಟ್ ಹಾಕು ಫಾರ್ವರ್ಡ್ ಮಾಡೋಕಾತಿಲ್ಲ ಇತ್ತು ಇದ್ರಲ್ಲ ರೇಡಿಯೋದಲ್ಲ, ಇಡೀ ಸಾಂಗ್ ಕೇಳಿಕೆ ಇನ್ನೊಂದು ಸಾಂಗ್ ಬರ್ತಾರೆ. ಸೊ ಆಗಳಿಕೆ ಸಿನಿಮಾನು ಹಂಗೆ ಜಾಸ್ತಿ ಸಿನಿಮಾ ಬತ್ತಿಲ್ಲ ಇತ್ತು, ಬಂದ್ರೆ ಒಂದು 100 ಡೇಸ್. ಈಗ ಒಂದ್ ವಾರ ಓಡ್ರೆ 100 ಡೇಸ್ ಓಡ್ದಂಗೆ ಆ ಲೆವೆಲ್ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
0: ಈಗ ಎಷ್ಟು ಕಾಂಪಿಟೇಷನ್,
1: ಕಾಂಪಿಟೇಷನ್ ಕಿಂತ ಅದೇ ಸಸ್ಟೈನ್ ಆತಿಲ್ಲ
0: ಕರೆಕ್ಟ್. ನೀವ್ ಹೇಳಿದ್ದು ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕೊಂಡಿರ್ತಲ್ಲ, ಈಗಿಂದ ಯಾವ್ದು ಹಾಡು ಬತ್ತಿಲ್ಲ. ಈ ಮಕ್ಕಳಿಗೂ ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್ ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ ಹಿಂಗ್ ಬತ್ ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನೋ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸ್ರೂರು ಕೇಳಲಿ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನ ಕೇಳಿ ಅಥವಾ ನನ್ನನ್ನ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
1: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟು ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲಿ ಯಾವ್ದೋ ನಮ್ದು ಒಂದು. ಮುಂಚೆ ಹಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ ಅದರದ್ದು ಕೇಂತ ಇರತ್ತೆ, ನಾವು ಇನ್ನೊಂದ್ ಪಿಕ್ಚರ್ ಪಾಪುಲರಿಗೂ ಅದೇ ಕೇಂತ ಇರತ್ತೆ.
0: ಕರೆಕ್ಟ್.
1: ನಂಗೆ ಇನ್ನೂ ನೆನ್ಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, ಮೂರ್ ಕ್ಯಾಸೆಟ್ ಹಾಳು ಮಾಡಿದೆ ಕೇಂದ್.
0: ಓಕೆ. ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡು ಯಾವ್ದು? ರವಿ ಬಸ್ರೂರ್ ಹಾಡುಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡುಗಳು.
1: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಹರಿಯುವ ಮುನ್ನವೇ. ಆ ಸಾಂಗ್
0: ಪರಮಾತ್ಮ. ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು, ಮಕ್ಕಳಿದ್ದಾರೆ ಈಗ ನಿಮ್ಗೆ ತುಂಬಾ, ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
1: ಮುದ್ದುಗುಮ್ಮ ಸಾಂಗ್ ಫೇವರೇಟ್.
0: ಒಂಚೂರು ನಮ್ಗೆ ಹೇಳ್ತೀರ ನಾವು ಒಂಚೂರು ಕೇಂತೋ?

0: ನಿನ್ನೆ ಮುದ್ದು ಗುಮ್ಮ ಮುದ್ದು ಗುಮ್ಮ ನೀನೇನೆ ಸದ್ದು ಮಾಡದೇನೆ ಕದ್ದು ಹೋದೆ ನನ್ನೆ.
1: ವಾವ್ ಸೂಪರ್. ಕೇಳಿದ್ರೆ ಇದಕ್ಕೇನ್ ಮೇಲೆ ನಿಮ್ಗೂ ಮುದ್ದ ಗುಮ್ಮ ಹಾಡನ್ನ ಒಂದ್ಸಲ ಕೇಳ್ಕ ಕಾಣ್ಕೊಂಡ್ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಂಕಿತ್ತ. ಯೂಶ್ವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನ್ಗೆ ರೊಮ್ಯಾಂಟಿಕ್ ಹಾಡುಗಳು ಇಷ್ಟ, ನನ್ಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ಫುಲ್ ಸಾಂಗ್ ಇಷ್ಟ, ನಂಗೆ ಟಪ್ಪಾಂಗುಚ್ಚು ಇಷ್ಟ, ಹಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್ ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತು, ಅವಳು ಮರ್ತಿರ್ತಾಳ ಅವ್ನು ಮರ್ತಿರ್ತಾ ಈ ತರ ಒಂದು ಸಿಚುವೇಶನ್ ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶಲ್ಲಿ ಕಂಪೋಸ್ ಮಾಡಕ್ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್, ಪ್ಯಾಥೋಸ್, ಆರ್ ಜಾಯ್, ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡೇ ನಂಗೆ ಆಸೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇರುತ್ತಲ್ಲ, ಸೊ ಎಲ್ಲ ಜಾನರಲ್ಲೂ ಸಾಂಗ್ ಮಾಡ್ಕೊಂಡೇ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾದ್ರು ಹಳೆ ಸಾಂಗ್ ಯಾವ್ದಾದ್ರು ರೇಜ್ ಸಾಂಗ್ ಗಳ ನೆನ್ಪು ಮಾಡ್ಕೊಂಡು ಯಾವ್ದು ನೆನ್ಪಿ ಬರ್ತಲ್ಲ, ಮೆಲಡಿ ಸಾಂಗ್ಸೇ ನೆನ್ಪಿ ಹಬ್ಬೋದು. ಅದೆಲ್ಲ ಸಖತ್ ಸಾಂಗ್ಸ್. ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ, ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನಂಗೂ ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ. ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಹ್ಯಾಂಡ್ಸ್, ಇಲ್ಲಾಂದ್ರೂ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವ್ ಅದ್ರೊಳಗೆ ಸೇರಿ ಮಾಡುವಂತದ್ದು. ವೆರಿ ನೈಸ್ ಸಚಿನ್ ಅವರೇ, ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡ್ಲೆ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬಾ, ಕಾಲ್ ತುಂಬಾ, ಮಂಡಿ ತುಂಬಾ, ಹೃದಯ ತುಂಬಾ.
2: ಮಂಡಿ ತುಂಬಾ ಬೇಡ ಮಾರ್ರೆ, ಮಂಡಿ ಎಲ್ಲ ಹಾಳಾಗಿದೆ.
1: ಓಕೆ, ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡ್ ಅಂದ್ಕೊಳ್ಳೆ ಸಚಿನ್ ಬಸ್ರೂರವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರವ್ರನ್ನ ಹ್ಯಾಂಗ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರ್ ದ ಮೋಸ್ಟ್ ಅಂತ ಹೇಳೋ ತರ, ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳುಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡ್ದಾಗಳಿಕ್ಕೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತಲ್ಲ.
1: ಹೌದು, ಅವ್ರದ್ದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿಗೆ ನಂಗೆ ಬಪ್ಪು ಕಾಯ್ಲಿಲ್ಲ, ನಾನು ಬೆಂಗಳೂರಿಗೆ ಇದ್ದೆ ಮೋಸ್ಟ್ಲಿ. ತುಂಬಾ ಖುಷಿ ಆಯ್ತು ಅಂದ್ರೆ, ನಂತರವೇ ತುಂಬಾ ಜನ ಇನ್ನು ಸಿಂಗರ್ಸ್ ಗಳಿದ್ರ, ಮ್ಯೂಸಿಷಿಯನ್ ಇದ್ರ, ಸೊ ಆರ್ಟಿಸ್ಟ್ ಗಳಿದ್ರ, ಅವ್ರನ್ನೆಲ್ಲ ಕರ್ಸ್ಕ ಬಂದು ಹಿಂಗೆ ಕೂರಿಸಿ ಇಂಟರ್ವ್ಯೂ ಮಾಡಿ ಒಂದಿಷ್ಟು ಪ್ಲಾಟ್ಫಾರ್ಮ್ ಅವರಿಗೂ ಸಿಕ್ಲಿ. ಈ ತರ ಇದು ಈ ಮಟ್ಟದ ರೇಡಿಯೋ ಇನ್ನು ದೊಡ್ಡದ ರೀತಿಯೆಲ್ಲ ಆಯ್ಲಿ ಕುಂದಾಪುರದಲ್ಲ, ಮಂಗಳೂರು ತನಕ ರೀಚ್ ಆಯ್ಲಿ, ಮಂಗಳೂರವರಿಗೂ ಕೇಳಲಿ ಕುಂದಾಪುರದ ಭಾಷೆ ಸಾಂಗ್.
1: ಅಲ್ಲ, ನಮ್ದೀಗ ಪ್ರಪಂಚದಾದ್ಯಂತ ನಮ್ದು ಆಪ್ ಇದೆ ರೇಡಿಯೋ
2: ಕುಂದಾಪುರ.
1: ನೀವು ಬೆಂಗಳೂರು ಹಂಗೇರಿ ಅದ್ರ ಆಚೆಗೆ ಎಲ್ಲರೂ ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಸಚಿನ್ ಬಸ್ರೂರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳ್ನಲ್ಲ, ಇವರು ಸಚಿನ್ ಬಸ್ರೂರ್ ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲ ಕೇಳ್ಲ ಅಂತಿದ್ರೆ ಈಗಳೇ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ
3: ಹುಡುಕುದು ಅಂದ್ರೆ ಬೆಂಕಿ ಕೊಡುದು ಅಂದ್ರೆ ಓಡಿ ಹೋಗ್ತಾನ.

0: ಏನಣ್ಣ ನಿಂತ್ಕೊ ಮಾರೆ, ನಿಂಗೊಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ್ಕೊಂಡಾಗ ಎಳಕತ್ತಿರುವುದಾಯ್ತಲ್ಲ ಮಾರೆ. ತೆಗಿ ತೆಗಿ.
1: ಅಲ್ಲ ಮಾರ, ನೀವ್ ಈಗ ಕೇಂದ ನೀನ್ ಸಾಯಂಕಾಲದವರೆಗೆ ಇದೀತ, ನಾನು ಓಡಿ ಹೋಗ್ತಾ ಮಾರ.
0: ಎಲ್ಲೆಲ್ಲ ಸಾಲ ಮಾಡಿದ್ ಹೇಳ್ಕೊಂಬ.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಕೇಂದ್ರೆ ಸೋಲ್ಜರ್. ನಮ್ಮಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಹೇಳಿದ್ದು. ಒಬ್ಬ ಕೃಷಿಕ ಮತ್ತೊಬ್ಬ ಜವಾನ್ ಯಾರು ಅಂತ ಹೇಳಿದ್ರೆ ಸೈನಿಕ. ಇಬ್ರು ಒಂದು ದೇಶಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡ ಆ ಇಬ್ರು ಒಬ್ರು ಗಡಿಯಲ್ಲಿ ಕಾದ್ರೆ ಒಬ್ರು ದೇಶದ ಆಹಾರದ ಕೊರತೆ ನೀಗಿಸೋದಕ್ಕೆ ಅವ್ರು ಹೋರಾಡ್ತಾ ಇದ್ರಂತ. ಅಂತ ಒಬ್ಬ ಸೈನಿಕ ಇವತ್ತು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ. ಅವ್ರ ಹೆಸರು ಕರುಣಾಕರ ಗಾಣಿಗ, ನಮ್ಮೂರರೆ ಬಸರೂರಲ್ದ ಸರ್?
2: ಬಸರೂರು ಮೊದಲು ಹುಟ್ಟದ್ದು ಕೋಟೇಶ್ವರ.
1: ಕೋಟೇಶ್ವರದಲ್ಲಿ ಹುಟ್ಟದ್ದು, ಈಗ ಇಪ್ಪದ್ದು
2: ಬಸರೂರು.
1: ಆ ಕರುಣಾಕರ ಗಾಣಿಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸರ್ ನಮಸ್ಕಾರ.
2: ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋದಲ್ಲಿ ಸೋಲ್ಜರ್ಸ್ ಗಳನ್ನ ಕಾಂಬುದಂದ್ರೆ ಭಾರಿ ಖುಷಿ ಆತ. ಯಾಕಂದ್ರೆ ಅಪರೂಪದಲ್ಲಿ ಅಪರೂಪ, ಅದು ನಮ್ ಬದಿಯಲ್ಲೆಲ್ಲ ಅಂದ್ರೆ ನಮ್ಮ ಸೌತ್ ಕ್ಯಾನರಾದಲ್ಲಿ ಈ ಆರ್ಮಿ ಹಾಪರ್ ತುಂಬಾ ಕಡಿಮೆ. ನಮ್ದೇನಾದ್ರು ಒಂದೇ ಬ್ಯಾಂಕ್, ಇಲ್ಲಾಂದ್ರೆ ಟೀಚರ್, ಇಲ್ಲಾಂತ ಹೇಳಿದ್ರೆ ಬೇಕರಿ, ಅಲ್ಲಾಂತ ಹೇಳಿದ್ರೆ ಹೋಟೆಲ್. ಅದು ಬಿಟ್ರೆ ಇಂಥ ಕೆಲಸಗಳೇ ಚೂರು ಪಾರ್ಕಾಂಬುದು ಬಿಟ್ರೆ ನಾವು ಸೈನಿಕರಾಗಿ ಒಪ್ಪುದು ಅಪರೂಪ. ಅಂತದ್ರಲ್ಲಿ ನೀವ್ ಹೆಂಗ್ ಸರ್ ಈಗ ಸೈನಿಕನಾಗೋದಕ್ಕೆ ಚೂಸ್ ಮಾಡ್ಕೊಂಡ್ರೆ, ಅದ್ರ ಆಯ್ಕೆ ಹೆಂಗ?
2: ಅಂದ್ರೆ ನಾನ್ ಮೊದ್ಲು ನಮ್ಮ ಮಾವ ಇದ್ರು ಒಬ್ರು, ಅವ್ರ ಹತ್ರ ಕೇಳ್ತಾ ಇದ್ದೆ ಪವರ್ಫುಲ್ ಯಾವ್ದು. ಅವ್ರು ಯಾವತ್ತು ಹೇಳೋದು ಮಿಲಿಟರಿ, ಮಿಲಿಟರಿ ಅಂದ್ರೆ ಪವರ್ಫುಲ್. ಒಂದು ಎರಡನೇದಾಗಿ 99 ಕಾರ್ಗಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು. ಅವಾಗ ಟಿವಿ ಏನಿಲ್ಲ ನಮ್ಮನೇಲಿ, ಟಿವಿ ಮನೇಲಿ ಕರೆಂಟ್ ಬಂದಿದೆ ನಮ್ಮ ಆರ್ಮಿ ಹೋದ್ಮೇಲೆ. ನಿಜ ಹೇಳ್ಬೇಕಂದ್ರೆ ಅದು ಮುಂಚೆ ಕರೆಂಟ್ ಇರ್ಲ ಇತ್ತು, ಕರೆಂಟ್ ಇರ್ಲ ಇತ್ತು. ಅಲ್ಲ ಹಾಂಗಲ್ಲ, ಈಗ ಕೆಲವ್ರು ಹೇಳ್ತಾರೆ ಬಡವರು ಅದ್ರ ಮೇಲೆ ಹೋಗ್ತಾರೆ ಅಂತೇಳಿ, ಅದೆಲ್ಲ ಸುಳ್ಳು. ಯಾಕಂತೇಳಿದ್ರೆ ನಾ ಟ್ರೈನಿಂಗ್ ಮಾಡೋತ್ತಿಗೆ ಕಾಫಿ ಎಸ್ಟೇಟ್ ಇರುತ್ತಲ್ಲ, ಅವ್ರ ಮಕ್ಕಳೆಲ್ಲ ಮಟ್ಟಿಗಿದ್ರು. ಹಾ, ಮತ್ತೆ
1: ಮಡಿಕೇರಿಯವರು,
2: ಚಿಕ್ಕಮಗಳೂರವರು, ಮತ್ತೆ ಸುಮಾರು ಜನ ಇದ್ರು ಎಲ್ಲ. ಕೆಲವರೆಲ್ಲ ಆಲ್ರೆಡಿ ಎರಡ್ ಜನರೇಷನ್ ಇಂದ ಅವ್ರದ್ದು ಇದೇ ಇದ್ರಲ್ಲಿ, ಯಾವ್ದ್ರಲ್ಲ ಆರ್ಮಿಯಲ್ಲೇ ಇದ್ರು. ಸೊ ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಅವ್ರ ಒಂದ್ ಮನ್ಸಲ್ಲಿ ಒಂದು ಅಷ್ಟೇ. ನಮ್ಗೊಂದಿತ್ತು, ನಾನ್ ಸ್ವಲ್ಪ ಸಂದೀಪತಿ ಹೆಂಗೆ ಫಸ್ಟ್ ಬೆಂಚ್ ಅಲ್ಲಿ ಇದ್ದವ ನಾನು. ಅಂದ್ರೆ ಫಸ್ಟ್ ಬೆಂಚ್ ಫಸ್ಟ್ ಯಾರ ಹತ್ರ ಅಲ್ಲಿ?
1: ಗಾಂಧಿಗಳು
2: ಅಲ್ಲ, ಕುಳ್ರೆ
1: ಕುಳ್ರಿರ್ತಾರೆ. ನಾ ಗಾಂಧಿಗಳಿರ್ತ ಅದು ಹೌದು, ಕುಳ್ರೆ ಫಸ್ಟ್
2: ಎಲ್ಲಕ್ಕಿಂತ ಹೈಟ್ ಕಮ್ಮಿ. ನಂಗೆ ಅಂದ್ರೆ ಹೈಟು ಬೇಕಿತ್ತು. ನಾನು ನಾನು ಎಸ್ ಎಲ್ ಸಿ ತನಕ ಫಸ್ಟ್ ಬೆಂಚ್ ಫಸ್ಟೇ. ಯಾವತ್ತು ಆಗ ಕಮ್ಮಿ ಸಿಕ್ಕ ಅದೆಲ್ಲ ಹೇಳುದ್ ಬೇಡ.
1: ಯಾಕಂದ್ರೆ ಇವತ್ತು ಯಾವ್ದೋ ಒಂದು ಮಗು ಪಾಪ ನಾನು ಇನ್ನೂ ಕುಳ್ಳಿದ್ದೆ ಅಂತ ತುಂಬಾ ಇನ್ಫಿರಿಯಾರಿಟಿ ಫೀಲ್ ಮಾಡ್ತಾ ಇದ್ರೆ, ನಾನು ಕರುಣಾಕರ ಗಾಣಿಗಳ ತರ ಉದ್ದ ಇಲ್ಲ ಕಣ್ಣಲ್ಲಿ.
2: ಗ್ಯಾರಂಟಿ ಟ್ರೈ ಮಾಡಿದ್ರೆ ಎಂತದ್ದು ಆತ. ಅದಕ್ಕೂ ನಾನೇ ಇದೆ ಉದಾಹರಣೆ. ಬೇಕಾದ್ರೆ ನನ್ನ ಶಾಲೆ ಕೋಟೇಶ್ವರ ಶಾಲೆ ವಿಚಾರಿಸ್ಲಕ್ ಬೇಕಾದ್ರೆ ನನ್ನ ಟೈಮಿಂಗ್ ಮಕ್ಕಳೆಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು. ನಂದು ಎದುರಿಗೆ ಒಂದ್ ದೊಡ್ಡ ಇದೇ ಇತ್ತು ನಂಗೆ ಅಂತಂತೇಳಿ, ಈಗ ಎಂತ ಮಾಡುದು, ನಾ ಹೈಟ್ ಕಮ್ಮಿ ಆಯ್ತಲ್ಲ ಅಂತೇಳಿ
1: ಅದೇ ಟೆನ್ಷನ್.
2: ಅದು ಟೆನ್ಷನ್ ಇತ್ತು. ಮಿಲಿಟರಿ ಬೇಕಾದ್ರೆ ಹೈಟ್ ಬೇಕು ಮತ್ತೆ ವೇಟ್ ಬೇಕು. ನಮ್ ಸಿಕ್ಕಾಪಟ್ಟೆ ಸಪೂರ ಇದ್ದೆ. ಕಡೆಗೆ ಒಬ್ರು ಹೇಳಿದ್ರೆ ನಂಗೆ ನೀವು ಓಡು ಶುರು ಮಾಡೋಣ ಆಯ್ತು. ಅಲ್ಲಿಂದ ಶುರು ಮಾಡಿದೆ. 2 ವರ್ಷ ಕಂಟಿನ್ಯೂ ಓಡೋದು ಮತ್ತೆ ಮರ ಹತ್ಕೊಂಡು ಎಲ್ಲೋದು. ಆಗಲಲ್ಲಿ ಜಿಮ್ ಅಲ್ಲಿ ಎಲ್ಲಿತ್ತೆ ಆಗಲೇ. ಈಗ ಯಾರೋ ಒಬ್ರು ಅವರಿಗೆ ಮತ್ತೆ ನಾವು ಜಿಮ್ ಸೇರಿ ನಾವು ಮುಂದ್ ಬರ್ಕದಲ್ಲ ಅಂದ್ರೆ ಜಿಮ್ ಇರ್ತದೆ. ನಮ್ಮಂತವ್ರಿಗೆ ಜಿಮ್ ಅಲ್ಲಿ ಉಂಬುಕೆ
1: ಕಷ್ಟ ಇತ್ತು. ಅಂತದ್ರಲ್ಲಿ ಅದೆಲ್ಲ ದೂರದ ಮಾತು,
2: ದೂರದ ಮಾತು.
1: ಹಂಗಾಗಿ ಮರ ಹಿಡ್ಕೊಂಡು ನೇತಾಡೋದು,
2: ನೇತಾಡ್ತಿದ್ದೆ ನಾ. ಎಲ್ಲಿ ಮರ ಮತ್ತೆ ದೇವಸ್ಥಾನ ಕೆರೆ, ಕೋಟೇಶ್ವರ ದೇವಸ್ಥಾನ ಕೆರೆ ಈಜು ಪಾರ್ ಆಗ್ತಿದ್ದೆ ನಾನು. ಆಚೆಗೆ ಹಾ ಈಜ್ತಾ ಇದ್ದೆ.
1: ಅಂದ್ರೆ
2: ಹೈಟ್ ಕೊಟ್ಟಿತಿರ್ತ. ಆ ಕೆಲಸ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಕೆಲವರು ತೀರಿ ಹೋದಲ್ಲ ಆಯ್ತಲ್ಲ, ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಯಾರು ಎಂತ ಮಾಡ್ತಾರೆ ಅವಾಯ್ಡ್ ಮಾಡ್ತಿದ್ರು. ಬಟ್ ನಾನು ಕದ್ದು ಮುಚ್ಚು ಓತಿದ್ದೆ. ಹಂಗೆ ಹಂಗೆ ಸ್ವಲ್ಪ ಹೈಟ್ ಆಯ್ತು ನಂದು. ಅಂದ್ರೆ ಆರ್ಮಿ ಬೇಕು 157 ಬೇಕಾಯ್ತು, 155 ಬೇಕಾ, ಅಷ್ಟ ಆಯ್ತು ಆಯ್ತು. ಯಾಕಂದ್ರೆ ಫಸ್ಟ್ ಒಂದ್ಸಲ ನಾನು ಫಸ್ಟ್ ಇಯರ್ 20ಗೆ ಪೇಪರ್ ಎಲ್ಲ ಬಂದಿತ್ತು, ಅಡಿಷನ್ ಪೇಪರ್ ಉದಯವನೆಲ್ಲ ಕೂಳೂರಲ್ಲಿ ಇತ್ತಂದ್ರೆ ರ್ಯಾಲಿ. ನಾನು ರಾತ್ರಿ ಹೋಯ್ದೆ ಅಲ್ಲಿ, ಒಂದ್ 2000 ಜನ ಬಂದಿರ್ ಸುಮಾರು. ಅದ್ರಲ್ಲಿ ಎಷ್ಟು ಒಂದ್ 200 ಜನ ಸೆಲೆಕ್ಷನ್ ಆಗೋದಷ್ಟೇ, 2000 ಜನಕ್ಕಿಂತ ಜಾಸ್ತಿ ಇದ್ರೆ. ಕಡಿಕೆ ನಾನು ಶಾಲೆಯಲ್ಲಿ ಯಾವತ್ತು ಪ್ರೈಸ್ ತಕೊಂಡ್ಲ, ಯಾವತ್ತು ಓಟದಲ್ಲ ಇಲ್ಲಿ ಯಾವ್ದಲ್ಲ ಒಂದ್ ಲಾಟಿ ಸಹ ತಕೊಂಡ್ಲಿಲ್ಲ ನಾನು. ನಮ್ಮಮ್ಮ ಯಾವತ್ತು ಹೇಳುದು, ಅಯ್ಯೋ ನೀ ಲಾಟಿ ತಗೋತಿಲ್ಲ ಮೇಡಮ್. ಕಡಿ ಅಂತ ಮಾಡಿದ ಅಲ್ಲಿ ಓಡಕ್ ಹೋದ್ 200 ಜನ ಒಂದ್ಸಲ ಓಡ್ತಿದ್ರಲ್ಲ, ಅದ್ರಲ್ಲಿ ನಾನು ಮೂರನೇ ಬಂದಿದೆ. 200 ಜನರಲ್ಲಿ ಮೂರನೇ ಬಂದಿದೆ ಆಯ್ತು. ಸೆಲೆಕ್ಷನ್ ಎಲ್ಲ ಆಯ್ತು, ಮೆಡಿಕಲ್ ಫಿಟ್ ಇದ್ದೆ ನಾನು ಮೊದ್ಲಿಂದ. ಆಮೇಲೆ ಪ್ರತಿಯೊಂದು ಫಿಸಿಕಲ್ ಫಿಟ್ ಇದ್ದೆ, ಮೆಂಟಲಿ ನಾನು ಅದು ಸ್ಟ್ರಾಂಗ್ ಮಾಡ್ಕೊಂಡು ನಾನು ಆರ್ಮಿಗೆ ಹೋಯ್ಕಂತೇಳಿ. ಇಲ್ಲಂದ್ರೆ ಈಗ ಆರ್ಮಿ ಫಿಟ್ ಇದ್ದವ್ರು ಇತ್ತಲ್ಲ, ಬೇರೆ ಯಾವ್ದನ್ನು ಮಾಡ್ಲಕ್ ಜಾಬ್ ಪೊಲೀಸ್ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಒಂದಿರಿತ್ತು, ನಾನು ಆರ್ಮಿಗೆ ಹೋಯ್ಕಂತೇಳಿ. ಅದಕ್ಕಿಂತ ಮುಂಚೆ ನಾನು ಕೆಲವ್ರು ಮಾತಲಿಕ್ಕೆ ಅಂತಿದ್ದೆ, ಆರ್ಮಿ ಕೆಲವ್ರು ದುಡ್ಡೆಲ್ಲ ಕೊಡ್ಕತ್, ಲಂಚ್ ಎಲ್ಲ ಕೊಡ್ಕತ್ ಮರೆ ಅಂತೇಳಿ ಎಲ್ಲ ಹೇಳ್ತಿದ್ದೆ. ಅದೆಲ್ಲ ಸುಳ್ಳು, ಅದಲ್ಲ ಅದೆಲ್ಲ ಇಲ್ಲ ಆತರ ಅಂತ ಇಲ್ಲ. ಅಷ್ಟೇ ಅಷ್ಟೇ ಎಲ್ಲ ಹೇಳುದಷ್ಟೇ. ಕಡೆ ನೀನ್ ದುಡ್ಡಿಗೆ ಅಂತ ಮಾಡ್ತೀಯ, ಕಡೆ ಕಲ್ ಕೊಡುಕೆ ಹಂಗೆಲ್ಲ ಅಂತಿದ್ರ. ಆ ಟೈಮಲ್ಲಿ ಎಂತ ಇತ್ತು ಅಂದ್ರೆ ಹೇಳಿದ್ರೆ ಜನರ ಮನಸ್ಸೊಳಗೆ ಗೌರ್ಮೆಂಟ್ ಜಾಬ್, ಆರ್ಮಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಇರುತ್ತೆ ಅದೆಲ್ಲ ಇರತ್ತೆ. ಅದಕ್ಕೋಸ್ಕರ ಎಂತಾಯ್ತು, ನಾ ಹೆದರ್ಕಂಡ್ಲ, ನಾ ಹೋದೆ, ಸೆಲೆಕ್ಷನ್ ಆಯ್ತು, ಮೆಡಿಕಲ್ ಎಲ್ಲ ಆಯ್ತು, ಮನೆಗೆ ಕಾಲ್ ಲೆಟರ್ ಬಂತು ನಂಗೆ ಈ ದಿನ ಬರ್ಬೇಕಂತೇಳಿ. ಅಂದ್ರೆ ನಾನು ಆ 2001 March 6 ನೀವು ಜಾಯ್ನ್ ಆಯ್ಕಂತೇಳಿ ಬಂತು. ನಾನು ಮಾರ್ಚಲ್ಲೇ ಹೋಯ್ದೆ ಇಲ್ಲಿ ಮಂಗಳೂರಿಗೆ ಹೋದೆ, ಅವ್ರದ್ದೆಲ್ಲ ಟಿಕೆಟ್ ಅವ್ರದೇ ಇರತ್ತೆ. ಆರ್ಮಿ ಒಂದ್ಸಲ ಜಾಯ್ನ್ ಆದ್ಮೇಲೆ ಅಲ್ಲಿ ಅವ್ರದ್ದೆ ಜಾಯ್ನ್ ಆದೆ. ಅವ್ರಿಗೆ ಅವರು ನನ್ನ ರಿಲೇಟೇಷನ್ ಬಂದ್ ಬಿಟ್ರೆ ನಾವ್ ಒಂದ್ 15 ಮಕ್ಕಳಿದ್ರು ಆರ್ಮಡಿಗೆ ಹೋಪರು. ಅದ್ರಲ್ಲಿ ಕೆಲವರು ಓಡ್ ಬಂದ್ರೆ ಆಯ್ದೆ, ನಾವೆಲ್ಲ ಟ್ರೈನಿಂಗ್ ಮಾಡ್ತಾ 1.5 ವರ್ಷ ಟ್ರೈನಿಂಗ್ ಇರತ್ತೆ ಅಲ್ಲಿ.
1: ನಿಮ್ಗೆ ಎಷ್ಟು ವಯಸ್ಸು ಆರ್ಮಿಗೆ ಜಾಯ್ನ್ ಆಪತ್ತಿಗೆ?
2: 17 ಅಂದ್ರೆ 17 ವರ್ಷ ಆಯ್ತು.
1: ಓ, ಅಷ್ಟು ಸಣ್ಣ.
2: ಈಗ 21 ವರ್ಷ ಆಯ್ತು. ಮೊದ್ಲು 16 ಏಜ್ ಇದ್ದಿತ್ತು ನಿಮ್ಗೆ, 16 ಅಂದ್ರೆ SLC ಮುಗಿತಿತ್ತು ಗೊತ್ತಾ. ಮೊದ್ಲು ಎಂತ 5 ವರ್ಷಕ್ಕೆ ಹಾಕ್ತಿದ್ರ, ಒಂದನೇ ಕ್ಲಾಸ್ 5 ವರ್ಷಕ್ಕೆ ಹಾಕ್ತಿದ್ರ, ಆಗಲಿಗೆಲ್ಲ ಹಂಗೆಲ್ಲ
1: ಕರೆಕ್ಟ್
2: ಆಧಾರ್ ಕಾರ್ಡ್ ಇದ್ರಕ್ಕೆ ಅಂತ ಇಲ್ಲ ನಾವೆಲ್ಲ ಒಪ್ಪತ್ತಿಗೆ. ಕಡೆಗೆ ಅದೇ 17 ವರ್ಷ ಆಯ್ತು. ಕಡೆಗೆ ಅಲ್ಲಿ ಟ್ರೈನಿಂಗ್ ಹೋದೆ, ಅಲ್ಲೂ ಮತ್ತೆ ಮೆಡಿಕಲ್ ಎಲ್ಲ ವಾಪಸ್ ಹತ್ರಿ. ಅಂದ್ರೆ ಇದಿಲ್ಲ BRO ಮಾಡ್ತಾರೆ ಮೆಡಿಕಲ್, ಮತ್ತೆ ಅಲ್ಲಿ ಸೆಂಟ್ರಿಗೆ ಹೋದ್ಮೇಲೆ ಅಲ್ಲೂ ಒಂದ್ಸಲ ಆತ್ ಮೆಡಿಕಲ್.
1: ಅಲ್ಲ, ಇದಕ್ಕಿಂತ ಮುಂಚೆ ನೀವೀಗ ಆರ್ಮಿಗೆ ಸೇನೆಗೆ ಸೇರ್ತೆ ಮಿಲಿಟರಿಗೆ ಹೋಪದಂದಾಗ ನಿಮ್ ಮನೆಯವರೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ರ?
2: ನಾ ಸೇರೋರಿಗೆ ಗೊತ್ತಿಲ್ಲಲ್ಲ,
1: ವಿಷಯ
2: ಗೊತ್ತಿಲ್ದಂಗೆ ಹೋಯ್ದೇನೆ. ನಾನು ಒಬ್ಬನೇ ಮಗ ನನ್ನ ಅಮ್ಮನಿಗೆ.
1: ಹೌದಾ?
2: ಒಬ್ಬನೇ ಮಗ, ನನ್ನ ತಂಗಿ ಇದ್ದಾಳೆ ಒಬ್ಳು, ನಾವಿಬ್ರೆ. ಅವ್ರಿಗೆ ಹೇಳಲಿಲ್ಲ ನಾನು ಹಿಂಗ ಹಿಂಗ ಇತ್ತು ಅಂತಲೇ. ಕಡೆಗೆ ನಾನು ಹೋಪ್ ಶುರು ಮಾಡಿ ಹಿಂಗೆ ಇತ್ತು ಒಂದು ಕಣಕ ಬತ್ತ ಹೋದ್
1: ಹೋದ್ದೆ. ಓ, ಓದಿದ SSLC
2: PUC ಹೋಯ್ತಿದ್ದೆ, ಕಾಮರ್ಸ್ ತಕ್ಕಂಡಿದ್ದೆ.
1: ಅಷ್ಟಿಗೆ ಇದೆಲ್ಲ ಆಯ್ತು, ಕಡೆ ಸೀದಾ ಹೋಯ್ತಿದ್ದೆ.
2: ಹೊರಟಿದ್ದೆ ಹಿಂದ್ ಕಂಡದಲ್ಲ ಮುಂದ್ ಕಂಡದಲ್ಲ, ಸೀದಾ ಹೋದ್ದೆ.
1: ಕಡೆಗೆ ಹೋಪದಿಗೆ ಇಲ್ಲಿಂದ ಹೋಪಕ್ಕೆಲ್ಲ ಜನ ಇದ್ದೀರಾ ಅಥವಾ?
2: ಅಲ್ಲ, ಇಲ್ಲಿಂದ ಮಂಗಳೂರಿಗೆ ನಾನು ಒಬ್ಬನೇ ಹೋದೆ. ಅಲ್ಲಿಂದ ಜನ ಇದ್ರು, ಈಗ ಜಾಯ್ನ್ ಆದವ್ರು ಇತ್ತಲ್ಲ, ಕೆಲವರು ಸೇರಿಕೊಂಡಿರ್ತಾರೆ. ಅಂದ್ರೆ ಜಾಯ್ನ್ ಆಯ್ತು ಅವ್ರದೆಲ್ಲ, ಅವ್ರಿಗೆ ಕಾಲ್ ಲೆಟರ್ ಬಂತು. ಅವ್ರು ನಾವೊಂದು 15 ಇದೀವಿ ಸರ್ಸಿಗೆ, ನಾವೆಲ್ಲ ಒಂದ್ ಸೆಂಟ್ರಿಗೆ ಹೋಪವ್ರು.
1: ಒಟ್ಟೆ ಹೊರೆ ನೀವು?
2: ನಾಳೆ ಒಟ್ಟಿಗೆ ಹೋಯ್ತು ರೈಲಲ್ಲ.
1: ಯಾಕಂದ್ರೆ ಒಂದ್ ಹಳ್ಳಿಯಿಂದ ಒಂದ್ ಮಗು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಹೋತಂದ್ರೆ ಅದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಗೊತ್ತಿಪ್ಪುದಿಲ್ಲ.
2: ರೈಲ್ವೆ ಸ್ಟೇಷನ್ ಗೊತ್ತಿದ್ದಿಲ್ಲ, ಮತ್ತೆಂತ ಗೊತ್ತ, ಮತ್ತೊಂದ್ ಭಾಷೆ. ನಮ್ಗೆ ಹಿಂದಿ ಬತ್ತಿಲ್ಲ, ಅವ್ರಿಗೆ ನಮ್ ಭಾಷೆ ಬತ್ತಿಲ್ಲ.
1: ಅದು
2: ಮ್ಯಾನೇಜ್ ಆಯ್ತು ಅಂದ್ರೆ, ಫಸ್ಟ್ ಎಂತ ಆಯ್ತಲ್ಲ, ನಾವು ಅಲ್ಲಿ ಸೌತ್ ಇಂಡಿಯನ್ಸ್ ಬರ್ತಾರಲ್ಲ, ತಮಿಳ್ನಾಡು, ನಾವು ಈ ಕನ್ನಡದ್ರ ಸ್ವಲ್ಪ ಮಾತಾಡ್ತಾರೆ ಹಿಂದಿ, ಅಂದ್ರೆ ಸ್ವಲ್ಪ ಬಂದಿರುತ್ತೆ. ತಮಿಳ್ ಅವ್ರಿದ್ರಲ್ಲ, ತಮಿಳವರು ಮತ್ತೆ ಆಂಧ್ರದವರು ಒಂಚೂರು ಬತ್ತಿ, ಆಂಧ್ರದವ್ರು ಅಡ್ಡಿಲ್ಲ ಸ್ವಲ್ಪ. ಆ ತಮಿಳ್ ಅಂತೂ ಬಿಲ್ಕುಲ್ ಬತ್ತಲ್ಲ ಪಾಪ, ಅವ್ರಿಗೆ ಕಲಿಬಾರ ಭಯಂಕರ ಸ್ಟ್ರಗಲ್ ಮಾಡ್ತಾರ ಅವ್ರು. ಬಟ್ ನನ್ಗೆ ಸ್ವಲ್ಪ ಈಜಿ ಆಯ್ತು. ಹೆಂಗಂತ, ಅಲ್ಲಿ ಮಾರಿ ಮಾತ್ ಮತಿ ಹೊಡಿತದ, ಬಡ ಬಡ ಬಡ ಅಂದೇಳಿ
1: ನಮ್ದು
2: ಅಂದ್ರೆ ಹೊಡಿತಾರೆ. ಅಂದ್ರೆ ಹೊಡಿದಲೇ ಬೇಕು ಮಾತ್ ಮತಿ ಅಂದ್ರೆ ಬಡಗಿ ಬಿತ್ತು ಸಮಿ ಬಿಡ್ತಿದ್ ಎಂತಕಂದ್ರೆ ಬಿಡ್ತಾರೆ, ಅದು ಬಿಡ್ಲೇಬೇಕು ಆಕ್ಚುಲಿ. ಈಗ ನೀವು ಕಂಡಿರಿ, ಈಗ ಶಾಲೆಲ್ಲ ನಾಕಿಯಂತೆ ಮಕ್ಳಿಗೆಲ್ಲ ಹೊಡೆದು ಮನೆಯವರು ಹೋಗ್ತಾರೆ. ಅದೇ ದೊಡ್ಡ ಮೇನ್ ಪ್ರಾಬ್ಲಮ್. ಅದು
1: ಹೊಡಿಕಂತ್ರೆ ನೀವು
2: ಸ್ವಲ್ಪ ಒಂಚೂರು ಬೀಳಿಕೆ
1: ದಂಡಂ ದಶಗುಣಂ
2: 100%. ನಾವಲ್ಲಿಗ ಅಲ್ಲಿಗ ಸೇರಿದ್ರ ಆರ್ಮಿ ಹೆಂಗಂಗ ತಲೆ ಮತ್ತೆ ಬೇರೆ ಬೇರೆ ರೀತಿ ಮೆಂಟಾಲಿಟಿ ಇರುತ್ತೆ. ಅವರೆಲ್ಲ ಪೆಟ್ಟು ಹೆದರಿಕಿಂತ ಮತ್ತೆ ಕಲಿತಾರಲ್ಲ ಅವ್ರ. ನಾನು ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ ಅಷ್ಟೊತ್ತಿ.
1: ಹೌದಾ?
2: ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ, ಆ ಬಡಗಿ ಬೇಡ ಅಂತೇಳಿ. ಕಡೆಗೆ ಕಲ್ತೆ, ಭಾಷೆ ಬಂತು ನನ್ಗೆ. ಆಮೇಲೆ ನಾನು ಈಗ ಕೆಲವು ಅಲ್ಲಿ ನಿಮ್ಗೆ ನಂಬುದಿಲ್ಲ ಹೇಳ್ರೆ, ನಾನಲ್ಲಿ ಟ್ರೂಪ್ ಸೀನಿಯರ್ ಇದ್ದೆ. ಟ್ರೂಪ್ ಸೀನಿಯರ್ ಅಂತ ಹೇಳಿದ್ರೆ ಈಗ ಲೀಡರ್ ಮಾಡುದಿಲ್ಲ, ಶಾಲೆಯಲ್ಲಿ ಒಂದು ಕ್ಲಾಸ್ ಅಲ್ಲಿ ಲೀಡರ್ ಮಾಡಿಬಿಡ್ತಾರೆ ಕಣೆ. ಇವನಿಗೆ 2 ಭಾಷೆ ಬತ್ತ ಅಂದ್ರೆ ಅವ್ರೆಂತ ಅನ್ಕಂತಾರೆ ಗೊತ್ತಾ? ಸೌತ್ ಇಂಡಿಯನ್ ಅಂತಾನೆ, ಎಲ್ಲದು ಒಂದೇ, ತಮಿಳು ಸಬ್ ಏಕೆ ಸಬ್ ಹಿಂದಿ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಂತ ಹೇಳಿ ಇವನೇ ಪರ್ಫೆಕ್ಟರ್ ಮಾಡಿಬಿಟ್ಟು ಇವ್ನು 2 ಭಾಷೆ ಹಿಂದಿನೂ ಕನ್ವರ್ಟ್ ಮಾಡ್ತಾ ಮತ್ತೆ
1: ಸೌತ್ ಇಂಡಿಯನ್
2: ಹೇಳ್ತಾನೆ.
1: ಅವ್ರಿಗೆ ಗೊತ್ತಿಲ್ಲ ಕನ್ನಡ
2: ಕನ್ನಡ ಬೇರೆ ಅರ್ಥ ಆಗ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಆದ್ರೂ ನಾರ್ಮಲ್ ಈಗ ಸೌತ್ ಕನ್ನಡದವ್ರ ಮನೆ ಎಂತ ತಮಿಳು ಎಲ್ಲ ಸ್ವಲ್ಪ ಮಾತಾಡ್ತಾರ, ಕಲ್ತು ಬಿಡ್ತಲ್ಲ ಹೋದ್ಮೇಲೆ ಎಲ್ಲ ಬತ್ತೆ
1: ಬಾವುನಾರ
2: ಎಲ್ಲ ಬಂದೇ ಬತ್ತೆ. ಅಂದ್ರೆ ಅದು ಮತ್ತೆ ಆದ್ಮಿ ಹಂಗೆ, ಯಾಕಂದ್ರೆ ಎಲ್ಲ ಒಟ್ಟಿಗೆ ಇರ್ತಲ್ಲ ನಾವು, ಹೀಗೆ ಹಂಗಲ್ಲ. ಶಾಲೆಗೆ ಬಿಡ್ತಾರೆ ಹೋತ್ರ ಒಟ್ಟಿಗೆ ಐಕಂದು ಸ್ನಾನ ಮಾಡಿದ ಎಲ್ಲ ಒಂದು ದೊಡ್ಡ ಕೆರೆ ಟೈಪ್ ಇರತ್ತೆ, ಅಂದ್ರೆ ಕೆರೆ ಅಲ್ಲ ಇದೆ ಟ್ಯಾಂಕಿ, ಎಲ್ಲ ಒಟ್ಟ ಗತಸ ನೀರ್ ಹಾಕೊಂಡಲ್ಲೇ ಹಂಗೆ. ಈಗ ಸ್ವಲ್ಪ ಚೇಂಜಸ್ ಆಯ್ತು, ಮೊದ್ಲೆಲ್ಲ ಆ ಟೈಪ್, ಈಗೆಲ್ಲ ಬಾತ್ರೂಮ್ ಶವರ್ ಎಲ್ಲ ಇತ್ತು. ನಾವಲ್ಲಿ ನಾವು ಜಾಯ್ನ್ ಆಗಿ ಎಷ್ಟೇನು ಇಷ್ಟ ಎಲ್ಲ ಇರ್ಲಿಲ್ಲ, ಈಗ ಆಡಿಲ್ಲ, ಅಡ್ವಾನ್ಸ್ ಆಯ್ತು ಎಲ್ಲಾನು. ಈಗ ನಾನು 4 ವರ್ಷ ಟ್ರೈನಿಂಗ್ ಸೆಂಟರ್ RDMA ಇದ್ದೆ. ಎಲ್ಲಿ ಎಲ್ಲಿ ನಾ ಟ್ರೈನಿಂಗ್ ಮಾಡ್ಕೊಂಡು ಹೋಯ್ದು ಅಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿದ್ದೆ ಅಂತ ಹೇಳಕ್ಕ. ಅಲ್ಲಿಗೆ ಎಲ್ಲ ಚೇಂಜ್, ಬೆಡ್ ಎಲ್ಲ ಎಲ್ಲ ಚೇಂಜ್ ಆಯ್ತು ಈಗ.
1: ಓಕೆ. ಅಲ್ಲ, ನಂಗೆ ಈಗ ಒಂದ್ ಪ್ರಶ್ನೆ, ಈಗ ಮನೆಗ್ ನೀವು ಮಿಲಿಟರಿಗೆ ಹೋಗ್ತಿ ಅಂದಾನೆ ಹೇಳಲಿಲ್ಲ ಅಂತ ಹೇಳ್ರಿ, ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ನೀವು ಟ್ರೈನಿಂಗ್ ಅಂತ ಹೊರಟ್ರೆ ಅಲ್ಲ, ಆಗಳಿಕ್ಕೂ ಹೇಳಿ ನೀವು
2: ಆಗಳಿಗೂ ಹೇಳ ನಾನು
1: ಮತ್ತೆ ಎಲ್ಲಿಗೆ ಹೋಗ್ತೆ ಅಂತ ಹೇಳಿ.
2: ಮಂಗಳೂರಿಗೆ ಹೋಗ್ಬತ್ತೆ ಹೇಳಿದೆ.
1: ಬ್ಯಾಗ್ ಎಲ್ಲ ಹಿಡ್ಕೊಂಡ್ಲಿ?
2: ಬ್ಯಾಗ್ ಅಂತಿಲ್ಲ, ನಾ ಎರಡಂಗಿ ತಕೊಂಡೋಯ್ದೆ
1: ಅಷ್ಟೇ. ಹಾ, ಕಡಿಕ್ ಬಪ್ಪ ಕಾಯ್ತ ನಿಮ್ಗೆ ಎಷ್ಟೇ ನನ್ಮೇಲೆ ಬಂದದ್ದು ಅಮ್ಮಂಗ್ ಗೊತ್ತಾಯ್ಕಲ್ಲ ಎಂತ.
2: ಲೆಟರ್ ಬರ್ದೇನೆ ಅಲ್ಲಿಂದ. ಲೆಟರ್ ಬಂದೆ ಮತ್ತೆಂತ ಇದು ಗೊತ್ತಾ, ಪೊಲೀಸ್ ಪತ್ರ ಅಲ್ಲ ವೆರಿಫಿಕೇಶನ್ ಗೆ. ಪೊಲೀಸರು ಬಂದ್ರೆ ಅಮ್ಮನ ಎಷ್ಟು ಪರ್ಫೆಕ್ಟ್ ಆಯ್ತು, ಇವ ಆರ್ಮಿಗೆ ಹೋಯ್ದ. ಅದಲ್ದೆ ಪೊಲೀಸ್ ಹೇಳಿದ ಅಮ್ರ, ನನಗಂತೂ ಹಪ್ಪು ಕಾಯಿಲ್ಲ ಮರ್ರೆ, ನಿಮ್ ಮಗಾರು ಹೋಯ್ದ, ನಂಗೆ ಸೇರ್ಕೊಂಡ್ ಬಾರಿ ಆಸೆ ಇತ್ತು ನಾಳೆ ಅಮ್ಮನ ಹತ್ರ ಹೇಳ್ರ, ಅದು ಮತ್ತ ಅನ್ಕಂಡ್ರ ಅಡ್ಡಿಲ್ಲಂಗಾರೆ ಅಂತೇಳಿ.
1: ಸೊ ಹಂಗ ನಿಮ್ ಧೈರ್ಯಕ್ ಮೆಚ್ಚಕ್ ಮಾರ, ಆರ್ಮಿಗೆ ಹೊಯ್ಕೆ ಹೊಯ್ಕೆ ಅಂತ ಮಾವ ನಿಮ್ಗೆ ಇನ್ಸ್ಪೈರ್ ಮಾಡದ್
2: ಅಲ್ಲ? ಮಾವನ ಕೇಳ್ದೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಅವ್ನಿಗೆ ಗೊತ್ತಿಲ್ಲ ಪಾಪ,
1: ಎಂತ ಹೊರ ಜಗತ್ತು ಕಂಡಿರ್ತಾರೆ ಅಲ್ಲ. ಆದ್ರೆ ನೀವು ಕಾರ್ಗಿಲ್ ಯುದ್ಧ ಆ ಟೈಮ್ ಅಲ್ಲಿ ನೀವು ಅಲ್ಲಿರ್ಲಿಲ್ಲ,
2: ಆರ್ಮಿಯಲ್ಲಿದ್ದೀರಲ್ಲ
1: ಅಲ್ದ, ಆಗ ನೀವು ಅದನ್ನ ಅಪ್ಡೇಟ್ ತಕಂತಿದ್ರಿ.
2: ನಾನು ಜಾಯಿನ್ ಆದ 2002 ಮಾರ್ಚ್ ಅಲ್ಲಿ ನಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹೋದ್ದು.
1: ಓಕೆ, 2002. ಸೊ ನೀವು ಕಾರ್ಗಿಲ್ ಟೈಮ್ ಅಲ್ಲಿ ಎಲ್ಲ ಎಂತೆಲ್ಲ ಆತಿತ್ತು?
2: ಕಾಂತಿದ್ದೆ ನಾ ಪೇಪರ್, ಯಾರ ಮೇಲೆ ಪೇಪರ್ ಬರ್ತಿತ್ತು ಅವ್ರ ಮನೆಗೆ ಓದ್ತಿದ್ದೆ, ಒಬ್ಬರು ಕಾಂತಿದ್ದೆ, ಮತ್ ನ್ಯೂಸ್ ಗ್ಯೂಸ್ ಎಲ್ಲ ಬರ್ತಿತ್ತಲ್ಲ ಅವಳಿಗೆ, ಅದೆಲ್ಲ ಕಾಂತಿದ್ದೆ ನಾನು,
1: ತುಂಬಾ ಕುತೂಹಲ ಇದ್ದಿದ್ದ. ಸೊ ಅದಾದ್ಮೇಲೆ ನಿಮ್ಗೆ, ನೀವು ಈ ತರ ಯುದ್ಧದಲ್ಲಿ ನೀವೇ ಇದ್ರೆ, ಯಾಕಂದ್ರೆ ಒಳಗಡೆ ನಿಮ್ಗೆ ಸೋಲ್ಜರ್ ಆಯ್ಕಂತಾನೆ ಆಸೆ ಇದ್ದದ್ದು
2: ಅವಳಿಗೆ ಅಂತ ಗೊತ್ತಾ. ಇದ್ರಲ್ಲಿ ಈಗ ಆರ್ಮಿ ಮೇಲೆ ತುಂಬಾ ವಿಭಾಗ ಇತ್ತು, ಆಡಮ್ ಸೆಕ್ಷನ್ ಇರತ್ತ, ನಾವು ಜಾಯಿನ್ ಆಗಕ್ಕೆ ಹೋಗಿರ್ತದ, ನಮ್ಗೆ ಗೊತ್ತಿದ್ದಲ್ಲಿ ಯಾವ ಫೋರ್ಸ್ ನಾವು ಹೊತ್ತಂತೇಳಿ ಗೊತ್ತ. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವು ಈ ಫೋರ್ಸ್ ಜಾಯಿನ್ ಆಯ್ತು ಅಂದಳಿ. ಇಲ್ಲಿಗೆ ನಾವೀಗ ಆರ್ಮಿ ಸೆಲೆಕ್ಷನ್ ಅಂತ ಹೊತ್ತ, ಅಲ್ಲಿ ಹೊತ್ತ ಈ ಸಪ್ಲೈ ಇತ್ತು, ಸಪ್ಲೈ ಸೆಂಟರ್ ಅಂತೇಳಿ ಇತ್ತು, ಎಲ್ಲ ಬೇರೆ ಬೇರೆ ಬೇರೆ ಟೈಪ್ ವಿಭಾಗ ಇರುತ್ತೆ. ಅದು ನಮ್ಗೆ ಗೊತ್ತಿದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ನಾವು ಆರ್ಮಿ ಸೆಲೆಕ್ಷನ್ ಹೋಗಿರುತ್ತೆ.
1: ಕಡಿಕಲ್ಲು ಹಾರ್ಮೇಲೆ ನಿಮ್ಮನ್ನ ಯಾವ್ದಕ್ ಹಾಕ್ರ ಅವರು?
2: ಅದನ್ನ ಆರ್ಮ್ಡ್ ಹಾಕ್ರ. ನಮ್ಗೆ
1: ಆರ್ಮ್ಡ್ ಅಂದ್ರೆ ಎಂತ?
2: ಆರ್ಮ್ಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕ್ ಗೊತ್ತಾ, ಟ್ಯಾಂಕ್ಸ್ ಯುದ್ಧ ಟ್ಯಾಂಕ್, ಯುದ್ಧ ಟ್ಯಾಂಕ್ ಅದ್ರದ್ದು ಆಪರೇಟರ್.
1: ಓ, ಅಂದ್ರೆ ಮುಂಚೂಣಿಯಲ್ಲಿ ನೀವೇ ಇರ್ತೀರಿ, ಯಾರು ಗುಂಡು ಗಿಂಡು ಹೊಡೆದ್ರೆ ಫಸ್ಟ್ ನಿಮ್ಗೆ ತಾಗುತ್ತೆ.
2: ಗುಂಡ್ ಅಂದ್ರೆ ಅದ್ಲಿಂತ ಇತ್ತು ಅಂತ ಹೇಳಿದ್ರೆ ಟ್ಯಾಂಕ್ ಟು ಟ್ಯಾಂಕ್ ಯುದ್ಧ ಆಗ್ತ.
1: ಓಕೆ,
2: ಈಗ ಪರ್ಸನಲ್ ಆಗಿ ಒಬ್ಬ ಇಂಡಿವಿಜುವಲ್ ಬಂದ್ ನಮ್ಮನ್ನ ಹೊಡಕಾತಿಲ್ಲ ಅವಾಗ ಟ್ಯಾಂಕ್ ಒಳಗೆ, ಟ್ಯಾಂಕ್ ಇಂದ ನಮ್ ಫೈರ್ ಮಾಡ್ಕ, ಇಲ್ಲ ರಾಕೆಟ್ ಲಾಂಚರ್ ಅಂತ ಇರತ್ ನೋಡಿ, ಅದರಲ್ಲೂ ಏನು ಜಾಸ್ತಿ ಎಫೆಕ್ಟ್ ಆಗ್ತಿಲ್ಲ, ಬಟ್ ಟ್ಯಾಂಕ್ ಟು ಟ್ಯಾಂಕ್.
1: ಈಗ ನೀವು ಆರ್ಮ್ಡ್ ಫೋರ್ಸ್ ಅಲ್ಲಿ ಇದ್ದಾಗ ಎಲ್ಲಾದ್ರೂ ಈ ತರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ?
2: ನಾವು 2002 ಇತ್ತಲ್ಲ ಒಪ್ಪ ಪರಾಕ್ರಮಣ ಬಂದಿರತ್ತೆ, ಅಷ್ಟೊತ್ತು ನಾವ್ ಅಲ್ಲಿ ಬಾರ್ಡರ್ ಇದ್ದಿತ್ತು, ರೆಡಿ ಆಯ್ ರೌಂಡ್ ಲೋಡ್ ಆಯ್ ರೆಡಿ ಆಗಿತ್ತು, ಬಟ್ ಫೈರ್ ಆಗಿಲ್ಲ ಅಷ್ಟೇ.
1: ಬಾರ್ಡರ್ ಅಲ್ಲಿ ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ?
2: ಜೈಸಲ್ಮೇರ್.
1: ಜೈಸಲ್ಮೇರ್ ಅಂತ ನಿಮ್ಗೆ ಆ ಹೊತ್ತಲ್ಲಿ ನಿಮ್ ಒಳಗಿನ ಹೃದಯದಲ್ಲಿ ಯಾವ ತರದ ತಲ್ಲಣ ಅಥವಾ ಏನು ಇಮೋಷನ್ಸ್ ಆಚೀಚಿ ಹೋತ ಇರತ್ತಂತ?
2: ಇಲ್ಲಿ ಯಾವ ಯುದ್ಧದಲ್ಲ,
1: ಯುದ್ಧ ಆತ್ ಅಥವಾ ಆಗುವ ಸಂಭವ, ನಿಮ್ಮನ್ನಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ನೀವ್ ಇದಕ್ಕೆ ಅಂತ ಹೇಳ್ಕೊಂಡ
2: ನಿಜ ಹೇಳುದ
1: ನಿಮ್ಮ ಮನಸ್ಥಿತಿ?
2: ನಿಜ ನಿಜ ಹೇಳ್ತೇ ನೋಡಿ, ಒಂದು ಸತ್ಯ ಹೇಳ್ತೇ ಇದ್ ಮಾತ್ರ, ಪ್ರತಿಯೊಬ್ಬ ಆರ್ಮಿ ಪರ್ಸನ್ ಇದ್ದಲ್ಲ ಅವ್ನು ಯೋಚನೆ ಮಾಡ್ತಾ ಹಿಂಗೆ ಹೋಯ್ಕಂತೇಳಿ, ಇದ್ ಮಾತ್ರ ಗ್ಯಾರಂಟಿ.
1: ಹೌದಾ? ಈ ತರ ಅಂದ್ರೆ ಅವ್ರು ರೆಡಿ ಇರ್ತಾರೆ ಮೆಂಟಲಿ,
2: ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅವ್ರು. ನಮ್ಗೆ ಗೊತ್ತಿತ್ತು ನಾವ್ ಎಂತಕ್ಕೆ, ನಮ್ಮನ್ನ ನಾ ಎಂತ ಟ್ರೈನ್ಡ್ ಆದಂತೇಳಿ ನಮ್ಗೆ ಗೊತ್ತಿತ್ತು, ಟ್ರೈನ್ ನಮ್ಗೆ ಎಂತ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಗೆ ಗೊತ್ತಿತ್ತು ನಮ್ದು ಏಮ್ ಗೋಲ್ ಕ್ಲಿಯರ್ಲಿ
1: ಹಿಂಗೆ ಆಯ್ಕಂತ. ಆಗ ಹೆಂಡತಿ ಮಕ್ಕಳು ಮನೆಗಳ
2: ಅವಾಗೆಲ್ಲ ಹೆಂಡತಿ ಮಕ್ಕಳು ಇರ್ಲಿಲ್ಲ
1: ಆಗ ಇರ್ಲಿಲ್ಲ. ಓಕೆ, ಸೊ ನಿಮ್ಗೆ ಆ ಮೊಮೆಂಟ್ ಅಲ್ಲಿ ರೆಡಿ ಎಂತಾರು ಸೈ
2: ಹೋಗ್ತಾರು ಹಂಗೆ, ಅದನ್ನೇ ಯೋಚನೆ.
1: ಓಕೆ, ಎದೆಲ್ಲಿ ಹೆದರಿಕೆ ಆತಿಲ್ಲ ಮರ ಆ ಗುಂಡು ಸದ್ದಿಗೆ, ನಾವಿಲ್ಲಿ ಕಾಮತಿಗೆ ಹೆದರ್ಕಂತಲ್ಲ.
2: ಅದು ಹಂಗೆ ಎಂತಕ್ಕಂತ ಹೇಳಿದ್ರೆ, ನಾವು ಟ್ರೈನಿಂಗ್ ತಕೊಂಡಿರ್ತ ನೋಡಿ, ನಾವು ಅದಕ್ಕೋಸ್ಕರ ಟ್ರೈನಿಂಗ್ ತಕೊಂಡಿರತ್ತೆ, ಅದ್ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿ ಕೊಟ್ಟಿರ್ತಾರೆ, ನೀವ್ ಹೆಂಗ್ ಹೋಯ್ಕ ಯಾವ ಟೈಪ್ ಗುಂಡು ಬರುತ್ತೆ, ನೀವ್ ಹೆಂಗ್ ಹೋಯ್ಕ ಆ ಟೈಪ್ ಎಲ್ಲ ಇರುತ್ತೆ. ಈಗ ನೋಡಿ, ಯಾವ್ದೇ ಒಂದ್ ಕೆಲಸ ಇಲ್ಲಿ, ನೀವ್ ಇಲ್ಲೇ ನೋಡಿ, ಯಾವ್ದಾದ್ರು ಒಂದ್ ಸಣ್ಣ ಕೆಲಸ ಅಂತ ಹೇಳ್ತೀನಿ, ನನಗ ಪೇಂಟ್ ಹೊಡೋದು, ನಂಗೆ ಹೇಳ್ದಂಗ್ ಬರ್ತದ? ಇಲ್ಲ
1: ಇಲ್ಲ. ಹೌದು,
2: ನಮ್ಗೆ ಅದೇ ಬತ್ತು, ನಾವು ಅದನ್ನೇ ಕಲ್ತದ್ದು. ಸೊ ಇವ್ರು ಇದನ್ನ ಕಲ್ತಿರ್ತಾರೆ, ಅದಕ್ಕೆ ನಾನು ಹಂಗೆ ಅನ್ಕೊಂಬಿಡಿ ನೀವು ನಾರ್ಮಲ್ ಪೇಂಟ್ ಅಂತೇಳಿ
1: ಅಲ್ಲ, ಬಟ್ ಎಲ್ಲದೂ ಹಂಗೆ ನಾವ್ ಯಾವ್ದು ಎಕ್ಸ್ಪರ್ಟೈಸ್ ಇರ್ತೀವಿ. ಅದೇ
2: ಅದೇ ನಾನು ಒಂದ್ ವಿಚಾರ ಹೇಳ್ತೇನೆ, ನಂಗೆ ಎಕ್ವಿಪ್ಮೆಂಟ್ಸ್ ಕೊಟ್ಟನಾರೋ ಸಾತಲ್ಲ, ನಾನು ನಾಲ್ಕು ಕೂರ್ಸನಾರೋ ಸಾತನಲ್ಲಿ
1: ಮಾತಾಡೋ ಕೂರ್ಸು ನರ್ವಸ್ ಆದ್ರೆ ಈಗ AK-47 ಕೊಟ್ಟು ಫೈರ್ ಮಾಡಂದ್ರೆ ನಿಮ್ಗೆ
2: ನರ್ವಸ್ ಆತಿಲ್ಲ, ಆದ್ರೆ ನಿಮ್ ಜಾಗದನ್ನ ಬಂದು ಕೂಕೊಂಡ್ ಅಲ್ಲಿ ನರ್ವಸ್ ಆಗ್ತೀಗ.
1: ಹಂಗೆ ಪರಿಣತಿ ಅಂತ ಹೇಳ್ತಾರೆ. ಈಗ ನಿಮಗೆ ತರಬೇತಿ ಟೈಮ್ ಅಲ್ಲಿ ಎಷ್ಟು ಕಷ್ಟ ಇದ್ದಿತ್ತು ಅದು? ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಬ್ರು ಬಂದಿದ್ರು ಸುನೀತಾ ಅಂತ ಹೇಳಿ, ಅವ್ರು ಹೇಳ್ತಾ ಇದ್ರು ಅವರು ಬಾರ್ಡರ್ BSF
2: BSF
1: ಅದ್ರಲ್ಲಿ ಇದ್ದವರು, ಅದ್ ಹೇಳ್ತಾ ಇದ್ರು ತರಬೇತಿ ಟೈಮ್ ಎಷ್ಟು ಕಷ್ಟ ಆಯ್ತಂದ್ರೆ ಮನೆಗ್ ಹೋಪ ವಾಪಸ್ ಬಪ್ಪ ಇಲ್ಲಿಂದ ಓಡಿ ಹೋಪ ಅಂಬಷ್ಟು ಕಷ್ಟ.
2: ಅಷ್ಟು ಕಷ್ಟ ಇರುತ್ತಂತಂದ್ರೆ ನನ್ನ ಟೈಮ್ ಅಲ್ಲಿ ಕೆಲವ್ರು ಓಡಿ ಹೋಯ್ರು, ಓಡಿ ಹೋಪಂದ್ ಕಷ್ಟ ಇತ್ತು, ಓಡಿ ಹೋದ್ರೆ ಮತ್ತೆ ಅವ್ರ ಫ್ಯೂಚರ್ ಹಾಳ.
1: ಯಾಕೆ, ಯಾವ ತರ ಆಯ್ತು
2: ಅಂದ್ರೆ ಪೊಲೀಸರು ಬರ್ತಾರೆ.
1: ಓಹೋ,
2: ಯಾಕಂತೇಳಿ ನೋಡಿ, ಒಂದ್ ಏರಿಯಾ ಅಂತೇಳಿ ಆರ್ಮಿ ಬಗ್ಗೆ ತಿಳುವಳಿಕೆ ತಕ್ಕಂಡ ಅವ್ರು ಬಂದಿದ್ದು ಸ್ವಲ್ಪ ಅರ್ಥ ಆಯ್ತಾ?
1: ಒಳಗಿನ ಸೀಕ್ರೆಟ್
2: ಗೊತ್ತಿರುತ್ತೆ.
1: ಸೊ ನಿಮ್ದು ತರಬೇತಿ ಹೆಂಗೆ, ಇದೊಂಚು ತರಬೇತಿ ಬಗ್ಗೆ ಹೇಳಿ ಕಮ್ಮ. ಆ ದಿನಗಳು ಎಷ್ಟು ತಿಂಗಳಿದಿತ್ತ ತರಬೇತಿ?
2: ತರಬೇತಿ ಒಂದು ವರ್ಷ ಒಂದು 9 ತಿಂಗಳಿರುತ್ತೆ. ಒಂದು ವರ್ಷ 9 ತಿಂಗಳಿರುತ್ತೆ. ಅಂದ್ರೆ ಬೇರೆ ಬೇರೆ ಇರುತ್ತೆ. ಫಸ್ಟ್ ಬೇಸಿಕ್ ಅಂತ ಮಾಡ್ತಾರೆ. ಬೇಸಿಕ್ ಅಂದ್ರೆ ಖಾಲಿ ಫೈರ್ ಮಾಡೋದು, ರನ್ನಿಂಗ್ ಮಾಡೋದು, ಓಡೋದು, ಇದೆ ಆಪ್ಟಿಕಲ್ ಇರುತ್ತೆ, ಪಾರ್ ಮಾಡೋದು, ಇದು ಬೇಸಿಕ್ ಇರುತ್ತೆ ನಮ್ಗೆ. ಆ ಬೇಸಿಕ್ ನಮ್ಗೆ 6 ತಿಂಗಳಿರುತ್ತೆ. ಆ ಬೇಸಿಕ್ 6 ತಿಂಗಳಲ್ಲಿ ಬೆಳಗ್ಗೆ ಒಂದು 3:30 ನಾವು ಹೇಳುತ್ತೆ. ಯಾಕೆ ಹೇಳಿ, ಎಂತಕ್ಕಂದ್ರೆ ಎಲ್ಲರೂ ಟಾಯ್ಲೆಟ್ ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಯ್ಕು, ನೀರು ಸ್ನಾನ ಮಾಡ್ಬೇಕು, ಬೇಗ ಬೇಗ ಹೋಯ್ಕು, ಜನ ಅಷ್ಟು ಜನ ಇರ್ತಾರಲ್ಲ. ಮತ್ತೆ ಓಪನ್ ಟಾಯ್ಲೆಟ್, ಅದು ಲಾಕ್ ಇರುದಿಲ್ಲ, ಈಗ ಲಾಕ್ ಮಾಡ್ತಾರೆ, ಅದು ಓಪನ್ ಇರುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳು ಅಲ್ಲ ತುಂಬಾ ಇದಾಗಿದೆ, ಇನ್ಸಿಡೆಂಟ್ ಆಗಿತ್ತು ಅಲ್ಲ, ಅಲ್ಲಿಂದ ಹಿಂಗ್
1: ಸುಸೈಡ್
2: ಮಾಡ್ಕೊಂಡು. ಸೊ ಅದಕ್ಕೆಲ್ಲ ಓಪನ್ ಇರ್ತಾರೆ. ಬೆಳಗ್ಗೆ 3 ಗಂಟೆ ಹೇಳುದು ನಮ್ದು, ಅಷ್ಟು ಸ್ವಲ್ಪ ಚಳಿ ಇತ್ತು. ನಾನು ಹೋಗ್ಬೇಕಾದ್ರೆ
1: ಯಾವ ಪ್ಲೇಸ್ ಅಲ್ಲಿ ಹೋದ?
2: ಅಹಮದ್ ನಗರ ಅಂತ, ಈಗ ಅಹಲ್ಯ ನಗರ ಆಗಿದೆ ಅದು.
1: ಎಲ್ಲಿ ಅದು?
2: ಇದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ.
1: ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದ ಅಹಮದ್ ನಗರ್. ಓಕೆ, ಗೊತ್ತಾಯ್ತು. ನಾವು ಶಿರಡಿ ಹೋಗ್ತಲ್ಲ.
2: ಶಿರಡಿ ಅದು ರೂಟೆ.
1: ಹೌದು.
2: ಬೆಳಗ್ಗೆ ರೊಟೀನ್ ಅಲ್ಲಿ ಹೇಳ್ತೀವಿ ನಾವು ಬೆಳಗ್ಗೆ, ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಮಲಗಲ್ಲ, ಸ್ವಲ್ಪ ಜನ ಡ್ಯೂಟೀಸ್ ಇರುತ್ತೆ. ಅಂದ್ರೆ ಡ್ಯೂಟಿನೂ ಬೇಕಲ್ಲ, ಹೆಂಗ್ ಡ್ಯೂಟಿ ಕೊಡುವುದು ಅಂತ ಹೇಳ್ಬಿಟ್ಟು ಡ್ಯೂಟೀಸ್ ಅಂತ ಗೊತ್ತಾಯ್ತಾ ನಿಮ್ಗೆ. ನಾವೀಗ ಕ್ಯಾಂಪ್ ಅಲ್ಲಿ ನಾವೇ ನೋಡ್ಕೋಬೇಕು, ಬೇರೆಯವ್ರು ಬರಲ್ಲ, ನಮ್ ಕ್ಯಾಂಪ್ ಹೊರಗಿನವ್ರು ಬರುದಿಲ್ಲ, ನಾವೇ ನಮ್ ಕ್ಯಾಂಪ್ನ ಸೆಕ್ಯೂರ್ ಮಾಡ್ಬೇಕು. ಸೊ ಡ್ಯೂಟೀಸ್ ಇರುತ್ತೆ. ಕೆಲವರು ಮಲ್ಗಿ, ಇವತ್ತು ನಿನ್ನೆ ಡ್ಯೂಟಿ ಇದ್ದವನು ಇವತ್ತು ಡ್ಯೂಟಿ ಇರಲ್ಲ, ಅವ್ನು ಮಲ್ಗಿರ್ತಾನೆ, ಬೆಳಗ್ಗೆ ಇರ್ಕಂತಾನೆ. ನಮ್ದು ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ರೆ ನಾವೇ ಗುಡಿಸೋದು, ಬೇರೆಯವ್ರು ಬರೋದು ಬರಲ್ಲ ಅಲ್ಲಿಗೆ. ನಮ್ ಏರಿಯಾ ಮತ್ತೆ ನಮ್ದು ಪರ್ಸನಲ್ ಬಟ್ಟೆ ಇರತ್ತೆ, ಅದನ್ನು ತೊಳೆದು ಒಣಸ್ಬೇಕು. ಆಮೇಲೆ ನಾವೀಗ ಬೆಳಗ್ಗೆ ಇರುತ್ತೆ ಫಸ್ಟ್ ಬಿಟ್ ಪಿ ಟಿ ಅಂತ ಇರುತ್ತೆ, ಎಲ್ಲರಿಗೂ ಕಂಪಲ್ಸರಿ ಪಿ ಟಿ ಅಂದ್ರೆ ಫಿಸಿಕಲ್ ಟ್ರೈನಿಂಗ್. ಓಡೋದು 5 ಕಿಲೋಮೀಟರ್, 6 ಕಿಲೋಮೀಟರ್, 13 ಕಿಲೋಮೀಟರ್ ಓಡಿಸ್ತಾರೆ, ಕ್ರಾಸ್ ಕಂಟ್ರಿ ಓಡಿಸ್ತಾರೆ ಎಲ್ಲ ಅಲ್ಲಿ. ಮತ್ತೆ ಕಾಂಪಿಟೇಷನ್ ಬೇರೆ ಇರುತ್ತೆ ಗೇಮ್ ಅಲ್ಲಿ, ಎಲ್ಲ ಗೇಮ್ ಅಲ್ಲಿ ಇರುತ್ತೆ. ಬೆಳಗ್ಗೆ ಎದ್ದು ಪಿ ಟಿ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ಅಂದ್ರೆ ನಮ್ಗೀಗ ಪೀರಿಯಡ್ ಹೆಂಗಿರುತ್ತೆ ಅದೇ ಟೈಪ್, ಸೆಕೆಂಡ್ ಪೀರಿಯಡ್ ರೆಡಿ ಆಗ್ಬೇಕು. ಅಂದ್ರೆ ಸೆಕೆಂಡ್ ಪೀರಿಯಡ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ, ಈಗ ಯಾವ್ದೋ ನಾವು ಈಗ ಒಂದು ಗನ್ ಬಗ್ಗೆ ತಿಳಿಬೇಕು, ಅದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ ಫಸ್ಟ್. ಗನ್ ಎಷ್ಟು ವಜನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇರುತ್ತೆ, ಅದ್ರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅದ್ರ ಟೈಪ್ ಎಲ್ಲ. ಅದು ಆಮೇಲೆ ಅದೊಂದು ಪೀರಿಯಡ್ ಆದ್ಮೇಲೆ ಮತ್ತೆ ವಾಪಸ್ ಸಂಜೆ ನಮ್ಗೆ ಗೇಮ್ ಪೀರಿಯಡ್ ಇರುತ್ತೆ. ಮಧ್ಯಾಹ್ನ 1-2 ಹವರ್ ಮಲ್ಗಬಹುದು, ರೆಸ್ಟ್ ತಗೊಳ್ಬಹುದು. ಕೆಲವರು ಎಂತ ಮಾಡ್ತಾರೆ, ಕೆಲವರು ಕೆಲಸ ಇರುತ್ತಲ್ಲ ಅಲ್ಲಲ್ಲ ನೀರ ಗಿಡ ಮರ ಎಲ್ಲ ತುಂಬಾ ಇರುತ್ತೆ, ಅದಕ್ಕೆ ನೀರ್ ಹಾಕೋದ್ರೆ ನಾವೇ ಹಾಕ್ಬೇಕು. ನೀವು ನೋಡಿಬೇಕಾದ್ರೆ ಎಲ್ಲ ಆರ್ಮಿ ಎಲ್ಲಿದೆ ಆರ್ಮಿ ಏರಿಯಾ, ಅಲ್ಲಿ ಮರ 100% ಇದ್ದಾರೆ, ತುಂಬಾ ಮರ ಫುಲ್, ಅದಕ್ಕೆ ನೀರ್ ಹಾಕ್ತಿವಿ. ಆಮೇಲೆ ಸಂಜೆ ಗೇಮ್ ಪೀರಿಯಡ್ ಅಂತ ಇರುತ್ತೆ, ಗೇಮ್ ಕಂಪಲ್ಸರಿ ಆಡ್ಲೇಬೇಕು. ಆಮೇಲೆ ನೈಟ್ ಕ್ಲಾಸಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡ್ಬೇಕು. ಕೆಲವು ಡ್ಯೂಟಿ ಇರುತ್ತೆ, ಡ್ಯೂಟಿ ಹೋಗ್ತಾರೆ ನಾಳೆ. ಮತ್ತೆ ಬೇರೆ
1: ಡ್ಯೂಟಿ ಇರುತ್ತೆ,
2: ಗೇಟ್ ಇರುತ್ತೆ, ಕೆಲವ್ರು ಕೋತ್ ಅಂತ, ನಾವು ವೆಪನ್ ಎಲ್ಲ ಇಡ್ತೀವಲ್ಲ ಕೋತ್ ಅಂತ ಇರುತ್ತೆ, ಅಲ್ಲೂ ನಾವು ನಿಂತ್ಕೋಬೇಕು. ನಮ್ ಏರಿಯಾ ಕವರ್ಡ್ ಬಟ್ ಅದ್ ನಮ್ಗೆ ಹೇಳಿ ಕೊಡ್ತಾರೆ, ಅದೊಂದು ತರಬೇತಿ. ಬಾರ್ಡರ್ ಎಲ್ಲ ಹೋದಾಗ ಡ್ಯೂಟಿ ಹೆಂಗ್ ಕೊಡ್ಬೇಕು ಅಂತ ತರಬೇತಿ ಕೊಡೋದು ಹಂಗೆ.
1: ಅದು 1 ವರ್ಷ 9 ತಿಂಗಳು ಇದ್ದಿತ್ತು. ಕಡೆ ನಿಮ್ಗೆ ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಅದ್ರ
2: ಎಕ್ಸಾಮ್ ಪ್ರತಿಯೊಂದಕ್ಕೂ ಇರುತ್ತೆ.
1: ಈ ಶೂಟಿಂಗ್ ಎಲ್ಲ ನಿಮ್ಗೆ ಹೇಳ್ಕೊಟ್ರಲ್ಲ, ಆಗಲ್ಲ ಹೆಂಗಿತ್ತು ಅನುಭವ ಫಸ್ಟ್ ಟೈಮ್ ಶೂಟ್ ಮಾಡೋದು? ಯಾಕಂದ್ರೆ ನಾವು ಪಿಸ್ತೂಲ್ ಹಿಡ್ಕೊಂಡು ದೀಪಾವಳಿ ಹಬ್ಬಕ್ಕೆ ಒಂದು ಚೌಣಿ ಪಟಾಕಿ ಹಾಕಿ ಶೂಟ್ ಮಾಡೋದಕ್ಕೆ ಅದು ಬೆಂಕಿ
2: ಎಂತ ಗೊತ್ತಾ, ಫಸ್ಟ್ ನಮ್ಗೆ ಹಿಡ್ಕೊಳ್ಳಿಕ್ಕೆ ಫಸ್ಟ್ ಮರದ ಕೊಡ್ತಾರೆ, ಈ ಟೈಪ್ ಹಿಡ್ಕೋಬೇಕಂತ ಹೇಳ್ಬಿಟ್ಟು. ಆಮೇಲೆ ಬ್ಲೈಂಡ್ ರೌಂಡ್ಸ್ ಕೊಡ್ತಾರೆ, ಅಂದ್ರೆ ರೌಂಡ್ ಮುಂದೋಗಲ್ಲ, ಬಸ್ ಇದಾಗತ್ತೆ ಅಷ್ಟೇ, ಸೌಂಡ್ ಆಗತ್ತೆ ಹೊಟ್ಟತ್ತು ಅದು. ಮತ್ತೆ ಅಂದ್ರೆ ಅದೆಂತ ಗುಂಡು ಹೊತ್ತಿಲ್ಲ ಮುಂದೆ, ಹಂಗ ಅಭ್ಯಾಸ ಮಾಡಿ ನೆಕ್ಸ್ಟ್ ಅವ್ರು ನಮ್ಗೆ ಕೊಡೋದು.
1: ಅದು ಹಿಡ್ಕೊಂಡ್ ಬದಿಗಲ್ಲ ಹೆದರಿಕೆ ಅತ್ತಿಲ್ಲ ಮಾರ, ಅಂದ್ರೆ ನೀವು ಆಲ್ರೆಡಿ ಎಲ್ಲದಕ್ಕೂ ಪ್ರಿಪೇರ್ ಇದ್ರಿ ಅನ್ಸುತ್ತೆ ಅಲ್ಲ. ಆತರ ಭಯ ಕೆಲವರೆಲ್ಲ ಬಂದವ್ರು ಈ ತರ ಭಯ ಆಗಿ ವಾಪಸ್ ಓಡಿ ಹೋಗ್ಬಾರ, ಹಂಗಲ್ಲ ಇತ್ತ
2: ಇತ್ತು ಇತ್ತು ಅಂದ್ರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕೆ ಇದೆ ಕಷ್ಟ ಇದೆ ಓಡ್ತಾರೆ.
1: ಕಷ್ಟದ ಯಾತರ ಸಾಮ ಬಡಿತಾ ಇರ್ತಾರ?
2: ಹಂಗಂತ ಇಲ್ಲ, ಬಡಿತಂದಕ್ಕೆ
1: ಪನಿಷ್ಮೆಂಟ್ ತುಂಬಾ ಸಿವಿಯರ್ ಇರುತ್ತೆ ಅಲ್ಲಿ.
2: ಅಂದ್ರೆ ಪನಿಷ್ಮೆಂಟ್ ಫಿಸಿಕಲಿ ಇರುತ್ತೆ. ಪನಿಷ್ಮೆಂಟ್ ಅಂದ್ರೆ ಬೆಂಚ್ ಹಚ್ಚಂತಾರೆ ಗೊತ್ತಾ ನಿಮ್ಗೆ, ಕುಳ್ಕೊಳ್ಳಿ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ಗ್ರೌಂಡ್ ಚೆಕ್ಕರ್ ಅಂದ್ರೆ 4-5 ಇಂತದೆಲ್ಲ ಪನಿಷ್ಮೆಂಟ್ ಇರ್ತದೆ. ಇಲ್ಲಾಂದ್ರೆ ಪಲ್ಟಿ ಪಲ್ಟಿ ಓಡಿಸೋದು, ಅಂದ್ರೆ ನಮ್ ಫಿಸಿಕಲ್ ಅದು ಬೇಕಾಗತ್ತ, ಅದು ಅದೇ ಟೈಪ್.
1: ಸ್ಟೆಮಿನಾ ನಿಮ್ಗೆ?
2: ಸ್ಟೆಮಿನಾ ಹಾ.
1: ಫುಡ್ ಎಲ್ಲ ಹೆಂಗಾಯ್ತು ನಿಮ್ಗಲ್ಲಿ?
2: ಫುಡ್ ಎಲ್ಲ ಅದು ನಾರ್ತ್ ಇಂಡಿಯನ್ ಸ್ಟೈಲ್, ಬಟ್ ಅಡ್ಡಿಲ್ಲ
1: ಅಡ್ಡಿಲ್ಲ ನಿಮ್ಗೆಲ್ಲ ಅಡ್ಜಸ್ಟ್ ಆಯ್ತು?
2: ಅಡ್ಜಸ್ಟ್ ಆಯ್ತು.
1: ನೀವು ಎಲ್ಲದಕ್ಕೂ ರೆಡಿ ಆಗಿ?
2: ಮನೇಲಿ ನಾನು ಎಲ್ಲೆಲ್ಲ ಊಟ ಮಾಡ್ತಿದ್ದೆ, ಮನೇಲಿ ಅಷ್ಟು ಇದಿರ್ಲಿಲ್ಲ. ಸೊ ಅದ ಅಭ್ಯಾಸ ಆಯ್ತು.
1: ಇಲ್ಲಿಗಿಂತ ಒಳ್ಳೆ ಲೈಕ್ ಆಯ್ತಾ ಮಗ?
2: ಲೈಕ್ ಆಯ್ತು.
1: ಓಕೆ, ಇದಾದ್ಮೇಲೆ ನಿಮ್ಮನ್ನ ಎಲ್ಲಿಗೆ ಅಪಾಯಿಂಟ್ ಮಾಡ್ತಾರೆ? 1 ವರ್ಷ 9 ತಿಂಗಳ ಟ್ರೈನಿಂಗ್, ಆಮೇಲೆ
2: ಟ್ರೈನಿಂಗ್ ಅಲ್ಲಿ ಪರೀಕ್ಷೆ ಇರುತ್ತೆ, ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಇರುತ್ತೆ ಅಲ್ಲಿ ಕಂಪಲ್ಸರಿ.
1: ಟ್ರೈನಿಂಗ್ ಅಂದ್ರೆ ಎಂತ?
2: ಎಲ್ಲ ಗಾಡಿ ನಿಮ್ದು ದೊಡ್ಡ ಲಾರಿ ಇಂದ ಹಿಡಿದು ಪ್ರತಿ ಒಂದು ಜೀಪ್ ಎಲ್ಲದೂ ಡ್ರೈವಿಂಗ್ ಮಾಡ್ಬೇಕು ನಾವು. ಅದನ್ನ 6 ತಿಂಗಳು ಕಳಿಸ್ತಾರೆ. ಅದಾದ್ಮೇಲೆ ಟ್ರೇಡ್ ಅಂತ ಇರುತ್ತೆ. ಈಗ ಟ್ರೇಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕರ್ ಅಲ್ಲಿ ನಾನೀಗ ಆಪರೇಟರ್, ನನ್ನ ಟ್ರೇಡ್ ನಂಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನಮ್ ಸೆಕೆಂಡ್ ಟ್ರೇಡ್ ಇರುತ್ತೆ ಗನ್ನರ್ ಅಂತ ಹೇಳ್ಬಿಟ್ಟು ಫೈರಿಂಗ್ ಮಾಡೋಕೆ. ಅಂದ್ರೆ ಒಂದು ನಾವು ವೆಪನ್ ಅಲ್ಲಿ ಮಾಡುದು ಅಂತೇಳಿ ರೈಫಲ್ ಅಲ್ಲಿ ಫೈರ್ ಮಾಡೋದು ಬೇರೆ, ಇನ್ನೊಂದು ಟ್ಯಾಂಕ್ ಒಳಗೆ ಕೂತ್ ಫೈರ್ ಮಾಡೋದು ಬೇರೆ, ಡಿಫರೆನ್ಸ್ ಇದೆ. ಸೊ ಆ ಟ್ರೈನಿಂಗ್ ನಮ್ಗೆ ಕೊಡ್ತಾರೆ, ಅದೆಲ್ಲ ಒಟ್ಟು ಸೇರ್ಬಿಟ್ಟು 1 ವರ್ಷ 9 ತಿಂಗಳಾಗತ್ತೆ.
1: ಅದೆಲ್ಲ ಮುಗಿಸಿ ನೀವು ಎಲ್ಲಿ ಅಪಾಯಿಂಟ್ ಆದ್ರೆ?
2: ಇದು ಬಿಕನೇರ್ ಅಂತ ರಾಜಸ್ಥಾನದಲ್ಲಿ, ಅಲ್ಲಿ ಹೋದೆ. ಅಲ್ಲಿ ನಮ್ಮ ಯೂನಿಟ್ ಇದೆ, ಯೂನಿಟ್ ಇರುತ್ತೆ ಒಬ್ಬೊಬ್ಬರಿಗೆ, ನಿಮ್ ಯೂನಿಟ್ ಅದು, ಅವ್ರ ಯೂನಿಟ್ ಇದು, ಆರ್ಮಡ್ ಯೂನಿಟ್ ತುಂಬಾ ಇದೆ. ನಮ್ಗಿಲ್ಲ, ಇಲ್ಲಿ ಗೊತ್ತಿಲ್ಲ ಕೆಲವರಿಗೆ ಆರ್ಮಿ ಅಂತ ಹೇಳಿ ಎಲ್ಲರೂ ಆರ್ಮಿ ಅಂತ ಅನ್ಕೋತಾರೆ. ಬಟ್ ಆರ್ಮಡ್ ಅಲ್ಲಿ ತುಂಬಾ ಯೂನಿಟ್ ಇದೆ, ಅದಕ್ಕಾದ ಹೆಸರು ಇದೆ. ನಂದೀಗ 43 ಆರ್ಮಡ್ ಅಂತ, ಅದು MBT. ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, MBT ಟ್ಯಾಂಕ್ ಇದೆ ಅದ್ರಲ್ಲಿ. ಅಂದ್ರೆ ಇಂಡಿಯನ್ ಮೇಡ್, ಎರಡೇ ರೆಜಿಮೆಂಟ್, 75 ಮತ್ತೆ 43, ಇಂಡಿಯನ್ ಮೇಡ್.
1: ಸೊ ಆ ಟ್ಯಾಂಕರ್ ಅಲ್ಲಿ ನೀವು
2: ಆಪರೇಟರ್.
1: ನಿಮಗೆ ಯುದ್ಧ ಯಾವಾಗಾದ್ರೂ ಎದುರಿಸುವಂತ ಅದೊಂದು ಸಿಕ್ಕಿದ್ಯಾ?
2: ಈಗ ಆಯ್ತಲ್ಲ ಸಿಂಧೂರು,
1: ಅದ್ರಲ್ಲಿ ನೀವ್ ಇದ್ದಿದ್ರ?
2: ನಾ ಇಲ್ಲಿಂದ ಹೋಗಿದ್ದೆ, ಮಹಾರಾಷ್ಟ್ರದಿಂದ ಹೋಗಿದ್ದೆ. ಟ್ರೈನಿಂಗ್ ಕೊಡ್ತಿದ್ದೆ ಅವಾಗ ನಮ್ಮಲ್ಲಿ, ನಾವು ಹೋಗಿತ್ತು ಅಲ್ಲಿಗೆ ನಮ್ಮ ಯೂನಿಟಿಗೆ ವಾಪಸ್.
1: ಹೆಂಗಿತ್ತು ಅದ ಅನುಭವ? ಎಷ್ಟು ದಿನ ಇದ್ರಿ? ಹೆಂಗಿತ್ತು? ಯಾವ ತರ ಇದ್ದಿತ್ತು?
2: ನನಗೆ ಇದು 2-3 ಅನುಭವ ಆಗಿದೆ. ಆಲ್ರೆಡಿ
1: ಮುಂಚೆ ಯಾವ್ದು ನೀವು ಹೇಳಲಿಲ್ಲ?
2: ಅದೇ ಓಪರ್ಕಮ್ ಅಂತ ಹೇಳದ್ನಲ್ಲ,
1: ಓಪರ್ಕಮ್. ನಿಮ್ಗೆ ಬಟ್ ಅಲ್ಲಿ ಯುದ್ಧ ಆಗ್ಲಿಲ್ಲ?
2: ಆಗಿಲ್ಲ, ಆಗಿಲ್ಲ.
1: ನೀವು ರೆಡಿ ಆಗಿದ್ರೆ ಎನಿ ಮೂಮೆಂಟ್ ಆಗುತ್ತೆ ಅಂತ, ಬಟ್ ಯುದ್ಧ ಆಗ್ಲಿಲ್ಲ.
2: ಆಗಿಲ್ಲ, ಆಗಿಲ್ಲ, ಆಗಿಲ್ಲ.
1: ಆದ್ರೆ ಸಿಂಧೂರಲ್ಲಿ ಯುದ್ಧ ಆಯ್ತು?
2: ಆಯ್ತಾಯ್ತು.
1: ಅದು ಹೆಂಗಿತ್ತು ಅನುಭವ?
2: ಅದು ಅಂತಂದ್ರೆ ಜಾಸ್ತಿ ಟ್ಯಾಂಕ್ ಅಂದ ಜಾಸ್ತಿ ನಾವು ಫೈರ್ ಮಾಡಲಿಲ್ಲ, ಬಟ್ ಡ್ರೋನ್ ಎಲ್ಲ ಬರ್ತಾ ಇತ್ತು. ಡ್ರೋನ್ ಅಲ್ಲಿ ಕೆಲವೆಲ್ಲ ಡಮ್ಮಿ ಅಂದ್ರೆ ಅವ್ರದ್ದು ಡ್ರೋನ್ ಎಲ್ಲ ಕೆಲವೆಲ್ಲ ಡಮ್ಮಿ ಬರ್ತಾ ಇತ್ತು, ಬಟ್ ಅವ್ರು ತೋರಿಸ್ತಾರೆ ಜಾಸ್ತಿ. ನಾವು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ನಾವು ಮಾಡಿದ ಕೆಲಸ ಮಾಡಿತ್ತು.
1: ಓಕೆ. ಅವ್ರ ದಿಕ್ಕಾವತ್ ಜಾಸ್ತಿ ಅಂತ?
2: ಅದಷ್ಟೇ.
1: ನೀವು ಅಲ್ಲ ಮಾರೆ, ನಾ ಕೇಂಬುದ ಆ ಮೂಮೆಂಟ್ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ನೋಡುವಾಗ ನಿಮ್ಮ ಎದೆಗಳೆಲ್ಲ ಗಟ್ಟಿಯೇ ಇರತ್ತೆ, ಹಿಂಗೆ ಕಲ್ಲ ಆಯ್ತೀರಿ.
2: ಕಸಂಪಿಡ ಇರ್ತಲ್ಲ, ಕಸಂಪಿಡು ಅಂತರ ವೆದರ್, ಅದನ್ನ ನಿಮ್ಗೆ ಅದನ್ನ ಹೇಳಕ್ಕಾಗಲ್ಲ ಅದ್ ಹೆಂಗಿರ್ತಂತ. ಆ ದಿವಸ ಫ್ಲಾಗ್ ಫುಲ್ ಹಾರ್ತಾನೆ ಇರತ್ತೆ, ಮತ್ತೆ ಧರ್ಮಗುರುಗಳಲ್ಲಿ ಬಂದಿರ್ತಾರೆ, ಆ ಕುದುರೆ ಎರಡು ಹಿಂಗ್ ನಿಲ್ಸಿರ್ತಾರೆ, ಫೈರಿಂಗ್ ಅಪತ್ತೆ, ಅದು ಕುದುರೆ ಹಿಂಗ್ ಹಾರೋದು,
1: ಅದನ್ನ ನೋಡಿ ಗುರುಗಳು ಎಂತ ಬಂದಿರ್ತಾರೆ.
2: ಕಸಂಪಿಡ ಆಗತ್ತೆ ನಮ್ಗೆ, ಪ್ರತಿಜ್ಞೆ ಆಗತ್ತಾನೆ. ಅದೇ ಅದಾದ್ಮೇಲೆ ನಾವು ಒಂದ್ ಸೋಲ್ಜರ್ ಆಗ್ತಿವಿ, ಇಲ್ಲಾಂದ್ರೆ ರಿಕ್ರೂಟ್ ಅಂತ ಇರ್ತೀವಿ ನಾವು.
1: ಅದ್ ತಗೊಂಡ್ಮೇಲೆ ನಿಮ್ದು ಸಮರ್ಪಣೆ?
2: ಸಮರ್ಪಣೆ ಅಲ್ದ ಆಗ್ಬಿಡುತ್ತೆ ಅದು,
1: ಮತ್ತೆ ಎರಡು ಮಾತೇ ಇಲ್ಲ, ಯೋಚನೆನೆ ಇಲ್ಲ, ಎಂತಾರು ಸೈ
2: 100%.
1: ಸೊ ಇದ್ ಆದ್ಮೇಲೆ ನೀವು ಆ ಯುದ್ಧ, ಅದ್ರಲ್ಲಿ ನಿಮ್ಮ ಟ್ಯಾಂಕರ್ ಪಾರ್ಟಿಸಿಪೇಟ್?
2: ಟ್ಯಾಂಕ್ 100%, ಪ್ರತಿಯೊಂದು ಯೂನಿಟ್ ಬಾರ್ಡರ್ ಇರುತ್ತೆ ಅಲ್ಲಿ. ಅಂದ್ರೆ ಒಂದೊಂದು ಯೂನಿಟ್ ಒಂದೊಂದು ಏರಿಯಾ ಅಂತ ಇರುತ್ತೆ, ನಾನು ಹೇಳ್ಬಾರ್ದು, ನಾ ಹಿಂಗೆ ಹೇಳ್ತೀನಿ ಬಸ್. ಅಂದ್ರೆ ಏರಿಯಾ ಅಂತ ಇರುತ್ತೆ, ಆ ಏರಿಯಾಕ್ ಹೋಗಿ ಇರುತ್ತೆ ಅದು. ಅಷ್ಟೊರಿಗೆ ಅಲ್ಲಿ ಏನಿರ್ತಾರೆ, BSF ಇರ್ತಾರೆ. ಈಗ ಗೊತ್ತಾಯ್ತಲ್ಲ ಯುದ್ಧ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಆರ್ಮಿ ಚೇಂಜ್ ಮಾಡುತ್ತೆ BSF. ಅವ್ರ ಬ್ಯಾಕ್ ಬರ್ತಾರೆ,
1: ಅವ್ರು ಹಿಂದಕ್ಕೆ ಬರ್ತಾರೆ, ನೀವು ಮುಂದಕ್ಕೆ ಹೋಗ್ತೀರಿ. ಚೆಸ್ ಆಡ್ದಂಗೆ ಅಲ್ಲ. ಸೊ ನೀವು ಆರ್ಮ್ಡ್ ಫೋರ್ಸಸ್, ನೀವು ಮುಂದಿರ್ತೀರ?
2: ನಾವು ಮುಂದಿರುತ್ತೆ.
1: ಅದ್ ಎಷ್ಟು ದಿನ ಸಿಂಧೂರಲ್ಲಿ ಎಷ್ಟು ದಿನ ಇದ್ರಿ ನೀವು ಅಲ್ಲಿ?
2: ನಾವಲ್ಲಿ ಇರೋಕೆ ನಾನು ಇರ್ಬೋದಿತ್ತು, ಬಟ್ ನಾನು ಇಲ್ಲಿ ಸೆಂಟ್ರಲ್ ಇದ್ದೆ ಅಲ್ಲ, ನಾನು ವಾಪಸ್ ಬಂದೆ ಇಲ್ಲಿಗೆ. ನಾನು ಇಲ್ಲಿ ಬರಬೇಕಿತ್ತು. ಸೊ ಅದೆಲ್ಲ ಮುಗಿತಂತ ನಾನು ವಾಪಸ್ ಬಂದೆ. ಆಮೇಲೆ ನಮ್ಮೂರಲ್ಲಿ ಇರ್ತಾರೆ ಒಂದೂವರೆ ತಿಂಗಳಲ್ಲಿ ಅಲ್ಲೇ ಇರ್ತಾರೆ.
1: ಎನಿ ಮೂಮೆಂಟ್ ಆಗ್ಬಹುದು,
2: ನಂಬುಕಿಲ್ಲ ಅವನ್ನ ನಂಬುಕಾತಿಲ್ಲ,
1: ಅದಕ್ಕೋಸ್ಕರ
2: ಅದಕ್ಕಲ್ಲೇ ಇರ್ತಾರೆ.
1: ರಾತ್ರಿ ಹೋಗ್ಲು ನೀವು ಹಂಗೆ ಡೇ ಅಂಡ್ ನೈಟ್ ಕಣ್ ಬಿಟ್ಕೊಂಡೆ ಇರ್ಕ?
2: ನಾವು ಕ್ರೂ ಇರುತ್ತೆ, ಅಂದ್ರೆ 3-3 ಜನ ಇರ್ತೀವಿ, ಒಬ್ಬ ಒಂದ್ರಲ್ಲಿ ಒಬ್ಬ ಅರ್ಧ ಗಂಟೆ ಮಲ್ಕೊಂಡ್ರೆ ಮತ್ತೊಬ್ಬ ಮಲ್ಕೊಳ್ತಾನೆ, ಹಂಗೆ ಚೇಂಜ್ ಆಗ್ತದೆ.
1: ಊಟ ತಿಂಡಿ ನಿದ್ದೆ
2: ಎಲ್ಲ ಬರುತ್ತೆ, ನಮ್ಮವರೇ ತಕೊಬಂದು ನಮ್ಗೆ ಕೊಡ್ತಾರೆ.
1: ಮತ್ತೆ ಒನ್ ನಂಬರ್ 2
2: ಹೋಗ್ತೀವಿ,
1: ಅದು ಎಲ್ಲ ಹೋಗ್ತೀರಿ?
2: ನಮ್ ಎದ್ರಿರುತ್ತೆ, ನಾವ್ ಹಿಂದೆ ಹೋಗ್ತೀವಿ.
1: ಓಕೆ. ಸೊ ಅಲ್ಲೇ ನೀವು ಅಡ್ಜಸ್ಟ್
2: ಮಾಡ್ಕೊಂತ.
1: ಆದ್ರೆ ಬದುಕು ತುಂಬಾ ಅಂದ್ರೆ ನಾವು ಹೆದರ್ಕೊಂಡು ಕಾಣ್ತಾ ಇರತ್ತೆ, ಬಟ್ ನೀವು ಧೈರ್ಯದಲ್ಲಿ ಹೋರಾಡ್ತಾ ಇರ್ತೀರಿ.
2: ನಮ್ದು ಮಕ್ಸದೇ ಅದ ಇರುತ್ತೆ, ಅಂದ್ರೆ ನಮ್ದು ಏಮೇ ಅದೇ. ಅದ್ ನಿಮ್ಗೆ ವಿಚಿತ್ರ ಅನ್ಸುತ್ತೆ, ನೀವು ಟ್ರೈನಿಂಗ್ ಮಾಡಿಲ್ಲ, ನೀವು ಟ್ರೈನಿಂಗ್
1: ಗೊತ್ತಿಲ್ಲ
2: ಗೊತ್ತಿಲ್ಲ ಅಯ್ಯೋ ಎಂತದ್ದು.
1: ನಾವೊಂದು ಪಿಕ್ಚರ್ ಅಲ್ಲಿ ಕಂಡದೆಲ್ಲ ಬಿಟ್ರೆ
2: ಪಿಕ್ಚರ್ ಅಲ್ಲೆಲ್ಲ ಹಿಂಗ್ ಕೊಡ್ತೀನಿ.
1: ಇದಾದ್ಮೇಲೆ ಒಟ್ಟು ಎಷ್ಟು ವರ್ಷ ನೀವು ಆರ್ಮಿಯಲ್ಲಿ ಇದ್ರಿ?
2: 24 ವರ್ಷ.
1: 24 ವರ್ಷ ಆದ್ಮೇಲೆ ರಿಟೈರ್ಮೆಂಟ್?
2: ಇಲ್ಲ, ಮಾಡ್ಬೋದಿತ್ತು, ನಾನು ಇನ್ನೂ ಮಾಡ್ಬೋದು 8 ವರ್ಷ. ಫಿಸಿಕಲ್ ಫಿಟ್ ಇತ್ತು ನಂದು. ಸೊ ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಂಗೆ, ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತೇಳಿ ನೀವು 17 ವರ್ಷಕ್ಕೆ ನೀವು ಬರ್ತೀರಿ, ವಾಪಸ್ ಬರ್ತೀರಿ. ಫಿಸಿಕಲ್ ಎಲ್ಲ ಫಿಟ್ ಅಂತಂದ್ರೆ ನೀವು 32 ವರ್ಷ ಮಾಡ್ಬೋದು. ನಾನು 24 ವರ್ಷ ಮಾಡಿದೆ, ಮತ್ತು ನಂಗೆ ಪ್ರಮೋಷನ್ ಕೊಡ್ತಾ ಇದ್ರು, ಮಾಡು ಅಂತ ಇದ್ರು. ಬಟ್ ಮನೇಲಿ ಈಗ ನಾವು ಒಬ್ಬನೇ ಮಗ, ಒಂದು 24 ವರ್ಷ ಹೊರಗೆ ಇದ್ದೀನಿ. ಇವರು ಮತ್ತೆ ಪದೇ ಪದೇ ಇವರಿಗೆ ಮತ್ತೆ ಈಗೇನು ಗೊತ್ತಾ, ಈಗ ನಾವು ಒಂದು ವಿಚಾರ ಹೇಳ್ತೀನಿ. ನಾನು ಯಾಕೆ ಅಂದ್ರೆ ಅಗ್ನಿವ್ರು ಟ್ರೈನ್ ಮಾಡ್ಬೇಕಾದ್ರೆ ನಾನು ಅವ್ರ ಫೋನ್ ತಕೊಂಡ್ ಇಟ್ಕೊಂತ ಇದ್ದೆ. ಅವರಿಗೆ ಎಷ್ಟು 20-21 ವರ್ಷ, ಸಂಡೆ ಕೊಡ್ತಾ ಇದ್ದೆ ಒಂದ್ 40 ನಿಮಿಷ
1: ಹಿಂಗೆ ಕೊಡ್ತಿದ್ರೆ.
2: ನಾನು ಅವ್ರ ಹತ್ರ ಕೇಳ್ತಿದ್ದೆ, ನೀವು ಯಾರ ಮಾತಾಡ್ಬೇಕು ಅಂದ್ರೆ ನಮ್ ಫ್ರೆಂಡ್ ಹತ್ರ ಮಾತಾಡ್ಕ, ಒಬ್ರು ಬಾಯಲ್ಲೂ ಅಪ್ಪ ಅಮ್ಮ ಬತ್ತಿಲ್ಲ.
1: ಅದು ನಿಮಗ್ ಟಚ್ ಆಯ್ತಾ?
2: ಟಚ್ ಆಯ್ತು.
1: ಹಂಗೆ
2: ಹಂಗೆ ಹಂಗೆ.
1: ಸೊ ಆಗ ನಿಮ್ಗೆ ಅನಿಸ್ತಿ ಇಲ್ಲ ಅಪ್ಪ ಅಮ್ಮನ ಹತ್ರ ವಾಪಸ್ ಹೋಪ ಅಂತ.
2: ಅಂದ್ರೆ ನಮ್ಮ ಮಕ್ಕಳು ಇದ್ರಲ್ಲ ಮುಂದೆ.
1: ಎಕ್ಸಾಕ್ಟ್.
2: ಮತ್ತೆ ಅವರು ನಾನು ಈಗ ಇಲ್ಲಿ ನೋಡಿ ಒಂದು ವಿಚಾರ ಹೇಳ್ತೇನೆ, ಅವ್ರನ್ನ ಈಗ ಮತ್ತೆ ಟ್ರೈನ್ ಇದಕ್ಕೆ ಹೋಗ್ಬೇಕು ಅದನ್ನೇ ಅವ್ರಿಗೆ ನಾವು ಹೇಳಿಕೊಟ್ರೆ ಅವ್ರು ಹಂಗೆ ಮಾಡ್ತಾರೆ ಅಂತಲ್ವಾ. ಈಗ ಅವ್ರ ವಯಸ್ಸು ಏನ್ ಗೊತ್ತಾ, ಹಾ ನಾನು ಈಗ ಒಂದು ಗೋಲ್ ಇಟ್ಕೊಂಡ್ಕೊ ನಾನು ಒಂದು ಏಮ್ ಇಟ್ಕೋಬೇಕು, ನಾನು ಹಿಂಗ್ ಮಾಡ್ಬೇಕು, ಅದನ್ನ ಸಾಮರ್ಥ್ಯ ಇದೆಯಲ್ಲ ಅಂತ ನಾ ಹುಡುಕ ಅವ್ರೊಳಗೆ, ಅದು ಹುಡುಕಿ ಹೇಳಕ ಅವ್ರಿಗೆ ನೀ ಸಾಮರ್ಥ್ಯ ಇದೆ ಕಾಣ ಅಂತೇಳಿ ಅವ್ರು ಟ್ರೈ ಮಾಡ್ತಾರೆ. ಅದು ಆಕ್ಚುಲಿ ಎಲ್ಲರಿಗೂ ಹಂಗೆ, ನಿಮ್ಮ ಹತ್ರ ಒಂದು ಸಾಮರ್ಥ್ಯ ಇರತ್ತೆ, ನಾವೆಂತ ಮಾಡ್ತೀವಿ ಗೊತ್ತಾ, ಆ ಸಾಮರ್ಥ್ಯನ ಯೋಚನೆ ಮಾಡೋದಿಲ್ಲ ನಾವು, ಇದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಬೇರೆ. ಈಗ ನೀವು ಒಂದು ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಫಸ್ಟ್ ಬರೋದು, ನನ್ನ ಹತ್ರನು ಇರುತ್ತೆ ಸಾಮರ್ಥ್ಯ ಇರತ್ತೆ, ಬಟ್ ನಾ ಅಂತ ಮಾಡ್ತೀನಿ ಕಾಂಪ್ರಮೈಸ್ ಆಗ್ಬಿಡ್ತೀನಿ ಕೆಲಸ, ನಾನು ಎಲ್ಲೂ ಸೋತ್ ಬಿಡ್ತೀನಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಈಗ ಕಾಂಪ್ರಮೈಸ್ ಆಗಿನೇ ಅಲ್ಲ ಈಗ ಓಡೋದ್ರಲ್ಲೂ ಹಂಗೆ, ಇಬ್ಬರಿಗೂ ಸೇಮ್ ಸಾಮರ್ಥ್ಯ ಇದ್ದಿರುತ್ತೆ, ಬಟ್ ಅಯ್ಯೋ ಅವನಂತ ಸೋತ್ ಬಿಡ್ತೀನಿ ಅಂಬ ಒಂದು ಭಾವನೆ ಬಂದ್ಬಿಡುತ್ತೆ, ನಾವು ಕಾಂಪ್ರಮೈಸ್ ಅಷ್ಟೇ
1: ಅಲ್ಲ,
2: ಅದನ್ನ ಯಾವತ್ತು ನಾವು ಕಾಂಪ್ರಮೈಸ್ ಆಗಕಾಗ.
1: ಎಸ್ ಕರೆಕ್ಟ್. ಆದ್ರೆ ನೀವ್ ಹೇಳಿದ ಆ ಮಾತು ನಂಗೂ ಟಚ್ ಆಯ್ತು ಕಾಣೆ. ಕೊಟ್ಟ 40 ನಿಮಿಷದಲ್ಲಿ ಈ ಮಕ್ಕಳು ಯಾರ ಹತ್ರ ಮಾತಾಡ್ತಕೇನ್ರು? ಫ್ರೆಂಡ್ಸ್ ಹತ್ರ. ಅವರ ಪ್ರಿಫರೆನ್ಸ್ ಫ್ರೆಂಡ್ಸ್ ದನ್ ದ ಪೇರೆಂಟ್ಸ್.
2: ಅಲ್ಲ ಅದೇ ಹೌದು. ಮತ್ತೆಂತ ಗೊತ್ತಾ, ಅಲ್ಲ ಒಂದು ಟ್ರೈನಿಂಗ್ ಮುಗಿಸಿದ ಮೇಲೆ ಒಂದು 14 ದಿವಸ ರಜೆ ಸಿಗತ್ತೆ ಅವರಿಗೆ. ಒಬ್ಬ ಹುಡುಗ ಹೇಳ್ತಾನೆ ನನ್ನ ಹತ್ರ, ನಾನು ದಿಲ್ಲಿಯಲ್ಲಿ ಇದ್ದೆ ಮನೇಲಿ ಹೋಗಿಲ್ಲ ಇಲ್ಲ ಅಂತ ಹೇಳ್ತಾ. ಆಶ್ಚರ್ಯ ಆಯ್ತು ನಂಗೆ.
1: ನೀವ್ ಕೇಂದ್ರ ಎಂತಕ್ ಮಗ ಹೋಯ್ಲ ಅಂತ?
2: ಫ್ರೆಂಡ್ ಇದ್ದ ಅಮ್ರು.
1: ಸೊ ಇದೆಲ್ಲ ನಿಮ್ ಟಚ್ ಆಯ್ತು?
2: ಅಲ್ಲ ಇದ್ದ ಹಂಗಲ್ಲ, ಟಚ್ ಮೊದ್ಲು ಇಟ್ಕೊಂಡಿದ್ದೆ ನಾನು. ಅಂದ್ರೆ ಏಮಿತ್ತು, ನಾನು 24 ವರ್ಷ ಮಾಡಿ ಬರ್ತೀನಿ ಅಂತ ನನ್ನ ವೈಫ್ ಹತ್ರ ಹೇಳಿದೆ. ವೈಫಿ ನಾನು ಮೊದ್ಲಿಂದ ಹೇಳ್ತಿದ್ದೆ ಮದುವೆ ಆಗ್ಬೇಕು, ನಾ 17 ವರ್ಷನೇ ಮಾಡ್ತೆ, ಆಮೇಲೆ ಬರ್ತೇನೆ ಅಂತ
1: ಹೇಳಿ.
2: ಬರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ. ನೀ ಮಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಮತ್ತೆ ನನ್ನ ಹೆಂಡತಿ ಹೇಳ್ದೆ 24 ವರ್ಷ ಅಂತ ಮೇಲೆ ಅದು ಗ್ಯಾರಂಟಿ ಬರ್ತೇನೆ ಕನ್ಫರ್ಮ್ ಅಂತ ಬಿಟ್ಟು ಅವಳ ಹತ್ರ ಒಂದು ಪ್ರಾಮಿಸ್ ಮಾಡಿದೆ.
1: ಅಲ್ಲ ಮದುವೆ ಅಪ್ಪತಿಗೆ ಇದೆಲ್ಲ ಹೇಳಿ ಮದುವೆ ಅದ ನೀವು ಅಂದ್ರೆ ನಾನು 17 ವರ್ಷಕ್ಕೆ ಬರ್ತೆ ಅಂತ ಹೇಳಿದ್ರ ನೀವು?
2: ಅಲ್ಲಿ ಮತ್ತೆ ಮೊದ್ಲು ಈಗ ಹೆಣ್ಣು ಕೊಡೋತಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ.
1: ನಾ ಅದೇ ವಿಷಯಕ್ಕೆ ವರ್ಕ್ ಅಂತ ಮಾಡಿದೆ. ಈ ಮಿಲಿಟರಿಲಿ ಇರೋರಿಗೆ ಹೆಣ್ಣು ಕೊಡಕ್ ತುಂಬಾ ಹೆದರ್ಕಂತಾರೆ.
2: ಹೆದರ್ಕಂತಾರೆ
1: ಆ ಹೆಣ್ಗಳು. ನಾ ಮದುವೆ ಆಗ್ತೀವಿ ಅಂದ್ರೆ ಹೆಣ್ಣಿನ ಅಪ್ಪ ಬಿ ಬ್ಯಾಡ್ ಅಂತ
2: ಬ್ಯಾಡ ಅಂತಾರೆ.
1: ಮಗ ಬ್ಯಾಡ
2: ಮತ್ತೆ ಅವ್ರ ಅಪ್ಪಮ್ಗೆಲ್ಲ ಮತ್ತೆ ಇವಳು ಒಪ್ಕೊಂಡಾಯ್ತು. ನಾವು ಅಂತ ಎಂಗೇಜ್ಮೆಂಟ್ ಇಂದ ಹಿಂದಿ ದಿವಸ ಕಂಡದ್ದು.
1: ಓಕೆ.
2: ಅಷ್ಟೊತ್ತಿನ ನಾನ್ ಮದುವೆ 20 ಅಷ್ಟೊತ್ತಿ ನಾ ಜಮ್ಮುಲ್ ಇದ್ದೆ. ಅವಾಗ ಇಂಟರ್ನೆಟ್ ಅಂತ ಇರ್ಲಿಲ್ಲ ನಾನು 20 ಅಂದ್ರೆ ಅಲ್ಲಿ ಸ್ವಲ್ಪ ಸ್ಟಫ್ ಬಂದಿರುತ್ತ. ನಂಗೆ ಇಮೇಲ್ ಮಾಡ್ಲ ಮನೆಯವರೇ ನಾನು ಅವಳನ್ನ ಕಂಡದ್ದು. ಆಯ್ತಂದ್ರೆ ಎಂಗೇಜ್ಮೆಂಟ್ ನಾಳೆ ಆಯ್ತು, ನಾನು ಇವತ್ತು ಬಂದಿದ್ದೆ ಮನೆಗೆ.
1: ಓಕೆ. ಸೊ ಒಂದ್ಸಲ ಹೋಗಿ ಹೆಣ್ಣಿನ ಕಣ್ಕೊ ಬಂದ್ರೆ
2: ಕನ್ಫರ್ಮ್ ಡೇಟ್ ಇಟ್ಟಿತ್ತು ನಮ್ಮ
1: ಎಂಗೇಜ್ಮೆಂಟ್.
2: ಶಾಸ್ತ್ರ ಇರುತ್ತಲ್ಲ ನಮ್ಮ ಬದಲು, ಅದೊಂದು ಶಾಸ್ತ್ರ ಮಾಡಿ ಬಂತಷ್ಟೇ.
1: ಎಂಗೇಜ್ಮೆಂಟ್ ಆಯ್ತು.
2: ಎಂಗೇಜ್ಮೆಂಟ್ ಆಯ್ತು. ಅವ್ರ ಅಪ್ಪ ಅಮ್ಮ ಕೇಳಿ ನೀವು ಎಷ್ಟು ವರ್ಷ ಮಾಡ್ತೀರಿ ಅಂತೇಳಿ. ನಾನು ಹೇಳ್ದೆ ಆಯ್ತು, ಇನ್ನು ಮದುವೆ ಅಂತೂ ಆಪದ ಆಯ್ತು ಮರ್ರೆ, ಇದಾರ ಒಂದು ಹೇಳಿಬಿಡಿ ನಂಗೆ ಎಷ್ಟು ವರ್ಷ ಮಾಡ್ತೀನಿ. ನಾ ಹೇಳ್ದೆ 17 ವರ್ಷ ಮಾಡಿ ಗ್ಯಾರಂಟಿ ಬಂದೇ ಬತ್ತೆ ಅಂತ. ಕಡೆ ಅದು 17 ವರ್ಷ ಮಾಡಿದೆ, ಕಡೆ ಅಲ್ಲಿ ಬಿಡ್ಲಿಲ್ಲ, ಕಡೆ ಇವಳಿ ಹೇಳ್ದೆ ಇನ್ನೊಂದ್ 7 ವರ್ಷ ಮಾಡ್ತೇವೆ ಅಂತ.
1: 24 ವರ್ಷ ಸರ್ವಿಸ್ ಸೇವೆ ಸಲ್ಲಿಸಿ ಬಂದ್ರೆ ನೀವು, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಿಮ್ಗೆ?
2: ಖುಷಿ ಇಲ್ಲ, ದುಃಖ ಆಗಿತ್ತು.
1: ದುಃಖ ಪಪ್ಪುಗೆ.
2: ಪಪ್ಪುಗೆ ಎಕ್ಸ್ ಅಂತ ಕೇಳಕ್ ನಂಗೆ ಇಷ್ಟ ಆಗಿಲ್ಲ.
1: ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇಷ್ಟ ಆಗ್ಲಿಲ್ಲ. ಚಾಲ್ತಿಯಲ್ಲಿರುವ ಸರ್ವಿಸ್ ಮ್ಯಾನ್ ಅಂತಾನೆ
2: ಅದೇ ಅದೇ ಈಗ ಎಲ್ಲರೂ ಹೇಳ್ತಾರೆ ಅವರು.
1: ಎಕ್ಸ್
2: ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿ ಅವ ರಿಟೈರ್ಡ್ ಅಂತ. ರಿಟೈರ್ಡ್ ಆಗ್ತಿಲ್ಲ ಯಾವತ್ತು, ಪೆನ್ಷನ್ ಭತ್ತ. ಅವ್ರು ಈಗಲೂ ನಮ್ ಕರೆದ್ರೆ ನಮ್ 5 ವರ್ಷದ್ರು ನಾವು ರಿಸರ್ವ್.
1: ಓಹೋ. ಎನಿ ಟೈಮ್ ಇಫ್ ದೇ ಕಾಲ್ ಯು ಯು ಕ್ಯಾನ್ ಗೋ ಆ ತರ.
2: ಸೀದಾ ಹೋಗಕ್ಕೆ ಮಾಪು ರೆಡಿ ಇರುತ್ತೆ ನಾವು.
1: ಅದೊಂದು ಒಳಗಡೆ ಅದು ಬಿಲ್ಟ್ ಆಗಿದೆ. ಬಟ್ ನಿಮ್ಗೆ ಅನ್ಸಲ್ವಾ, ಮಿಲಿಟರಿಯಲ್ಲಿ ಇದ್ದು ನೋಡಿ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಲೈಫ್ ಜೀವಿಸಿದವರು. ಎಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ಮಿಲಿಟರಿ ಅವ್ರು ಅಂದ್ರೆ ಹಂಗೆ ಇರ್ತಾರೆ ಅವ್ರು. ಈ ಊರಿಗೆ ಬಂದ್ಮೇಲೆ ಸ್ವಲ್ಪ ಅದು ಆಚೀಚೆ ಆತಂದ್ರೆ ನೀವು ಹಂಗೆ ಇದ್ರಿಯಾ? ಅದನ್ನ ಮೇಂಟೈನ್ ಮಾಡ್ತೀನಿ,
2: ಮೇಂಟೈನ್ ಮಾಡ್ತೀನಿ. ನನ್ಗೆ ಅದು ಒಂದು ಏನ್ ಗೊತ್ತಾ, ಸಂಧಿಪತಿಯಲ್ಲಿ ನಿದ್ರೆ ಮಾಡೋಕೆ ಆಗ್ತಿಲ್ಲ ಇತ್ತು. ಅಯ್ಯೋ ಎಂತ ನಾವ್ ಅನ್ಕಂತಿತ್ತು ನಮ್ ಸೀನಿಯರ್ ಏ ಇವ್ರಂತ ಮಾರ 4 ಗಂಟೆಗೆ ಎತ್ಕಂತಾರ, 4 ಗಂಟೆಗೆ ಎತ್ಕಂತಾರಂತೆ. ನಾವು ಯಾವ ಸೀನಿಯರ್ ಆಯ್ತು, ನಾವು 4 ಗಂಟೆಗೆ ಎತ್ಕೊಂಡು ಶುರು ಮಾಡುದು. ಅದು ಇಲ್ಲೂ ಹಾಗೆ, ನಾನು ಡೈಲಿ 4 ಗಂಟೆ ಹೇಳ್ತೆ ಬೆಳಿಗ್ಗೆ. ಎದ್ದು ಬಿಸಿನೀರು, ನನ್ನ ವೈಫ್ ಬಿಸಿನೀರು ಇರ್ತಾಳೆ, ನಂಗೊಂದು ಬಿಸಿನೀರು ಕುಡಿದು ಅಭ್ಯಾಸ 1 ಲೀಟರ್ ಬೆಳಿಗ್ಗೆ ಬಿಸಿನೀರು ಫುಲ್ ಕುಡಿತೇನೆ. ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ಒಂದು 5.5 ಸೈಕಲ್ ತಗೊಳ್ತೀನಿ. ಇಲ್ಲಾಂತ ನಮ್ದಲ್ಲಿ ಶಾಖೆ ಇದೆ, ಅಲ್ಲಿ ಹೋಗ್ತೇವೆ. ಇಲ್ಲಾಂದ್ರೆ ಸೈಕಲ್ ತಗೊಂಡು ನಾ ಏನ್ ಮಾಡ್ತೀನಿ, ನೀವು ಹಟ್ಟಿ ಅಂಗಡಿ ನೋಡಿದ್ರೆ
1: ಗೊತ್ತು,
2: ಬಸರೂರಿಂದ ಹಟ್ಟಿ ಅಂಗಡಿ, ಅಲ್ಲಿಂದ ಸೀದಾ ಇಲ್ಲು, ಅಲ್ಲಿಂದ ಸೀದಾ ಕೋಟೇಶ್ವರ, ಕೋಟೇಶ್ವರ ಸೀದಾ ಅಲ್ಲಿ ಹೋಗ್ತೀನಿ.
1: ಎಷ್ಟು ಗಂಟೆ ಇದು? 2 ಗಂಟೆ.
2: 2 ಅಲ್ಲ, 1-1.5
1: ಗಂಟೆ. ಸೈಕ್ಲಿಂಗ್.
2: ಇಲ್ಲ ಅಂತ ಹೇಳಿದ್ರೆ ನಾನು ಮೊದ್ಲು ಎಂತ ಮಾಡ್ತಾ ಡೈಲಿ ರನ್ನಿಂಗ್ ಮಾಡ್ತಾ ಇದ್ದೆ. ಈಗ ಮಳೆ ಕೆಲಸ ಮಳೆ ಎಲ್ಲ ಬತ್ತಲ್ಲ, ಅದಕ್ಕೋಸ್ಕರ ಇನ್ನು ಶುರು ಮಾಡುತ್ತೆ ಇನ್ ಸ್ವಲ್ಪ ಟೈಮ್ ಇಲ್ಲ ಅಂದ್ರೆ. ಯಾಕೆ ಗೊತ್ತಾ, ಒಂದು ವಿಚಾರ ಹೇಳ್ತೇನೆ ನಿಮ್ಗೆ. ಯಾವತ್ತು ನಾವು ಸ್ಟೋರ್ ಒಳಗೆ ಒಂದು ವಸ್ತು ಇಟ್ಟಿರ್ತಲ್ಲ, ಅದು ಇಟ್ಟಿಟ್ಟೆ ತೂಕಿಡಿತ್ತು.
1: ಕರೆಕ್ಟ್
2: ಅಲ್ದ?
1: ತುಕ್ಕಿಡುಕ್ ಆಗಂದ್ರೆ ಅದು ಬಳಸ್ತಾ
2: ಇರ್ಕ, ಯೂಸ್ ಆಯ್ಕಾದ್
1: ಹಾಗೆ ನಮ್ ದೇಹಾನು
2: ಬೇನು ಹಾಗೆ. ನಾ ನೀವು ಎಷ್ಟು ನೀವು ಅದನ್ನ ಇದ್ ಮಾಡ್ತೀರಾ ಅಷ್ಟೇ ತಂದುರುಸ್ತ್ ಫಿಟ್ ಆಗಿರ್ತೀರ.
1: ಕರೆಕ್ಟ್.
2: ಇಲ್ಲಾಂದ್ರೆ ಕಡೆಗೆ ಹೊಟ್ಟೆ ಬರೋದು ಹಂಗೆಲ್ಲ ಬರ್ತಾ ಇರತ್ತೆ.
1: ಅಲ್ಲ ನಿಮ್ಗೆ ಈಗ ಎಷ್ಟೊತ್ತಿಗೂ ಅಂದ್ರೆ ಆ ಬಾರ್ಡರ್ಗೆ ಹಾಪುದು ಅದೊಂದು ಆಸ್ ಅ ಸೋಲ್ಜರ್ ನಿಮ್ಗದೊಂದು ಎಕ್ಸೈಟ್ಮೆಂಟ್ ಕೂಡ, ಯುದ್ಧ ಆಗ್ಲಿ ಅಂತ ಹೇಳಿ ಅಲ್ಲ, ಬಟ್ ಅದಕ್ಕೊಂದು ಸೇವಾ ಭಾಗ್ಯ ಸಿಕ್ಕತ್ತಲ್ಲ, ಅದು ಪ್ರತಿಯೊಬ್ಬ ಸೈನಿಕನು ಅನ್ಕೋತಾನ, ನನ್ನ ಸೌಭಾಗ್ಯ ಅಂತಾನೆ ಅನ್ಕೋತಾನೆ.
2: ಗ್ಯಾರಂಟಿ
1: ನಿಮ್ಗದೆಲ್ಲ ಮಿಸ್ ಆತಿಲ್ಲ ಆ ಬಾರ್ಡರ್ ಅದು ಇದು ಎಲ್ಲ
2: ಕೆಲಸ ಕೊನ್ಸರೇ ಕಂಡಿದೆ ನಾನು.
1: ಹೌದಾ? ಸೊ ನಿಮ್ ತುಂಬಾ ಮಿಸ್ ಅನ್ಸುತ್ತಲ್ಲ. ಆ ಫ್ರೆಂಡ್ಸ್ ಎಲ್ಲ ನಿಮ್ಮೊಟ್ಟಿಗೆ ಇರ್ತಾರಾ? ನಿಮ್ಮ ನಿಮ್ ಜೊತೆ ಈಗಲೂ ಕನೆಕ್ಟ್?
2: ನಾವು ವಿಡಿಯೋ ಕಾಲ್ ಮಾತಾಡ್ತಾ ಇರತ್ತೆ, ಯಾವ್ದಾದ್ರು ಒಂದ್ ಘಟನೆ ಹೇಳ್ಕೊಂಡು ನಗಾಡ್ತಾ
1: ಇರತ್ತೆ. ಟಚ್ ಅಲ್ಲಿ
2: ಟಚ್ ಅಲ್ಲಿ ಇದ್ದೆ.
1: ನಮ್ಮ ಕರುಣಾಕರ ಗಾಣಿಗ ಅವರು ಅಂದ್ಕೊಂಡೇ ಇರ್ಲಿಲ್ಲ ಅಂದ್ರೆ, ಸಿ ಬಡವರ ಮನೇಲಿ ಹುಟ್ಟಿದಾರ ಅಂದ್ರೆ ಸತ್ರು ಒಡ್ಡಿಲ್ಲ ಅಂದ್ಕೊಂಡು ಆಗಂಡ್ ಹೋಯ್ತಕ್ಕಂತ ಅಲ್ಲ,
2: ಹಂಗಲ್ಲ,
1: ಹಂಗಲ್ಲ, ನೀವೇ ಇಷ್ಟಪಟ್ಟು ಹೋದದ್ದು ಅಂಡ್ ಇಷ್ಟಪಟ್ಟಲ್ಲಿ ಬದುಕಿದ್ದು, ನೀವೆಷ್ಟು ಖುಷಿಯಲ್ಲಿ ಬದುಕಿದೀರಿ ಎಂಬುದು ನಿಮ್ ಮಾತಲ್ಲೇ ಗೊತ್ತಾಗ್ತ ಅಲ್ಲ. ಮತ್ ನಿಮ್ ಕಡೆಗಿದ್ದರೆ ಸೇನೆಗೆ ಬೇಕಾಗಿಪ್ಪದು, ನಾ ಎಂತಕ್ಕೂ ಸಹಿ ಮಾಪತಿಗೆ, ನೀವ್ ಎಂತಕ್ಕೂ ಸಹಿ ಅನ್ಕೊಂಡು ಹೋದ ಅಲ್ಲ. ಆದ್ರೆ ಈ ಮದುವೆ ಹೊಸತು ಮದುವೆ ಮಾಪತಿಗೆಲ್ಲ ಹೆಂಗಿದೀತಿ ಈಗ ಹೊಸ ಹೆಂಡತಿ ಅದ್ ಬಿಟ್ಟು ಒಪ್ಪುದೆಲ್ಲ ತುಂಬಾ ಕಷ್ಟ ಅಲ್ಲ? ಯಾಕಂದ್ರೆ ನಮ್ಮ ಬೈಂದೂರು ಚಂದ್ರಶೇಖರ ನಾವ್ಡ್ರದೊಂದು ಇದು ಕಂಟೋನ್ಮೆಂಟ್ ಕತೆಗಳು ಅಂತ ಇದೆ. ಹೊಸತಾಗಿ ಮದುವೆ ಬಂದ ಸೈನಿಕರ ಬೇಗುದಿಗಳೆಲ್ಲ ಹೆಂಗಿರತ್ತೆ ಅವರಿಗೆಲ್ಲ?
2: ನಾವು ಮೊದ್ಲೇ ಮದುವೆ ಆಯ್ತು, ನಾ 2002 ಮಾರ್ಚಲ್ಲೇ ಮದುವೆ ಆಯ್ತು ಅಂದ್ರೆ.
1: ನಿಮ್ ಮದ್ವೆ ಸೇನೆ ಒಟ್ಟಿಗೆ
2: ಆಯ್ತು,
1: ಎಷ್ಟು ಡೆಡಿಕೇಟೆಡ್ ಇದ್ರು ಮಾರೆ ಇವ್ರು. ಏ ದೇವ್ರ, ನಾನು 17-18 ವರ್ಷಕ್ಕೆ ಮದುವೆ ಆಯ್ತು ಅಂತ ಕಂಡಿನ, ಅದು ಸೇನೆಯೊಟ್ಟಿಗೆ ಮದುವೆ ಅದ್ದ
2: ನಮ್ದು.
1: ಸೊ ಅದು ನಿಮ್ಮ ಖುಷಿ, ಹಾರ್ಟ್ ಅಂಡ್ ಸೋಲ್ ಅಲ್ಲ ಅಲ್ಲೇ.
2: ನಾವು ಮನೆಕಿನ್ ಜಾಸ್ತಿ ಅಲ್ಲಿ ಇದ್ದೆ ನಾನು. ಈ ನೋಡಿ, ನಾನು 17 ವರ್ಷಕ್ಕೆ ಹೋಗಿದ್ರೆ 24 ವರ್ಷ ಅಲ್ಲಿ ಇರ್ಬೇಕಾದ್ರೆ ವರ್ಷದಲ್ಲಿ 1-2 ಜಾಸ್ತಿ ಬರ್ತಾ
1: ಇದ್ದೆ ಅಲ್ಲೇ
2: ಅಲ್ಲೇ. ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಯಾವತ್ತು ಕರ್ಕೊಂಡೋಗಿಲ್ಲ, ಸಿಂಗಲ್ ಮೆಂಬರ್ ಆಗೇ ಇದ್ದೆ.
1: ಸೊ ಹಾಂಗಾಗಿ ನಿಮ್ಮ ಪ್ರಮೋಷನ್ ಗಳೆಲ್ಲ ಹೆಂಗಾದ್ವಲ್ಲಿ ಅಂದ್ರೆ, ನೀವು ಅಷ್ಟು ಡೆಡಿಕೇಟೆಡ್ ಇಪ್ಪುಕೋಯಿ, ಸೊ ನಿಮ್ಮ ಪ್ರಮೋಷನ್ ಕೂಡ ಅಷ್ಟೇ ಸ್ಪೀಡ್ ಆಗಿ ಆಗಿರುತ್ತೆ.
2: ಹಂಗಿಲ್ಲ, ಅದೆಂತ ಗೊತ್ತಾ, ಅಲ್ಲಿ ಪ್ರಮೋಷನ್ ಅಂತ ಹೇಳ್ತಾರೆ ಅಂದ್ರೆ ನನ್ಕಿಂತ ಮೇಲೊಬ್ಬ ಹೋಗ್ತಾನೆ, ನಾನು ಅವನ್ ಜಾಗ ಬರ್ತೀನಿ, ನನ್ಕಿಂತ ಸೀನಿಯರ್ ಮೊದ್ಲು ಹೋಗ್ತಾರೆ. ಅದೆಲ್ಲದೂ ಹಂಗೆ ಹಂಗಂದ್ರೆ ನಾವ್ ಎಷ್ಟೇ ಬೇಕು ಇದ್ ಮಾಡ್ಲಿ, ಯಾಕಂದ್ರೆ ಟ್ರೈನಿಂಗ್ ಎಲ್ಲರಿಗೂ ಆಗಿರುತ್ತೆ, ಎಲ್ಲ ಸೇಮ್. ಎಲ್ಲೋ ಫಿಸಿಕಲಿ ಈಗ ಮೆಡಿಕಲಿ ಎಲ್ಲ ಅನ್ಫಿಟ್ ಆದ್ರೆ ಅವರು ಹೋಗ್ತಾರೆ, ಆದ್ರೆ ಮತ್ತೆ ನಮ್ ಜೊತೆ ಇದ್ರೆ ನಾವು ಹೋಗ್ತಾ ಇರ್ತೀವಿ, ಪ್ರಮೋಷನ್ ಪ್ರಮೋಟ್ ಆಗ್ತಾ ಇರತ್ತೆ.
1: ಈಗ ಅಗ್ನಿವೀರ್ ಎಲ್ಲ ಬಂದಿತ್ತೀಗ ಇತ್ತೀಚೆಗೆಲ್ಲ ಇಂಟ್ರೊಡ್ಯೂಸ್ ಆಯ್ಪದೆಲ್ಲ, ಅದ್ರಲ್ಲಿ ನಮ್ಮ ಕರಾವಳಿ ಹುಡುಗರ ಅಥವಾ ಹುಡುಗಿಯರ ಪಾರ್ಟಿಸಿಪೇಷನ್ ಎಲ್ಲ ಹೆಂಗಿತ್ತು?
2: ಅಡ್ಡಿಲ್ಲ ಅಡ್ಡಿಲ್ಲ ಅಂದ್ರೆ ನಾನು ಮೋಟಿವೇಶನ್ ವರ್ಕ್ ಮಾಡ್ತಿದ್ದೆ ಸ್ವಲ್ಪ, ಕೆಲವ್ರು ಬರ್ತಿದ್ದಲ್ಲ, ಅಯ್ಯೋ ನಾನು ಉಡುಪಿ ಸರ್, ನಾನು ಬೆಳಗಾಂ ಸರ್, ಕರ್ನಾಟಕ ಜಾಸ್ತಿ, ನಾನು ಕೋಲಾರ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ತಾ ಇದ್ರು ಪಾಪ. ನಾನಲ್ಲಿ ಆಕ್ಚುಲಿ ಅವ್ರೊಟ್ಟಿಗೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಕು, ಬಟ್ ನಾ ಎಂತ ಮಾಡ್ತೆ, ಕೆಲವು ಟೈಮಲ್ಲಿ ಈ ಸಂಡೇ ಎಲ್ಲ ಇರುತ್ತಲ್ಲ ಅವ್ರನ್ನ ಕರಿತಾ ಇದ್ದೆ ಒಂದ್ ಸ್ವಲ್ಪ ಅವ್ರ ಜೊತೆ ಕಾಫಿ ಕುಡಿಯೋದು. ಕೆಲವರಿಗೆಲ್ಲ ಏನಾಗುತ್ತೆ ಪಾಪ ಮನೆ ಬಿಟ್ಟಿರ್ತಾರ, ಅವ್ರಿಗೆಲ್ಲ ಸ್ವಲ್ಪ ಮಾತಾಡೋದು ನಾನು ಮಾಡ್ತಾ ಇದ್ದೆ, ಅವ್ರದೆಲ್ಲ ಕೇಳ್ತಾ ಇದ್ದೆ ಏನಂತ ಹೇಳ್ಬಿಟ್ಟು, ಹೆಂಗೆ ನೀವ್ ಎಂತ ಮಾಡ್ ಮುಂದೆ ಏನ್ ಮಾಡ್ಬೇಕು ಅಲ್ಲಿ ಹೇಳ್ತಾ ಇದ್ದೆ, ಗೈಡ್ ಮಾಡ್ತಾ ಇದ್ದೆ ನಾನು.
1: ಕನ್ಸರ್ನ್ ಇಟ್ಕೊಂಡಿರಿ ಕನ್ನಡ ನಾಡಿನ ಮಕ್ಕಳಿಗೆ.
2: ಹೌದೌದು,
1: ಈ ಹೆಣ್ಮಕ್ಳ ಪಾರ್ಟಿಸಿಪೇಷನ್
2: ಅದು ನಮ್ ಇಲ್ಲ, ನಾವು ಜೊತೆ ಇಲ್ಲ ಅಲ್ಲಿ,
1: ಇಲ್ಲ
2: ನಮ್ದು ಗಂಡು ಮಾತ್ರ,
1: ಓನ್ಲಿ ಗಂಡು ಮಕ್ಕಳು.
2: ಗಂಡು
1: ಇದೊಂಥರ ಇದು ಯಾವ ಪಿಕ್ಚರ್ ಮಾರ್

0: ಅಲಗೆ ಇರ್ಬೇಕು. ಬಟ್ ಎಲ್ಲ ಇರುತ್ತೆ, ನಾವು ಅಡ್ಗೆ ಮಾಡ್ಬೋದು ಬೇಕಾದ್ರೆ, ಅಂದ್ರೆ ಅಡ್ಗೆ ಮಾಡೋರು ಬೇರೆ ಇರ್ತಾರೆ, ಬಟ್ ನಮ್ ಖುಷಿ ಖುಷಿ ನಾವು ಮಾಡ್ಕೋತೀವಿ. ಈಗ ಎಷ್ಟು ಚಿಕನ್ ತಿನ್ಬೇಕು ಅನ್ಸುತ್ತೆ, ತರ್ಸ್ತೀವಿ ನಾವು, ಬೇರೆ ಯಾರು ಹೊರಗಿನ ಬರ್ತಾರಲ್ಲ ಅವ್ರ ತರ್ಸ್ತೀವಿ, ನಾವೆಲ್ಲ ಕೂತ್ಕೊಂಡು ಮಾಡ್ತೀವಿ, ನಾವೇ ಹಂಚ್ಕೋತೀವಿ, ನಾವೇ ತಿಂತೀವಿ. ಅಂದ್ರೆ ಲಂಗರ್ ಅಂತಾರೆ ನಮ್ ಇದ್ರಲ್ಲಿ. ಈಗ ಮೆಸ್ ಇದೆಯಲ್ಲ ಮೆಸ್, ಆ ಮೆಸ್ ನಾವು ಒಂದ್ ದಿವಸ ಪಾಪ ಮೆಸ್ ಅವ್ರಿಗೂ ರಜೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಂತ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ನೀವು ಇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ, ಹಂಚ್ಕೋತೀವಿ. ಮತ್ತಲ್ಲಿ ಬೇರೆ ಭಾಷೆ ಧರ್ಮ ಇದು ಯಾವ್ದು ಲೆಕ್ಕಕ್ಕಿಲ್ಲ,
1: ನಾವೆಲ್ಲರೂ ಮನುಜರು ಅಷ್ಟೇ
0: ಅಷ್ಟೇ,
1: ಒಂದೇ ಧರ್ಮ,
0: ಒಂದೇ ಧರ್ಮ,
1: ಮನುಜ ಧರ್ಮ
0: ಅಷ್ಟೇ.
1: ನಾಕೆ ಈಗ ನಿಮ್ಗೆ ವಾರಲ್ಲ ಇಲ್ಲ ಅಂದ್ರೆ ನೀವ್ ಎಂತ ಮಾಡ್ತಿರ್ತೀರಿ ಸೈನಿಕರಂತ?
0: ವಾರ ಅಂತ ನಾ ಹೇಳಿ, ನಿಮ್ಗೆ ಯಾವ್ದೋ ಒಂದ್ ಸಾಮಾನ ಒಳಗೆ ಬಿಟ್ಬಿಟ್ಟು ತುಕ್ಕಿಡಿ, ನಮ್ಮ ಹತ್ರ ಟ್ಯಾಂಕರ್ ಇದೆ, ಅದನ್ನ ಮೇಂಟೈನ್ ಮಾಡ್ಬೇಕು ನಮ್ಗೆ.
1: ಮೇಂಟೈನ್ ಅಂದ್ರೆ ಎಂತ ಮಾಡ್ತೀರಿ ನೀವು?
0: ಅದ್ರದ್ದು ಗನ್ಸ್ ಕ್ಲೀನ್ ಮಾಡ್ಬೇಕು, ಅದಕ್ಕೆ ವಾಯಿಲ್ ಚೇಂಜ್ ಮಾಡ್ಬೇಕು, ವಾಯಿಲ್ ಇರುತ್ತೆ ಆ ಗನ್ ಒಳಗೆ ಹಾಕಿರ್ತೀವಿ.
1: ಎಷ್ಟು ವೇಟ್ ಇರುತ್ತೆ ಆ ಗನ್ನು?
0: ಅಯ್ಯೋ 60 ಟನ್ ಅಂದ್ರೆ ಹೋಗತ್ತಲ್ಲ ರೋಡ್ ಅಲ್ಲಿ.
1: ಅಲ್ಲ ನೀವು ಆಯಿಲ್ ಚೇಂಜ್ ಮಾಡಿದ್ರೆ ಅದಕ್ಕೆ ವೆಹಿಕಲ್
0: ಅದ್ರದ್ದು ಇಂಜಿನಿಯರ್ ಇರುತ್ತೋ, ಆಮೇಲೆ ಆ ಗನ್ನಿಗೆ ನಾವು ಆಯಿಲ್ ಹಾಕಿರ್ತೀವಿ, ಗನ್ ಆಯಿಲ್ ಆ ಗನ್ ಒಳಗೆ, ಅದು ಜಂಗ್ ಅಂದ್ರೆ ತುಕ್ಕಿಡಿಬಾರ್ದು ಅಂತ ಹೇಳ್ಬಿಟ್ಟು.
1: ಓಕೆ,
0: ಅದನ್ನ ನಾವು ತಿಂಗಳು ಕ್ಲೀನ್ ಮಾಡ್ತಾನೆ ಇರ್ಬೇಕು ಒಂದು.
1: ಓಕೆ,
0: ಆಮೇಲೆ ನಮ್ಮ ಹತ್ರ ಇದಿದೆ ವೆಹಿಕಲ್ ಇದೆ, ಅದ್ರ ಮೇಂಟೈನ್, ನಮ್ಮ ಹತ್ರ ವೆಪನ್ ಇರುತ್ತೆ ಬೇರೆ ಬೇರೆ ವೆಪನ್, ಅದನ್ನ ಮೇಂಟೈನ್ ನಮ್ದು ಅದೇ ಟೈಮ್ ಪಾಸ್ ಆಗಿರುತ್ತೆ. ಅದು ನಮ್ ಯೂನಿಟ್ ಅಲ್ಲಿ ಈಗ ಒಂದ್ ಯೂನಿಟ್ ಅಲ್ಲಿ 45 ಟ್ಯಾಂಕ್ ಇರುತ್ತೆ. ಸೊ ಎಲ್ಲದನ್ನ ನಾವ್ ಮೇಂಟೈನ್ ಮಾಡ್ಬೇಕು ತಾನೆ.
1: ಅಂದ್ರೆ ನೀವೇ ಅಂದ್ರೆ ಒಬ್ಬರೇ ಅಲ್ಲ, ಯಾರೆಲ್ಲ ಅದಕ್ಕೆ ಅಪಾಯಿಂಟೆಡ್ ಇದ್ದಾರೆ?
0: ಎಲ್ಲರೂ ಮೇಲಿಂದ ಇದ್ದು ಕೆಳಗೋರಿಗೂ.
1: ನೀವೀಗ ಕಾರ್ ಬಿಡ್ತೀರಿ ಅಲ್ಲ, ನಿಮ್ಗೆ ಅಷ್ಟು ಟ್ಯಾಂಕರ್ ಬಿಟ್ಟದ್ ನೆನ್ಪತ್ತ?
0: ಟಾಟ್ರ ಅಮೌಂಟ್ ಮಾಡ್ತಾ ಇದ್ದೆ ಅಲ್ಲ, ಬಾರಿ ಖುಷಿ ಆಗ್ತಿತ್ತು ಅಲ್ಲ, ವಿಡಿಯೋ ಇತ್ತು ನಾ, ಎಲ್ಲಿತ್ತು ಗೊತ್ತಿಲ್ಲ.
1: ಓಕೆ, ಈಗ ನಮ್ದು ಅನು ಪೂಜಾರಿ ಅವ್ರದ್ದೊಂದು ಅಕಸ್ಮಾತ್ ಸಾವತ್, ಅದು ನೀವ್ ಅಲ್ಲಿದ್ದಾಗ್ಲೇ ನಿಮ್ಗೆ ಗೊತ್ತಾಯ್ತಾ ಹೆಂಗ ಅದು? ಅಥವಾ ಮತ್ತೆ ಊರಿಗೆ ಬಂದಾಗ ಗೊತ್ತಾಯ್ತು?
0: ಊರಿಗೆ ಬಂದ ಗೊತ್ತಾಯ್ತು ನನ್ಗೆ, ಅದು ಬಾರಿ ಬೇಜಾರಾಯ್ತು. ಆಮೇಲೆ ನನ್ನ ವೈಫ್ ಹೇಳಿದ್ಲು ನಂಗೆ, ಕಾಲ್ ಮಾಡಿದಾಗ ಹಿಂಗಾಯ್ತು ಅನು ಪೂಜಾರಿ ಅಂತ ಹೇಳ್ಬಿಟ್ಟು ಒಬ್ರು ತೀರ್ಕೊಂಡ್ರು ರೀಸೆಂಟ್ ಅಂತ ಹೇಳ್ಬಿಟ್ಟು. ಮತ್ ನಾ ಬೇರೆ ಹತ್ರ ಕೇಳ್ಕೊಂಡೆ ಹೆಂಗ ಹೆಂಗ ಆಯ್ತು ಅಂತ ಹೇಳ್ಬಿಟ್ಟು, ಅದ ಹೇಳಿದ್ರು ಹಿಂಗ ಆಯ್ದು ಗಾಡಿ ಮುಚ್ಚಿಂದ ಗೊತ್ತದ ನಿಮ್ಗೆ ಗೊತ್ತಿದೆಯಲ್ಲ. ಆಮೇಲೆ ಬೇಜಾರಾಯ್ತು, ಪಾಪ ಅಲ್ಲ ಊರ್ ಓದಿ, ಅದು ನಾವಿಬ್ರು ನೋಡ್ಕೊಂಡಿರಲ್ಲ, ನಮ್ಗಿಬ್ರಿ ಗೊತ್ತಿರಲ್ಲ. ಅಂದ್ರೆ ಕೆಲವ್ರು ಬೇರೆ ಕಡೆ ಇರ್ತಾರೆ, ಕೆಲವ್ರು ಜಮ್ಮುಲ್ಲಿ ಇರ್ತಾರೆ, ನಾನು 13 ವರ್ಷ ಜಮ್ಮುಲ್ಲೇ ಇದ್ದೆ, ಕೆಲವ್ ರಾಜಸ್ಥಾನ, ಪಂಜಾಬ್ ಬೋರ್ಡರ್, ರಾಜಸ್ಥಾನ್ ಬೋರ್ಡರ್, ಹರಿಯಾಣ ಅದೆಲ್ಲ ಇರ್ತಾರೆ. ಸೊ ಬೇರೆ ಬೇರೆ ಕಡೆ ಇದೆ. ಅದು ಅಲ್ಲದೆ ಈಗ ನಮ್ ಮನ್ಸ್ರಿ ಅಂತ ಗೊತ್ತಾ, ಆರ್ಮಿ ಅಂದ ತಕ್ಷಣ ಹೋ ಬಾರ್ಡರ್ ಯಾವ ಬಾರ್ಡರ್ ಅಂತ ಅಲ್ಲ, ನಾವು ರೆಡಿ ಆಗಿರ್ತೀವಿ ನಮ್ಮ ವೆಪನ್ ಒಟ್ಟಿಗೆ. ಯಾಕಂತೇಳಿ ಬಾರ್ಡರ್ ನಮ್ಮನ್ನ ಬಿಡುಕಾಗ್ತಿಲ್ಲ, ನಮ್ಮ ವೆಪನ್ ಎಲ್ಲ ಕಾಸ್ಟ್ಲಿ, ಟ್ಯಾಂಕರ್ ಎಲ್ಲ ಕಾಸ್ಟ್ಲಿ, ಅದನ್ನ ಬಾರ್ಡರ್ ಅಲ್ಲಿ ಬಿಡುಕಾಗ್ತಿಲ್ಲ. ನಾವೆಂತ ಮಾಡ್ತೀವಿ, ಇಲ್ಲಿರ್ತೀವಿ,
1: ಬೇಕಾದಾಗ
0: ಸೈರನ್ ಆಯ್ತಾ ಹೊರಟ್ವಿ.
1: ಹೆಂಗ್ ಹೊರತ್ರಿ ನೀವು? ಟ್ಯಾಂಕರ್ ಇಟ್ಕೊಂಡೆ ಹೋಗ್ಬೋದ ನೀವು?
0: ಅಲ್ಲ ಟ್ರಾಕ್ಟರ್ ಬರುತ್ತೆ, ಈಗ ಕೆಲವು ಕಂಡಿರಿ ನೀವು, ಇದು ದೊಡ್ಡ ಟ್ರೈಲರ್ ಟೈಪ್
1: ಉದ್ದದ್ದು ಗಾಡಿಗಳು,
0: ಅದ್ ರೆಡಿ ಇರ್ತೇವೆ, ಅದ್ರದ್ದು ಯೂನಿಟ್ ಇರುತ್ತೆ, ಅವ್ರು ರೆಡಿ ಆಗಿರ್ತಾರೆ. ಅದು ಬಾರ್ಡರ್ ಬಿಡುತ್ತೆ, ಮತ್ತೆ ಅಲ್ಲಿಂದ ಸೀದಾ, ಮತ್ತೆ ಬಾರ್ಡರ್ ಸಿಮೆಂಟ್ ಏನಿರೋದಿಲ್ಲ, ಹೋಗ್ತಾನೆ ಇರೋದು.
1: ನೀವು ಅಲ್ಲಿ ಇರುವಾಗ ಯುದ್ಧ ಭೂಮಿ ಇರ್ಬೋದು ಅಥವಾ ನಿಮ್ಮ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಎಲ್ಲೇ ಇರಿ ನೀವು, ನಿಮ್ಗೆ ಹೊರ ಜಗತ್ತಿನ ವಿಷಯಗಳು ಎಂತ ಗೊತ್ತಾತಿಲ್ಲ ಅಥವಾ ಗೊತ್ತಾತ?
0: ಈಗ ಅಂತ ನಾವೆಲ್ಲ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀವಿ, ಆದ್ರೆ ಅಲ್ಲಿ ಜಾಸ್ತಿ ಯೂಸ್ ಮಾಡಂಗಿಲ್ಲ, ನೈಟ್ ಹೊತ್ತು ಡ್ಯೂಟಿ ಯೂಸ್ ಮಾಡಂಗಿಲ್ಲ, ಅದು
1: ಫೋನ್
0: ಹಿಡ್ಕಂಬಿಲ್ಲ, ಸೋಶಿಯಲ್ ಮೀಡಿಯಾ ಇಲ್ಲ.
1: ಹೆಂಗೆ ಇಲ್ಲ ಅಂದ್ರೆ ಹೆಂಗ್ ಬ್ಯಾನ್ ಮಾಡ್ತಾರೆ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ? ನೀವು ಕಾಂಬಕ್ಕೆ ಇಲ್ಲ,
0: ನಮ್ಗೆ ಗೊತ್ತಾಗುತ್ತಲ್ಲ, ಈಗ ನೀವು ಒಂದು ಐಡಿ ಮಾಡಿರ್ತೀರಿ, ನಿಮ್ ನಂಬರ್ ಅಲ್ಲಿ ಐಡಿ ಮಾಡಿರ್ತೀರಿ, ಅಲ್ಲಿ ಮೆಸೇಜ್ ಬರುತ್ತೆ, ನಮ್ಮ ನಂಬರ್ ಅಲ್ಲಿ ಸೇವ್ ಇರುತ್ತೆ.
1: ಓಕೆ,
0: ಅದಕ್ಕೋಸ್ಕರ ನಂದು ಸೋಶಿಯಲ್ ಮೀಡಿಯಾ ಯೂಸ್ ಇಲ್ಲ.
1: ಸೊ ನಿಮ್ದು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾ ಅಕೌಂಟ್ ಯಾವ್ದು?
0: ನಾನು ಇಲ್ಲ, ಈಗ ನಾನು ಪೆನ್ಷನ್ ಬಂದ ಮೇಲೆ ಮಾಡ್ಕೊಂಡೆ,
1: ಈಗ ಮಾಡ್ಕೊಂಡ್ರಿ,
0: ಮೊದ್ಲಂತ ಇರ್ಲಿಲ್ಲ. ಕಡೆಗೆ ನ್ಯೂಸ್ ಚಾನಲ್ ಅಂದ್ರೆ ನ್ಯೂಸ್ ಗೊತ್ತಾಯ್ತು ನಮ್ಗೆ, ಸ್ವಲ್ಪ ನ್ಯೂಸ್ ಎಲ್ಲ ಕಾಂತ ಯೂಟ್ಯೂಬ್ ಅಲ್ಲಿ ನ್ಯೂಸ್ ಅದು ಅವ್ ಗೊತ್ತಾಯ್ತು ನಮ್ಗೆ ಹೊರಗಿನಂತ. ಏನಾಗುತ್ತೆ ನಮ್ಗೆ ಅದ್ರ ಬಗ್ಗೆ ನಮ್ ಬೇಡ, ನಮ್ಗೆ ಪೊಲಿಟಿಕಲಿ ಅಥವಾ ಬೇರೆ
1: ವಿಷಯ
0: ಬೇಡ, ನಮ್ ವಿಷಯ.
1: ಅಚ್ಚ ಅಚ್ಚ,
0: ಇಲ್ಲಾಂದ್ರೆ ಮ್ಯಾಚ್ ಅದಕ್ಕೆ ಅದು ಬೇರೆ ಮ್ಯಾಚ್ ಅಲ್ಲಿ ನಮ್ ಅಷ್ಟು ಇಂಟ್ರೆಸ್ಟ್ ಕೊಡುದಿಲ್ಲ,
1: ಇಂಡಿಯಾ ಪಾಕಿಸ್ತಾನ್
0: ಅದು ಮತ್ತೆ ದೊಡ್ಡ ಸ್ಕ್ರೀನ್ ಆಗಿ ಕಂಡು ನೋಡ್ತೀವಿ.
1: ಹಾಗೆ ನಿಮ್ದು ಸೆಲೆಬ್ರೇಷನ್ ಇರುತ್ತೆ
0: ಫುಲ್. ಕೆಲವೆಲ್ಲ ಈಗ ಹೇಳುಕಾಗ, ಕೆಲವ್ ಗ್ಲಾಸ್ ಮಿಟ್ಟಿರ್ತಾರೆ ಪಾಪ ಕೂತ್ಕೊಂಡು ಒಂದೊಂದು ಟೈಮ್ ಪಾಸ್ ಎಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾರೆ.
1: ಈ ಮನೆಯವ್ರ ಜೊತೆ ನೀವ್ ಯಾವ ಟೈಮ್ ಅಲ್ಲೆಲ್ಲ ಮಾತಾಡ್ತೀರಿ ಸಂಸಾರದ ಜೊತೆ?
0: ಮನೇಲಿ ಅಂದ್ರೆ ಎಂತ ಕೇಂತ್ರಲ್ಲ, ಹೇಳುಕಾತಿಲ್ಲ ಎಲ್ಲ ವಿಷಯ, ಹೇಳುಕಾತಿಲ್ಲ, ಹೆದರ್ಕಂತ್ರ. ಅದಕ್ಕೆ ಅಡಿಲ್ ನಾವ್ ಆರಾಮಿತ್ತು, ಊಟ ಮಾಡಿತ್ತು, ಊಟ ಮಾಡಿದ್ರು ಊಟ ಮಾಡಿ ಆಯ್ತು,
1: ಇಷ್ಟ ಇಷ್ಟ ಹೇಳಿ ಫೋನ್
0: ಇಡುದಾಂಟ್ ಕೆಲ್ಸ ಇತ್ತು.
1: ನಿಮ್ಗೆ ಫಸ್ಟ್ ಫ್ಯಾಮಿಲಿಯೇ ನಿಮ್ಮ ಆರ್ಮಿ ಅಲ್ಲ?
0: ಮತ್ತೆ ಅದನ್ನ ಆರ್ಮಿ ಅಲ್ಲ,
1: ಇದನ್ನ ಹೆಂಡತಿಗೆ
0: ಹೇಳಿದ್ಯಾಳಿಗೆ
1: ಎಷ್ಟು ಪ್ರೀತಿ ನಿಮ್ಗೆ ಆರ್ಮಿ ಬಗ್ಗೆ? ನಿಮ್ ಮಕ್ಳನ್ನೆಲ್ಲಾದ್ರೂ ಆರ್ಮಿ ಸೇರಿಸೋ ಪ್ಲಾನ್ ಇದೆಯಾ?
0: ನನ್ನ ಮಗಳ ಹೆಸರು ಸೈನ್ಯ. ನಿಜವಾಗ್ಲು ಸೈನ್ಯ ಆಲ್ರೆಡಿ ಸೇರಿಸಿದೆ. ಅವಳಿ ಮೊದ್ಲು ಹೇಳಿದೆ ನೀ ಆರ್ಮಿಗೆ ಸೇರೋದು ಅಂತೇಳಿ. ದೊಡ್ಡವಳನ್ನ ಡಾಕ್ಟರ್ ಮಾಡ್ಬೇಕಂತ ಇದ್ದೀನಿ, ಸಣ್ಣ ಆರ್ಮಿಗೆ, ಅದಕ್ಕೆ ಅವಳು ಹೆಸರು ಸೈನ್ಯ ಅಂತ ಇಟ್ಟಿದ್ದೀನಿ.
1: ಇಟ್ಟಿದ್ದೀರಾ? ಆಗ್ಲಿ. ಸೊ ನಿಮ್ಮ ಆ ಸೈನ್ಯ ಪ್ರೀತಿ

0: ಭಾರಿ ಖುಷಿ ಆಯ್ತು ಕರುಣಾಕರ. ಈಗ ಊರಿಗೆ ಬಂದು ಆರಾಮಾಗಿದ್ದೀರಿ ನೀವು?
1: ಆರಾಮಾಗಿದ್ದೆ. ನಿಮ್ಮಂತ್ರ ಕರ್ಕೊಂಡು ಒಂಚೂರು ಹಿಂಗೆ ಪುರಸ್ಕಾರ, ಈಗ ನಾಡ್ದು ಬಸರೂರಲ್ಲಿ ಇದೆ ಒಂದು ಪ್ರೋಗ್ರಾಮ್ ಅಂತ ಬೆಳಿಗ್ಗೆ. ಅಶೋಕ ಅಣ್ಣ ಗೊತ್ತ ನಿಮ್ಗೆ? ಅವ್ರು ಫೋನ್ ಮಾಡಿದ್ರು ನಂಗೆ, ಖಂಡಿತ ಬರ್ಬೇಕು 20 ತಾರೀಕು ಇಲ್ಲಿ ಇದೆ ಅಂತ.
0: ಎಲ್ಲ ಕಡೆ ನಿಮ್ಮನ್ನ
1: ಗೌರವಿಸ್ತಾರೆ, ಸನ್ಮಾನ ಮಾಡ್ತಾರೆ.
0: ಅದೊಂದು ಖುಷಿ.
1: ಅದ್ರ ಬಸರೂರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದ್ ನನಗೆ.
0: ಅಮ್ಮ ಅಂತ ಹೇಳ್ತ್ರಿ ಈಗ? ಈಗ
1: ಅವ್ರಿಗೆ ಸ್ವಲ್ಪ ನೆಮ್ಮದಿ ಸಿಕ್ತೆ ಅಂತ ನೀವು ಬಂದ ಬಿಟ್ಟಲ್ಲ, ನನ್ನ ಕಣ್ಣೆದ್ರಿಗೆ
0: ಇದ್ದಲ್ಲ ನಮ್ ಹಳತಿನ ಕಾಲಕ್ಕೆ ನಮ್ ಕಣ್ಣೆದ್ರಿ ಇದ್ದಲ್ಲ ಅಂತ ಸಮಾಧಾನ. ಆದ್ರೆ ನಿಮ್ಮನೆ ಆರ್ಥಿಕ ಪರಿಸ್ಥಿತಿ ನಿಮ್ಮ ಈ ಮಿಲಿಟರಿಯಿಂದ ಸುಧಾರಿಸ್ತ?
1: ಹಂಚಿನ ಮನೆಯಿಂದ ಸೀ ಸ್ಲ್ಯಾಬ್ ಮನೆ ಬಂದೆ. ಸೈಕಲ್ ಇಲ್ಲ ನನ್ನ ಹತ್ರ, ಈಗ ಕಾರ್ ಇದೆ, ಬೈಕ್ ಇದೆ, 2-3 ಸೈಕಲ್ ಇದೆ,
0: ಎಲ್ಲ ಇದೆ ಅಲ್ಲ.
1: ಅಂದ್ರೆ ನಿಜವಾಗ್ಲು ನಾವೊಂದು ಆರ್ಮಿಯಲ್ಲಿ ಒಂದ್ ಲೆವೆಲ್ ಬಂದ್ಬಿಡ್ತೀವಿ, ನಮ್ ಮಕ್ಳಿಗೆ ಒಂದ್ ಮುಂದೊಳ್ಳೆ ದಾರಿ ಸಿಗುತ್ತೆ.
0: ಸೊ ಹಾಂಗಾಗಿ ನಿಮ್ಗೆ ಅದೊಂದು ತುಂಬಾ ಸಂತೃಪ್ತಿ ಇದೆ
1: ಇದೆ
0: ಅಲ್ಲ ಇಲ್ಲಿ. ಸೊ ನಮ್ಮ ಊರಿನ ನಮ್ಮ ಕೋಟೇಶ್ವರದ ಅಲ್ಲಿಂದ ಈಗ ಬಸರೂರು ಕರುಣಾಕರ ಗಾಣಿಗ ಅವರು ಸೈನಿಕರಾಗಿ ತಾವೇ ಅಂದ್ರೆ ತಾವೇ ನೀವು 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ತಗೊಂಡು ಈಗ ಅವ್ರಿಗೆ ಬೇಜಾರತ್ತವ್ರೆ ಎಕ್ಸ್ ಅಂತ ಹೇಳಕ್ ಇಲ್ಲ ಅವ್ರೆ. ಎನಿವೇಸ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್, ಯು ಆರ್ ಆಲ್ವೇಸ್ ಅ ಸೋಲ್ಜರ್. ಯಾಕಂದ್ರೆ ನಿಮ್ಮ ಹಾರ್ಟೆ ಸೋಲ್ಜರ್, ಅದು ಅದನ್ನ ಮತ್ತಾವತ್ತು ಇನ್ನು ಬದಲಾಗುದಿಲ್ಲ. ನಿಮ್ಮ ಪ್ರೀತಿ ಅದ್ರ ಬಗ್ಗೆ ಇರುವ ನಿಷ್ಠೆ ಎಲ್ಲ ಇದೆಯಲ್ಲ, ತುಂಬಾ ಖುಷಿ ಆಯ್ತು ಕರುಣಾಕರ್ ಸರ್. ತುಂಬಾ ಧನ್ಯವಾದಗಳು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಮಾತಾಡಿದಕ್ಕೆ.
1: ಒಂದು ಮಕ್ಳಿಗೆ ಒಂದ್ ಮಾತು ಹೇಳುದಾ?
0: ಖಂಡಿತ ಹೇಳಿ.
1: ಆಯ್ತು, ನಾ ಒಂದು ಮಾತು ಹೇಳ್ತೇನೆ. ಈಗ ದೇಶಭಕ್ತಿ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ. ನಾ ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಒಂದು ಕ್ವಶನ್ ಕೇಳಿದೆ, ದೇಶಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಂತ ಗೊತ್ತಾ, ದೇಶಭಕ್ತಿ ಅಂತ ಹೇಳಿದ್ರೆ ಆರ್ಮಿ ಸೇರೋದು ಅಥವಾ ಪೊಲೀಸ್ ಸೇರೋದು, ಸೇವೆ BSF ಸೇರೋದು, ಕೆಲವರು ಆಗ್ತಾರೆ ಹೋಗ್ತಾರೆ, ಬಟ್ ಎಲ್ಲರಿಗೂ ಅದು ಅವಕಾಶ ಸಿಗುದಿಲ್ಲ. ನಾವೀಗ ಒಳಗಿದ್ದು ಏನ್ ಮಾಡ್ಬೇಕು? ಒಳಬೇಕಂದ್ರೆ ಬೆಳಗಿಂದ ಫ್ಲಾಗ್ ಹಾಸುದೊಂದು, ಸಂಜೆ ಫೋಲ್ಡ್ ಮಾಡಿ ಹೇಳ್ದಲ್ಲ ಮೊನ್ನೆ ನೆನಪಿದ್ದೀನಿ, ಫೋಲ್ಡ್ ಮಾಡು, ಒಂದ್ ಟ್ರಂಕಲ್ಲೋ ಬಾಕ್ಸ್ ಅಲ್ಲೋ ಹಾಕಿಡೋದು, ಮತ್ತೊಂದ್ 15 ನಾವ್ ವೇಟ್ ಮಾಡೋದು. ಅದಲ್ಲ ಆಕ್ಚುಲಿ ಎಂತ ಗೊತ್ತ ನೋಡಿ, ನಾ ಒಂದ್ ಮಾತು ಸಣ್ಣ ಸಣ್ಣ ಮಾತು, 4-5 ಜನ ಮಕ್ಕಳು ಬಸ್ಸಲ್ಲಿ ಕೇಕೆ ಹೊಡೆಯೋದು, ಹಿರಿಯರು ಮುದುಕರು ಇದ್ರೆ ಅವ್ರಿಗೆ ಸೀಟ್ ಕೊಡುದಿಲ್ಲ ಅಲ್ದಾ. ಮತ್ತೆ ನಾ ನೋಡ್ತಾ ಇದ್ದೆ, ಎಲ್ಲರು ಕಸ ಹಾಕ್ತಾರೆ, ಕೇಳಿದ್ರೆ ನಿಮ್ ಜಾಗನ ಅಂತ ಕೇಳ್ತಾರೆ. ನಿಮ್ಗೆ ಎಂತಕ್ಕೆ, ನಿಮ್ ಜಾಗನ, ಇದೆಲ್ಲ ಮಾಡ್ಬೇಡಿ ಅಲ್ದಾ. ಇದೆಲ್ಲ ದೇಶಭಕ್ತಿ ಅಂತಿಲ್ಲ. ಫ್ಲಾಗ್ ಹಾರಿಸಿದ ತಕ್ಷಣ ನಾವು ದೇಶ ಇದು ಪ್ರೇಮಿ ಹೌದಾ?
0: ಸೊ ಹಾಂಗಾಗಿ ಇಂಥ ವಿಷಯಗಳಲ್ಲಿ ದೇಶ ಪ್ರೇಮ
1: ಬೆಳೆಸ್ಕೊಣಿ, ಒಬ್ರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಲ್ದಾ,
0: ಸ್ವಚ್ಛತೆ ಉಳಿಸಿ.
1: ಈಗ ನೋಡಿ, ನಾನ್ ಎಂತ ಮಾಡ್ತೇನೆ, ಮಕ್ಳಿಗೆ ಸ್ವಲ್ಪ ಹೇಳಿಕೊಡ್ತೇನೆ ಅಂತ ಅಂದ್ರೆ ಮುಂದ್ ಗೈಡ್ ಮಾಡ್ತೇವೆ. ನಮ್ಮನ್ನ ಹತ್ರ ಮಕ್ಳಿದ್ದ ಅವ್ರನ್ನೆಲ್ಲ ಬೇಕಂದ್ರೆ ಸೇರ್ಸ್ಕಂತೆ ಸಂಜೆ ಈಗ 6 ಗಂಟೆಗೆ ನೋಡಿ ಹೇಳ್ತೆ, ಗೈಡ್ ಮಾಡ್ತೇನೆ. ನೀ ಪೊಲೀಸ್ ಆಗ್ಬೇಕಾ? ಎಲ್ಲ ಗೈಡ್ ಮಾಡುತ್ತೆ, ಹಾಗೆ ನಮ್ಮಂತರ ಮಾಡ್ಲೇಬೇಕು.
0: ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನೀವು. ಈಗ ನಮ್ ರೇಡಿಯೋ ಮೂಲಕ ಯಾರಾದ್ರೂ ಮಗು ಸೈನ್ಯಕ್ಕೆ ಸೇರ್ಕಂತ ಅನ್ಕೊಂತಿದ್ರೆ, ನೀವ್ ಹೆಂಗ್ ಅವತ್ತು ನಾನು ಸೈನಿಕ ಆಯ್ಕೆ ಅನ್ಕೊಂಡಿದ್ರಿ, ಸೊ ಹಾಗೆ ಯಾವ್ದಾದ್ರು ಮಕ್ಳು ಅನ್ಕೊಂತಿದ್ರೆ ಎಂತ ಸಜೆಷನ್ ಅವ್ರಿಗೆ ನಿಮ್ ಕಡೆಯಿಂದ?
1: ಖಂಡಿತ ಏನ್ ಸಜೆಷನ್ ಬೇಕು ನಾನು ಕೊಡ್ತೀನಿ. ಮೊದ್ಲು ನಿಮ್ದು ಫಿಸಿಕ್ ಮೆಂಟಲಿ ಸ್ಟ್ರಾಂಗ್ ಇಟ್ಕೊಳ್ಳಿ. ಈ ಫೋನ್ ಇದೆಯಲ್ಲ, ಫೋನ್ ಸ್ವಲ್ಪ ಕಮ್ಮಿ ಬಳಸಿ,
0: ಮೊಬೈಲ್ ಫೋನ್ ಇಂದ ಆದಷ್ಟು ದೂರವಿರಿ ಅಂತ. ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳಿಬಿಡಿ ಸರ್, ಯಾರಿಗಾದ್ರೂ ಗೈಡೆನ್ಸ್ ಬೇಕಿದ್ರೆ ನಿಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಲಿ.
1: 8624033343 ಇದು 43 ಅಂತ ಹೇಳಿದ್ರೆ ನನ್ನ ಯೂನಿಟ್ ಅದು. 8624033343
0: ಇದು ಕರುಣಾಕರ ಗಾಣಿಗ ಅವರದ್ದು ಮೊಬೈಲ್ ನಂಬರ್. ಸೊ ನೀವು ಯಾವ್ದಾದ್ರು ಸಜೆಷನ್ ಬೇಕಿದ್ರೆ ಸೈನ್ಯದ ಕುರಿತಂತೆ, ನೀವು ಸೇರ್ಲಿಕ್ಕಿದ್ದೀರಿ, ಅಗ್ನಿವೀರ್ಗ್ ಸೇರ್ಲಿಕ್ಕಿದ್ದೀರಿ, ಸೊ ಇಂತ ಮಾಹಿತಿಗಳನ್ನ ಖಂಡಿತ
1: ಗ್ಯಾರಂಟಿ, ರಾತ್ರಿ ಆಗ್ಲಿ ಹಗ್ಲಾಗ್ಲಿ ಯಾವತ್ತಾಗ್ಲಿ ಬಸರೂರಿ ಅವರಿಗೆ ಬಾಗಿಲು ಓಪನ್ ಇರುತ್ತೆ ಯಾವತ್ತು.
0: ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್.
0: ಕೇಳುಗ್ರೆ ನಿಮ್ಗೆ ಕೂಡ ಧನ್ಯವಾದಗಳು, ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕಾಗಿ ನಾವು ಹೋಯ್ ಬತ್ತೋ. ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವು ಮತ್ತೊಮ್ಮೆ ಸಿಕ್ವಾ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.